ಕೃಷಿ ಪ್ರಶಸ್ತಿಗೆ ರೈತ ಮಹಿಳೆಯರಿಂದ ಆನ್ಲೈನ್ ಅರ್ಜಿ ಆಹ್ವಾನ. ಕೃಷಿ ವಲಯದಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಹಾಗೂ ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಕೃಷಿ ಪ್ರಶಸ್ತಿ ಕೃಷಿ ಉತ್ಪಾದನಾ ಬಹುಮಾನ ಯೋಜನೆಯನ್ನು ಕೃಷಿ ಇಲಾಖಾ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ 2026-27 ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಬೆಳೆ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಬಂಧನೆಗಳು ಹೀಗಿವೆ: ಕನಿಷ್ಠ 1 ಎಕರೆ ಪ್ರದೇಶದಲ್ಲಿ ಸ್ಪರ್ಧಾ ಬೆಳೆ ಬೆಳೆದಿರಬೇಕು, ರವಿನ್ಯೂ ದಾಖಲೆ ಪ್ರಕಾರ ಖಾತೆ ಹೊಂದಿರುವ ಹಾಗೂ ಸ್ವತಃ ಬೇಸಾಯದಲ್ಲಿ ತೊಡಗಿರುವ ಸ್ವಯಂ ಕ್ರೀಡಾಶೀಲ ಕೃಷಿಕನಾಗಿರಬೇಕು, ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಭಾಗವಹಿಸಬಹುದಾಗಿದೆ, ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ರಚಿಸಲಾಗಿರುವ ವಿವಿಧ ಸಮಿತಿ ತಂಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸದಸ್ಯರುಗಳು ಮತ್ತು ಅವರ ಕುಟುಂಬದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ಇಲಾಖೆ, ವಿಶ್ವವಿದ್ಯಾಲಯ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರು ಭಾಗವಹಿಸುವಂತಿಲ್ಲ. ಕಟಾವಿಗೆ 15 ದಿನಗಳ ಮುಂಚಿತವಾಗಿ ಸಂಬಂಧಿತ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಕಟಾವು ದಿನಾಂಕವನ್ನು ತಿಳಿಸತಕ್ಕದ್ದು. ಗಮನಿಸಿ ಬಹುಮಾನದ ಮೊತ್ತ: ತಾಲೂಕು ಮಟ್ಟದಲ್ಲಿ ಪ್ರಥಮ 15,000, ದ್ವಿತೀಯ 10,000, ತೃತೀಯ 5,000. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ 30,000, ದ್ವಿತೀಯ 25,000, ತೃತೀಯ 20,000 ರೂಪಾಯಿಗಳು. ರಾಜ್ಯ ಮಟ್ಟದಲ್ಲಿ ರೂಪಾಯಿ 50,000 ಪ್ರಥಮ, ದ್ವಿತೀಯ 40,000, ತೃತೀಯ 35,000 ರೂಪಾಯಿಗಳು. ಸ್ಪರ್ಧೆಯಲ್ಲಿ ಭಾಗವಹಿಸುವ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರೈತರ FID ಫ್ರೂಟ್ಸ್ ID ಸಂಖ್ಯೆಯನ್ನು ಬಳಸಿಕೊಂಡು ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 31/8/2026 ಅಂತಿಮ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಡಗು ಜಿಲ್ಲೆ ಇವರ ಪ್ರಕಟಣೆ. 2026-27 ಸಾಲಿನ ವಿವಿಧ ಸಾಲ ಹಾಗೂ ಸಹಾಯಧನ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿನ ಮುಸ್ಲಿಂ, ಜೈನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ಜನಾಂಗಕ್ಕೆ ಸೇರಿದ ಹಿಂದುಳಿದ ಕುಟುಂಬಗಳ ಆರ್ಥಿಕ ಸಬಲೀಕರಣ, ಸ್ವಾವಲಂಬನೆ ಹಾಗೂ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಉದ್ದೇಶದಿಂದ ಈಗ ಹೇಳುವ ವಿವಿಧ ಸಾಲ ಹಾಗೂ ಸಹಾಯಧನ ಯೋಜನೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯೋಜನೆಗಳ ವಿವರ ಹೀಗಿದೆ. ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ, ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮ ಪ್ರೋತ್ಸಾಹ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ನವೋದಯ ಯೋಜನೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ, ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ, ವ್ಯಾಪಾರ ಉದ್ದಿಮೆ ನೇರ ಸಾಲ ಯೋಜನೆ, ಸಾಂತ್ವನ ಯೋಜನೆ, ಅಲ್ಪಸಂಖ್ಯಾತ ಸಮುದಾಯಗಳ ನಿರುದ್ಯೋಗಿ ಯುವಕರಿಗೆ ಫಾಸ್ಟ್ಫುಡ್ ಟ್ರಕ್, ಟ್ರೈಲರ್, ಮೊಬೈಲ್ ಕಿಚನ್ ಫುಡ್, ಕಿಯೋಸ್ಕೋ ಸೌಲಭ್ಯಗಳನ್ನು ಒದಗಿಸುವ ಅಭಿವೃದ್ಧಿ ಯೋಜನೆ, ಅಲ್ಪಸಂಖ್ಯಾತ ಸಮುದಾಯದ ಸ್ವಸಹಾಯ ಗುಂಪುಗಳಿಗೆ ಪ್ರೋತ್ಸಾಹ ಧನ ಯೋಜನೆ, ಸಿಖ್ ಸಮುದಾಯದ ಜನರ ಆರ್ಥಿಕ ಸಬಲೀಕರಣ ಪ್ರೋತ್ಸಾಹ ಯೋಜನೆ, ಈಗ ಹೇಳಿದ ಯೋಜನೆಗಳ ಅರ್ಹತಾ ಮಾನದಂಡಗಳು, ಅಗತ್ಯ ದಾಖಲಾತಿಗಳು ಹಾಗೂ ಇತರೆ ಮಾಹಿತಿಗಾಗಿ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಾಲತಾಣವನ್ನು ಭೇಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 201-449 ಎಸ್ಟಿಡಿಕೋಡ್ 08272, ಸಹಾಯವಾಣಿ ಸಂಖ್ಯೆ 8277799990, ಸಹಾಯವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 8277799990 ಸಂಪರ್ಕಿಸಬಹುದು. ಅಲ್ಲದೆ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಮೌಲಾನಾ ಆಜಾದ್ ಭವನ್, ಗ್ರಾಮಾಂತರ ಪೊಲೀಸ್ ಠಾಣೆ ಹತ್ತಿರ, ಎಫ್ಎಂಸಿ ಕಾಲೇಜ್ ರಸ್ತೆ, ಮಡಿಕೇರಿ ಇಲ್ಲಿಗೆ ಭೇಟಿ ನೀಡಬಹುದು.

0: ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 18/8/2026, ಕೊನೆಯ ದಿನಾಂಕ 17/9/2026. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಯೋಜನೆಗಳ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ತಿಳಿಸಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ.
1: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
2: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
3: ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ.
1: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
3: ಓಡುವ ನೀರನ್ನು ನಡೆಯುವ ಹಾಗೆ
2: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
3: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
1: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
7: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳಕ್ಕೆ ಹೊರಟಿದೀವಿ.
8: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
7: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
6: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
9: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
10: ಹೇ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
11: ವಾ, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
10: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
11: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
10: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
0: ಶ್ರೋತೃಗಳು ಗಮನಿಸಿ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇಂದು ಬೆಳಿಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮಾತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿಬಿರ. 9:05 ಕೊಡವ ಸಿರಿ ಕೊಡವ ಸಾಹಿತ್ಯ ಕೋವಕ್ಕೆ ಬಂದ ಕನಕದಾಸ ಕವಿರ ಸಾಹಿತ್ಯ ಪುಸ್ತಕದ ಸಂಪಾದಕರು ಹಿರಿಯ ಸಾಹಿತಿ ನಾಗೇಶ್ ಕಾಲೂರ್ ಅವರ ಜೊತೆ ಮಾತುಕತೆ. ಇವರ ಮಾತನಾಡಿಸ್ತಾರೆ ಬಾಳೆಯಡ ದಿವ್ಯಾ ಮಂದಪ್ಪ. 9:35 ರಾಷ್ಟ್ರೀಯ ಬಾಹ್ಯಾಕಾಶ ದಿನ 2020 ಅಂಗವಾಗಿ ವಿಶೇಷ ಕಾರ್ಯಕ್ರಮ. 10:00 ಚಿತ್ರಕಥೆ ವೇದ ಸುದರ್ಶನ, ನಿರೂಪಣೆ ಮುಖೇಶ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಈ ಎರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆ ಎನ್. 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಮೇಘನಾ ಕಾನೆಟ್ಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಿಷ್ಣು ಶರ್ಮಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ

ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಕುರಿತು ಅಮರೇಶ್ ಅಶಲ್ಯಾನಿ ಅವರಿಂದ ಮಾಹಿತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಚಿತ್ತ ಚಿತ್ತಾರ ಅಮರ ಧ್ವನಿಯಲ್ಲಿ ಕುಂಬೇರ ಶರು ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಪ್ರಚಲಿತ 1:40. ಮಧ್ಯಾಹ್ನ 3 ಗೀತಾ ಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಅವಿನಾಶ್ ಕೆ ಎಲ್, ನಿರ್ವಹಣೆ ಎಂ ಶಕುಂತಲಾ. ಭಾವಯಾನ ಪ್ರಸ್ತುತಿ ಶ್ರುತಿ ಎಂಎಂ. 4:00. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: वायुसेनायाः सहभागितया हिन्द प्रशान्त क्षेत्रे तस्याः परिचालन क्षमता उन्नत सामरिक समन्वयम् अथ रणनीतिक रक्षा सहयोगं च सुदृढीकर्तुं प्रतिबद्धता प्रकाशिता। विदेशमंत्री डॉक्टर एस जयशंकरः अद्य प्रभृति रूस देशस्य द्विदिवसीय आधिकारिक यात्रायां भविष्यति। तत्र जयशंकरः भारत रूस अन्ताप्रशासनिक आयोगस्य वाणिज्यार्थिक प्रविधि सांस्कृतिक सहयोगानां सप्तविंशतितमस्य अधिवेशनस्य साध्यक्षतां विधास्यति। यात्रावधौ डॉक्टर जयशंकरः रूस देशस्य विदेश मंत्रिणा सर्गेई लावरोव इत्यनेन सह मेलनं करिष्यति अथ क्षेत्रीय वैश्विक विषयेषु अपि चर्चा करिष्यति। क्रीडा मंत्रालयेन ह्यः जापाने आगामी मासे प्रारप्स्यमाणानां एशियायाः क्रीडानां कृते 290-400-सदस्यात्मकस्य भारतीय दलस्य अनुमोदनं कृतम्। अस्मिन् दले 65-200 पुरुषाः अथ 27-200 महिलाः च क्रीडकाः सन्ति। भारतस्य 20-सदस्ययुतं बैडमिंटन दलं पीवी सिंधुः लक्ष्य सेनः आयुष शेट्टी इत्यादिभिः प्रसिद्धैः क्रीडकैः युक्तमस्ति। अस्मिन् दले महिला युगलं गायत्री गोपीचंदः अथ त्रिसा जोली अपि सम्मिलिताः सन्ति। इति वार्ताः।
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 7:16.
2: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
3: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.
1: ಶ್ರೋತೃಗಳು ಗಮನಿಸಿ, ಇಂದು ಬೆಳಿಗ್ಗೆ 9:35 ರಾಷ್ಟ್ರೀಯ ಬಾಹ್ಯಾಕಾಶ ದಿನ 2020 ಅಂಗವಾಗಿ ವಿಶೇಷ ಕಾರ್ಯಕ್ರಮ. 10:00 ಚಿತ್ರಕಥೆ, ವೇದ ಸುದರ್ಶನ್ ನಿರೂಪಣೆ, ಮುಖೇಶ್ ನಿರ್ಮಾಣ, ರೋಸ್ಲಿನ್ ಮ್ಯಾಥ್ಯೂ, ಈ ಎರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
7: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
8: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ। ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು। ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ। ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಕೃಷಿ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯ ರೈತರು ಒಂದೇ ಪ್ರದೇಶದಲ್ಲಿ ಒಟ್ಟಾಗಿ ಒಂದೇ ಬೆಳೆ ಬೆಳೆಯುವ ಮೂಲಕ ಉತ್ಪಾದನೆ, ಮಾರುಕಟ್ಟೆ, ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ಕುರಿತು ರೈತರ ಮನವೊಲಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀರಿನ ಬಳಕೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಬೆಳೆಗಳನ್ನು ಉತ್ತೇಜಿಸುವುದು ಹಾಗೂ ರೈತರಿಗೆ ಪರ್ಯಾಯ ಬೆಳೆ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಯೋಜನೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು, ರೈತರ ಅಗತ್ಯಕ್ಕೆ ಅನುಗುಣವಾಗಿ ವಿನೂತನ ಯೋಜನೆಗಳನ್ನು ರೂಪಿಸಿ ಅವರನ್ನು ತಲುಪಬೇಕು, ಹೊಸ ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಕೃಷಿ ಪದ್ಧತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯೋಜನೆ ರೂಪಿಸಬೇಕಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಭೂಪ್ರದೇಶದಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಲ್ಲ, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ, ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಪ್ಪಿಕೊಂಡಿದ್ದರು. ಆನಂತರ ಸಂಬಂಧಿಸಿದ ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಾತಿಯ ಹೆಸರು ಮುನ್ನೆಲೆಗೆ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯಗಳ ಮೂಲಕ ಅಂಚೆ ಸೇವೆಗಳನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ಜೆನ್ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಜೆನ್ ಪೋಸ್ಟ್ ಆಫೀಸ್ ಮುಂದಿನ ಪೀಳಿಗೆಗಾಗಿರುವ ಅತ್ಯಾಧುನಿಕ

0: ಸಹಾಯಕ ಪೋಸ್ಟ್ ಆಫೀಸ್ ಆಗಿದ್ದು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಒಂದು ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿ ಅಂಚೆ ಕಚೇರಿಯಾಗಿದೆ ಎಂದರು. ಆಧುನಿಕ ಸೌಲಭ್ಯಗಳು ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನು ಒಳಗೊಂಡಿರುವ ಈ ಕಚೇರಿಯು ಸಾರ್ವಜನಿಕರಿಗೆ ಮತ್ತಷ್ಟು ವೇಗದ ಸುಲಭ ಅಂಚೆ ಸೇವೆಗಳನ್ನು ಒದಗಿಸಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ನುಡಿದರು. ರಾಜ್ಯದಲ್ಲಿ ಉಂಟಾಗಿರುವ ಮಳೆಯ ಅಭಾವ ಹಾಗೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, 60 ದಿನಗಳ ಅವಧಿಯಲ್ಲಿ 200 ಗಂಟೆಗಳ ಕಾಲ ವಿಮಾನಗಳ ಮೂಲಕ ಮೋಡ ಬಿತ್ತನೆ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು, ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಬಾಂಧವರಿಗೆ ನೆರವಾಗಲು, ಕುಡಿಯುವ ನೀರಿನ ಅಭಾವ ನೀಗಿಸಲು ಹಾಗೂ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಿಸಲು ಈ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆ ಪೂರಕವಾಗಲಿದೆ. ರೈತರ ಹಿತರಕ್ಷಣೆ ಮತ್ತು ಬರ ನಿರ್ವಹಣೆಗೆ ತಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಅರಿವು ಕೇಂದ್ರಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ಗಳನ್ನು ಒದಗಿಸಿ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯುವಜನರ ಹೆಚ್ಚಿನ ಕಲಿಕೆ ಮತ್ತು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇಂದಿನ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಅರಿವು ಕೇಂದ್ರಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದರೆ ಯುವಜನರ ಉದ್ಯೋಗಾವಕಾಶಗಳು ದ್ವಿಗುಣಗೊಳ್ಳುತ್ತವೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸರ್ಕಾರಿ ಉದ್ಯಾನಗಳ ರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆ ತರಲು ಸರ್ಕಾರ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿರುವ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ 5%ರಷ್ಟನ್ನು ಮಾರಾಟ, ವಿನಿಮಯ, ಉಡುಗೊರೆ ಅಥವಾ ಅಡಮಾನ ಇಡಲು ಅವಕಾಶ ಕಲ್ಪಿಸುವ ಪ್ರಸ್ತಾವನೆ ತಿದ್ದುಪಡಿ ಮಸೂದೆಯಲ್ಲಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ, ನಾಗರಿಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ಹಿಂದೆ ಕೆರೆಗಳ ಬಫರ್ ವಲಯವನ್ನು ಕಡಿಮೆ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಇದೀಗ ಉದ್ಯಾನಗಳ ಮೇಲೂ ಕಣ್ಣಿಟ್ಟಿರುವ ಸರ್ಕಾರಕ್ಕೆ ನೆಲ, ಜಲ, ವಾಯು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ನ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ 1ನೇ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ

0: ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಿಎಸ್ಆರ್ ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳಿಗೆ ದ್ವಿಭಾಷಾ ಕಲಿಕೆ, ದೈಹಿಕ ಶಿಕ್ಷಣ, ಸಂಗೀತ, ಗಣಕಯಂತ್ರ ಸೇರಿದಂತೆ ಎಲ್ಲಾ ಶಿಕ್ಷಕರ ಸೇವೆ ದೊರೆಯಲಿದೆ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ 75,000 ಶಿಕ್ಷಕರ ಅಗತ್ಯವಿದ್ದು ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿವಿಧ ತಂತ್ರಜ್ಞಾನ ಆಧಾರಿತ ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಡಾ ಭಾಗ್ಯವಾನ ಮುದಿಗೌಡರ್ ಹೇಳಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ 8 ದಿನಗಳ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯ ದೃಷ್ಟಿಕೋನ ಮತ್ತು ಸಂವೇದನಾತ್ಮಕ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3 ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ FM 103.1 ಮೆಗಾಹರ್ಟ್ಸ್. ಶ್ರೋತೃಗಳೇ, ಈಗ ಸಮಯ 7:15:38.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಇದೇ ಆಗಸ್ಟ್ 6 ನಿಧನರಾದ ಆನೇರ ಶ್ರೀ ಗಿರಿಧರ್ ಕಾಶಿ ಇವರ ತಿಥಿ ಕರ್ಮಾಂತರ ನಾಳೆ 24 ಸೋಮವಾರ ಬೆಳಿಗ್ಗೆ 11 ಕಾರಗುಂದ ಗೌಡ ಸಮಾಜ ಚೇರಂಬಾಣೆ ಇಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ತಿಳಿದು ಆಗಮಿಸುವಂತೆ ಮೃತರ ಪತ್ನಿ, ಮಗ ಹಾಗೂ ಮನೆಯವರು ಕೇಳಿಕೊಂಡಿದ್ದಾರೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-4919.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ಗಳು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
17: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.
18: ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
19: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
20: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
21: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧ

0: ಸುಂದರವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: The number you've dialed is currently busy. Kindly
2: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, SP ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲಾ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
7: ಕೋಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 September 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 kilometers, 10 kilometers ಮತ್ತು 5 kilometers ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990706 ಅಥವಾ 9010996.

0: 0780708.
1: ತನಿಷ್ಕ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕೊಡುಗೆ. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ ಒಂದು ಗ್ರಾಮ್ ಮೇಲೆ ಪಡೆಯಿರಿ ಅಪ್ ಟು 601 rupees ಆಫ್. ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಅಪ್ ಟು 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ 0% ಕಡಿತ. ಈ ಕೊಡುಗೆ ಇದೇ August 22 ಮಾತ್ರ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
2: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ರೈತ ಬಾಂಧವರೇ, ಪೊನ್ನಿಮಾನಿಸ್ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ಉಡ್ ಚಿಪ್ಪರ್ ಮಷೀನ್,
1: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
1: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
4: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: The number you've dialed is currently busy. Kindly try after
6: ನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ, ಇದರ 50ನೇ ವಾರ್ಷಿಕ ಮಹಾಸಭೆ ಹಾಗೂ ಸುವರ್ಣ ಮಹೋತ್ಸವವನ್ನು ಇದೇ August 25 ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಕೋಳೆರಾಸಿ ದಿನು ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಆಹ್ವಾನ ಪತ್ರ ತಲುಪದೇ ಇರುವವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಂಘದ ಸರ್ವ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪೊನ್ನಂಪೇಟೆ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
8: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
6: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
8: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
6: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
9: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 crore ಠೇವಣಿ ಸಂಗ್ರಹಣೆ ಹಾಗೂ 1772 crore ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 crore ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 lakh ಒಳಪಟ್ಟ ಠೇವಣಿಗಳಿಗೆ %7.35, 25 lakh 50 lakh ಒಳಪಟ್ಟ ಠೇವಣಿಗಳಿಗೆ %7.45, 50 lakh 75 lakh ಒಳಪಟ್ಟ ಠೇವಣಿಗಳಿಗೆ %7.55, 75 lakh 1 crore ಒಳಪಟ್ಟ ಠೇವಣಿಗಳಿಗೆ %7.65 ಹಾಗೂ 1 crore ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ %7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ %0.5 ಹಾಗೂ ಸೈನಿಕರಿಗೆ %0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 crore ಹಾಗೂ ಅದಕ್ಕೂ ಮೇಲ್ಪಟ್ಟ ನಿರಕು ಠೇವಣಿಗಳಿಗೆ %7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
10: ಮನುಜ ಮತ ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ, ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಬೇಕು. ಕುವೆಂಪು.
11: ಶ್ರೋತೃಗಳೇ, ಇಂದು ಬೆಳಿಗ್ಗೆ 9:35 ರಾಷ್ಟ್ರೀಯ ಬಾಹ್ಯಾಕಾಶ ದಿನ 2020 ರ ಅಂಗವಾಗಿ

0: ವಿಶೇಷ ಕಾರ್ಯಕ್ರಮ. ಚಿತ್ರಕಥೆ ವೇದ ಸುದರ್ಶನ್, ನಿರೂಪಣೆ ಮುಖೇಶ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. 10 ಗಂಟೆಗೆ ಚಿನ್ನರ ಲೋಕ, ಸ್ಫೂರ್ತಿ ಪ್ರತಿಭೆಗಳ ಅನಾವರಣ. ಕೊಡಗು ಜಿಲ್ಲಾ ಅಂತರ್ಶಾಲಾ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕುಶಾಲನಗರದ ಬಾಲ ಪ್ರತಿಭೆ ಉನ್ನತ್ ಸಾರಥ್ಯ ಪಿಎಸ್ನೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲ. 10:45 ಯುವವಾಣಿ ದಿಕ್ಸೂಚಿ. ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆ ಎನ್. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲ.
1: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.

0: ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
3: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
4: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
5: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
6: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
7: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
5: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
7: ಓಡುವ ನೀರನ್ನು ನಡೆಯುವ ಹಾಗೆ
6: ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
7: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
5: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
8: ಇಂದು ಮಧ್ಯಾಹ್ನ 1:20 ಅಮರ ಧ್ವನಿ ಚಿತ್ತ ಚಿತ್ತಾರ ಕುಂಬೇರ ಶರು ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಪ್ರಚಲಿತ 1:40. ಮಧ್ಯಾಹ್ನ 3:00 ಗೀತಾ ಮಾಧುರ್ಯ. ನೇರ ಫೋನಿನ ಕಾರ್ಯಕ್ರಮ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಅವಿನಾಶ್ ಕೆ ಎಲ್, ನಿರ್ವಹಣೆ ಎಂ ಶಕುಂತಲಾ. ಸಂಜೆ 4:00 ಭಾವಯಾನ. ಪ್ರಸ್ತುತಿ ಶ್ರುತಿ ಎಂ ಎಂ. 5:00 ಯುವವಾಣಿ, ಯುವಲಹರಿ ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು, ನಿರ್ವಹಣೆ ಎಂ ಶಕುಂತಲಾ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. ಸಂಜೆ 6:51 ಕೃಷಿರಂಗದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬೆಳಕೆ ಕುರಿತು ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.

ಕೇಂದ್ರ ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್. ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಇಂದು ಆರಂಭ. ಹಾಗೂ ಏಷ್ಯನ್ ಕ್ರೀಡಾಕೂಟ. 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಇಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ನಡೆಯಲಿರುವ ಈ ಸಚಿವರ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ನ ಎಲ್ಲಾ 11 ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕೂಡ ಭಾಗವಹಿಸಲಿದ್ದಾರೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಸಂಯುಕ್ತ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಸಭೆಯಲ್ಲಿ ತಮ್ಮ ದೇಶಗಳ ಹೇಳಿಕೆಗಳನ್ನು ಮಂಡಿಸಲಿದ್ದಾರೆ. ಸಭೆಯ ಅಂಗವಾಗಿ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮ, ದ್ವಿಪಕ್ಷೀಯ ಸಭೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಭೆಯ ಅಂತ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಅಂಗೀಕರಿಸಲಾಗುವುದು. 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತದ ಆಶಯವು ಸ್ಥಿತಿಸ್ಥಾಪಕತ್ವ, ನವೋದ್ಯಮ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯದಡಿ ಮುನ್ನಡೆಯುತ್ತಿದೆ. ಜನಕೇಂದ್ರಿತ ಹಾಗೂ ಮಾನವೀಯತೆಗೆ ಆದ್ಯತೆ ನೀಡುವ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಕೇಂದ್ರ ಸರ್ಕಾರ ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿಯನ್ನು ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ನಿಯಮಗಳು 1994ಕ್ಕೆ ತಿದ್ದುಪಡಿ ಮಾಡಿ ಗೆಜೆಟ್ನಲ್ಲಿ ಅಧಿಸೂಚನೆ ಪ್ರಕಟಿಸುವುದರೊಂದಿಗೆ ಈ ನಿರ್ಧಾರ ಜಾರಿಗೆ ಬಂದಿದೆ. ದೂರದರ್ಶನ ಪ್ರಸಾರ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಜಾಹೀರಾತು ಅವಧಿಗೆ ಸಂಬಂಧಪಟ್ಟ ನಿಯಮಾವಳಿಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಎಂದು ಈ ಹಿಂದೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿತ್ತು. ಹಣ ಪಾವತಿಸುವ ಅಥವಾ ಉಚಿತ ಪ್ರಸಾರ ವಾಹಿನಿಗಳೆಂಬ ಭೇದವಿಲ್ಲದೆ ಭಾರತದಲ್ಲಿ ಈ ಕ್ಷೇತ್ರ ಜಾಹೀರಾತು ಆದಾಯದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ ಎಂದು ಸಚಿವಾಲಯ ಹೇಳಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಪಕ್ಷದ ರಾಷ್ಟೀಯ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಜನರೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುವ ಉದ್ದೇಶದಿಂದ ನೂತನ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳ ಕುರಿತು ಸಂಘಟನಾತ್ಮಕ ಸಭೆಗಳಲ್ಲಿ ಚರ್ಚೆ ನಡೆಯಿತು ಎಂದು ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೂತನ ರಾಷ್ಟೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಂದೇ ಮಾತರಂ ಗೀತೆಯ ಐತಿಹಾಸಿಕ ಪರಂಪರೆಯ ಗೌರವ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಬಿಜೆಪಿ ಅಂಗೀಕರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯ ಮೊದಲ ಎರಡು ಚರಣಗಳಿಗೆ ಮಾತ್ರ ಗಾಯನವನ್ನು ಸೀಮಿತಗೊಳಿಸುವ 1937 ನಿರ್ಣಯವನ್ನು ಪುನರುಚ್ಚರಿಸುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಈ ತಿಂಗಳ 19 ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಹಿಂಸೆ ಮತ್ತು ಶಾಂತಿಯು ಭಾರತದ ಸಂಸ್ಕೃತಿಯಾಗಿದ್ದು ಅಹಿಂಸೆಯ ಈ ಮೌಲ್ಯವನ್ನು ದೇಶದ ದೌರ್ಬಲ್ಯವೆಂದು ಯಾರೂ ಕೂಡ ತಪ್ಪಾಗಿ ಭಾವಿಸಬಾರದೆಂದು ಹೇಳಿದ್ದಾರೆ. ದೇಶದ ಭದ್ರತೆ, ಸಾರ್ವಭೌಮತ್ವ ಮತ್ತು ಗೌರವವನ್ನು ಕಾಪಾಡುವುದು ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜೈನ ಧರ್ಮವು ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯ ಹೆಮ್ಮೆಯಾಗಿದ್ದು ಜೈನ ಸಂಪ್ರದಾಯಗಳು ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ ವಿವಿಧ ಸಮಯಗಳಲ್ಲಿ ಕಳವುಗೊಂಡಿದ್ದ 20 ಹೆಚ್ಚು ಪೂಜ್ಯ ತೀರ್ಥಂಕರರ ವಿಗ್ರಹಗಳನ್ನು ವಿದೇಶಗಳಿಂದ ಭಾರತಕ್ಕೆ ಮರಳಿ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ವಿಶ್ವದ ಔಷಧಾಲಯ ಎಂಬ ತನ್ನ ಗುರುತನ್ನು ಮೀರಿ ಸಂಶೋಧನೆ, ನವೋದ್ಯಮ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದಲ್ಲಿ ವಿಶ್ವದ ಪ್ರಯೋಗಾಲಯವಾಗಿ ಹೊರಹೊಮ್ಮಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ. ಅಹಮದಾಬಾದ್ನ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಗತಿ ಎಂಬ ವಿಷಯದಡಿ ಆಯೋಜಿಸಿದ್ದ ಐಐಎಂಎ ಆರೋಗ್ಯ ಶೃಂಗಸಭೆ 2026 ಮೂರನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯವನ್ನು ಪ್ರತಿಪಾದಿಸಿದ ಅವರು ಔಷಧಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ವೇಗಗೊಳಿಸುವುದು ಹಾಗೂ ಉತ್ತಮ ತಪಾಸಣೆ, ವೈದ್ಯಕೀಯ ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ರೋಗಗಳ ಮೇಲ್ವಿಚಾರಣೆಯ ಮೂಲಕ ಆರೋಗ್ಯ ಸೇವೆಯನ್ನು ಬಲಪಡಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಆದರೆ ಕೃತಕ ಬುದ್ಧಿಮತ್ತೆಯ ಬಳಕೆ ಸುರಕ್ಷಿತ, ಜವಾಬ್ದಾರಿಯುತ ಮತ್ತು ಮಾನವ ಕೇಂದ್ರಿತವಾಗಿರಬೇಕು. ರೋಗಿಗಳ ಗೌಪ್ಯತೆಯನ್ನು ರಕ್ಷಿಸಲು ಬಲವಾದ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಚಾಲ್ತಿಯಲ್ಲಿರುವ ಖರೀಫ್ ಮತ್ತು ಮುಂಬರುವ ರಬಿ ಹಂಗಾಮಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರ ಇಲಾಖೆಯ ಸಿದ್ದತೆಗಳನ್ನು ಪರಿಶೀಲಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ರಸಗೊಬ್ಬರ ಇಲಾಖೆಯ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ದೇಶದಲ್ಲಿ ರಸಗೊಬ್ಬರದ ಪರಿಸ್ಥಿತಿ ಸಮರ್ಪಕವಾಗಿದೆ. ರೈತರಿಗೆ ರಸಗೊಬ್ಬರಗಳ ನಿರಂತರ ಅಡೆತಡೆಯಿಲ್ಲದೆ ಪೂರೈಕೆ ಹಾಗೂ ಸಕಾಲದಲ್ಲಿ ಲಭ್ಯತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಹದಗೆಡುತ್ತಿರುವ ಪರಿಸ್ಥಿತಿಯ ಕುರಿತು ಮಧ್ಯಪ್ರವೇಶಿಸುವಂತೆ 70 ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ನಡೆಯುತ್ತಿರುವ ಹಿಂಸಾಚಾರವನ್ನು ಕೊನೆಗೊಳಿಸುವಂತೆ ಹಾಗೂ ನಾಗರಿಕರ ಜೀವರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಆಕ್ರಮಿತ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ಈ ಮನವಿ ಮಾಡಲಾಗಿದೆ. ಪಾಕಿಸ್ತಾನಿ ಪಡೆಗಳ ಕಠಿಣ ದಮನ ಕ್ರಮದಲ್ಲಿ 106 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಪ್ರದೇಶದಲ್ಲಿ ಕಠಿಣ ನಿರ್ಬಂಧ, ಕರ್ಫ್ಯೂ ಹಾಗೂ ಸಂಪೂರ್ಣ ಸಂಪರ್ಕ ವ್ಯವಸ್ಥೆ ಸ್ಥಗಿತವೂ ಕೂಡ ಮುಂದುವರೆದಿದೆ. ಕ್ರೀಡಾ ಸುದ್ದಿ. ಶ್ರೀಲಂಕಾ

ಹಾಗೂ ಭಾರತ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಇಂದು ಕೊಲಂಬೋದಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಎರಡು ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. ಎರಡನೇ ಪಂದ್ಯವನ್ನು ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಅಂಗಳಕ್ಕೆ ಇಳಿಯಲಿದೆ. ಮುಂದಿನ ತಿಂಗಳು ಜಪಾನ್ನಲ್ಲಿ ಆರಂಭವಾಗಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ. ತಂಡದಲ್ಲಿ 265 ಪುರುಷರು ಮತ್ತು 227 ಮಹಿಳಾ ಕ್ರೀಡಾಪಟುಗಳು ಸೇರಿದ್ದಾರೆ. 73 ಕ್ರೀಡಾಪಟುಗಳನ್ನು ಒಳಗೊಂಡ ಅಥ್ಲೆಟಿಕ್ಸ್ ವಿಭಾಗ ಅತಿ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳನ್ನು ಹೊಂದಿದೆ. ಸ್ಲೊವಾಕಿಯಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ಕುಸ್ತಿ ವಿಶ್ವಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ದೇಶದ ಪದಕಗಳ ಪಟ್ಟಿಗೆ 3 ಪದಕಗಳನ್ನು ಸೇರಿಸಿದ್ದಾರೆ. ಮಾನ್ಸಿ ಲಾಥರ್ ಬೆಳ್ಳಿ ಪದಕ ಗೆದ್ದರೆ ತನ್ವಿ ಗುಂಡೇಶ್ ಮಗ್ದುಮ್ ಮತ್ತು ಕೋಮಲ್ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಕ್ರೀಡಾಕೂಟಕ್ಕೆ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ. ತಂಡದಲ್ಲಿ 265 ಪುರುಷರು ಮತ್ತು 227 ಮಹಿಳಾ ಕ್ರೀಡಾಪಟುಗಳು ಸೇರಿದ್ದಾರೆ. 73 ಕ್ರೀಡಾಪಟುಗಳನ್ನು ಒಳಗೊಂಡ ಅಥ್ಲೆಟಿಕ್ಸ್ ವಿಭಾಗ ಅತಿ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳನ್ನು ಹೊಂದಿದೆ. ಸ್ಲೊವಾಕಿಯಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ದೇಶದ ಪದಕಗಳ ಪಟ್ಟಿಗೆ 3 ಪದಕಗಳನ್ನು ಸೇರಿಸಿದ್ದಾರೆ. ಮಾನ್ಸಿ ಲಾಥರ್ ಬೆಳ್ಳಿ ಪದಕ ಗೆದ್ದರೆ ತನ್ವಿ ಗುಂಡೇಶ್, ಮಗ್ದುಮ್ ಮತ್ತು ಕೋಮಲ್ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಟೆಸ್ಟ್ ಪಂದ್ಯ ಇಂದು ಆರಂಭ. ಏಷ್ಯನ್ ಕ್ರೀಡಾಕೂಟ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳಿಗೆ ಸಮಯ 7:45:25.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಬಿಟ್ಟಂಗಾಲದ ಭೀಮಾ ಫರ್ನಿಚರ್ಗೆ. ನೀವು ಖರೀದಿಸುವ ಫರ್ನಿಚರ್ಗಳ ಮೇಲೆ ಪಡೆಯಿರಿ up to 50% ಆಫ್. ಈ ಫೆಸ್ಟಿವಲ್ಸ್ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
2: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರಾ ಮತ್ತು ಮಹೀಂದ್ರಾ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
9: CJ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
12: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
13: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ

0: ಎಂಟರ್ಪ್ರೈಸಸ್, ಶ್ರೀ ಅಮ್ಮಾ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
1: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
0: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
0: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
3: ಅಲ್ಲ, ಮಂಗಲ ಅಲತೆ ಇನ್ನೂ ಸುಮಾರು ಫಂಕ್ಷನ್ಸ್ ಉಂಡು. ಅದನ್ನ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಯ್ಪಲ.
3: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಟ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ. ಬಾಕಿ ಎಲ್ಲಾ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
5: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
8: ಸುದ್ದಿ ಸಮಾಚಾರ ಓದೇಣುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಸುದ್ದಿರ ವಿವರ. ಸರ್ಕಾರ ರಾಜ್ಯದಲ್ಲಿ ಭಾರತ್ ಜೋಡೋ ಯುವ ಘಟಕದ ನೋಂದಣಿ ಮಾಡೋಕ್ಕೆ ಮಿಂಜಕ್ಕೆ ಬಂದಿದ್ದೆ. ರಾಜ್ಯದ ಎಲ್ಲ ಜಿಲ್ಲೆಲೂ ಇದಂಗೆ ಏರ ಒತ್ತಾಸೆ ಕೊಡ್ತಾನುಂಡು. ಆಚೆಂಗೆ ಕೊಡಗು ಜಿಲ್ಲೆಯಲ್ಲಿ ಇದಂಗೆ ಸರಿಯಾದ ಪ್ರೋತ್ಸಾಹ ಕಟ್ಟಿಂಡಿಲ್ಲ ಎಂದು ಜಿಲ್ಲಾ ಪಂಚಾಯತಿ CEO ಆನಂದ್ ಪ್ರಕಾಶ್ ಮೀನಾ ಅಣ್ಣಿದ್ದೆ. ಸೋಮಾರಪೇಟೆರ ತಾಲೂಕು ಪಂಚಾಯತಿ ಸಭಾಬಾಡಿಯಲ್ಲಿ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯಲ್ಲಿ ಕೂಡಿಯಾಡುವಂಚಿ ಅವು ತಕ್ಕ ಬಂದದ್ದು. ಭಾರತ ಜೋಡೋ ಯುವ ಸಂಘ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 16 ಲಂಜ 35 ಬಯತಿಗೊಳಪಟ್ಟ ಯುವ ಜನಾಂಗ ಕರಳ ನೋಂದಣಿ ಮಾಡಿನುಂಡು. ಈ ಸಂಘಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಕೊಡಪ್ಪ. ಸಂಘದ ಸದಸ್ಯಂಗ ಓರ್ ಆಡಳಿತ ಮಂಡಳಿನ ರಚನೆ ಮಾಡಿಂಡು ಪಂಚಾಯತಿರ ವ್ಯಾಪ್ತಿರ ಬಳಚಕ್ಕೆ ಸಹಕಾರ ತರೊಂಡೊಂದು ಎಣ್ಣಿಚೆ. ಸಭೆಯಲ್ಲಿ ಆಹಾರ ಇಲಾಖೆ, ಸೆಸ್ಕ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಪಿಂಜ, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ತಂಗಡ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಸಭೆಗೆ ಕೊಡ್ತೈತೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ GM ಕಾಂತರಾಜು ಅಂಗಡ ಕೊರವಕರಿಕೆಯಲ್ಲಿ ಈ ಸಭೆ ನಡೆದಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲು ಪುದ್ಯದಾಯಿತಿ ಜಾರಿಗೆ ಕೊಂಡು ಬಂದಿತ್ತುಳ್ಳ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ ಮಿಷನ್ ಗ್ರಾಮೀಣ ದಂಡೇರ್ತ 26 ಯೋಜನೆ ಅಡಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 15 ಜಾಬ್ ಕಾರ್ಡ್ ಮೇಳ ನಡಪಂದು ಕೊಡಗು ಜಿಲ್ಲಾ ಪಂಚಾಯತಿರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅರಿಚಿಟ್ಟಿದ್ದು. ಜಿಲ್ಲೆಯ ನುವೆಟ್ಟ ದಂಡ ಗ್ರಾಮ ಪಂಚಾಯತಿಯಲ್ಲಿ 1 ತಿಂಗಳ ಜಾಬ್ ಕಾರ್ಡ್ ಮೇಳ ನಡಪ. ಗ್ರಾಮೀಣ ಭಾಗದ ಜನ ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡು ಎಣ್ಣಿಚಿ. VBG ರಾಮ್ಜಿ ಯೋಜನೆ ಅಡಿಯಲ್ಲಿ ಸಮುದಾಯ ಆಧಾರಿತ ಪಿನ್ನ ವೈಯಕ್ತಿಕ ಕಾಮಗಾರಿ ನಡೆಸೋಕೆ ಅವಕಾಶ ಉಂಟು. ಕಣ್ತರೆ ಅತ್ತ ಕೊಟ್ಟು ಕೋಳಿ ಶೆಡ್ ಕೊಡದನಕ್ಕೆ ಒಟ್ಟು 318 ಕಾಮಗಾರಿಗೆ ಅವಕಾಶ ಉಂಟು. ನಾವು ಇಕ್ಕಕಲೆ ಗ್ರಾಮ ಪಂಚಾಯತಿಕಾರ ನೇಮಪೋಲ ಕ್ರಿಯಾ ಯೋಜನೆ ಒಪ್ಪಿಚಿಟ್ಟಿದೆ, ಅದಕ್ಕೆ ಅನುಮೋದನೆ ಕೊಡಪ್ಪ ಅಂದು ಎಣ್ಣಿಚಿ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿನ್ನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಪೋಲೆ ಇಡೀ ರಾಜ್ಯದಲ್ಲಿ ಸೆಪ್ಟೆಂಬರ್ 12 ನಡ್ಕೊಂಡಿಂಜ ರಾಷ್ಟ್ರೀಯ ಲೋಕಾದಾಲತ್ನ ಇದೀಗ ಸೆಪ್ಟೆಂಬರ್ 19 ಮಿಂಜಕ್ಕೆ ತೆರಕಿತು. ಈ ಹಿನ್ನೆಲೆಯಲ್ಲಿ ಇಡೀ ಕೊಡಗು ಜಿಲ್ಲೆಯಲ್ಲುಳ್ಳ ಎಲ್ಲ ನ್ಯಾಯಾಲಯದ್ದು ಅಂದು ರಾಷ್ಟ್ರೀಯ ಲೋಕಾದಾಲತ್ ನಡಪ ಅಂದು ಪಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಅವು ಅರಿಚಿಟ್ಟಿತು. ವನ್ಯಜೀವಿ ಮಾನವ ಸಂಘರ್ಷದನ್ನ ತಡಪ ಉದ್ದೇಶದ ಇಕ್ಕಾಗಲೇ ಕೆಲವು ಯೋಜನೆಯನ್ನು ತಯಾರು ಮಾಡಿದ್ದು ಇದನ್ನು ಇನ್ನೆಚ್ಚಕ್ಕೂ ಪರಿಣಾಮಕಾರಿಯಾಯಿತು ಅನುಷ್ಠಾನಕ್ಕೆ ಕೊಂಡೊಬ್ಬ ಉದ್ದೇಶದ ಇದೇ ತಿಂಗಳ 28 ರಾಜ್ಯದ ಅರಣ್ಯ ಸಚಿವಂಗ ಕೊಡಗು ಜಿಲ್ಲೆಗೆ ಬಂದನುಂಡು. ಮಡಿಕೇರಿಯಲ್ಲಿ ಸಾರ್ವಜನಿಕರು ಕೂಡ ಸಮಾಲೋಚನಾ ಸಭೆ ನಡೆತ. BNG ಅಧಿಕಾರಿಯರು ಕೂಡ ಪ್ರಗತಿ ಪರಿಶೀಲನಾ ಸಭೆ ನಡೆತು ಅಂದು ಶಾಸಕಗಳನ್ನು ಅಜ್ಜಿಕೊಟ್ಟಿರ ಪೊನ್ನಣ್ಣ ಅಣ್ಣಿತು. ಮಡಿಕೇರಿ ECHS ನಾಳೆ ಪಿಂಜ ಮತ್ತೆಂದು ದಂತವೈದ್ಯಂಗಡ ಸೇವೆ ಇಪ್ಪಲೆಂದು ಪಾಲಿಕ್ಲಿನಿಕರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಹಾಕಿ ಕೂರ್ಗ್ ಸಂಸ್ಥೆ ರಾಧನೆಯಲ್ಲಿ ಪೊನ್ನಂಪೇಟೆ ಟರ್ಫ್ ಪುರಂಬಲ ನಡೆದನುಳ್ಳ A Division ಹಾಕಿ ಕಳಿಕೊಟ್ಟದ್ದು ನಿನ್ನಂದು ಬಲಂಬೇರಿ ಕೂರ್ಗ್ ಚಾಲೆಂಜರ್ಸ್ ಪಿನ್ನ ಚಾರ್ಮರ್ಸ್ ತಂಡಕರ ಗೆದ್ದಿತ್ತು. ಈ ಕಾಲ December 25 3 ದಿನ ಕರ್ನಾಟಕ ಆರ್ಯವೈಶ್ಯ ಮಹಾಸಭತ್ರ ಆದನೆಯಲ್ಲಿ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ನಡೆಸೋಕೆ ತೀರ್ಮಾನ ಮಾಡಿತ್ತು ಎಂದು ಕುಶಾಲನಗರ ಆರ್ಯ

0: ದೇಶ ಮಹಾಸಭಾದ ಅಧ್ಯಕ್ಷ ನಾಗೇಂದ್ರ ಪ್ರಸಾದ್ ಅಣ್ಣಿತ್. ಈ ಕಾರ್ಯಾಗಾರದ ನವೋದ್ಯಮತ್ನ ಬಳತ ಉದ್ದೇಶದ ಒಳ್ಳನತ ಅವಕಾಶ ಅನುಕೂಲ ಬಲ್ಯ ಮಟ್ಟದ ತಂತ್ರಜ್ಞಾನ ಇನ್ನು ತಂಡ ಬಗ್ಗೆ ಮಾಹಿತಿ ಕೊಡಪ. ಅಂತಾರಾಷ್ಟ್ರೀಯ ಮಟ್ಟದ ಈ ಸಮಾವೇಶದ ಹಿನ್ನೆಲೆಯಲ್ಲಿ ಇಂದು ಪೊಲಕ ಪತ್ರಗಂಟೆಗೆ ಕುಶಾಲ್ ನಗರದ ಆರ್ಯವೈಶ್ಯ ಸಮಾವೇಶದ ಸಂಕಲ್ಪ ಯಾತ್ರೆ ನಡಪ. ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟನಕ್ಕೆ ಕೊಡಗು ಜಿಲ್ಲೆಯಲ್ಲಿ ಇದೇ ತಿಂಗಳ 24 ಪಟ್ಟಿ ಪ್ರಕಟಪಡುತ್ತ ಜಿಲ್ಲೆಯ 4,05,803 ಮತದಾರಂಗದ ಕೋಟಲ 58,899 ಮತದಾರಂಗಕ್ಕೆ ನೋಟಿಸ್ ಜಾರಿ ಆಯ್ತು ಅರ್ಜಿ ಬಂದಿತ್ತು. ದಂಡಾರ್ಥ ದಂಡಂಡ ಪಟ್ಟಿಯಲ್ಲಿ ಸ್ವಂತ ಅಥವಾ ಸಂಬಂಧಪಟ್ಟ ಅಂಗಡಿ ವಿವರ ಇಲ್ಲದ ಪೋಚಂಗೆ ನೋ ಮ್ಯಾಪಿಂಗ್ ಅಂಡ್ ನೋಟಿಸ್ ಕೊಡಪ. ಕುಶಾಲನಗರ ತಾಲೂಕರ ಮುಳ್ಳಸೋಗೆ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ನಿನ್ನಂದು ಜಿಲ್ಲೆಯ ಸ್ಕೌಟ್ಸ್ ಪಿಂಜ ಗೈಡ್ಸ್ ಸಂಸ್ಥೆರ ಆದನೆಯಲ್ಲಿ ಮಕ್ಕಕ್ಕೆ ತಾಲೂಕು ಮಟ್ಟದ ದೇಶಭಕ್ತಿ ಪಾಟು ಪಾಡುವ ಪೈಪೋಟಿನ ಏರ್ಪಾಡು ಮಾಡಿ ತಿಂಜಿತ್ತು. ಕುಶಾಲನಗರ ತಾಲೂಕರ ಬೇರೆ ಬೇರೆ ಪ್ರೈಮರಿ ಪಿಂಜ ಹೈಸ್ಕೂಲರ ಮಕ್ಕ ಈ ಪೈಪೋಟಿಯಲ್ಲಿ ಕೋಡಿಯಾಡಿ ತಿಂಜಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs ₹46,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV to 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೈತ ಬಾಂಧವರೇ, ಪೊನ್ನಿ ಮಾನಿಸ್ ನಲ್ಲಿ 1 kVA to 10 kVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
5: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತೆ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
7: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
5: ಸಂಪರ್ಕಿಸಿ
7: ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: outreach, Naveen Smriti Key Faces. While the Hindu says, it's about ideas, perspectives, says Modi after team Naveen meet. And finally, a story in the Sunday Tribune says, a Kangra girl and her father aced the LLB exam, securing first and third ranks respectively. Anshika Rana topped while her father Praveen Rana secured third rank. And with that, it's back to you, Pramod.
1: Thank you, Saira. And now before we end the bulletin, the headlines once again. Prime Minister Narendra Modi meets BJP's newly formed team at the party headquarters in Delhi. Party passes resolution regarding honour and protection of historic legacy of Vande Mataram. Centre notifies removal of 12-minute advertisement duration cap for television channels. India to host BRICS Sports Ministers meeting in Visakhapatnam in Andhra Pradesh today. British parliamentarians seek UN intervention to end bloodshed in POJK by Pakistani forces. Cargo ship with 24 crew members sinks in Bay of Bengal off Odisha coast. Indian Coast Guard and Navy launch rescue operation. And with that, we end the morning news. Have a nice day.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:30:15.
3: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
4: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ. ಅವ್ರು ಬಂದ್ ತಗೊಂಡೋಗ್ಲಿ.
3: ಎಲ್ಲಿ ಬಿಸಾಕೋದು?
4: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
3: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
4: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
3: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
4: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
3: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
4: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
3: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
4: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
3: ಆಯ್ತು ಕವಿತಾ, ಹಾಗೆ ಮಾಡು.
5: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
2: ಆಕಾಶವಾಣಿ ಮಡಿಕೇರಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಸಂಗೀತ ಅಳವಡಿಸಿರುವ ಆಕಾಶ್ ಚಿತ್ರದ ಗೀತೆ, ಗಾಯಕರು ಕುನಾಲ್ ಗಂಜಾವಾಲಾ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇನ್ನು ಮುಂದೆ ಕೇಳೋಣ ಬಯಲುದಾರಿ ಚಿತ್ರದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ರೂಪ್ ಕುಮಾರ್ ರಾಥೋಡ್ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಆರ್ ಪಿ ಪಟ್ನಾಯಕ್.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೂರಿರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಮೂರಿರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ.

ಮೂರಿಂತೂ ಮತ ವಿವರ ಎಂದ ತಿಮ್ಮಗುರು. ವಾದ ಮೂರಿರಲಿ ಮುನ್ನೂರೇ ಇರಲಿ, ಮೂರಿರಲಿ ವಾದ ಮುನ್ನೂರಿರಲಿ, ಸಕಲರೂ ಸಾರವಸ್ತುವನ್ ಒಂದನ್ ಒಪ್ಪಿಕೊಳ್ಳುವವರೇ ಅಂತಾರೆ. ಅಂದರೆ ಹಲವು ರೀತಿಯಲ್ಲಿ ವಾದ ಮಾಡುವವರೂ ಕೂಡ ಸಾರವಸ್ತುವನ್ನು ಬ್ರಹ್ಮನನ್ನು ಪರಮಾತ್ಮನನ್ನು ಬ್ರಹ್ಮವಸ್ತು ಅಂತ ಒಪ್ಪಿಕೊಳ್ತಾರೆ. ಎಲ್ಲ ಕಡೆಯಲ್ಲಿಯೂ ವಿಸ್ತಾರವಾಗಿ ಹರಿಯುವ ಅನೇಕ ನದಿಗಳಿಗೆ ಸಮುದ್ರವೇ ಕೊನೆ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಛತಿ ಸಾಗರಂ ಅನ್ನೋ ಹಾಗೆ ಎಲ್ಲ ವಾದಗಳು ಚಿಂತಿಸುವುದು ಒಂದೇ ಬ್ರಹ್ಮವಸ್ತುವನ್ನು ಕುರಿತು, ಒಬ್ಬನೇ ಪರಮಾತ್ಮನನ್ನು ಕುರಿತು. ಅಂದರೆ ಹೀಗೆ ಬ್ರಹ್ಮವಸ್ತು ಒಂದೇ ಎಂದು ಒಪ್ಪಿಕೊಂಡು ಅದನ್ನು ತಲುಪುವ ದಾರಿ, ಕಾಣುವ ದಾರಿ ಬೇರೆ ಬೇರೆ ಎಂದು ಪಾರಮಾರ್ಥಿಕವಾಗಿ ಯೋಚಿಸಿದ ಚಿಂತನೆಯಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಮೈಸೂರಿಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಮೈಸೂರಿಗೆ ಹೋಗೋಕ್ಕೆ ಒಂದೇ ಒಂದು ದಾರಿ ಏನಿಲ್ಲ, ಆ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು, ಇನ್ನೊಂದು ಕಡೆಯಿಂದನೂ ಹೋಗ್ಬೋದು. ದಾರಿಯೂ ಮುಖ್ಯ, ಸೇರುವ ಗುರಿಯೂ ಮುಖ್ಯ. ಆದರೆ ಎಲ್ಲರ ಗುರಿ ಮೈಸೂರು, ದಾರಿ ಬೇರೆ ಬೇರೆ ಇರಬಹುದು. ಹಾಗಾಗಿ ಆ ಬ್ರಹ್ಮನನ್ನು ಕಾಣುವ, ಪರಮಾತ್ಮನನ್ನು ಕಾಣ್ತಕ್ಕಂಥ ದಾರಿ ಮೂರಿರಲಿ ಮುನ್ನೂರಿರಲಿ, ಸಕಲರೂ ಸಾರವಸ್ತುವನ್ ಒಂದನ್ನು ಒಪ್ಪಿಕೊಳ್ಳುವವರೇ. ಹಾಗೆ ಪಾರಮಾರ್ಥಿಕವು ಅನಂತ ಎಣಿಸಿದ ವ್ಯವಹಾರ ವಾದ ಇದೆಯಲ್ಲ, ಅದು ಎಷ್ಟೇ ವಾದವಾದರೂ ಆ ವಾದ ಬಂದಷ್ಟು ಕೂಡ ಕಡದಷ್ಟು ಕೂಡ ಬೆಣ್ಣೆ ಹೆಚ್ಚು ಬರುತ್ತೆ. ಹಾಗಾಗಿ ಅದು ಭಾರವಾಗದು ಜಗಕ್ಕೆ, ಇದರಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಇಂಥ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಚರ್ಚೆ, ಪಾರಮಾರ್ಥಿಕ ಪರದ ವಾದ ಸಮಾಜದ ನೆಮ್ಮದಿಯನ್ನು ಹೆಚ್ಚಿಸುತ್ತೆ ಅಂತಾರೆ ಡಿ ವಿ ಜಿಯವರು.

ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ.

0: ಈ ಕಗ್ಗಭಾಗದಲ್ಲಿ ತಿಮ್ಮಗುರು ಶ್ರೇಷ್ಠವಾದ ಯೋಗ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಹೊರಗೆ ಲೋಕ ಆಸಕ್ತಿ, ಒಳಗೆ ಸಕಲ ವಿರಕ್ತಿ. ಪಾರಮಾರ್ಥಿಕದಲ್ಲಿ ತೊಡಗಿಸಿಕೊಂಡ ಜ್ಞಾನಿಯಾದವನ ಲಕ್ಷಣವನ್ನು ಹೀಗೆ ತಿಳಿಸ್ತಾ ಹೋಗ್ತಾರೆ. ಜಗತ್ತು ಬ್ರಹ್ಮವಸ್ತು ಅಂತ ಭಾವಿಸಿ ಲೋಕದ ವ್ಯವಹಾರದಲ್ಲಿ ಆಸಕ್ತಿ ತೋರ್ತಾ ಬದ್ಧತೆಯನ್ನು ಮೆರೆಯುತ್ತಾನೆ ಆ ಜ್ಞಾನಿ. ಆದರೆ ಇವೆಲ್ಲ ಬ್ರಹ್ಮವಸ್ತುವಿಗೆ ಸೇರಿದ್ದು ಅನ್ನೋ ಅರಿವಿರುವುದರಿಂದ ಆ ಜ್ಞಾನಿಯಾದವನು ಸ್ವಾರ್ಥರಹಿತನಾಗಿರ್ತಾನೆ. ಅಂದರೆ ಇದು ನನ್ನದು, ನನ್ನಿಂದಾದುದು, ಇದರ ಫಲವೂ ನನ್ನದೇ ಅನ್ನೋ ಅಂಟಿನಲ್ಲಿ ಸಿಕ್ಕಾಕೊಳ್ಳಲ್ಲ. ತಾನು ಮಾಡಲೇಬೇಕಾದ ಕಾರ್ಯ ಧ್ಯಾನದ ಯೋಜನೆಯಾಗಿರುತ್ತೆ ಅಂತ ಅನ್ನೋದು ಅವನಿಗೆ ಗೊತ್ತು. ಆದರೆ ಎಲ್ಲವೂ ಬ್ರಹ್ಮನಿಮಿತ್ತ, ಆತನ ಪ್ರೀತಿಗಾಗಿ ಮಾಡಿದ್ದು, ಆತನದ್ದು ಎಂಬ ಉದ್ದೇಶವಿದ್ದು ಫಲದಲ್ಲಿ ಉದಾಸೀನನಾಗಿ ಇರ್ತಾನೆ. ಸಂಸಾರದ ನಿರ್ವಹಣೆಯ ಯೋಚನೆ ಕಾರ್ಯ ಎಲ್ಲಕ್ಕೂ ಮುಂದಾಗುತ್ತಾನೆ. ಆದರೆ ಅಂತರಂಗದಲ್ಲಿ ಸಂಸಾರದ ಅಂಟಿನಿಂದ ದೂರವಾಗಿಬಿಡ್ತಾನೆ. ಅಂದರೆ ತಾತ್ಸಾರ ಭಾವನೆಯನ್ನು ಹೊಂದಿರ್ತಾನೆ. ಇದರಿಂದ ತನಗಾಗಬೇಕಾದದ್ದು ಏನೂ ಇಲ್ಲ ಅನ್ನೋದನ್ನು ಸಹ ಅರ್ಥ ಮಾಡಿಕೊಂಡಿರ್ತಾನೆ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಇದನ್ನು ಡಿ ವಿ ಜಿ ಹೇಳ್ತಾರೆ, ವರ ಯೋಗ ಮಾರ್ಗವಿದು. ವರ ಶ್ರೇಷ್ಠವಾದ ಯೋಗ ಮಾರ್ಗ ಇದು. ಜ್ಞಾನಿಯಾಗ ಬಯಸುವವನ ಶ್ರೇಷ್ಠವಾದ ಯೋಗದ ದಾರಿ ಅಂತನ್ನೋದನ್ನು ಡಿ ವಿ ಜಿ ಅವರು ಈ ಭಾಗದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಸೆಕೆಂಡ್ಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
2: ಹೌದು, ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. There are people who do not want to get married immediately, want to delay because of career reasons or because of no partner. Such patients can freeze their eggs. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
1: Thank you, doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
4: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ. ಅವ್ರು ಬಂದ್ ತಗೊಂಡೋಗ್ಲಿ.
3: ಎಲ್ ಬಿಸಾಕೋದು?
4: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
3: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
4: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
3: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
4: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
3: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
4: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
3: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
4: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
3: ಆಯ್ತು ಕವಿತಾ, ಹಾಗೆ ಮಾಡು.
5: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಮಡಿಕೇರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:59

0: ನಾಡ್ರಮ್ಮ ಜನಕ್ಕೆಲ್ಲ ಇನ್ನಿತ್ರ ಕೊಡವು ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿತ್ರ ಈ ಕಾರ್ಯಕ್ರಮದಲ್ಲಿ ನಿಂಗ ಕೊಡವ ಸಾಹಿತ್ಯ ಕೋವುಕ್ಕೆ ಬಂದ ಕನಕದಾಸ ಕವಿರ ಸಾಹಿತ್ಯ ಈ ವಿಷಯದಲ್ಲಿ ಪುಸ್ತಕದ ಸಂಪಾದಕಗಳು ಎಳುತ್ತುಗಾರಳು ಅನ್ನ ನಾಗೇಶ್ ಕಾಲೂರ್ ಅಂಡ ಕೂಡ ನರ್ತನ ತಕ್ಕಬಾಕನ ಕವಿರ.
1: ನಮಸ್ಕಾರ. ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಕನಕದಾಸಂಡ ಸಮಗ್ರ ಸಾಹಿತ್ಯ ಕೊಡವ ತಕ್ಕಕ್ಕೆ ತರ್ಜುಮೆ ಆಯ್ತು. ಈ ಮಹತ್ ಕಾರ್ಯತ್ರ ಸಂಪಾದಕಗಳಾಯ್ತು ಕಾರ್ಬಾರ ನೀಸನ ಎಳುತ್ತುಕಾರ ಪೆರಿಯ ಸಾಹಿತಿ ನಾಗೇಶ್ ಕಾಲೂರಂಗ ಇಂದಿತ್ರ ನಂಗಡ ಕಾರ್ಯಕ್ರಮಕ್ಕೆ ಉಂಡು. ನಮಸ್ಕಾರ ನಿಂಗಕ್ಕೆ ಈ ಕಾರ್ಯಕ್ರಮಕ್ಕೆ ತಕ್ಕಾರ.
2: ನಮಸ್ಕಾರ.
1: 500 ಕಾಲಕ್ಕೆ ಮುಪ್ಪಡೆ ರಚನೆ ಆಯ್ತುಳ ಕನಕದಾಸಂಡ ಸಾಹಿತ್ಯತ್ನ ಕೊಡುವ ತಕ್ಕ ಕೊಂಡವಪ್ಪಕ್ಕೆ ನೆರಾಯ್ತು ಅದು ಸುಲಭತ್ರ ಪಣಿಯೊಂದಲ್ಲ. ಆದ್ಯ ಕೀಂಡ ಬಗ್ಗೆ ಎಂತ ಅಣ್ವೀರ ನಿಂಗ
2: ಕೊಡವ ತಕ್ಕಕ್ಕೆ ತರ್ಜುಮೆ ಮಾಡೋಕಪ್ಪಕ ಸವಾಲು ಎಂತಂದಣ್ಣಕ ಶಬ್ದತ್ರ ಕೊರವು
1: ಹಕ್ಕು
2: ದಂಡನೆ ಕನಕಂಡ ಪಾಂಡಿತ್ಯ ಪುರಾಣ ಇತಿಹಾಸತ್ನ ಕೊಯ್ತ ಸಾಹಿತ್ಯತ್ನ ತರ್ಜುಮೆಕಾರ ಅಭ್ಯಾಸ ಮಾಡೋಣ ನಿಜತ್ತು ಒರು ಘಟನೆ ಅಲ್ಲೆಂಗಿ ಒರು ಶಬ್ದತ್ನ ಅರ್ಥ ಮಾಡ್ಯಾವತ್ತು ತಪ್ಪಿ ಪೋನಾಗ ಇಡೀ ಸಾಹಿತ್ಯವೇ ಪಾಳಪಿಂಜತ್ತು. ಕನಕ ಸಾಹಿತ್ಯ ಅಣ್ಣಕ ಜಾನಪದ ಆಧ್ಯಾತ್ಮ ಇತಿಹಾಸ ಪುರಾಣ ತತ್ವೋಪದೇಶ ಸಾಮಾಜಿಕ ಚಿಂತನೆ ಬದುಕನ ಎನ್ನನೆ ನೀಸೊಂಡು ಅಣ್ಣುವನಂತ ನೀತಿ ಎಲ್ಲವೂ ಕೂಡಿನಂಥದ್ದಾಯ್ತುಂಡು. ಒರು ಕೀರ್ತನೆನ ಅಯ್ಯಂಗ ನೆಜ್ಜ ರೀತಿಲಿ ಅಯ್ಯಂಗಡ ದೃಷ್ಟಿಕೋನ ಎಂಥದ್ದೊಂದು ಮಿಂಜಲೆ ಅರ್ಜೋಣಿಜತ್ತು. ಕಾರ್ಯಾಗಾರ ಕೈಂಜದು ಅಧ್ಯಯನ ಕೇಂದ್ರ ಕಾರ್ಡ ಕೂಡ ನಡ್ತನ ಸಂಪಾದಕಂಗಡ ಸಭೆಲಿ ಒಂದು ತೀರ್ಮಾನ ಅಡ್ತಂಡ ಪೋಲೆ ಕನಕ ಸಾಹಿತ್ಯತ್ನ ಗದ್ಯ ರೂಪತೂ ತರ್ಜುಮೆ ಮಾಡಲು ಅಲ್ಲೆಂಗಿ ಕಾವ್ಯ ರೂಪತೂ ತರ್ಜುಮೆ ಮಾಡಲು ಕಷ್ಟ ಅಚ್ಚಿಂಗು ಪರೋಲೆ ಅದದ್ದು ಕೀರ್ತನೆನ ಅದದೇ ಛಂದಸ್ಸಲು ಅಣ್ಣಕ ಅದದೇ ರಾಗ ತಾಳ ಕೊತ್ತ ಲಯತ್ತು ಕೊಡವ ತಕ್ಕ ಕೊಂಡಬಪ್ಪಗೆ ನಂಗೆ ತೀರ್ಮಾನ ಮಾಡಿನದಾಚಿ
1: ಅದು ಕಷ್ಟ ಇಲ್ಲ
2: ಕಷ್ಟ ಆಚಿ ಆಚಂಗಿ ನಂಗಡ ನಂಕ ಇಷ್ಟ ಆಚಿ ಅದು ಅಣ್ಚಂಗಿ ಅದದೇ ರಾಗ ಲಯತ್ ಆ ಪಾಠನ ಕೊಂಡವಪ್ಪದು ನಂಕ ಇಷ್ಟತ್ರ ಕೆಲಸ ಆಚಿ ಕಷ್ಟ ಆಚಿಂಗ್ ಪರಲ ಎಂದು ರಾಮಧಾನ್ಯ ಚರಿತ್ರೆ ನಳ ಚರಿತ್ರೆ ಹರಿಭಕ್ತಿ ಸಾರ ಕಾವ್ಯ ಇದೀಚೆಕ್ ಒರು ಸಂಪುಟ ತಿಂಜ ಬಾಮಿನಿ ಷಟ್ಪದಿರ ರಚನೆ ಇದನ್ನ ಆದಿಪ್ರಾಸ ಬೆಚ್ಚಂಡು ರಚನೆ ಮಾಡುವಕ್ಕೆ ಶಬ್ದತ್ರ ಕೊರವನುಂಡು ಕಷ್ಟ ಆಚಿ ಆಚಂಗಿ ಸಾಧ್ಯ ಅನ್ನಲ್ಲಿ ಆದಿಪ್ರಾಸ ಬೆಚ್ಚಂಡದು ಷಟ್ಪದಿ ರೂಪದ ರಚನೆ ಆಚಿ.
1: ಈಗ ಕನಕದಾಸಂಗಡ ಸಾಹಿತ್ಯ ಅಂಚಿಂಗಿ ಎಲ್ಲರಿಗೂ ಪ್ರತಿ ಜನಕ್ಕೂ ಗೊತ್ತುಳ್ಳ ವಿಷಯ ಇದೊರು ಬಲ್ಲೆಯವರು ಕನಕದಾಸಂಗಡ ಸಾಹಿತ್ಯ ಅನ್ನೋದೇ ಅವರು ಪೆರ್ಮೆ ಅಂತ ಅವರು ಸಾಹಿತ್ಯದನ್ನ ನಿಂಗ ಕೊಡವಕ್ಕೆ ತರ್ಜುಮೆ ಮಾಡಿತುಳಿರ ಈ ನಿಂಗ ಸಂಪಾದಕನಾಯ್ತು ತರ್ಜುಮೆ ಮಾಡಿತುಳ್ಳ ಈ ಯೋಜನೆಯ ಬಗ್ಗೆ ಚೆನ್ನಾಗಿ ಅರಿವಿಕೆ ತಪ್ಪಿರಾ?
2: ಅಕ್ಕು ರಾಷ್ಟ್ರೀಯ ಸಂತ ಕವಿ ಆಯ್ತು ಕೇಳಿನೋಡ್ನ ಕನಕದಾಸಂಡ ಕಾವ್ಯಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರದ ತಾಂಡದೇ ಅನ್ನ ನೆಲೆ ಬೆಲೆ ಉಂಟು ಅನ್ನತ ಸಾಹಿತ್ಯ ಸಿರಿದುಂಬನ ಅಯ್ಯಂಗಡ ಸಮಗ್ರ ಸಾಹಿತ್ಯ ಇದಕ್ಕ ಕೊಡವ ಸಾಹಿತ್ಯ ಕೋಕು ಬಂದದ್ದು ಒರು ಪೆರ್ಮೆ ಖಂಡಿತ ಆಯ್ತುಂಡು. ಕನಕದಾಸಂಡ ಸಾಹಿತ್ಯದನ್ನ ದೇಶತ್ ಪಬ್ಬಿಚಿಡುವಾಗ ಕರ್ನಾಟಕ ಸರ್ಕಾರ ಮನಸ್ಸು ಮಾಡನಾಂಡ ಫಲತ್ತು ಬೆಂಗಳೂರಲ್ಲುಳ್ಳ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಪಿಂಜ ಸಂಶೋಧನಾ ಕೇಂದ್ರಕಾರ ಒಂದು ಬಲ್ಲಿ ಯೋಜನೆ ಕೈಕಡ್ತವ. ದೇಶತ್ರ 15 ಭಾಷೆಗೆ ಕನಕದಾಸನ ಸಾಹಿತ್ಯತ್ನ ತರ್ಜುಮೆ ಮಾಡೋ ಯೋಜನೆ ಅದು. ಇಂಗ್ಲಿಷ್ ಹಿಂದಿ ತೆಲುಗು ಮಲಯಾಳಂ ತಮಿಳು ಸಂಸ್ಕೃತ ಉರ್ದು ಮರಾಠಿ ಬೆಂಗಾಳಿ ಅಸ್ಸಾಮಿ ಗುಜರಾತಿ ಕೊಂಕಣಿ ತುಳು ಕೊಡವತಕ್ಕೂ ಕೂಡ್ನನ್ನಕ್ಕೆ ಒಟ್ಟು 14 ಭಾಷೆಗೆ ಇದಕ್ಕೆ ತರ್ಜುಮೆ ಮಾಡಿತು. ಈ ತರ್ಜುಮೆ ಮಾಡಿದ ಪುಸ್ತಕತ್ನ ಬಳಿಕ ಕೊಂಡ ಬಂದಿತ್ತು ಆಯ್ತು. ಕೇಂದ್ರತ್ರ ಸಮನ್ವಯಾಧಿಕಾರಿ ಕಾತಾ ಚಿಕ್ಕಣ್ಣ ಅಂಡ ಜವಾಬ್ದಾರಿಲಿ ಕೈಕಡ್ತಂಡ ಯೋಜನೆಲಿ ಅದದು ಭಾಷೆಗೆ ಭಾಷಾ ಸಂಪಾದಕಂಗ ತರ್ಜುಮೆಕಾರ ಕನ್ನಡ ವಿದ್ವಾಂಸಂಗ ಪರಿಶೀಲನೆಕಾರ ಕೂಡ್ನನಕ್ಕೆ 125 ಜನರ ಪಡಿಪು ಕಾರಡ ಕೂಟ ನೇಮಕಾಚಿ. ಇಂದನೆ ಆಂಜಂಡ ಕೂಟಕ್ಕೆ ಸಲಹೆ ಸೂಚನೆ ಕೊಡ್ಪಂಜಿ ಯೋಜನೆರ ರೂಪುರೇಷಕ್ಕೆ ಬಟ್ಟೆ ಕಾಟುವಕ್ಕೆ ಡಿ ಎ ಶಂಕರಯ್ಯಂಗಳ ಪ್ರಧಾನ ಸಂಪಾದಕನಾಯ್ತು ನೇಮಕ ಮಾಡಿಚಿ.
1: ಈಗ ನಿಂಗ ಕೊಡವ ತಕ್ಕಕ್ಕೆ ತರ್ಜುಮೆ ಮಾಡಿತಿಪ್ಪಕ್ಕ ನಿಂಗಡ ಕೂಡ ದಾರೆಲ್ಲ ಕೈಕೂಟಿಚಿ.
2: ಕೊಡವ ತಕ್ಕರು ತರ್ಜುಮೆ ಕಾಯ್ತು ಬಾಚರಿನಿಂಡ ಪಿ ಅಪ್ಪಣ್ಣ ಬಾಚರಿನಿಂಡ ರಾಣು ಅಪ್ಪಣ್ಣ ಕಸ್ತೂರಿ ಗೋವಿಂದಮಯ್ಯ ಮುಲ್ಲೇಂಗಡ ಬೇಬಿ ಚೋಂದಮ್ಮ ಮುಲ್ಲೇಂಗಡ ರೇವತಿ ಪೂವಯ್ಯ ಮೊಣ್ಣಂಡ ಶೋಭಾ ಸುಬ್ಬಯ್ಯ ಪಿಂಜ ನಾನ ಇಚಕ ಜನತ್ನ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಪಿಂಜ ಸಂಶೋಧನಾ ಕೇಂದ್ರಕ್ಕ ಆಯ್ಕೆ ಮಾಡಿಚಿ. ಕೊಡವ ತಕ್ಕರ ವಿಭಾಗದಲ್ಲಿ ಸಂಪಾದಕನಾಯ್ತು ನನ್ನ ನೇಮಕ ಮಾಡಿಚಿ. 2014 ಇಸ್ವಿಲಿ ಶುರುವಾದ ಈ ತರ್ಜುಮೆ ಕಾರ್ಯತ್ರ ಬಲ್ಲಿ ಯೋಜನೆ ಒಟ್ಟಾರೆ ರೂಪ ಎನ್ನೀರುಂಡು ಎಲ್ಲ ಭಾಷೆಯ ಸಂಪಾದಕಂಗ ತರ್ಜುಮೆಕಾರಳ ಕೂಟಿತು ಸಭೆ ನಡೆಸಿ ಸರಿ ಸುಮಾರು

0: ಅಂಜೂರು ಕಾಲಕ್ಕೆ ಮುಪ್ಪಡೆ ರಚನೆ ಆನ ಕನಕದಾಸನ ಸಾಹಿತ್ಯತ್ ಬಳಕೆ ಆನ ಶಬ್ದ ಸಂಪತ್ತನ ಕನ್ನಡ ಅಲ್ಲತ್ತ ಬೋರೆ ಭಾಷೆಗೆ ತರ್ಜುಮೆ ಮಾಡೋದು ಸುಲಭ ಒಂದು ಇಂಜಿಲೆ. ಹಂಗಾಯ್ತು ಡಾಕ್ಟರ್ ಟಿ ಎನ್ ನಾಗರತ್ನ, ಪ್ರೊಫೆಸರ್ ಸಿ ನಾಗಣ್ಣ, ಎಸ್ ಸಿರಾಜ್ ಅಹಮದ್, ಚನ್ನಪ್ಪ ಕಟ್ಟಿ, ಪಿಂಜ ಡಾಕ್ಟರ್ ತಾರಿಣಿ ಶುಭದಾಯಿನಿ ಇನ್ನತ ಕನ್ನಡ ವಿದ್ವಾಂಸಗಳು ನೇಮಕ ಮಾಡಿದಾಚಿ. ಇಂಗಡ ಬಟ್ಟೆ ಬೊಳಿಲು ತರ್ಜುಮೆಕಾರ ತಂಗಡ ಸಂಶಯ ಸಮಸ್ಯೆಯನ್ನು ಪರಂದಿತ್ತು ತೂತವಕಾಯ್ತು ತರ್ಜುಮೆ ಕಾರ್ಯಾಗಾರ ನಡೆದತ್ತು. ಕನಕದಾಸ ಕವಿರ ಸಾಹಿತ್ಯ ಅದೆಚ್ಚಗೂ ಕನಪಟ್ಟದೊಂದು ಆಂಡ ಆಳಕಳು ಯುವಕಲೇ ನಂಗೆ ಗೊತ್ತಾಯ.
1: ನೀರ್ ಅಕ್ಕಲೆ ತಕ್ಪರ್ ನಡಿಪಕ್ಕ ಷಡ್ಬದಿ ರೂಪತ್ರ ರಚನೆ ಆಚಿ ಇಂದು ಎಣ್ಣೀರಲ್ಲ ಅಂಡ ಲಯ ಎನ್ನನೇ ಉಂಡು ಕೋಲ್ವ ನಂಗ
0: ಆಂಡ ಲಯ ಇಂದನೆ ಉಂಡು. ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತಾ ಅಂದನೆ ಷಟ್ಪದಿ ರೂಪದಲ್ಲಿ ಒಪ್ಪಗ ಆ ಆ ಲಯತ್ನ ನಂಗಿಡ್ತಂತು. ಪಾಠರ ಉದಾಹರಣೆ ಇಂದೇನು ಉಂಡು. ಎಟ್ಟು ಚಾಣುರ ತಡಿಲು ರೋಮದು ಎಟ್ಟು ಕೋಟಿಯ ದಾಂಡ ಕೂಟಲು ಒಟ್ಟು ಕೀಲದು ಉಂಡು ಅರುವತ್ತೆಟ್ಟು ಕೋಟಿಯದು ಕಟ್ಟು ನಾಮನೆ ಎರ್ಚಿ ಮೂಳೆಲು ಬುಟ್ಟು ಪೋಪಕ ಬೆಂದು ನೀನಿದ ಇಟ್ಟು ಕುಂಡುಕು ಕಟ್ಟಿ ಮಣ್ಣಿನ ಇಡುಲ ಫಲವೆನ್ನು. ಇದು ಆ ಪಾಠರ ರೂಪ. ಇನ್ನೋರು ಛಂದಸ್ಸು ಎಂತ ನನ್ನಕ ಮೋಹನ ತರಂಗಿಣಿ ಕಾವ್ಯದಲ್ಲಿ ಬಪ್ಪಂಥದ್ದು ಅದು ಸಾಂಗತ್ಯ ಲಯತ್ಲು ಉಳ್ಳದು. ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ಇದೇ ಲಯತ್ನ ನಂಗೆ ಕೊಡವತ ಕೇಳ್ತಾವಪ್ಪಕ್ಕ ಚೆನ್ನ ಚೇಂಜ್ ಮಾಡಿ ಅಂತ. ಆ ಲಯತ್ನ ಚೆನ್ನ ಬದಲಾವಣೆ ಮಾಡಿ ಅಂಡು ನಂಗೆ ಇಂದನೆ ಅದನ್ನ ಹಾಡ್ತಂತ. ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ಪಾಠರ ಉದಾಹರಣೆ ಇಂದನೆ ಉಂಡು. ಈ ಕಾವ್ಯ ಕಪಕ ಮನದುಂಬಿ ತಿಕ್ಕುಲ ತಡಿದುಂಬ ಕುಸಿರ ಕುಳುಪರಿಯು ಓದುವ ರಸಿಕಂಗ ಮಂಡೆಯಾಟುವ ಪೋಲ ಈಗಳ್ತು ರಸತ ಕೂಕ ಪೈಂಗಕ. ಬಾಮಿನಿ ಷಟ್ಪದಿ ಪಿಂಜ ಸಾಂಗತ್ಯ ಛಂದಸ್ಸಲು ಬೋರೆ ಭಾಷೆಂಜ ಕೊಡವತಕ್ಕ ಬಂದದ್ದು ಇದೇ ಸುರು ಅನ್ನೋದು ವಿಶೇಷ.
1: ನಿಂಗ ಪಾಡೋದು ಕಪಕ ಶ್ರೀಮತಿ ಮಂಡಿರ ಜಯಪ್ಪಣ ಇಂಡ ಕೊಡವ ಜಯಭಾರತ ಕಾವ್ಯ ತಿಂಜ ಇಪ್ಪರಕ್ ಷಟ್ಪದಿ ರಚನೆ ಕೊಡವತಕ್ಕಲು ಬಪ್ಪಕಾಚಿ ಈಗ ಕನಕದಾಸಂಡ ಕಾವ್ಯತ್ನು ಕೂಡ ಉಂಡಿಂದಾಚಿ.
0: ಅಕ್ಕು ಕನಕದಾಸಂಡ ಕೀರ್ತನೆಯು ಬೋರೆ ಬೋರೆ ರಾಗ ತಾಳ ಸ್ವರತು ನೆಜ್ಜದಾಯ್ತುಂಡು. ಕಾಂಬೋಜಿ ಉಂಡು, ಮುಖಾರಿ ಉಂಡು, ಕೇದಾರಗೌಳ ಉಂಡು, ಪಂತುರಾವಳಿ ಉಂಡು ಇನ್ನತ್ತ ಬೋರೆ ಬೋರೆ ರಾಗತುಳ್ಳ ಕೀರ್ತನೆಯಳ ಅದದೇ ಲಯತ್ತು ತರ್ಜುಮೆ ಮಾಡುವುದು ಬಲ್ಯ ಸವಾಲಾಯ್ತು ಜೊತೆ ನಂಕು. ನಂಗಡ ಈ ಅನುವಾದ ಕಾರ್ಯತ್ತು ನಂಗ ನೂರಾಂಗ್ ನೂರು ಸರಿ ಆಯ್ತಂದು ಅಣ್ಣಕ್ಕೆ ಕೈಯತೆ ಪೋಚಂಗ್ಯೋ. ನಂಗಡ ಕೈಲು ಎಚ್ಚಗಾಪ ಅಚ್ಚಗ ಮಟ್ಟಿಗೆ ಪೇಚಾಡ್ನಂತೂ ನೇರು. ಭಾರತೀಯ 13 ಭಾಷೆಯಡ ಕೂಟಕ್ಕೆ ಕೊಡವ ತಕ್ಕಕ್ಕೂ ಒಂದು ಸ್ಥಾನ ಕಟ್ಟಿನದು ಒಂದು ಬಲ್ಯ ಪರಮೆ. ಅಲ್ಲದೆ ಇದೇ ಆದ್ಯ ಆಯ್ತು ಕೊಡವ ಸಾಹಿತ್ಯ ಕೋವಕ್ಕೆ ದಾಸ ಸಾಹಿತ್ಯ ಬಂದದ್ದು ಬಲ್ಯವ್ರ ಸಾಧನೆ ಅಂದ ಅಭಿಪ್ರಾಯ ಕೇಟು ಬಂದಂಡುಳ್ಳದು ತುಂಬಾ ಖುಷಿರ ವಿಚಾರವೂ ಹಾಕು.
1: ನಿಂಗಡ ತಕ್ಕು ಪಾಟು ಎಲ್ಲಕ್ಕ ಪಕ್ಕ ಸಾಂಗತ್ಯ ಲಯ ಕೂಡಿ ಕೊಡವ ತಕ್ಕಕ್ಕೆ ಪುದಿಯದು.
0: ಸಾಂಗತ್ಯ ಪುದಿಯದೆ
1: ಕೊಡವ ಸಾಹಿತ್ಯ ಕೋವಕ್ಕೆ ಇದೇ ಆದ್ಯ ಆಯ್ತು ಕನಕದಾಸಂಡ ಪೂರ್ತಿ ಸಾಹಿತ್ಯ ತರ್ಜುಮೆ ಆಯ್ತು. ಕೊಡವ ತಕ್ರ ವಿಭಾಗಕ್ಕೆ ನಿಂಗ ಸಂಪಾದಕಂಗಾಯ್ತು ಕೂಡ ಕಾರ್ಬಾರ್ ಮಾಡಿತುಳಿರ. ಈಗ ಕನಕದಾಸಂಡ ಕವಿರ ಬಗ್ಗೆ ಪರಿಚಯ ಮಾಡಿತಾರಲ್ವಾ.
0: ದಾಸ ಸಾಹಿತ್ಯ ಪರಂಪರೆಯಲ್ಲಿ ನೋಟಿಕಾಂಬನಕ್ಕೆ ಕನಕದಾಸಂಡ ಪೆದ ಪೆರ್ತು ಕೇಳಿಪಟ್ಟದು. ಅಳ್ತು ಪಡಿಕ ತೋರು ವ್ಯಕ್ತಿ ಅನ್ನತ್ತಾ ಬಲ್ಯ ಸಾಧನೆ ಮಾಡೋದು ವಿಶೇಷ. ಅದತ್ತು ಪಂಡಿತಂಗಡ ಅಡಲಿಂಜಂಡು ತಾಂಡ ಪಾಂಡಿತ್ಯ ಕಾಟ್ನದು ಇನ್ನೂ ವಿಶೇಷ ಅನ್ನಂಥದ್ದು. ಮೇಲ್ಜಾತಿ ಕೀಳ್ಜಾತಿ ಇಂದು ಭಿನ್ನ ಭೇದ ಇಂಜ ಆ ಕಾಲ ನೆರತು ಕುರುಬ ಕುಲತ್ರ ಓರ್ ವ್ಯಕ್ತಿ ಆ ಮಟ್ಟಿಗೆ ಬಂದದ್ದು ಸಾಮಾನ್ಯ ಸಂಗತಿ ಒಂದು ಅಲ್ಲ.
1: ನೇರಾಯ್ತು
0: ಅವರ ಅಂದಾಜಿರ ಪೋಲೆ ಕ್ರಿಸ್ತಶಕ 1500 ಅಲಿಂಜಿ 1600 ಇಸ್ವಿರ ಕಾಲ ನೆರತು ಬದುಕಿ ಬಾಳ್ನ ಕನಕದಾಸಂಡ ಪುಟ್ಟು ಪೆದ ತಿಮ್ಮಪ್ಪ ಒಂದು ಅಪ್ಪಂಡ ಪೆದ ಬೀರಪ್ಪ ಅವಂಡ ಪೆದ ಬಚ್ಚಮ್ಮ ಅವಂಡ ಪುಟ್ಟನ ಊರು ಹಾಸನ ಜಿಲ್ಲೆಯ ಬಾಡ ಅನ್ನುವ ಜಾಗ. ಬಾಡ ವಿಜಯನಗರ ಸಾಮ್ರಾಜ್ಯದ ಗಡಿನಾಡು. ಸಾಮಾನ್ಯ ಆಯ್ತು ಎಲ್ಲಕ್ಕೂ ಗೊತ್ತಿಲ್ಲದ ಸಂಗತಿ ಅಂತಂದಣ್ಣಕ ಕನಕದಾಸ ಬರೀ ಕವಿ ಮಾತ್ರ ಅಲ್ಲ, ಅವಂಡ ಅಪ್ಪ ಅದೇ ಬಾಡ ಸಂಸ್ಥಾಂತರ ದಂಡನಾಯಕ ಆಯ್ತಿಂಜವ. ಐಂಗಡದು ಪಡೆಯಾಳಿ ಪರಂಪರೆ ಕ್ಷತ್ರಿಯಕ್ಕೆ ಬೋಂಡಿಯಾನ ಎಲ್ಲ ಆಯುಧ ಬಳಕೆನ ಪಡ್ಚಿ ತಿಂಜತಾವ. ವಿಜಯನಗರ ಸಾಮ್ರಾಜ್ಯದ ಅಧೀನತ್ಲಿಂಜ ಈ ಸಂಸ್ಥಾನ ಗಡಿನಾಡಲು ಉಳ್ಳಾನಗೊಂಡು ಶತ್ರುವಡ ಹಾವಳಿಯು ಅದಿ ಆಯ್ತೇ ಇಪ್ಪಿಂಜಿತಲೋ. ಅಕ್ಷರ ಗೊತ್ತಿಲ್ಲ ತಿಂಚಕಲು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರವೂ

0: ಕನಕಂಗೆ ಗೊತ್ತಿಪ್ಪಕ್ಕೆ ಕಾರಣ ಎಂತಂದ್ರಕ ಅವಂಗೆ ಬೋಧನೆ ಮಾಡೋಕೆ ಕೃಷ್ಣ ಗುರುವರ್ಗ. ವೈಷ್ಣವ ಮತ ಹುಟ್ಟಾಕ್ನ ಶ್ರೀ ರಾಮಾನುಜಂಡ ಶಿಷ್ಯ ಆಯ್ತಿಂಜ ತಾತಾಚಾರ್ಯ ಇಂಗಡ ಶ್ರೀಮಠದ ಕನಕದಾಸಂಡ ಪಡಿಪು. ಆನೆಗೊಂದಿ ಶ್ರೀಮಠ ಆ ಕಾಲದ ತುಂಬ ಕೇಳಿಪಟ್ಟ ಮಠ. ವಿಜಯನಗರ ಸಾಮ್ರಾಜ್ಯತ್ರ ಕೇಳಿಪಟ್ಟ ಚಕ್ರವರ್ತಿ ಕೃಷ್ಣದೇವರಾಯಂಡ ಆಳ್ವಿಕರ ಕಾಲ ನೆರೆತ ಅಣ್ಣಕ 1589 1530 ಇಸ್ವಿಕೆತ್ತನೆ. ಆ ಸಮಯದಲ್ಲಿ ಕನಕದಾಸ ತುಂಬ ಕೇಳಿ ಅಲಂಗಿಡ್ನಿಂಜತ್ತು. ಅಕ್ಕತ್ರ ಯುಗಧರ್ಮ ಎಂದನೆಂದಣ್ಣಕ ಕೀಳು ಜಾತಿಕಾರಕ್ಕೆ ಅಳ್ತು ಪಡಿಪ ಅವಕಾಶ ಇಂಜಿಲೆ. ಆಚೆಂಗಿ ಗುರು ತಾತಾಚಾರ್ಯ ಜಾತಿ ಭೇದ ನೋಟತೆ ಎಲ್ಲರೂ ದೇವಡ ಮಕ್ಕ ಅನ್ನೋ ಭಾವನೆಯಲ್ಲಿ ಕನಕಂಗ್ ಪುರಾಣ ವೇದ ಶಾಸ್ತ್ರ ಇನ್ನತಾನ ಉದಾರ ಮನತ್ತು ಪಡಿಸಿಟ್ಟದು. ಬಲ್ಯ ಕೇಳಿಕಾರನಾದ ವ್ಯಾಸರಾಯನು ಕನಕಂಡ ಪ್ರತಿಭೆ ಬೊಳಿಯೋಕ್ಕೆ ಕಾರಣ ನಾವು. ವ್ಯಾಸರಾಯ ಪುರಂದರದಾಸ ಹಿಂಗ ಬದುಕಿ ಬಾಳ್ನ ಕಾಲ ನೆರೆತು ಕನಕದಾಸನು ಪೆದನಡಿಯಿಂಜತ್ತು.
1: ನಲ್ಲ ವಿಚಾರ ಇದು. ಈಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಕ್ಕ ಬರ್ದಿರಲ್ಲ, ಇದು ಕೃಷ್ಣದೇವರಾಯಂಡ ಆಡಳಿತ ಇಪ್ಪಕ್ಕ ಸಾಹಿತ್ಯ ಕಲೆ ಇನ್ನತಂಗ್ ತುಂಬ ಅವಕಾಶ ಇಂಜತ
0: ಅಕ್ಕು. ಕೃಷ್ಣದೇವರಾಯಂಡ ಕಾಲತ್ ಕಾಲೋದಿ ನವರಾತ್ರಿ ಸಂದರ್ಭತ್ ಮಾರ್ನವಮಿ ಅನ್ನುವ ಕೇಳಿಪಟ್ಟ ಸಾಂಸ್ಕೃತಿಕ ನಮ್ಮ ನಡ್ಪಿಂಜತಲೋ. ಈ ನಮ್ಮಕ್ಕೆ ದೇಶತ್ರ ಬಲ್ಯಬಲ್ಯ ಪಂಡಿತಂಗ ವಿದ್ವಾಂಸಂಗ ಪಾಠಕಾರ ಆಟಕಾರ ತಂಗಡ ಪಡಿಪನ ಪ್ರದರ್ಶನ ಮಾಡೋಕೆ ಅವಕಾಶ ಕೊಟ್ಟು ರಾಜಂಡ ಕೈಂಜ ಇನಾಮನೋ ಪಡೆದವಿಂಜಿತು. ಕನ್ನಡ ಸಾಹಿತ್ಯ ಪರಂಪರೆಯ ಕೇಳಿಪಟ್ಟ ಕವಿಯಳಾನ ಕುಮಾರ ವಾಲ್ಮೀಕಿ ಕುಮಾರ ವ್ಯಾಸ ಇಂಗಡ ಅಳ್ತರ ಪ್ರಭಾವ ಕನಕಂಗೆ ಇಂಬು ಕೊಡ್ತದಂದು ಕಾಂಬ. ಕನಕಂಡ ಕುಲಕಾರಕ್ಕೆ ಬೀರೇ ದೇವರು ಅಣ್ಣಕ ಈಶ್ವರ ಕುಲದೇವತೆ ಅಂದನಾಯ್ತು ಅಂಗ ಶಿವಭಕ್ತಂಗ ಅಂದ ಅಭಿಪ್ರಾಯ ಉಂಡು. ಅಂದಿತ್ತ ಕಾಲತ್ ವೈಷ್ಣವ ಪಿಂಜ ಶೈವ ಅನ್ನೋ ಸಂಪ್ರದಾಯ ಇಂಜತ್. ವೈಷ್ಣವಂಗ ವಿಷ್ಣುವೇ ಮೇಲಂದು ಅಣ್ಣಕ ಶೈವಂಗ ಶಿವನೇ ಮೇಲಂದು ನಂಬುವವು. ಅಂದನೆ ಜಾತಿ ಜಾತಿರ ನಡುಲು ಇನ್ನತ ವಿಷಯತ್ ಪೋರಾಮೆ ನಡೆದೇ ಇಪ್ಪಿಂತು. ಆಚೆಂಗಿ ದೇವ ಎಲ್ಲರೂ ಒಂದೇ ಅನ್ನೋ ತತ್ವ ಕೊತ್ತಿದ್ದು ಕನಕದಾಸ ತಾಂಡ ಕಾವ್ಯ ಕೀರ್ತನೆ ರಚನೆ ಮಾಡಿತು. ಆತ್ಮ ಯಾವ ಕುಲ ಜೀವ ಯಾವ ಕುಲ ಆತನೊಲಿದ ಮೇಲೆ ಯಾತರ ಕುಲವಯ್ಯ ಕುಲವೆಂಬುದಿಲ್ಲ ಮಾನವ ಕುಲವಲ್ಲದೆ ಇಂದನೆ ಮನುಷ್ಯಂಗಳಾನ ನಂಗೆಲ್ಲ ಒರೇ ಕುಲ ಅಂದು ಸಾರಚಿ.
1: ಕೃಷ್ಣದೇವರಾಯ ಹಿಂಗ ಕನಕದಾಸನವರು ಸಂಸ್ಥಾನಕ್ಕೆ ದಂಡನಾಯಕನಾಯ್ತು ಮಾಡಿಚಿ ಅಣ್ಣುವ ಇಂಡ ಬಗ್ಗೆ ಅಂತ ಅಣ್ವೀರ
0: ಹಕ್ಕು. ಕನಕದಾಸಂಡ ಬಾಲ್ಯ ಪಿಂಜ ಯೌವನ ವಿಜಯನಗರ ಸಾಮ್ರಾಜ್ಯತ್ರ ಗಡಿಕೋಟೆ ಬಾಡ ಸಂಸ್ಥಾನದ ಕೈಂಜಕ ಶಿಕ್ಷಣ ಆನೆಗೊಂದಿಲ್ ಕೈವ. ಕನಕಂಡ ಶಾಸ್ತ್ರ ಪಡಿಪು ಸಾಮರ್ಥಿಕನ ಅರಂಜಣ್ಣ ಕೃಷ್ಣದೇವರಾಯ ಅವಂಗ ಡಣಾಯಕ ಅಣ್ಣಕ ಪಡೆಯಾಳಿ ಪಟ್ಟ ಕೊಡ್ಪಂಜಿ ಬಾಡ ಸಂಸ್ಥಾನತ್ರ ದಂಡನಾಯಕ ಪಟ್ಟ ಕೊಡ್ಪ. ಶತ್ರುವ ದಾಳಿ ಮಾಡಿನ ಸಂದರ್ಭತ್ ಕನಕದಾಸ ಕಾಟ್ನ ಬೀರ್ಯಕ್ಕೆ ಮೆಚ್ಚಿತ್ ಪೊನ್ನರ ಖಡ್ಗ ಕೊಡ್ಪಂಜಿ ಕೊಂಡಾಡುವ. ತಾಂಡ ಆಳ್ವಿಕೆ ಸಂದರ್ಭತ್ ತಾಂಡ ಸಂಸ್ಥಾನತ್ ದೇಗುಡಿ ಕಡ್ಚಿಡೋ ಕೆರೆ ಮಾಡಿಸಿಡೋ ಇನ್ನತ್ತ ಜನಕ್ಕೆ ನಲ್ಲದಾಪ ಕಾರ್ಯತ್ನ ಕನಕ ಮಾಡ್ಯಂಡಿಪ್ಪ. ಇನ್ನತ್ತ ಜೀರ್ಣೋದ್ಧಾರ ಸಂದರ್ಭತ್ ನೆಲತ್ತು ಪೂತು ಬೆಚ್ಚ ಪೊಂಬಣ ಕಡಾಯಿ ಕಡಿಸಿಂದು ಇದಂಡ ಏತುಲು ಇಂಜಚ್ಚಕ್ಕೆ ಪುರುಡಲು ಜನಸೇವೆ ಮಾಡಿಸಿಂದು ಕೇಳಿಬಪ್ಪ. ಪೊಂಬಣ ಕಟ್ಟನಾಂಡ ಏತುಲು ತಿಮ್ಮಪ್ಪ ನಾಯಕ ಕನಕ ನಾಯಕ ಆಚಿಂದು ಜನರ ಅಭಿಪ್ರಾಯ ಉಂಡು. ಕನಕ ಬಾಡ ಸಂಸ್ಥಾನತ್ರ ದಂಡನಾಯಕ ಆಯ್ತಿಪ್ಪ ಸಂದರ್ಭತ್ ವಿಜಯನಗರ ಸಾಮ್ರಾಜ್ಯತ್ರ ಮೀದ ಶತ್ರುವ ದಾಳಿ ಮಾಡಿತಿಪ್ಪ. ವಾರಂದ ಸಾಮಂತ ರಾಜಂಗಳು ತಂಗ ಸ್ವತಂತ್ರಗಳಾಪಕ್ಕೆ ಒಳಂಜೋಳಕ್ಕೆ ಪೇಚಾಡ್ಯಂಡಿಪ್ಪ. ಇನ್ನತ್ತ ಇಂಗಡ ಸದ್ದಡ್ಕೋಕ್ಕೆ ಎಚ್ಚಮ್ಮ ನಾಯಕ ಕನಕ ನಾಯಕ ಇಂಗಡ ಕೊರವ ಕಾರಿಕಲು ರಾಜ ಸೈನ್ಯ ಐಪಿಂಜತ್ತಂದು ಇತಿಹಾಸ ಉಂಡು.
1: ಈ ಇತಿಹಾಸದ ಪ್ರಕಾರ ಕನಕ ದಂಡನಾಯಕ ಆಯ್ತಿಪ್ಪಕ್ಕ ಕೊಡಗಕ್ಕೂ ಬಂದಿತ್ತು ಅಂದು ಅಣ್ವ ಅದು ನೇರ
0: ಅಕ್ಕು. ಈ ವಿಷಯ ಸುಮಾರು ಜನಕ್ಕೂ ಗೊತ್ತೇ ಇಲ್ಲ. ಅಣಚಂಗಿ ಸಾಧಾರಣ ನೋಟಿಗಂಬನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲದ ಓರ್ ಇತಿಹಾಸ ಇದು. 1510 ಅಲ್ಲಂಗೆ 12 ಇಸ್ವಿರ ಅಂದಾಜಿಲು ಕೊಡಗರ ನಂಜರಾಜ ಪಟ್ಟಣದ ನಂಜರಾಜ ದಂಗೆ ಎದ್ದಿತಿಪ್ಪ. ಈ ಪಡೆನ ಅಡ್ಕೋಕ್ಕೆ ಕನಕ ನಾಯಕಂಡ ಕೊರವು ಕಾರಿಕಲು ಕೃಷ್ಣದೇವರಾಯಂಡ ಸೈನ್ಯ ಬಂದಿತಿಪ್ಪ. ಸುಮಾರು 500 ಕಾಲಕ್ಕೆ ಮುಪ್ಪಡೆ ಕನಕ ಕೊಡಗಕ್ಕೆ ಬಂದದು ಓರ್ ಇತಿಹಾಸ. ಕನಕದಾಸ ನಳ ಚರಿತ್ರೆ ಕಾವ್ಯತ್ತು ಆನೆಯಡ ಪುಂಡ್ರ ವರ್ಣನೆ ಕಾಡ್ರ ವರ್ಣನೆ ಮಾಡಿದ್ದು ಕೊಡಗು ಪ್ರಾಂತ್ಯತ್ನೇ ಕೊಂಡಾಡಿನ ಪೋಲೆ ಉಂಡು. ನಂಜರಾಜ ಪಟ್ಟಣ ಪಡಕೈಂಜದು ಕನಕಂಡ ಸೈನ್ಯ ತೆಕ್ಕು ದಿಕ್ಕರ ನೀಲಗಿರಿ ಕೆತ್ತನೆಯು ವಿಜಯನಗರ ಸಾಮ್ರಾಜ್ಯತ್ನ ಪುಡ್ತಕ್ಕೆ ಎಡ್ತಂಡದು ಇತಿಹಾಸದ ದಾಖಲಾಯ್ತು. ಅದಾನದು ಎಚ್ಚಕೋ ಕಾಲ ಕೈಂಜದು ಬಹಮನಿ ಸುಲ್ತಾನಂಗ ಬೋರೆ ಬೋರೆ ಕಡೆಂಜ ಪಡೆ ಪೊತ್ತಂಡೇ ಬಪ್ಪ. ರಾಜವಂಶಕಾರ ಸಾಮಂತ ರಾಜಂಗ ತಂಗ ತಂಗಡ ಸ್ವಾರ್ಥ ನೋಟನಾಂಡ ಎತ್ತುಲು ವಿಜಯನಗರ ಸಾಮ್ರಾಜ್ಯಕ್ಕೆ ಕಂಟಕ ಸುರುವಾಪ. ಎಚ್ಚಮ್ಮ ನಾಯಕ ಕನಕದಾಸಂಡಂತ ಸಾಮರ್ಥಿಕರ ಪಡೆಯಾಳಿಯ ಅಕ್ಕಕೊಮ್ಮ ಪಡೆನ ಅಡ್ಕನಕಲು.

0: ಸಾಮ್ರಾಜ್ಯ ಒಡಗಿಪೋಪ. ಕನಕದಾಸಂಡ ಸೈನ್ಯ ಬಿಜಾಪುರ ಸುಲ್ತಾನರ ಸೈನ್ಯತ್ನ ಬಾಡ ಸಂಸ್ಥಾನತ್ರ ಪಕ್ಕ ಎದುಪುಟ್ಟವ. ಎಚ್ಚಕೆ ಪೋರಾಟಕಲು ಸುಲ್ತಾನಡ ಬಲ್ಯ ಪಡೆಯರದಿಕ್ಕೆ ಗಲು ಪಡೆದೋ ಕಾಯಿಲೆ. ಕೃಷ್ಣದೇವರಾಯಂಡ ಮೇನತ್ತಲು ಕೇಳಿ ಪಡೆದ ವಿಜಯನಗರ ಸಾಮ್ರಾಜ್ಯ ಅಳಿಯ ರಾಮರಾಯಂಡ ಆಳ್ವಿಕೆ ಸಂದರ್ಭತ್ತು ಅವಸಾನ ಕಾಂಬನಕ್ಕೆ ಅಪ್ಪ. ಕನಕ ಪಡೆಲು ಚೋತು ಪೋಪ.
1: ಓ ಅಕ್ಕ, ಪಡೆಲು ಚೋತ ಪಿನ್ನ ಕನಕದಾಸಂಗ ಕಾವ್ಯ ಶುರು ಮಾಡಿತಿಕ್ವ ಅಂದಕ್ಕ.
0: ಇದೇ ಸಂದರ್ಭತ್ತು ಕನಕಂಗ ವೈರಾಗ್ಯ ಬಾತಂದ ಅಭಿಪ್ರಾಯ ಉಂಡು. ದೈವ ಶಕ್ತಿ ರೇದಿಕ್ಕೆ ಏದು ಶಕ್ತಿಯೂ ಇಲ್ಲ ಎಂದು ಕನಕದಾಸ ದೀಕ್ಷೆ ಪಡೆದವ. ತಾಂಡ ಭಕ್ತಿ ಕವಿತ್ವ ಶಕ್ತಿರ ಮೂಲಕ ದೇವಳ ಕೊಂಡಾಡಿ ಅಂಡು ಬೋರೆ ಬೋರೆ ಊರ್ಲು ತಿರಿಯಂಡಿಪ. ಬೇಲೂರ್ಲು ಚೆನ್ನಕೇಶವನ್ನು ಕೊಂಡಾಡಿ ಅಂಡು, ಕಾಗಿನೆಲ್ಲಲು ಆದಿಕೇಶವನ್ನು ಕೊಂಡಾಡಿ ಅಂಡು ಭಕ್ತಿ ಪಂಥತ್ತು ನೆಲಕಂಡವ. ಕನಕದಾಸ ಅನ್ನತ ಭಕ್ತ ಆಚೆಂಗು ಮೇಲ್ಜಾತಿಕಾರ ಕನಕನ ಕೀಳಾಯ್ತೆ ಕಾಂಬಿಂಜತ್ತು ಅಣ್ವಾಂಗು ಉಡುಪಿರ ಕನಕಂಡ ಕಿಂಡಿ ಉದಾಹರಣೆ. ದೇವಳ ಕಾಂಬಕ ಪೋಪಗ ಕಂಜಿಲಂಗಿ ಕುಡಿ ಕನಕ ತಾಂಡ ಭಕ್ತಿರ ಕವಿತಾಶಕ್ತಿಲು ಉಡುಪಿರ ಕೃಷ್ಣನ ತಾಂಡಬರಿಕೆ ತಿರುಕಿ ಅಂಡದು ಅಣ್ವದು ಕನಕದಾಸಂಡ ಭಕ್ತಿ ಜ್ಞಾನಕ್ಕೆ ಸಾಕ್ಷಿ ಆಯ್ತುಂಡು. ಪಡೆಯಾಳಿ ತನತುಂಜ ಭಕ್ತಿ ಪಂಥಕ್ಕೆ ಬಂದ ಪಿಂಜ ಕನಕದಾಸಂಗ ಜ್ಞಾನೋದಯ ಆಚಿ ಅಣ್ವಾಂಗ ಈ ಪಾಠನ ನೋಟೋಲು. ಬದುಕಿಟ್ಟನ್ನು ಬದುಕಿಟ್ಟನ್ನು ಭವನಾಕ ನೀಂಗುಚಿ ಪದುಮ ನಾಬಂಡ ಪಾದ ಕೊದಿಯ ನಾಕಾಚಿ ಹರಿತೀರ್ಥ ಪ್ರಸಾದ ಏಡ ನಾವು ಕದಾಚಿ ಹರಿರ ನಾಮಾಮೃತ ಕೆಮಿಕ ತಾನಾಚಿ ಹರಿರ ಪೆದತ್ರ ಮುದ್ರೆ ಮಾಲಮಠ ಆಚಿ. ಇಂದನೆ ಅವ ಕೀರ್ತನೆಲ್ಲ ತಾಂಡ ಅನುಭವತ್ನ ಕಾಟ್ಯವ. ಕನಕದಾಸ ಯೌವನ ತಿಪ್ಪಕ ಮೋಹನ ತರಂಗಿಣಿ ಕಾವ್ಯ ಪರಬುದ್ಧತು. ಪಡೆಯಾಳಿತನ ಬುಟ್ಟಿತು ಭಕ್ತಿ ಪಂಥಕ್ಕೆ ಬಂತು ದಾಸತ್ವ ಪಡೆದಂಡ ಪಿಂಜ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ನಳ ಚರಿತ್ರೆ ಆರ್ನೂರಾಂಗು ಅಧ್ಯಯನ ಕೀರ್ತನೆ ಪಿಂಜ ಮುಂಡಿಗೆ ಇನ್ನತದ ರಚನೆ ಆಚಲೋ. ಕನಕ ದೇವಡೆ ಅದಕ್ಕೆ ನಿಂದಕ ಮದಿ ಅದದೇ ನೆರತು ಅವಂಡ ಬಾಯಿಂಜ ಭಕ್ತಿ ಸಾಹಿತ್ಯ ಶೃಂಗಾರ ಸಾಹಿತ್ಯ ಚರಿತ್ರೆ ಪಾಠ ರೂಪತ್ತು ಪರಭುವಿಂಜತ್ತಂದು ಅನ್ನೋದು ವಿಶೇಷ. ಜನಪದ ಸಾಹಿತ್ಯ ಪೋಲೆ ಅದೇ ಸಾಹಿತ್ಯ ಜನಡ ಬಾಯಿಂಜ ಬಾಯಿಕು ಪಬ್ಯಂಡು ಕಾಲಕ್ರಮೇಣ ಅಕ್ಷರ ರೂಪತ್ತು ಪರಬಪ್ಪ ಅಂದ್ಣ.
1: ಮೋಹನ ತರಂಗಿಣಿ ಕನಕದಾಸಂಡ ಒಂದು ಮಹಾಕಾವ್ಯ ನಿಂಗ ತಕ್ಕಂದಣ್ಣೀರ. ಈ ಪಾಠ ರೂಪತ್ತುಳ ಕಾವ್ಯತ್ರ ಬಗ್ಗೆ ಅರಿವಿಕೆ ತಪ್ಪಿರ.
0: ಮೋಹನ ತರಂಗಿಣಿ ಪೆದವೆ ಅಣ್ಣುವನ್ನಕ್ಕೆ ಇದು ಪ್ರೇಮ ಪ್ರೀತಿನುಂಡು ಮನಸ್ಸನ್ನ ಮರಳು ಮಾಡುವಂತ ಕತೆ. ಇದೋರು ಚಿಂಗಾರ ಕಾವ್ಯ. ಕನಕದಾಸ ಇಂಡ ವಸ್ತುನ ವಿಷ್ಣು ಪುರಾಣ ಶಿವಪುರಾಣ ಇನ್ನತ ಪುರಾಣ ತುಂಜ ಮಹಾಭಾರತ ಭಾಗವತ ಕಾವ್ಯ ಇಲ್ಲಿಂಜೆಲ್ಲ ಆಂಜನಿತು. ಅಂಡ ಆ ವಿಷಯ ಎಂತಂದಣ್ಣಕ ಶ್ರೀಕೃಷ್ಣ ಪಿಂಜ ರುಕ್ಮಿಣಿಕ ಪ್ರದ್ಯುಮ್ನ ಪುಟ್ನಲ್ಲಿಂಜ ಈ ಕಾವ್ಯ ಸುರುವಪ್ಪ. ದ್ವಾರಕಾ ಪಟ್ಟಣತ್ತು ಕೃಷ್ಣಂಡ ಆಳ್ವಿಕೆಯಪ್ಪ. ಅರಮನೆಯಲ್ಲಿ ಬಲ್ಯ ವೈಭೋಗ ಪಲತರ ತಳಿಕಳಿರ ಕಲೆ ಪಿಂಜ ಆಟಪಾಟು. ಈ ಸಂದರ್ಭತ್ತು ಪಕ್ಷಿಗಳಿರ ಪ್ರದರ್ಶನ. ಅವ್ವ ಪಕ್ಷಿ ತಾಂಡ ಕುಂಜಿಕ್ಕು ಗುಟುಕಿಡುವಾನ ನೋಟ್ನ ರುಕ್ಮಿಣಿ ದೇವಿಕ ತಾಂಗೊರು ಆಂಗುಂಜಿ ಬೋಂಡು ಒಂದು ಆಸೆ. ಇದನ್ನರಂಜ ಕೃಷ್ಣ ಮದನ ಕಾಮ ನೀಡ ಮೋವನಾಯ್ತು ಪುಟ್ಟುವ ಅಂದು ಅಣ್ಣ. ಅಂದನೆ ಆಂಗುಂಜಿರ ಜನನ ಪ್ರದ್ಯುಮ್ನಂದು ಅವಂಡ ಪೆದ. ತಾರಕಾಸುರ ಅಣ್ಣ ರಾಕ್ಷ ದೇವತೆಗೆ ಬಲ್ಲಾದ ತೊಂದರೆ ತಂದಣಿಪ್ಪ. ಶಿವಂಡ ಮೋವಂಗ ಮಾತ್ರ ಆ ರಾಕ್ಷಸನ ಕೊಲ್ಲೋಕೆ ಸಾಧ್ಯ ಅಂದ್ ಗೊತ್ತಪ್ಪ. ಆಚೆಂಗಿ ಶಿವ ಕಣ್ಣು ಮುಚ್ಚಿತು ಗುವೆಲ ತಪಸ್ಸು ಕಳ್ತಿದ್ದಿಪ್ಪ. ಶಿವನ ಒಪ್ಪೋದೇ ಕಷ್ಟ. ಅವ ಕಣ್ಣು ತೊರೆದಕ್ಕ ಎದಿಕೆ ಉಳ್ಳವ್ ಬೂದಿಯಪ್ಪ. ದೇವ ಗುರುರ ಸೂಚನೆ ಪೋಲೆ ಶಿವಂಡ ತಪಸ್ಸಿನ ಭಂಗ ಮಾಡುವಕ್ಕೆ ಮದನ ಕಾಮನ ಒಪ್ಪಿಸಿಡುವ. ಮದನಂಡ ಪೊಣ್ಣು ರತಿ. ರತಿ ಒಕ್ಕ ತಿಂಜಕಲು ಮದನ ಕೈಬು ಬಿಲ್ಲು ನೇತಿಯಂಡು ಶಿವಂಡ ತಪೋಭಂಗ ಮಾಡುವಕ್ಕೆ ಪೇಚಾಡಿತು ಚುಟ್ಟು ಬೂದಿ ಆಯ್ಪೋಪ. ರತಿ ಶಿವಂಡೆದಿಕೆ ತಾಂಡ ನೊಂಬಲ ಅಣ್ಣೆಂಡು ಗೋಳಾಡುವ. ಅಕ್ಕ ಶಿವ ಮದನ ಕಾಮ ನೀಡ ಮನತಿ ಎಕ್ಕೋಲು ಇಪ್ಪ ಅಂತ ಸಮಾಧಾನ ಮಾಡುವ. ರತಿ ಶಂಬರಾಸುರ ಅನ್ನುವ ರಾಕ್ಷಸಂಡಲ್ಲಿ ಅಡಿಗೆ ಪಣಿಕೆ ಕೂಡಿಯವ. ರುಕ್ಮಿಣಿಗೆ ಪುಟ್ಟನ ಆ ಆಂಗುಂಜಿ ಪ್ರದ್ಯುಮ್ನ ಮದನ ಕಾಮಂಡ ಮರುಜನ್ಮ. ಆ ಕುಂಜಿನುಂಡು ತಾಂಗ ಅವಸಾನ ಅಂದು ಅರಂಜ ಶಂಬರಾಸುರ ಆ ಕುಂಜಿನ ಕಟ್ಟಿತು ಸಮುದ್ರಕ್ಕೆ ಕನಪಿಸಿಡುವ. ಆಚೆಂಗಿ ಆ ಕುಂಜಿನವರು ಮೀನು ಮುಗ್ಗಿತಿಪ್ಪ. ಅದನ್ನು ಪುಡ್ಚ ಬೆಸ್ತ ಆ ಮೀನರ ಚಾಯಿ ಚಂದಕ್ಕೆ ಬೆರಗಾಯ್ತು ಅದನ್ನು ರಾಜಂಡಲ್ಲಿ ಕೊಂದಪ್ಪ. ಆ ಮೀನಿನ ಅಡಿಗೆ ಕಾರ್ತಿ ರತಿ ಮುರಿಪಕ್ಕೆ ಆಂಡೋಳಂಜ ಒರು ಆಂಗುಂಜಿ ಪೊರಬಪ್ಪ. ಅಕ್ಕಣೆ ಒರು ಅಶರೀರವಾಣಿಯು ಕಟ್ಟುವಪ್ಪ. ಈ ಕುಂಜಿನ ಚಾಯಿಲು ನೋಟಿಯ ರಾಕ್ಷಂಡ ಅನುಮತಿ ಕಟ್ಟಂಡ ರತಿ ದೇವಿ ಆ ಕುಂಜಿನ ಚಾಕಿಯವ. ಚಾಯಿ ಭೋಜತ್ ಬೊಂದಂಡುಳ್ಳ ಆಂಗುಂಜಿನ ನೋಟಿತು ಶಂಬರಂಗು ಕುಸಿಯಪ್ಪ. ಆಚೆಂಗಿ ಇದೇ ಕುಂಜಿನುಂಡು ಅವನ ಮರಣ ಅಂದು ಗೊತ್ತಾನದು ಅವನ ಕೊಲ್ಲುವಕ್ಕೆ ನೋಟುವ. ಪ್ರದ್ಯುಮ್ನಂಗು ಶಂಬರಾಸುರಂಗು ನಡೆದ ಪಡೆಲು ಶಂಬರಾಸುರ ಚಾವ. ಇಂದನೆ ಕಾವ್ಯ ಮಿಂಜಕ್ಕೆ ಸಾಗುವ. ಅದಾನದು ಪ್ರದ್ಯು

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
5: ನಿಂತ್ಕೊ ಬಿದ್ದು.
6: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
4: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
6: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಶ್ರೋತೃಗಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ. ಕೊಡಗು ಜಿಲ್ಲಾ ಅಂತರ್ಶಾಲಾ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕುಶಾಲನಗರದ ಬಾಲ ಪ್ರತಿಭೆ ಉನ್ನತ್ ಸಾರಥ್ಯ ಪಿಎಸ್ನೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 10:30ಕ್ಕೆ ಗಾನ ಬಜಾನ, 10:45ಕ್ಕೆ ಯುವವಾಣಿ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆ ಎನ್. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 12:35ಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ವಿಷ್ಣು ಶರ್ಮಾ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ, ಇದರಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ ಜಿ ಮಿಷನ್, ಈ ಕುರಿತು ಅಮರೇಶ್ ಅಶಿಲಾಲ್ ಅವರಿಂದ ಮಾಹಿತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು

ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ರಚನೆ ವೇದ ಸುದರ್ಶನ್, ನಿರೂಪಣೆ ಮುಖೇಶ್ ಬಿಎಸ್, ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ. ಕೇಳಿ ವಿಶೇಷ ಕಾರ್ಯಕ್ರಮ ಇದೀಗ.
1: ನಮಸ್ಕಾರ. ವಿಶ್ವದ ವಿವಿಧ ಭಾಗಗಳಿಂದ ಆಕಾಶವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೂ, ವಿಜ್ಞಾನ ಪ್ರಿಯರಿಗೂ, ಮಕ್ಕಳಿಗೂ, ಹಿರಿಯರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಆಕಾಶವನ್ನು ಕೇವಲ ನೋಡಲು ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಲು, ಅದರಾಚೆ ಭಾರತದ ಕನಸು ಎಷ್ಟು ದೂರ ಹೋಗಿದೆ ಎಂಬುದನ್ನು ಅನುಭವಿಸಲು ಸೇರಿದ್ದೇವೆ. ರಾತ್ರಿಯಲ್ಲಿ ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು ನೋಡಿದಾಗ ಒಂದೇ ಪ್ರಶ್ನೆ ಮನಸ್ಸಿಗೆ ಬರುತ್ತದೆ, ಅಲ್ಲೇನಿದೆ? ಈ ಒಂದು ಪ್ರಶ್ನೆಯೇ ಮಾನವನನ್ನು ಅನ್ವೇಷಕನನ್ನಾಗಿ ಮಾಡಿತು. ಅದೇ ಅನ್ವೇಷಣೆ ವಿಜ್ಞಾನವಾಯಿತು. ಅದೇ ವಿಜ್ಞಾನ ಇಂದು ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಸಮೀಪಕ್ಕೆ ಕರೆದೊಯ್ದಿದೆ. ಇಂದು ಆಗಸ್ಟ್ 23ನೇ ತಾರೀಕು 2026ನೇ ಇಸ್ವಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ. 2023ರ ಇದೇ ದಿನ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಮೃದುವಾಗಿ ಇಳಿದು ಇತಿಹಾಸ ನಿರ್ಮಿಸಿತು. ಭಾರತವು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ 4ನೇ ರಾಷ್ಟ್ರವಾಯಿತು. ಚಂದ್ರನ ದಕ್ಷಿಣ ಧ್ರುವದ ಸಮೀಪ ತಲುಪಿದ ಮೊದಲ ರಾಷ್ಟ್ರವಾಯಿತು. ಈ ವರ್ಷದ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಥೀಮ್ ಟುವರ್ಡ್ಸ್ ವಿಕ್ಸಿತ್ ಭಾರತ್, ಇನೋವೇಟಿಂಗ್, ಕೊಲಾಬರೇಟಿಂಗ್ ಅಂಡ್ ಆಸ್ಪೈರಿಂಗ್ ಟು ಗ್ಲೋಬಲ್ ಸ್ಪೇಸ್ ಲೀಡರ್ಶಿಪ್. ಸರಳ ಕನ್ನಡದಲ್ಲಿ ಹೇಳುವುದಾದರೆ ವಿಕಸಿತ ಭಾರತದತ್ತ ನಾವೀನ್ಯತೆ, ಸಹಯೋಗ ಮತ್ತು ಜಾಗತಿಕ ಬಾಹ್ಯಾಕಾಶ ನಾಯಕತ್ವದ ಕನಸು. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಭಾರತದ ಬಾಹ್ಯಾಕಾಶ ಪಯಣವನ್ನು ಕೇಳೋಣ. ಆರಂಭದ ಸಣ್ಣ ಹೆಜ್ಜೆಗಳಿಂದ, ಆರ್ಯಭಟ ಉಪಗ್ರಹದಿಂದ, ಮಂಗಳಯಾನದಿಂದ, ಚಂದ್ರಯಾನ 3ರವರೆಗೆ ಮತ್ತು ನಮ್ಮ ಬೆಂಗಳೂರಿನ ಮಹತ್ವದ ಪಾತ್ರದವರೆಗೆ. ಈ ಪಯಣ ವಿಜ್ಞಾನಿಗಳದ್ದಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಪಯಣ. ಆಕಾಶವಾಣಿಯ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಶೀರ್ಷಿಕೆ ವಿಕಸಿತ ಭಾರತದತ್ತ ಅಂತರಿಕ್ಷದಲ್ಲಿ ಭಾರತದ ಹೆಜ್ಜೆ. ಇಂದು ರಾಕೆಟ್ ಉಡಾವಣೆ ಅಂದ್ರೆ ಕೌಂಟ್ ಡೌನ್, ದೊಡ್ಡ ಪರದೆಗಳು, ನಿಯಂತ್ರಣ ಕೇಂದ್ರ, ನೂರಾರು ವಿಜ್ಞಾನಿಗಳು, ಕೋಟ್ಯಂತರ ಜನರ ಕಣ್ಣುಗಳು. ಆದರೆ ಭಾರತದ ಬಾಹ್ಯಾಕಾಶ ಪಯಣದ ಆರಂಭ ಅಷ್ಟು ಭವ್ಯವಾಗಿರಲಿಲ್ಲ, ಅದು ಸರಳವಾಗಿತ್ತು. ಆದರೆ ಆ ಸರಳತೆಯ ಒಳಗೆ ದೊಡ್ಡ ದೃಷ್ಟಿ ಇತ್ತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೂಲಭೂತ ಚಿಂತನೆ ಒಂದೇ. ಬಾಹ್ಯಾಕಾಶ ತಂತ್ರಜ್ಞಾನವು ಸಾಮಾನ್ಯ ಜನರ ಜೀವನಕ್ಕೆ ಉಪಯೋಗವಾಗಬೇಕು. ಹವಾಮಾನ ತಿಳಿಯಲು, ರೈತನಿಗೆ ನೆರವಾಗಲು, ದೂರದ ಹಳ್ಳಿಗಳಿಗೆ ಶಿಕ್ಷಣ ತಲುಪಿಸಲು, ವಿಪತ್ತುಗಳ ಸಮಯದಲ್ಲಿ ಮುನ್ನೆಚ್ಚರಿಕೆ ನೀಡಲು, ಮೀನುಗಾರರಿಗೆ ಮತ್ತು ವಿಮಾನಯಾನಕ್ಕೆ ನಿಖರ ಮಾಹಿತಿ ನೀಡಲು ಈ ತಂತ್ರಜ್ಞಾನ ಬಳಕೆಯಾಗಬೇಕು. ಈ ಯೋಜನೆಯ ಹಿಂದೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ದೂರದೃಷ್ಟಿ ಇತ್ತು. ಭಾರತವು ಬಾಹ್ಯಾಕಾಶವನ್ನು ವೈಭವದ ಸಾಧನವಾಗಿ ನೋಡಲಿಲ್ಲ, ಅಭಿವೃದ್ಧಿಯ ಸಾಧನವಾಗಿ ನೋಡಿತು. ಇದುವೇ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮದ ವಿಶೇಷತೆ. ಆರಂಭಿಕ ದಿನಗಳ ಬಗ್ಗೆ ಜನಪ್ರಿಯವಾಗಿ ಹೇಳಲಾಗುವ ಕೆಲ ಚಿತ್ರಣಗಳು ಇವೆ. ಕಡಿಮೆ ಸಂಪನ್ಮೂಲಗಳು, ಸರಳ ಪ್ರಯೋಗಾಲಯಗಳು, ಅಪಾರ ಉತ್ಸಾಹ. ಸೈಕಲ್ ಮೇಲೆ ಅಥವಾ ಸರಳ ವಾಹನಗಳಲ್ಲಿ ಉಪಕರಣಗಳನ್ನು ಸಾಗಿಸಿದ ಕಥೆಗಳು ಜನಮನದಲ್ಲಿ ಉಳಿದಿವೆ. ಇವುಗಳನ್ನು ನಾವು ನಿಖರ ಇತಿಹಾಸಕ್ಕಿಂತ ಹೆಚ್ಚು ಆ ಕಾಲದ ಮನೋಭಾವದ ಸಂಕೇತವಾಗಿ ನೋಡಬಹುದು. ಸಂಪನ್ಮೂಲಗಳು ಕಡಿಮೆ ಇರಬಹುದು, ಆದರೆ ಕನಸು ದೊಡ್ಡದಿರಬೇಕು. ಇದೇ ಮನೋಭಾವ ಭಾರತವನ್ನು ಮುಂದಕ್ಕೆ ಕರೆದೊಯ್ದಿತು. ರಾಕೆಟ್ಗಳತ್ತ, ಉಪಗ್ರಹಗಳತ್ತ, ಚಂದ್ರನ

ಅಂತ ಮಂಗಳನತ್ತ, ಹಾಗೆಯೇ ಇಂದು ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ. ಒಂದು ರಾಷ್ಟ್ರದ ವಿಜ್ಞಾನ ಪಯಣ ದೊಡ್ಡ ಕಟ್ಟಡಗಳಿಂದ ಮಾತ್ರ ಆರಂಭವಾಗುವುದಿಲ್ಲ, ಅದು ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತದೆ. ನಾವು ಕೂಡ ಮಾಡಬಹುದೇ? ಭಾರತದ ಉತ್ತರ ಸ್ಪಷ್ಟವಾಗಿತ್ತು, ಹೌದು ನಾವು ಮಾಡಬಹುದು. ಇಂದು ರಾಕೆಟ್ ಉಡಾವಣೆ ಅಂದ್ರೆ ಕೌಂಟ್ ಡೌನ್, ದೊಡ್ಡ ಪರದೆಗಳು, ನಿಯಂತ್ರಣ ಕೇಂದ್ರ, ನೂರಾರು ವಿಜ್ಞಾನಿಗಳು, ಕೋಟ್ಯಂತರ ಜನರ ಕಣ್ಣುಗಳು. ಆದರೆ ಭಾರತದ ಬಾಹ್ಯಾಕಾಶ ಪಯಣದ ಆರಂಭ ಅಷ್ಟು ಭವ್ಯವಾಗಿರಲಿಲ್ಲ, ಅದು ಸರಳವಾಗಿತ್ತು. ಆದರೆ ಆ ಸರಳತೆಯ ಒಳಗೆ ದೊಡ್ಡ ದೃಷ್ಟಿ ಇತ್ತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೂಲಭೂತ ಚಿಂತನೆ ಒಂದೇ. ಬಾಹ್ಯಾಕಾಶ ತಂತ್ರಜ್ಞಾನವು ಸಾಮಾನ್ಯ ಜನರ ಜೀವನಕ್ಕೆ ಉಪಯೋಗವಾಗಬೇಕು. ಹವಾಮಾನ ತಿಳಿಯಲು, ರೈತನಿಗೆ ನೆರವಾಗಲು, ದೂರದ ಹಳ್ಳಿಗಳಿಗೆ ಶಿಕ್ಷಣ ತಲುಪಿಸಲು, ವಿಪತ್ತುಗಳ ಸಮಯದಲ್ಲಿ ಮುನ್ನೆಚ್ಚರಿಕೆ ನೀಡಲು, ಮೀನುಗಾರರಿಗೆ ಮತ್ತು ವಿಮಾನಯಾನಕ್ಕೆ ನಿಖರ ಮಾಹಿತಿ ನೀಡಲು ಈ ತಂತ್ರಜ್ಞಾನ ಬಳಕೆಯಾಗಬೇಕು. ಈ ಯೋಜನೆಯ ಹಿಂದೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ದೂರದೃಷ್ಟಿ ಇತ್ತು. ಭಾರತವು ಬಾಹ್ಯಾಕಾಶವನ್ನು ವೈಭವದ ಸಾಧನವಾಗಿ ನೋಡಲಿಲ್ಲ, ಅಭಿವೃದ್ಧಿಯ ಸಾಧನವಾಗಿ ನೋಡಿತು. ಇದುವೇ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮದ ವಿಶೇಷತೆ. ಆರಂಭಿಕ ದಿನಗಳ ಬಗ್ಗೆ ಜನಪ್ರಿಯವಾಗಿ ಹೇಳಲಾಗುವ ಕೆಲ ಚಿತ್ರಣಗಳು ಇವೆ. ಕಡಿಮೆ ಸಂಪನ್ಮೂಲಗಳು, ಸರಳ ಪ್ರಯೋಗಾಲಯಗಳು, ಅಪಾರ ಉತ್ಸಾಹ. ಸೈಕಲ್ ಮೇಲೆ ಅಥವಾ ಸರಳ ವಾಹನಗಳಲ್ಲಿ ಉಪಕರಣಗಳನ್ನು ಸಾಗಿಸಿದ ಕಥೆಗಳು ಜನಮನದಲ್ಲಿ ಉಳಿದಿವೆ. ಇವುಗಳನ್ನು ನಾವು ನಿಖರ ಇತಿಹಾಸಕ್ಕಿಂತ ಹೆಚ್ಚು ಆ ಕಾಲದ ಮನೋಭಾವದ ಸಂಕೇತವಾಗಿ ನೋಡಬಹುದು. ಸಂಪನ್ಮೂಲಗಳು ಕಡಿಮೆ ಇರಬಹುದು, ಆದರೆ ಕನಸು ದೊಡ್ಡದಿರಬೇಕು. ಇದೇ ಮನೋಭಾವ ಭಾರತವನ್ನು ಮುಂದಕ್ಕೆ ಕರೆದೊಯ್ದಿತು. ರಾಕೆಟ್ಗಳತ್ತ, ಉಪಗ್ರಹಗಳತ್ತ, ಚಂದ್ರನತ್ತ, ಮಂಗಳನತ್ತ, ಹಾಗೆಯೇ ಇಂದು ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ. ಒಂದು ರಾಷ್ಟ್ರದ ವಿಜ್ಞಾನ ಪಯಣ ದೊಡ್ಡ ಕಟ್ಟಡಗಳಿಂದ ಮಾತ್ರ ಆರಂಭವಾಗುವುದಿಲ್ಲ, ಅದು ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತದೆ. ನಾವು ಕೂಡ ಮಾಡಬಹುದೇ? ಭಾರತದ ಉತ್ತರ ಸ್ಪಷ್ಟವಾಗಿತ್ತು, ಹೌದು ನಾವು ಮಾಡಬಹುದು. ಇದೀಗ ಇತಿಹಾಸದ ಪುಟಗಳನ್ನು ತಿರುವುಹಾಕಿ ನೋಡೋಣ. 1975 ಇಸ್ವಿ ಭಾರತದ ಬಾಹ್ಯಾಕಾಶ ಇತಿಹಾಸದ ಮರೆಯಲಾಗದ ವರ್ಷ. ಭಾರತದ ಮೊದಲ ಉಪಗ್ರಹ ಆರ್ಯಭಟ ಉಡಾವಣೆಯಾಯಿತು. ಆರ್ಯಭಟ ಕೇವಲ ಒಂದು ಉಪಗ್ರಹವಲ್ಲ, ಅದು ಭಾರತದ ವೈಜ್ಞಾನಿಕ ಆತ್ಮವಿಶ್ವಾಸದ ಘೋಷಣೆ. ಭಾರತದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಈ ಉಪಗ್ರಹವು ನಾವು ನಮ್ಮದೇ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ನಿರ್ಮಿಸಬಹುದು ಎಂಬುದನ್ನು ಜಗತ್ತಿಗೆ ತಿಳಿಸಿತು. ಆರ್ಯಭಟದ ಬಳಿಕ ಭಾರತದ ಉಪಗ್ರಹ ಪಯಣ ವೇಗ ಪಡೆದುಕೊಂಡಿತು. ಸಂವಹನ ಉಪಗ್ರಹಗಳು ದೂರದ ಪ್ರದೇಶಗಳಿಗೂ ಸಂಪರ್ಕ ತಲುಪಿಸಲು ಸಹಾಯ ಮಾಡಿವೆ. ದೂರ ಸಂವೇದನಾ ಉಪಗ್ರಹಗಳು ಭೂಮಿಯ ಸಂಪನ್ಮೂಲಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾದವು. ಹವಾಮಾನ ಉಪಗ್ರಹಗಳು ಮಳೆ, ಮೋಡ, ಚಂಡಮಾರುತಗಳ ಬಗ್ಗೆ ಅಮೂಲ್ಯ ಮಾಹಿತಿ ನೀಡಿದವು. ನ್ಯಾವಿಗೇಷನ್ ವ್ಯವಸ್ಥೆಗಳು ನಿಖರ ಸ್ಥಳ ಮಾಹಿತಿ ಒದಗಿಸಲು ಸಾಧ್ಯ ಮಾಡಿವೆ. ನಾವು ಮೊಬೈಲ್ನಲ್ಲಿ ನಕ್ಷೆ ನೋಡಿದಾಗ, ಹವಾಮಾನ ಮುನ್ಸೂಚನೆ ಕೇಳಿದಾಗ, ಟಿವಿ ಪ್ರಸಾರ ಸ್ವೀಕರಿಸಿದಾಗ, ಚಂಡಮಾರುತದ ಮುನ್ನೆಚ್ಚರಿಕೆ ಪಡೆದಾಗ, ಅದರ ಹಿಂದೆ ಬಾಹ್ಯಾಕಾಶ ತಂತ್ರಜ್ಞಾನದ ಪಾತ್ರ ಇದೆ. ಇದಕ್ಕೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಜನರಿಗಾಗಿ ವಿಜ್ಞಾನ ಎಂಬ ಅರ್ಥ ಪಡೆದುಕೊಳ್ಳುತ್ತದೆ. ಬಾಹ್ಯಾಕಾಶದಲ್ಲಿ ಸುತ್ತುವ ಉಪಗ್ರಹ ನೆಲದ ಮೇಲಿರುವ ಸಾಮಾನ್ಯ ನಾಗರಿಕನ ಬದುಕಿಗೆ ಸಹಾಯ ಮಾಡುತ್ತದೆ. ಇದು ಭಾರತದ ವಿಶೇಷ ಕೊಡುಗೆ. ಆರ್ಯಭಟದಿಂದ ಆರಂಭವಾದ ಈ ಪಯಣ ಮುಂದಿನ ದಶಕಗಳಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಉಡಾವಣಾ ಸಾಮರ್ಥ್ಯ, ಉಪಗ್ರಹ ನಿರ್ಮಾಣ ಮತ್ತು ಬಾಹ್ಯಾಕಾಶ ಅನ್ವೇಷಣೆಯ ದಿಕ್ಕಿನಲ್ಲಿ ಮುನ್ನಡೆಸಿತು.

ಹೀಗೆ ಮುನ್ನಡೆಯುತ್ತಾ ಈಗ 2013ಕ್ಕೆ ಬರೋಣ. 2013ರಲ್ಲಿ ಭಾರತ ಮಂಗಳಯಾನ ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ ಮೂಲಕ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿತು. ಇದು ಭಾರತದ ಮೊದಲ ಅಂತರಗ್ರಹ ಮಿಷನ್. ಮಂಗಳ ಗ್ರಹದತ್ತ ಯಾನ ಮಾಡುವುದು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತ್ಯಂತ ಸವಾಲಿನ ಕೆಲಸ. ಭೂಮಿಯಿಂದ ಮಂಗಳದವರೆಗೆ ನಿಖರ ಲೆಕ್ಕಾಚಾರ, ದೀರ್ಘ ಪ್ರಯಾಣ, ಸ್ವಯಂ ನಿಯಂತ್ರಣ, ಸರಿಯಾದ ಸಮಯದಲ್ಲಿ ಕಕ್ಷೆಗೆ ಪ್ರವೇಶ, ಈ ಎಲ್ಲವೂ ಅಸಾಧಾರಣ ನಿಖರತೆಯನ್ನು ಬೇಕಾಗುತ್ತದೆ. ಮಂಗಳಯಾನದಿಂದ ಭಾರತ ತನ್ನ ತಾಂತ್ರಿಕ

ದಲ್ಲಿ ಅತ್ಯಂತ ಸವಾಲಿನ ಕೆಲಸ. ಭೂಮಿಯಿಂದ ಮಂಗಳದವರೆಗೆ ನಿಖರ ಲೆಕ್ಕಾಚಾರ, ದೀರ್ಘ ಪ್ರಯಾಣ, ಸ್ವಯಂ ನಿಯಂತ್ರಣ, ಸರಿಯಾದ ಸಮಯದಲ್ಲಿ ಕಕ್ಷೆಗೆ ಪ್ರವೇಶ, ಈ ಎಲ್ಲವೂ ಅಸಾಧಾರಣ ನಿಖರತೆಯನ್ನು ಬೇಕಾಗುತ್ತದೆ. ಮಂಗಳಯಾನದಿಂದ ಭಾರತ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ತೋರಿಸಿತು. ಮಂಗಳದ ಮೇಲ್ಮೈ ವಾತಾವರಣ ಮತ್ತು ಅದರ ವೈಜ್ಞಾನಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಲು ಮಿಷನ್ ವಿನ್ಯಾಸಗೊಳಿಸಲಾಯಿತು. ಈ ಮಿಷನ್ ವಿಜ್ಞಾನಕ್ಕಷ್ಟೇ ಅಲ್ಲ, ದೇಶದ ಯುವಜನತೆಗೆ ದೊಡ್ಡ ಪ್ರೇರಣೆಗೂ ಕಾರಣವಾಯಿತು. ಮಂಗಳಯಾನ ನಮಗೆ ಒಂದು ವಿಷಯ ಕಲಿಸಿತು. ಬಾಹ್ಯಾಕಾಶ ಪಯಣ ಅಂದರೆ ಧೈರ್ಯ, ಶಿಸ್ತಿನ ಕೆಲಸ, ತಂಡದ ನಂಬಿಕೆ ಮತ್ತು ನಿಖರತೆ. ಇದರಲ್ಲಿ ಗರ್ಜನೆ ಕಡಿಮೆ ಇರಬಹುದು, ಆದರೆ ಪರಿಣಾಮ ದೊಡ್ಡದು. ಒಂದು ಶಾಲಾ ವಿದ್ಯಾರ್ಥಿ ಆ ಸಮಯದಲ್ಲಿ ಮಂಗಳಯಾನ ಬಗ್ಗೆ ಕೇಳಿ ವಿಜ್ಞಾನಿಯ ಕನಸು ಕಂಡಿರಬಹುದು. ಒಂದು ಕಾಲೇಜು ವಿದ್ಯಾರ್ಥಿ ಉಪಗ್ರಹ ವಿನ್ಯಾಸದತ್ತ ಆಕರ್ಷಿತನಾಗಿರಬಹುದು. ಒಂದು ಚಿಕ್ಕ ಹುಡುಗಿ ನಾನು ಈ ಕ್ಷೇತ್ರಕ್ಕೆ ಬರಬೇಕು ಎಂದುಕೊಂಡಿರಬಹುದು. ಇದುವೇ ವಿಜ್ಞಾನದ ನಿಜವಾದ ಜಯ. ದಿಸ್ ಡೇ ದಟ್ ಇಯರ್ ಅನ್ನೋ ಹಾಗೆ ಇದೇ ದಿನ ಆ ವರ್ಷ ಆಗಸ್ಟ್ 23ನೇ ತಾರೀಕು 2023ನೇ ಇಸ್ವಿ ಸಂಜೆಯ ಸಮಯ ಕೋಟ್ಯಂತರ ಭಾರತೀಯರ ಕಣ್ಣುಗಳು ಒಂದೇ ಸುದ್ದಿಯ ಮೇಲೆ ನೆಟ್ಟಿದ್ದವು. ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈಗೆ ನಿಧಾನವಾಗಿ ಇಳಿಯುತ್ತಿತ್ತು. ಪ್ರತಿ ಕ್ಷಣವೂ ಅಮೂಲ್ಯ. ವೇಗ ಕಡಿಮೆಯಾಗುತ್ತಿತ್ತು, ದೂರ ಕಡಿಮೆಯಾಗುತ್ತಿತ್ತು, ನಿರೀಕ್ಷೆ ಹೆಚ್ಚಾಗುತ್ತಿತ್ತು. ನಂತರ ಬಂದಿದ್ದು ಆ ಒಂದು ಅಮೂಲ್ಯವಾದ ಕ್ಷಣ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಮೇಲೆ ಮೃದುವಾಗಿ ಇಳಿಯಿತು. ಟಚ್ ಡೌನ್ ಎಂಬ ಕೂಗು ಕೇಳಿತು. ಭಾರತ ಇತಿಹಾಸ ನಿರ್ಮಿಸಿತು. ಅದು ಕೇವಲ ಯಂತ್ರದ ಇಳಿಯುವಿಕೆ ಅಲ್ಲ, ಅದು ಶ್ರಮದ ಇಳಿಯುವಿಕೆ. ಅದು ಸಾವಿರಾರು ವಿಜ್ಞಾನಿಗಳ ವರ್ಷಗಳ ಪರಿಶ್ರಮದ ಫಲ. ಅದು ದೇಶದ ವಿಶ್ವಾಸದ ಕ್ಷಣ. ಚಂದ್ರಯಾನ 3 ಯಶಸ್ಸಿನ ನಂತರ ಪ್ರಜ್ಞಾನ್ ರೋವರ್ ಲ್ಯಾಂಡರ್ನಿಂದ ಹೊರಬಂದು ಚಂದ್ರನ ಮೇಲ್ಮೈಯಲ್ಲಿ ಸಂಚರಿಸಿತು. ಚಂದ್ರನ ನೆಲದ ಮೇಲೆ ಭಾರತೀಯ ವಿಜ್ಞಾನ ನಡೆದು ಹೋದಂತೆ ಆ ಕ್ಷಣ ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ಯಾಕೆ ಮಹತ್ವದ್ದಾಗಿದೆ? ಏಕೆಂದರೆ ಅದು ವೈಜ್ಞಾನಿಕವಾಗಿ ಕುತೂಹಲಕಾರಿ ಪ್ರದೇಶ. ಅಲ್ಲಿ ಸೂರ್ಯನ ಪ್ರಕಾಶ ಕಡಿಮೆ ತಲುಪುವ ಭಾಗಗಳು ಇವೆ. ಭವಿಷ್ಯದ ಚಂದ್ರ ಅಧ್ಯಯನ, ಸಂಪನ್ಮೂಲಗಳ ಅರಿವು ಮತ್ತು ದೀರ್ಘಾವಧಿಯ ಅನ್ವೇಷಣೆಗೆ ಈ ಪ್ರದೇಶದ ಅಧ್ಯಯನ ಮಹತ್ವದ್ದಾಗಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಈ ಸಾಧನೆಯನ್ನು ನೆನಪಿಸಿಕೊಳ್ಳುವ ದಿನ. ಆದರೆ ಇದು ಕೇವಲ ಭೂತಕಾಲದ ಸ್ಮರಣೆ ಅಲ್ಲ, ಇದು ಭವಿಷ್ಯದ ಆಹ್ವಾನವೂ ಹೌದು. ಆ ದಿನ ಭಾರತದ ಪ್ರತಿಯೊಬ್ಬರೂ ಒಂದೇ ಭಾವನೆ ಅನುಭವಿಸಿದರು, ನಾವು ಮಾಡಿದ್ದೇವೆ. ಹಿರಿಯರು ಹೆಮ್ಮೆಪಟ್ಟರು, ಯುವಕರು ಪ್ರೇರಿತರಾದರು, ಮಕ್ಕಳು ಪ್ರಶ್ನೆ ಕೇಳಲು ಪ್ರಾರಂಭಿಸಿದರು. ವಿಜ್ಞಾನದ ದೊಡ್ಡ ಉದ್ದೇಶವೇ ಅದು. ಪ್ರಶ್ನೆಗಳು ಹುಟ್ಟಬೇಕು, ಕುತೂಹಲ ಬೆಳೆಯಬೇಕು, ಕನಸುಗಳು ದೊಡ್ಡದಾಗಬೇಕು. ಈ ವರ್ಷದ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ವಿಷಯ ವಿಶೇಷ ಅರ್ಥ ಹೊಂದಿದೆ. ಟುವರ್ಡ್ಸ್ ವಿಕ್ಸಿತ್ ಭಾರತ್, ಇನೋವೇಟಿಂಗ್, ಕೊಲಾಬರೇಟಿಂಗ್ ಅಂಡ್ ಅಸ್ಪೈರಿಂಗ್ ಟು ಗ್ಲೋಬಲ್ ಸ್ಪೇಸ್ ಲೀಡರ್ಶಿಪ್. ಈ ವಾಕ್ಯದಲ್ಲಿ ಮೂರು ಮುಖ್ಯ ಸ್ತಂಭಗಳಿವೆ. ಮೊದಲನೆಯದು ಇನೋವೇಟಿಂಗ್, ಅಂದರೆ ನಾವೀನ್ಯತೆ, ಹೊಸ ಪ್ರಶ್ನೆಗಳು, ಹೊಸ ಪರಿಹಾರಗಳು, ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿ ತಂತ್ರಜ್ಞಾನ, ದೇಶದ ಅಗತ್ಯಗಳಿಗೆ ತಕ್ಕ ವಿಜ್ಞಾನ. ಭಾರತಕ್ಕೆ ನಾವೀನ್ಯತೆ ಎಂದರೆ ಕೇವಲ ಹೊಸ ಯಂತ್ರವಲ್ಲ, ಅದು ಜನರ ಜೀವನ ಸುಧಾರಿಸುವ ಹೊಸದಾರಿ. ಎರಡನೆಯದು ಕೊಲಾಬರೇಟಿಂಗ್, ಅಂದರೆ ಸಹಯೋಗ. ಬಾಹ್ಯಾಕಾಶ ಕಾರ್ಯ ಒಬ್ಬ ವಿಜ್ಞಾನಿ, ಒಂದು ಸಂಸ್ಥೆ ಅಥವಾ ಒಂದು ನಗರ ಮಾಡಬಹುದಾದ ಕೆಲಸವಲ್ಲ. ವಿಜ್ಞಾನಿಗಳು, ಇಂಜಿನಿಯರ್ಗಳು, ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು, ವಿದ್ಯಾರ್ಥಿಗಳು ಮತ್ತು ಅಂತಾರಾಷ್ಟ್ರೀಯ ಸಹಭಾಗಿತ್ವಗಳು ಒಟ್ಟಾಗಿ ಬಂದಾಗ ದೊಡ್ಡ ಮಿಷನ್ಗಳು ಸಾಧ್ಯವಾಗುತ್ತವೆ. ಮೂರನೆಯದು ಅಸ್ಪೈರಿಂಗ್ ಟು ಗ್ಲೋಬಲ್ ಸ್ಪೇಸ್ ಲೀಡರ್ಶಿಪ್, ಅಂದರೆ ಜಾಗತಿಕ

ಬಾಹ್ಯಾಕಾಶ ನಾಯಕತ್ವದತ್ತ ಆಶಯ. ಭಾರತ ಈಗ ಕೇವಲ ಭಾಗವಹಿಸುವ ರಾಷ್ಟ್ರವಲ್ಲ, ಭಾರತ ದಿಕ್ಕು ತೋರಿಸುವ ರಾಷ್ಟ್ರವಾಗಲು ಮುಂದಾಗಿದೆ. ಉಪಗ್ರಹ ಅನ್ವಯಿಕೆಗಳಲ್ಲಿ, ಕಡಿಮೆ ವೆಚ್ಚದ ವಿಷನ್ಗಳಲ್ಲಿ, ವಿಶ್ವಾಸಾರ್ಹ ಉಡಾವಣೆಗಳಲ್ಲಿ, ಚಂದ್ರ ಮತ್ತು ಗ್ರಹ ಅನ್ವೇಷಣೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಬಲಪಡಿಸುತ್ತಿದೆ. ಈ ಥೀಮ್ ವಿಕಸಿತ ಭಾರತದ ದೀರ್ಘ ದೃಷ್ಟಿಗೆ ಜೋಡಿಸಲಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕೈಗಾರಿಕೆ ಮತ್ತು ಜನರ ಬದುಕಿನ ಸುಧಾರಣೆ ಒಟ್ಟಾಗಿ ಸಾಗಬೇಕು. ಬಾಹ್ಯಾಕಾಶ ತಂತ್ರಜ್ಞಾನವು ಈ ಅಭಿವೃದ್ಧಿಯ ಪ್ರಮುಖ ಸಾಧನವಾಗಬಹುದು. ಆದ್ದರಿಂದ ಈ ವರ್ಷದ ಸಂದೇಶ ಸ್ಪಷ್ಟ: ಕನಸು ಕಾಣೋಣ, ಹೊಸತನ ತರೋಣ, ಒಟ್ಟಾಗಿ ಕೆಲಸ ಮಾಡೋಣ ಮತ್ತು ಜಗತ್ತಿಗೆ ಭಾರತೀಯ ಬಾಹ್ಯಾಕಾಶ ಶಕ್ತಿಯ ದಿಕ್ಕು ತೋರಿಸೋಣ. ಇದೀಗ ಒಂದು ವಿಶೇಷವಾದಂತಹ ಪ್ರಶ್ನೆ: ಬೆಂಗಳೂರಿಗೂ ಭಾರತದ ಬಾಹ್ಯಾಕಾಶ ಪಯಣಕ್ಕೂ ಏನು ಸಂಬಂಧ? ಸಂಬಂಧನ ಅಂತ ಕೇಳ್ತೀರಾ? ಬಹಳ ಆಳವಾದ ಸಂಬಂಧ ಇದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಕೇಂದ್ರಗಳಲ್ಲಿ ಬೆಂಗಳೂರು ಬಹಳ ವಿಶೇಷವಾದಂತಹ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವಿನ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಂದ್ರೆ ಯುಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಉಪಗ್ರಹ ನಿರ್ಮಾಣ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಕೇಂದ್ರವಾಗಿದೆ. ISTRAC ಅಂದ್ರೆ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಮಿಷನ್ಗಳ ಸಂಪರ್ಕ ಮತ್ತು ನಿಯಂತ್ರಣದ ಭಾಗವಾಗಿದೆ. ಹಾಗೆಯೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಅನೇಕ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು, ಸ್ಪೇಸ್ ಸ್ಟಾರ್ಟ್ಅಪ್ಗಳು, ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೆ ತಂತ್ರಜ್ಞಾನ ಸಮುದಾಯವು ಭಾರತದ ಬಾಹ್ಯಾಕಾಶ ಪರಿಸರದ ಮಹತ್ವದ ಭಾಗವಾಗಿದೆ. ಇವೆಲ್ಲವೂ ನಮ್ಮ ನಗರದ ಸೈಂಟಿಫಿಕ್ ಇಕೋಸಿಸ್ಟಮ್ನ ಒಂದು ಭಾಗ. ಬೆಂಗಳೂರು ಅಂದ್ರೆ ಕೇವಲ ಟ್ರಾಫಿಕ್ ಜಾಮ್ ನೆನಪಾಗಬಹುದು. ಎಲ್ಲರೂ ಸಾಮಾನ್ಯವಾಗಿ ಏನ್ ಸರ್ ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲ ಅಂತ ಒಂದ್ ಕಡೆ ಒಣಗ್ತಾ ಇದ್ರೆ, ಅದೇ ನಗರದಲ್ಲಿ ಯಾರೋ ವಿಜ್ಞಾನಿ ಮುಂದಿನ ಉಪಗ್ರಹದ ಡೇಟಾ ವಿಶ್ಲೇಷಿಸುತ್ತಿರಬಹುದು, ಯಾರೋ ಇಂಜಿನಿಯರ್ ಒಂದು ಸೆನ್ಸರ್ ಪರೀಕ್ಷಿಸುತ್ತಿರಬಹುದು, ಯಾರೋ ವಿದ್ಯಾರ್ಥಿ ತನ್ನ ಮೊದಲ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಕನಸು ಕಾಣುತ್ತಿರಬಹುದು. ಇದೇ ನಮ್ಮ ನಗರದ ವೈಶಿಷ್ಟ್ಯ. ನೆಲದ ಮೇಲೆ ನಾವು ಬ್ಯುಸಿಯಾಗಿರಬಹುದು, ಆದರೆ ನಗರದ ಕನಸುಗಳು ಮಾತ್ರ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತದೆ. ಚಂದ್ರಯಾನ 3ರ ಯಶಸ್ಸಿನ ಸಂದರ್ಭದಲ್ಲಿ ದೇಶದ ಗಮನ ಇಸ್ರೋ ಮತ್ತು ಅದರ ಕೇಂದ್ರಗಳತ್ತ ತಿರುಗಿತು. ಅದರಲ್ಲೂ ಬೆಂಗಳೂರು ಭಾರತದ ಬಾಹ್ಯಾಕಾಶ ಕಮಾಂಡ್ ಮತ್ತು ಸಂಶೋಧನಾ ಸಾಮರ್ಥ್ಯದ ಪ್ರಮುಖ ಕೇಂದ್ರವಾಗಿ ಮತ್ತೆ ಕಾಣಿಸಿಕೊಂಡಿತು. ಆದ್ದರಿಂದ ಬೆಂಗಳೂರಿನಿಂದ ಈ ಸಂದೇಶ ವಿಶೇಷವಾಗಿ ಕೇಳಿಸಬೇಕು, ಅಥವಾ ಬೆಂಗಳೂರಿನವರಿಗೆ ಈ ಸಂದೇಶ ವಿಶೇಷವಾಗಿ ಕೇಳಿಸಬೇಕು. ಮುಂದಿನ ಬಾಹ್ಯಾಕಾಶ ಸಾಧನೆಯಲ್ಲಿ ನಿಮ್ಮ ಪಾತ್ರವೂ ಇರಬಹುದು. ವಿಜ್ಞಾನಿಯ ಅರ್ಜಿ ಹಾಕುವ ವಿದ್ಯಾರ್ಥಿ, ಗಣಿತ ಕಲಿಯುತ್ತಿರುವ ಮಗು, ಉಪಗ್ರಹ ಡೇಟಾ ಬಳಸಿ ರೈತನಿಗೆ ಸಹಾಯ ಮಾಡುವ ಯುವಕ, ಎಲ್ಲರೂ ಈ ಪಯಣದ ಭಾಗವಾಗಬಹುದು. ಬಾಹ್ಯಾಕಾಶ ಅಂದರೆ ಬಹಳ ದೂರದ ವಿಷಯ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಬಾಹ್ಯಾಕಾಶ ನಮ್ಮ ದಿನನಿತ್ಯದ ಬದುಕಿನಲ್ಲೇ ಇದೆ. ನೀವು ಮೊಬೈಲ್ನಲ್ಲಿ ಹವಾಮಾನ ನೋಡುತ್ತೀರಾ? ಅದರ ಹಿಂದೆ ಉಪಗ್ರಹ ಮಾಹಿತಿ ಇರಬಹುದು. ನೀವು ನಕ್ಷೆಯಲ್ಲಿ ದಾರಿ ಹುಡುಕುತ್ತೀರಾ? ನ್ಯಾವಿಗೇಷನ್ ವ್ಯವಸ್ಥೆ ನಿಮಗೆ ಸಹಾಯ ಮಾಡುತ್ತೆ. ಟಿವಿ ಪ್ರಸಾರ, ದೂರ ಸಂಪರ್ಕ, ವಿಮಾನಯಾನ, ಸಮುದ್ರದಲ್ಲಿ ಮೀನುಗಾರರಿಗೆ ಮಾಹಿತಿ, ಚಂಡಮಾರುತ ಮುನ್ಸೂಚನೆ, ಪ್ರವಾಹ ನಿಗಾವಳಿ, ಕೃಷಿ ಪ್ರದೇಶಗಳ ಅಧ್ಯಯನ, ನಗರ ಯೋಜನೆ, ಅರಣ್ಯ ನಿಗಾವಳಿ, ವಿಪತ್ತು ನಿರ್ವಹಣೆ, ಇವೆಲ್ಲಕ್ಕೂ ಬಾಹ್ಯಾಕಾಶ ತಂತ್ರಜ್ಞಾನ ಸಹಾಯ ಮಾಡುತ್ತದೆ. ಅದು ರೈತನ ಹೊಲದಲ್ಲಿದೆ, ಮೀನುಗಾರನ ದೋಣಿಯಲ್ಲಿದೆ, ವಿದ್ಯಾರ್ಥಿಯ ಪುಸ್ತಕದಲ್ಲಿದೆ, ವೈದ್ಯಕೀಯ ಸೇವೆ ತಲುಪುವ ಪ್ರದೇಶಗಳಿಗೆ ಸಂಪರ್ಕ ತರುವ ವ್ಯವಸ್ಥೆಯಲ್ಲಿದೆ, ಆಡಳಿತದ ನಿರ್ಧಾರಗಳಲ್ಲಿ ಇದೆ, ನಮ್ಮ ಸುರಕ್ಷತೆಯಲ್ಲಿದೆ. ಇದಕ್ಕೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ್ದಾಗಿದೆ. ಅದು ಚಂದ್ರನತ್ತ ಹೋಗುತ್ತದೆ, ಆದರೆ ಭೂಮಿಯ ಜನರಿಗೆ ಸೇವೆ ಮಾಡುತ್ತದೆ. ಈ ಮಾತನ್ನು ಕೇಳಿ ಒಂದು ಮಗು ಕೇಳಬಹುದು, ಅಂದ್ರೆ ನಾನು ಉಪಗ್ರಹ ನೋಡದೇ ಇದ್ರೂ

ಅದು ನನಗೆ ಸಹಾಯ ಮಾಡುತ್ತದೆಯಾ? ಹೌದು, ಕೆಲವೊಮ್ಮೆ ನಮ್ಮ ಬದುಕಿಗೆ ಸಹಾಯ ಮಾಡುವ ದೊಡ್ಡ ವ್ಯವಸ್ಥೆಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವು ಮೌನವಾಗಿ ಕೆಲಸ ಮಾಡುತ್ತಿರುತ್ತವೆ. ಇದೀಗ ನಮ್ಮ ಕೇಳುಗರಿಗಾಗಿ ಒಂದು ಚಿಕ್ಕ ಸ್ಪೇಸ್ ಕ್ವಿಜ್. ಮಕ್ಕಳು, ಹಿರಿಯರು ಎಲ್ಲರೂ ಮನಸ್ಸಿನಲ್ಲಿ ಉತ್ತರ ಹೇಳ್ಕೋಬೇಕು. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ಉತ್ತರ, ಆರ್ಯಭಟ. ಎರಡನೇ ಪ್ರಶ್ನೆ, ಚಂದ್ರಯಾನ 3ರ ಲ್ಯಾಂಡರ್ ಹೆಸರೇನು? ಉತ್ತರ, ವಿಕ್ರಮ್ ಲ್ಯಾಂಡರ್. ಪ್ರಶ್ನೆ 3, ಚಂದ್ರಯಾನ 3ರ ರೋವರ್ ಹೆಸರೇನು? ಪ್ರಜ್ಞಾನ್ ರೋವರ್. ಪ್ರಶ್ನೆ 4, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಗಸ್ಟ್ 23ನೇ ತಾರೀಕು. ಈಗ ಒಂದು ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ, ಸಾಮಾನ್ಯವಾಗಿ ಅಂತರಿಕ್ಷದಲ್ಲಿ ಧ್ವನಿ ಕೇಳಿಸಬಹುದೇ? ಉತ್ತರ, ಇಲ್ಲ. ಧ್ವನಿ ಹರಡಲು ವಾಯು ಅಥವಾ ಬೇರೆ ಮಾಧ್ಯಮ ಬೇಕು. ಅಂತರಿಕ್ಷ ಬಹುತೇಕ ನಿರ್ವಾತ ಅಂದ್ರೆ ವ್ಯಾಕ್ಯೂಮ್ ಇರುತ್ತೆ. ಆದ್ದರಿಂದ ಸಿನಿಮಾಗಳಲ್ಲಿ ಕೇಳುವ ದೊಡ್ಡ ಸ್ಫೋಟಕ ಧ್ವನಿ ವಿಜ್ಞಾನಾತ್ಮಕವಾಗಿ ನಿಜವಾದ ಅಂತರಿಕ್ಷದಲ್ಲಿ ಹಾಗೆ ಕೇಳಿಸುವುದಿಲ್ಲ, ಆದರೆ ಅದು ಸಿನಿಮಾದ ಅನುಭವಕ್ಕಾಗಿ ಬಳಸುವ ಕಲಾತ್ಮಕ ಸ್ವಾತಂತ್ರ್ಯ. ಇನ್ನೊಂದು ಮೋಜಿನ ವಿಚಾರ ಏನಪ್ಪಾ ಅಂದ್ರೆ, ಚಂದ್ರನ ಮೇಲೆ ನಿಮ್ಮ ತೂಕ ಭೂಮಿಯ ತೂಕಕ್ಕಿಂತ ಬಹಳ ಕಡಿಮೆ, ಆದ್ದರಿಂದ ಚಂದ್ರನ ಮೇಲೆ ನಡೆದರೆ ನಡೆಯುವ ರೀತಿ ಬೇರೆಯೇ ಆಗುತ್ತದೆ. ರೋವರ್ಗಳು, ಲ್ಯಾಂಡರ್ಗಳು ಮತ್ತು ಅಂತರಿಕ್ಷ ಯಾನಿಗಳ ಉಪಕರಣಗಳನ್ನು ವಿನ್ಯಾಸಗೊಳಿಸುವಾಗ ಇಂತಹ ಅಂಶಗಳು ಬಹಳ ಮುಖ್ಯ. ಹಾಗಿದ್ರೆ ನೀವು 4 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಹೇಳಿದ್ರೆ ನಿಮಗೆ ವಿಶೇಷವಾದ ಅಭಿನಂದನೆಗಳು. ನೀವು ಇಂದಿನ ಬಾಹ್ಯಾಕಾಶದ ಚಾಂಪಿಯನ್ಗಳು.

ಚಂದ್ರಯಾನ ಮೂರರ ಯಶಸ್ಸು ಭಾರತದ ಬಾಹ್ಯಾಕಾಶ ಪಯಣದಲ್ಲಿ ಅಂತ್ಯವಲ್ಲ, ಅದು ಹೊಸ ಆರಂಭ. ಮುಂದೆ ಗಗನಯಾನ ಮಾನವ ಸಹಿತ ಬಾಹ್ಯಾಕಾಶ ಯಾನದ ಕನಸನ್ನು ಹೊತ್ತಿದೆ. ವಿಜ್ಞಾನಿಗಳು, ಇಂಜಿನಿಯರ್ಗಳು, ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ಯುವಜನತೆಯೇ ಒಟ್ಟಾಗಿ ಕೆಲಸ ಮಾಡಿದಾಗ ಭಾರತ ಜಾಗತಿಕ ಬಾಹ್ಯಾಕಾಶ ನಾಯಕತ್ವದತ್ತ ಇನ್ನಷ್ಟು ದೃಢವಾಗಿ ಸಾಗಬಹುದು. ಈ ವರ್ಷದ ಸಂದೇಶವೂ ಇದೆ. ನಾವೀನ್ಯತೆ ಬೆಳೆಸೋಣ, ಸಹಯೋಗ ಬಲಪಡಿಸೋಣ ಮತ್ತು ವಿಜ್ಞಾನವನ್ನು ಜನರ ಜೀವನ ಸುಧಾರಿಸಲು ಬಳಸೋಣ. ಆರ್ಯಭಟದಿಂದ ಆರಂಭವಾದ ಭಾರತದ ಪಯಣ ಮಂಗಳಯಾನ, ಚಂದ್ರಯಾನ ಮೂರು ಮತ್ತು ಗಗನಯಾನದವರೆಗೆ ಬಂದಿರುವುದು ಕೇವಲ ತಂತ್ರಜ್ಞಾನದ ಕಥೆಯಲ್ಲ, ಅದು ಧೈರ್ಯ, ಪರಿಶ್ರಮ, ಕುತೂಹಲ ಮತ್ತು ರಾಷ್ಟ್ರದ ವಿಶ್ವಾಸದ ಕಥೆ. ಪ್ರೀತಿಯ ಕೇಳುಗರೆ, ಇಂದು ರಾತ್ರಿ ಒಮ್ಮೆ ಆಕಾಶ ನೋಡಿ. ಒಂದು ನಕ್ಷತ್ರವನ್ನ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಿ, ನನ್ನ ಮುಂದಿನ ದೊಡ್ಡ ಕನಸು ಯಾವುದು? ರಾಕೆಟ್ಗಳು ಆಕಾಶಕ್ಕೆ ಹಾರುತ್ತವೆ, ಆದರೆ ಅವು ಹಾರುವ ಮುನ್ನ ಮೊದಲು ಮಾನವನ ಮನಸ್ಸಿನಲ್ಲಿ ಹುಟ್ಟುತ್ತವೆ. ನಿಮ್ಮ ಈ ಕನಸಿಗೂ ಒಂದು ಲಾಂಚ್ ಡೇ ಇರಲಿ. ಆಕಾಶವಾಣಿಯ ಪರವಾಗಿ ಮತ್ತೊಮ್ಮೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದ ಲೇಖನ ವೇದಾ ಸುದರ್ಶನ್, ನಿರೂಪಣೆ ಮುಖೇಶ್ ವಿಎಸ್, ಕಾರ್ಯಕ್ರಮದ ನಿರ್ಮಾಣ ಮತ್ತು ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್.

ಸಮಯ ಸರಿಯಾಗಿ ಈಗ 10:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ, ಚಿನ್ನರ ಲೋಕ. ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.

0: ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮದ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ನೀವು ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಚಿಣ್ಣರ ಕಥಾಲೋಕದಲ್ಲಿ ಹಲವು ಕಥೆಗಳನ್ನು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಹಾಗೂ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಪುಸ್ತಕದ ಓದು ಏನಿತ್ತು ಆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಬಂದಿದ್ದೀರಿ. ಈ ನಡುವೆ ನೇರ ಪ್ರಸಾರದ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಾ ಇದೆ, ನೀವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀರಾ. ಇತ್ತೀಚೆಗೆ ಸಮಯದ ಅಭಾವದ ಕಾರಣ ಹಲವು ಮಕ್ಕಳು ಸ್ಫೂರ್ತಿ ಕಾರ್ಯಕ್ರಮದ ವೇದಿಕೆಗೆ ಬಂದಿರಲಿಲ್ಲ. ಆದರೆ ನಾವು ಸಾಧನೆ ಮಾಡಿದಂತಹ ಮಕ್ಕಳನ್ನು ಆಹ್ವಾನಿಸಿ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಅವರನ್ನು ಮಾತನಾಡಿಸ್ತಾ ಇರ್ತೀವಿ. ಇತ್ತೀಚೆಗೆ ಮಳೆಗಾಲ ಕೂಡ, ಮಕ್ಕಳು ದೂರದಿಂದ ಬರಬೇಕು, ಜೊತೆಗೆ ಪೋಷಕರು ಕೂಡ ಅಲ್ಲಿಂದ ಮಕ್ಕಳನ್ನು ಕರೆ ತರಬೇಕು ಅನ್ನೋ ಕಾರಣಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಾವು ಮಾತನಾಡ್ತಾ ಇರ್ತೀವಿ ಪೋಷಕರೊಟ್ಟಿಗೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಚಿತ್ರ ದಯಾನಂದ್ ಅಂತ ಅಥಣಿಯಲ್ಲಿ ಅವರು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮೂಲತಃ ಕೊಡಗು ಮಡಿಕೇರಿಯ ಸಿದ್ದಾಪುರದ ನಿವಾಸಿ. ಅವರು ದೂರವಾಣಿಯ ಮುಖಾಂತರ ಆಕಾಶವಾಣಿಯನ್ನು ಸಂಪರ್ಕಿಸಿ ಒಂದು ಪ್ರತಿಭೆ ಇದೆ, ಸಂದರ್ಶನವನ್ನು ಮಾಡಬಹುದೇ ಅಂತ ಕೇಳಿದಾಗ ನಿಜವಾಗಿ ಮಡಿಕೇರಿ ಆಕಾಶವಾಣಿಯ ಸಂಬಂಧಪಟ್ಟ ಅಧಿಕಾರಿಗೆ ಬಹಳ ಖುಷಿಯಾಯಿತು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಸಂದರ್ಶನ ಮಾಡುವುದರಿಂದ ಹತ್ತು ಹಲವು ಮಕ್ಕಳಿಗೆ ಮಾದರಿಯಾಗಬಹುದು ಅನ್ನುವಂತಹ ಅವರ ಭಾವನೆಗೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಧನ್ಯವಾದಗಳನ್ನು ಕೂಡ ನಾವೆಲ್ಲರೂ ತಿಳಿಸೋಣ ಸುಚಿತ್ರ ದಯಾನಂದ್ ಅವರಿಗೆ. ಇನ್ನು ಇಂದಿನ ಕಾರ್ಯಕ್ರಮದ ಸ್ಫೂರ್ತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದು ಪ್ರತಿಭೆ ಬಂದಿದೆ, ಯಾರು ಅಂತ ತಿಳ್ಕೊಳ್ಳೋಣ. ಏನು ಸಾಧನೆ, ಏನು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವನ್ನ ತಿಳ್ಕೊಳ್ಳೋಣ. ಹಲೋ,
1: ಹಾಯ್,
0: ನಿಮ್ಮ ಹೆಸರು?
1: ನನ್ನ ಹೆಸರು ಉನ್ನತ್ ಸಾರಥ್ಯ, ಪಿ ಎಸ್.
0: ಉನ್ನತ್ ಸಾರಥ್ಯ, ಪಿ ಎಸ್, ಯಾವ ಊರು?
1: ಕುಶಾಲನಗರ.
0: ಕುಶಾಲನಗರ, ಯಾವ ತರಗತಿ?
1: ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ, ಜ್ಞಾನಗಂಗಾ ವಸತಿ ಶಾಲೆ ಹತ್ತೂರು. ಅಲ್ಲಿನ 9ನೇ ತರಗತಿಯಲ್ಲಿ ಓದ್ತಿದ್ದೇನೆ.
0: ಈಗ ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ, ಏನು ಅನ್ನಿಸ್ತಾ ಇದೆ?
1: ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಮೊದಲು ಚೆಸ್ ಅನ್ನೋದನ್ನ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು, ಅದರಲ್ಲಿ ಇಷ್ಟು ಬೆಳವಣಿಗೆ ಮಾಡಿ ಇವತ್ತು ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಎಲ್ರಿಗೆ ಕೇಳೋ ತರ ಬಂದಿದ್ದೀನಿ ಅಂದ್ರೆ ತುಂಬ ಖುಷಿ ಆಗ್ತದೆ.
0: ತುಂಬ ಸಂತೋಷ ಅಲ್ವಾ? ಈಗ ಮಕ್ಕಳಿಗೆ ಕುತೂಹಲ ಇತ್ತು ಈ ಪ್ರತಿಭೆಯಲ್ಲಿ ಯಾವ ಹವ್ಯಾಸ ಇದೆ ಅಂತ, ಈಗ ನೀವು ಹೇಳಿದ್ರಿ ಅಲ್ವಾ, ತುಂಬ ಖುಷಿ ಆಯ್ತು. ಉನ್ನತ್ ಸಾರಥ್ಯ, ಏನು ಹವ್ಯಾಸಗಳು ನಿಮ್ದು?
1: ನಂದು ಹವ್ಯಾಸಗಳಂದ್ರೆ ಚೆಸ್ ಆಡೋದು, ಮತ್ತೆ ಡ್ರಾಯಿಂಗ್ ಎಲ್ಲ ಮಾಡ್ತೀನಿ, ಮತ್ತೆ ಕ್ರಿಕೆಟ್ ಸಹ ಆಡ್ತೀನಿ. ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಅಂದ್ರೆ ಚದುರಂಗ ಆಡೋದು.
0: ಯಾಕಾಗಿ ಇಷ್ಟ, ಯಾರು ಪ್ರೇರಣೆ, ಇನ್ಸ್ಪಿರೇಷನ್?
1: ನನ್ನ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಗುರುಗಳಾದ ಮಣಿ ಸರ್ ಅವರು. ಅವರೇ ನನ್ನ ಚಿಕ್ಕ ವಯಸ್ಸಿಂದ 2ನೇ ತರಗತಿಯಿಂದ ಚೆಸ್ ಹೇಳ್ಕೊಡ್ತಾ ಬರ್ತಾ ಇರೋದು. ಮತ್ತೆ ನಾನು ಕೆಲವು ದೊಡ್ಡ ಆಟಗಾರರನ್ನೆಲ್ಲ ನೋಡ್ಕೊಂಡು ಚೆಸ್ ಕಲಿತಾ ಬಂದಿದ್ದೀನಿ. ಇಂಥದ್ದೆಲ್ಲ ನಂಗೆ ಪ್ರೇರಣೆ ನೀಡಿ ಸತತ 7 ವರ್ಷದಿಂದ ಚೆಸ್ ಆಡ್ತಾ ಇದ್ದೀನಿ.
0: ನಿಮ್ಮ ಶಾಲೆಯಲ್ಲಿ?
1: ನಮ್ಮ ಶಾಲೆ ಅಂದರೆ ನಮ್ಮ ಶಾಲೆ ಜೊತೆಗೆ ಹೊರಗಡೆ ಚೆಸ್ ಕೋಚಿಂಗ್ ಸಹ ಹೋಗ್ತಾ ಇದ್ದೀನಿ.
0: ಕೋಚಿಂಗ್ ಕೂಡ ಹೋಗ್ತೀರಿ? ಯಾವ ಸಮಯದಲ್ಲಿ ಹೋಗ್ತೀರಿ? ಅದಕ್ಕಿಂತ ಮುನ್ನ ನೀವು 9ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದಲ್ವ, ಏನೆಲ್ಲ ಸಬ್ಜೆಕ್ಟ್ಸ್ ಇದೆ, ವಿಷಯಗಳು?
1: ಸಬ್ಜೆಕ್ಟ್ಸ್ ಅಂದರೆ ಯಾವಾಗಲೂ ಕಾಮನ್ ಆಗಿ ಮ್ಯಾಥ್ಸ್.

0: ಸೋಷಲ್ ಸೈನ್ಸ್, ಹಿಂದಿ, ಕನ್ನಡ ಮತ್ತು ಮುಂತಾದ ಸಬ್ಜೆಕ್ಟ್ಸ್ಗಳೆಲ್ಲ ಇದ್ದೇ
1: ಯಾವ
0: ಇರ್ತವೆ
1: ಸಬ್ಜೆಕ್ಟ್
0: ಸ್ಕೂಲಲ್ಲಿ.
1: ಇಷ್ಟ?
0: ನನಗೆ ಜಾಸ್ತಿ ಇಷ್ಟ ಅಂದರೆ ಮ್ಯಾಥ್ಸ್ ಮತ್ತು ಸೈನ್ಸ್.
1: ಏನು ಮಾರ್ಕ್ಸ್ ತೆಗಿತೀರಿ ಟೆಸ್ಟ್ಗಳಲ್ಲಿ?
0: ಟೆಸ್ಟ್ಗಳಲ್ಲಿ ನಾನು ಪ್ರತಿ ಸತಿನೂ 35 ಮೇಲೇ ತೆಗೆಯೋದು, 40ಕ್ಕೆ.
1: 40ಕ್ಕೆ 35ರ
0: ಹೌದು.
1: ಮೇಲೆ. ಯಾಕೆ ಇಷ್ಟ ಮ್ಯಾಥ್ಸ್?
0: ನನಗೆ ಮ್ಯಾಥ್ಸ್ ಯಾಕೆ ಇಷ್ಟ ಅಂದರೆ ಅದರಲ್ಲಿ ಲಾಜಿಕಲ್ ಥಿಂಕಿಂಗ್ ಮತ್ತು ನಾವು ಪ್ರತಿಯೊಂದು ಪ್ರಾಬ್ಲಮ್ಸನ್ನು ಹಲವು ರೀತಿಯಲ್ಲಿ ಮಾಡ್ಬೋದು. ಇದೆಲ್ಲ ನಾನು ಚೆಸ್ಸಿಂದ ಕಲ್ತ್ಕೊ ಬಂದಿರೋದ್ರಿಂದ ಮ್ಯಾಥ್ಸ್ ನನಗೆ ಈಸಿಯಾಗಿ ಅದು ಸಹ ಖುಷಿ ಆಗ್ತದೆ.
1: ನಿಮ್ಮ ಟೀಚರ್ ಏನಂತಾರೆ?
0: ನಮ್ಮ ಟೀಚರ್ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡ್ತಾರೆ ಇಂಥದಕ್ಕೆ, ಚೆಸ್ಸಿಗೆ ಎಲ್ಲ.
1: ಈಗ ಚೆಸ್ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಚೆಸ್ ಆಟವನ್ನು ಆಡ್ತೀರಿ?
0: ನಾನು ಮೊದಲಿಗೆ ಅಂದರೆ ಪ್ರತಿ ಬಾರಿನೂ 6:30 9 ಗಂಟೆ 10 ಗಂಟೆ ತನಕ ಎಲ್ಲ ಆಡಿದ್ದಿದೆ ಚೆಸ್ಸನ್ನ. ಇವಾಗ ಹೈಸ್ಕೂಲಿಗೆ ಬಂದಮೇಲೆ ಒಂಚೂರು ಕಮ್ಮಿ ಆಗಿತ್ತು. ಹಾಗೆ ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಯಾವಾಗಲೂ ಚೆಸ್ಸನ್ನ. ಹೊಸ ಹೊಸ ಓಪನಿಂಗ್ ಕಲ್ತ್ಕೊಂಡು, ಹೊಸ ಹೊಸ ಟ್ರ್ಯಾಪ್ಸ್ ಕಲ್ತ್ಕೊಂಡು ಚೆಸ್ಸಲ್ಲೇ ಒಂದೊಂದಿಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ತಾ ಇರ್ತೀನಿ ನಾನು.
1: ಯಾವೆಲ್ಲ ಸಮಯದಲ್ಲಿ ಶಾಲೆಗೆ ಎಷ್ಟು ಗಂಟೆಗೆ ಹೋಗ್ತೀರಿ?
0: ಶಾಲೆಗೆ ಯಾವಾಗಲೂ 8:30 4 ಗಂಟೆ.
1: ಎಷ್ಟು ಗಂಟೆಗೆ ನಿದ್ದೆ?
0: ನಿದ್ದೆ ಯಾವತ್ತು 11 ಗಂಟೆಗೆ ಮೇಡಮ್.
1: 11 ಗಂಟೆ. 11 ಗಂಟೆ ತನಕ ಏನು ಮಾಡ್ತೀರಿ?
0: 11 ಗಂಟೆ ತನಕ ಮನೆಗೆ ಬಂದಮೇಲೆ ಆಟ ಆಡ್ಲಿಕ್ಕೆ ಹೋಗ್ತೀನಿ. ಬ್ಯಾಡ್ಮಿಂಟನ್ ಕ್ಲಾಸಿಗೆ ಸೇರಿದ್ದೀನಿ.
1: ಯಾರೆಲ್ಲ ಇದ್ದೀರಿ ಮನೆಯಲ್ಲಿ?
0: ಮನೆಯಲ್ಲಿ ನಾನು, ಅಪ್ಪ, ಅಮ್ಮ, ಅಕ್ಕ ಪ್ರತಿಯೊಂದು ಸತಿ ಇರ್ತಾಳೆ, ಮತ್ತು ಅವಳು ಎಜುಕೇಷನ್ಗೆ ಮೈಸೂರಲ್ಲಿದ್ದಾಳೆ
1: ಅಕ್ಕ ಏನು
0: ಸದ್ಯಕ್ಕೆ.
1: ಮಾಡ್ತಾ ಇದ್ದಾಳೆ?
0: ಅಕ್ಕ ಈಗ ಅವಳು MA ಮುಗಿಸಿದ್ದಾಳೆ ಇನ್ ಇಂಗ್ಲೀಷಲ್ಲಿ. ಈಗ ವಾಪಸ್ BEd ಮಾಡೋಕ್ಕೆ ಮೈಸೂರಲ್ಲಿದ್ದಾಳೆ.
1: ನಿನಗೇನು ಹೇಳ್ಕೊಡ್ತಾಳೆ ಅಕ್ಕ? ಅಕ್ಕನ ಹೆಸರೇನು?
0: ಅಕ್ಕನ ಹೆಸರು ಯುಕ್ತಾ PS.
1: ಯುಕ್ತಾ PS. ಏನು ಹೇಳ್ಕೊಡ್ತಾಳೆ?
0: ನನಗೆ ಅಕ್ಕ ಸ್ಕೂಲಲ್ಲಿ ಏನಾದ್ರು ಇಂಗ್ಲೀಷಲ್ಲಿ ಏನಾದ್ರು ಹೆಲ್ಪ್ ಇದ್ದರೆ ಅದೆಲ್ಲ ಹೆಲ್ಪ್ ಮಾಡ್ತಾಳೆ ಅವಳು. ಮತ್ತು ಚೆಸ್ ಆಡ್ಲಿಕ್ಕೂ ಸಹ ತುಂಬ ಪ್ರೋತ್ಸಾಹ ಕೊಡ್ತಾಳೆ.
1: ಅಕ್ಕನಿಗೆ ಯಾವಾಗಲೂ ತಮ್ಮನ ಕಂಡ್ರೆ ತುಂಬ ಪ್ರೀತಿ
0: ಹೌದು
1: ಅಲ್ವಾ?
0: ಹೌದು ಹೌದು.
1: ಏನು ಗುಟ್ಟು ಹೇಳ್ಕೊಡ್ತಾಳೆ ತಮ್ಮನಿಗೆ?
0: ಗುಟ್ಟು ಗುಟ್ಟು ಅವಳದು ದಿನನಿತ್ಯಲ್ಲಿ
1: ನಗು
0: ಏನೆಲ್ಲ ಆಗ್ತಾ ಇರ್ತದೆ ಅದೆಲ್ಲ ಗುಟ್ಟು ಹೇಳ್ತಾ
1: ಏನು?
0: ಇರ್ತಾಳೆ. ದಿನ ಅವಳಿಗೆ ಏನೆಲ್ಲ ಆಗಿರ್ತದೆ, ಮತ್ತೆ ಸುಮಾರು ಅದು ಗುಟ್ಟು ಹೇಳ್ಬಾರ್ದು ಅದೆಲ್ಲ ಹೇಳ್ಕೊಡ್ತಾಳೆ.
1: ಹೌದಾ? ಅಂತ ಗುಟ್ಟೆಲ್ಲ ಹೇಳ್ಕೊಡ್ತಾಳ ತಮ್ಮನಿಗೆ? ಹೀಗೋದು ಹಾಗೋದು
0: ಹೌದು
1: ಹೀಗೆಲ್ಲ ಪ್ರಯತ್ನ ಪಟ್ಟರೆ ಈ ಥರ ಅಂಕಗಳು ತೆಗಿಬೋದು ಅಂತ.
0: ಹೌದು ಹೌದು
1: ಆ
0: ಹೌದು.
1: ಗುಟ್ಟನ್ನು ಬಿಟ್ಕೊಡಲ್ವಾ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ? ಹಾಂ, ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಆ ಗುಟ್ಟನ್ನು ಬಿಟ್ಕೊಡಲ್ವಾ?
0: ಇಲ್ಲ
1: ಹಾಂ, ಅಕ್ಕನನ್ನು ಕರೆಸೋಣ ಒಮ್ಮೆ, ತಮ್ಮನಿಗೆ ಏನು ಗುಟ್ಟು ಹೇಳ್ಕೊಡ್ತೀರಿ
0: ಖಂಡಿತ.
1: ಅಂತ. ಆಯಿತಾ? ಯುಕ್ತ PS ಅಲ್ವಾ?
0: ಹೌದು ಹೌದು.
1: ಖಂಡಿತ ನಾವು ಕರಿತೀವಿ.
0: ಹಾಂ
1: ತಮ್ಮ ಉನ್ನತ ಸಾರಥ್ಯನಿಗೆ ಏನು ಹೇಳ್ಕೊಡ್ತೀರಮ್ಮ ಅಂತ ಕೇಳ್ತೀವಿ.
0: ಹಾಂ
1: ಸರಿನಾ?
0: ಸರಿ.
1: ಹಾಂ, ಅಕ್ಕನ ಗುಣ ಯಾವುದು ಇಷ್ಟ?
0: ಅಕ್ಕ ಅಕ್ಕ ಆ್ಯಕ್ಚುಲಿ ಮಾಡ್ಲಿಂಗ್ ಮಾಡ್ತಿದ್ದಾಳೆ. ಅವಳದು ವಿನಯತೆ ಮತ್ತು ಅವಳದು ಹೆಲ್ಪಿಂಗ್ ನೇಚರ್ ಅಂದರೆ ನಂಗೆ ತುಂಬ ಇಷ್ಟ.
1: ಏನು ಹೆಲ್ಪ್ ಮಾಡ್ತಾಳೆ?
0: ಅವಳು ಎಲ್ಲ ಹೆಲ್ಪ್ ಮಾಡ್ತಾಳೆ ನಾನು ಏನೇ ಕೇಳಿದರು ಸಹ.
1: ಈಗ ತಮ್ಮನಿಗೆ ಹೆಲ್ಪ್ ಮಾಡೋಕ್ಕೂ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ?
0: ಹೌದು.
1: ಪ್ರಾಣಿ ಕಂಡ್ರೆ ಇಷ್ಟನಾ ಅವಳಿಗೆ?
0: ಹಾಂ ಇಷ್ಟ.
1: ಏನೆಲ್ಲ ಪ್ರಾಣಿ ಇಷ್ಟ?
0: ಅವಳಿಗೆ ನಾಯಿ ಮತ್ತು ಬೆಕ್ಕು ಅಂದರೆ ಇಷ್ಟ.
1: ನಿಮ್ಮ ಮನೇಲಿ ಇದೆಯಾ?
0: ಇಲ್ಲ,
1: ಆದರೂ ಇಷ್ಟ?
0: ಅಮ್ಮ ಅಪ್ಪ ಬಿಡಲ್ಲ, ನಮ್ಮಿಬ್ಬರಿಗೂ ಇಷ್ಟ.
1: ಇಬ್ಬರಿಗೂ ಇಷ್ಟ.
0: ಹೌದು.
1: ಯಾಕೆ ಬೇಡ ಅಂತಾರೆ ಅಮ್ಮ?
0: ಅದು ಟ್ರಾವೆಲ್ ಮಾಡ್ತಾ ಇರ್ತೀವಿ ನಾವು ಅವಾಗವಾಗ, ಮತ್ತೆ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ. ಸೊ
1: ಅಂದರೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು
0: ಹೌದು
1: ನಮ್ಮಿಂದ ಅಂತ ಅಲ್ವಾ?
0: ಹೌದು ಹೌದು.
1: ಹಲವು ಮಕ್ಕಳು ಹಠ ಮಾಡ್ತಾರೆ, ನಮಗೆ ಪಕ್ಷಿ ಬೇಕು, ಪ್ರಾಣಿ ಬೇಕು. ಅಂದರೆ ಪ್ರಾಣಿ ಅಂದರೆ ಆನೆ ಅಲ್ಲ, ಸಿಂಹ ಅಲ್ಲ. ಅವರಿಗೆ ಪುಟ್ಟ ನಾಯಿ ಮರಿ ಕೇಳ್ತಾ ಇದ್ದೀನಲ್ವಾ? ಚೆನ್ನಾಗಿ ಓದ್ತೀನಿ ಪಪ್ಪ, ಅಮ್ಮ ನಾನು ತುಂಬ ಚೆನ್ನಾಗಿ ಓದ್ತೀನಿ, ಒಂದು ಬೆಕ್ಕು ಕೊಡ್ಸಮ್ಮ, ಒಂದು ಬಾಲ್ ತಗೊಂಡು ಆಟ ಆಡಿದ್ರೆ ನಂಗೆ ಖುಷಿ ಆಗುತ್ತೆ ಅಂತ
0: ಅದೇ.
1: ಎಲ್ಲ ನೈಸ್ ಮಾಡ್ತಾರೆ. ಆದರೂ ಅಪ್ಪ ಅಮ್ಮ ಒಪ್ಪಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀಯ ಅಂತ ಮಕ್ಕಳಿಗೆ?
0: ನಾವು ಯಾವತ್ತಿದ್ರೂ ಸಹ ಮಕ್ಕಳು ಓದ್ತಿದ್ದಾರೆ, ಎಲ್ಲ ಮಾತು ಕೇಳ್ತಿದ್ದಾರೆ ಅಂದರೆ ಅವ್ರಿಗೆ ಅವರು ಅವ್ರಿಗೆ ಅವ್ರನ್ನ ಪ್ರೋತ್ಸಾಹ ಮಾಡ್ತಾ ಅವರು ಕೇಳಿದ್ದನ್ನು ತೆಕ್ಕೊಡ್ಬೇಕು ಮಾಡಬೇಕು ಅಂತ.
1: ತೆಕ್ಕೊಡ್ಬೇಕು. ಸರಿ, ಈಗ ನಿಮ್ಮ ಮನೇಲಿ ಕೊಡಿಸ್ತಾ ಇಲ್ವಲ್ಲ ಬೆಕ್ಕು ನಾಯಿ,
0: ಹಾಂ,
1: ಏನು ಮಾಡೋದು?
0: ಅದಕ್ಕೆ ನಾವೇ ತಗೊಬಂದ್ಬಿಡ್ತೀವಿ
1: ಎಲ್ಲಿಂದ?
0: ಅಂಗಡಿಯಿಂದ, ಪೆಟ್ ಶಾಪಿಂದ.
1: ನೀವೇ ತಗೊಂಡ್ಬಂದ್ಬಿಟ್ರೆ
0: ನಾವು ತಗೊಬಂದು ನಾವೇ
1: ಊಟ
0: ಸಾಕ್ಬಿಡ್ತೀವಿ.
1: ಕೊಡ್ಬೇಕಲ್ವಾ ಅದಕ್ಕೆ?
0: ನಾವು ಕೊಡ್ತೀವಿ ಊಟ.
1: ಎಲ್ಲಿದೆ
0: ಊಟ? ಅಡುಗೆ ಮನೇಲಿ.
1: ಅಡುಗೆ ಮನೇಲಿ ಅಮ್ಮ ಅಪ್ಪ ತಾನೇ ತರಬೇಕು, ನೀವು ಸಂಪಾದನೆ ಮಾಡ್ತೀರಾ?
0: ಇಲ್ಲ,
1: ಅಪ್ಪ ಅಮ್ಮ ಏನು ಹೇಳೋದು ಗೊತ್ತಾ, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು. ಯಾಕಾಗಿ ಅಂದರೆ ನನ್ನ ಮಗ ಅಥವಾ ನನ್ನ ಮಗಳು ಏಕಾಗ್ರತೆಯಿಂದ ಅಂದರೆ ಕಾನ್ಸಂಟ್ರೇಷನ್ನಿಂದ ಓದಿ ದೊಡ್ಡವರಾಗಲಿ, ಮತ್ತೆ ಕಳೆದು ಹೋದ ದಿನಗಳು ಬರೋಲ್ಲ ಅಂತ. ಅಲ್ವಾ? ನೀವು ಊಟ ಸಿಕ್ತು ಅಡುಗೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನೀವೇ ಪೆಟ್ ಶಾಪಲ್ಲಿ

0: ನಾಯಿ ಬೇಕು ತಂದುಬಿಟ್ರೆ ಆಮೇಲೆ ನಿಮಗೆ ಊಟ ಕೊಡಲ್ಲ, ಆಮೇಲೆ ನಿಮ್ಮ ಪಾಲಿಂದ ಕೊಡಬೇಕಾಗತ್ತೆ. ಹ್ಞೂ, ಈ ಹಿಂದೆ ನಮ್ಮ ಆಕಾಶವಾಣಿಗೆ ಬಂದಿತ್ತು ಒಂದು ಮಗು, ಅವಳಿಗೆ ಕೊಟ್ಟಂತಹ ಊಟವನ್ನು ಅಜ್ಜಿ ಮನೆಯಲ್ಲಿ ಒಂದು ನಾಯಿಯನ್ನು, ಅಂದರೆ ಒಂದು ನಾಯಿ ಮರಿಯನ್ನು ತಂದು ಸಾಕಿದ್ಲಂತೆ. ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ, ಇವಳಿಗೆ ಕೊಟ್ಟಿದ್ದ ಊಟ ಎಲ್ಲ ಆ ನಾಯಿ ಮರಿಗೆ ತಗೊಂಡೋಗಿ ಕೊಡ್ತಾ ಇದ್ಲಂತೆ. ಆಗ ಒಂದು ದಿನ ಇವಳು ಏನು ಮಾಡ್ತಾಳೆ ಅಂತ ಅವರಮ್ಮ ಒಂದು ಕಡ್ಡಿ ತಗೊಂಡು ಹೋದ್ರಂತೆ. ಆಗ ಸಿಕ್ಕಾಕೊಂಡ್ಲಂತೆ. ಆಗ ಪ್ರೀತಿ ಮಾಡ್ತಾ ಇದೆಯಾ, ಮಾಡು, ತೊಂದರೆ ಇಲ್ಲ, ಆದರೆ ಅದಕ್ಕಾಗಿ ನೀನು ಅಮೂಲ್ಯ ಸಮಯವನ್ನು ಹಾಕೋದ್ರಿಂದ ನಿನ್ನ ಓದಿಗೆ ತೊಂದರೆ ಆಗತ್ತೆ ಅಂತ ಅಂದಾಗ ಅವಳು ದೂರ ಆದ್ಲು ಅದರಿಂದ. ಅವಳು ಅಳ್ತಾ ಇದ್ಲು ಕೂಡ. ಹ್ಞೂ, ಹಾಗಾಗಿ ಈ ಪ್ರಶ್ನೆ ಕೇಳಿದ್ದು. ಇನ್ನು ಚೆಸ್ ಆಟದ ಬಗ್ಗೆ ನಾವು ನೋಡೋಣ. ಎಷ್ಟು ಸ್ಪರ್ಧೆಗಳಿಗೆ ಹೋಗಿದ್ದೀರಿ?
1: ನಾನು 50-100 ಮ್ಯಾಚಸ್ಗೆಲ್ಲ ಹೋಗಿದ್ದೀನಿ.
0: ವೆರಿ ಗುಡ್. 50-100 ಮ್ಯಾಚಸ್, ಇದಕ್ಕೆಲ್ಲ ಯಾರು ಸಪೋರ್ಟ್ ಕೊಡ್ತಾರೆ?
1: ನಂದು ಮೇನ್ ಸಪೋರ್ಟ್ ಬ್ಯಾಕ್ ಬೋನ್ ಅಂದ್ರೆ ಫ್ಯಾಮಿಲಿ. ಅವರು ಅಮ್ಮ, ಅಪ್ಪ, ಅಕ್ಕ. ಸುಮಾರು ಸತಿ ಟೂರ್ನಮೆಂಟಿಗೆ ಅಂದ್ರೆ ಚಾಮರಾಜನಗರ, ಮೈಸೂರು, ಬ್ಯಾಂಗ್ಳೂರು, ಮಂಗಳೂರು. ಮಂಗಳೂರಲ್ಲಂತೂ 5-5 ದಿನ ಅಲ್ಲೇ ಉಳಿದಿದ್ದಿದೆ. ಚಾಮರಾಜನಗರಕ್ಕೆ ಟ್ರೈನ್ ಮಾಡ್ಕೊಂಡು ಅಪ್ಪನ ಜೊತೆ ಹೋಗಿದ್ದಿದೆ. ಅವ್ರದ್ದು ಪ್ರೋತ್ಸಾಹದಿಂದನೇ ಇದೆಲ್ಲ ಆಗಿರೋದು.
0: ಅಮ್ಮನ ಹೆಸರೇನು?
1: ಅಮ್ಮನ ಹೆಸರು ತುಳಸಿ. ಎಂ
0: ಏನ್ ಕೆಲಸ ಮಾಡ್ತಾರೆ ಅಮ್ಮ?
1: ಗವರ್ಮೆಂಟ್ ಟೀಚರ್ ಆಗಿದ್ದಾರೆ, ಗರ್ಲ್ಸ್ ಹೈಸ್ಕೂಲ್, ಕುಶಾಲ್ ನಗರ್.
0: ಅಪ್ಪ?
1: ಅಪ್ಪ FDA ಆಗಿ ರಿಟೈರ್ ಆಗಿದ್ದಾರೆ ಡಯಟ್ ಕೂಡಿಗೆಯಿಂದ.
0: ಏನು ಹೇಳ್ಕೊಡ್ತಾರೆ ಇವಾಗ ರಿಟೈರ್ಡ್ ಆಗಿದಾರಲ್ಲ ಅಪ್ಪ?
1: ರಿಟೈರ್ಡ್ ಆಗಿ ಒಂದು ಮಾರ್ಚಲ್ಲಿ ರಿಟೈರ್ ಆಗಿದ್ದಾರೆ. ಅವ್ರಿಗೆ ರಿಟೈರ್ಮೆಂಟ್ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ.
0: ಹೇಗೆ ಮಾಡ್ತಾ ಇದ್ದಾರೆ ಅಂತೂ ಖುಷಿ. ಅಪ್ಪ ಆಫೀಸ್ ಕೊಟ್ಟೋಗ್ಬಿಟ್ರೆ ಎಷ್ಟೊತ್ತಿಗೆ ಬರ್ತಾರೆ ಅಪ್ಪ ಅಂತ ಕಾಯ್ತಾ ಇರ್ತೀರಿ. ಈಗ ಮನೆಯಲ್ಲೇ ಇರೋದ್ರಿಂದ
1: ಯಾವಾಗಲೂ ಸ್ಕೂಲಿಗೆ ಬಂದಮೇಲೆ ಹೊರಗಡೆ ಹೋಗೋದು, ಅದು ಇದು ಪ್ರಾಜೆಕ್ಟ್ ಇರುವಾಗ ಐಟಮ್ಸ್ ತೊಗೊಬರೋದೆಲ್ಲ ಇರ್ತದೆ. ಅದಕ್ಕೆಲ್ಲ ಅಪ್ಪ ಯಾವಾಗಲೂ ಇದ್ರೂ ಸಹ ಕರ್ಕೊಂಡು ಹೋಗೋದು, ಮಾಡೋದೆಲ್ಲ ಅಪ್ಪನೇ. ಹೌದು,
0: ಸಹಾಯ ಮಾಡ್ತಾರೆ ಅಪ್ಪ. ಹೌದು.
1: ಏನು
0: ತಿಳುವಳಿಕೆ ಹೇಳ್ತಾರೆ ಕಿವಿ ಮಾತು ಅಪ್ಪ?
1: ಯಾವಾಗಲೂ ಚೆನ್ನಾಗಿ ಓದಬೇಕು, ಯಾವಾಗಲೂ ನೋಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು.
0: ಟೆಕ್ಸ್ಟ್ ಹೆಸರೇನು?
1: ಸುಬ್ರಹ್ಮಣಿ PP. ಯಾವಾಗಲೂ ಚೆನ್ನಾಗಿ ಓದಿ ಲೈಫಲ್ಲಿ ಮುಂದೆ ದೊಡ್ಡವರಾಗಬೇಕು ಅಂತ ಹೇಳ್ಕೊಡ್ತಾರೆ.
0: ಏನಾಗಬೇಕು ಅಂತ ಆಸೆ ಉನ್ನತ್ಗೆ?
1: ನಾನು ಆಂಟ್ರಪ್ರಿನರ್ ಆಗಬೇಕು ಅಂತ ಆಸೆ ಇದೆ. ಆಂಟ್ರಪ್ರಿನರ್
0: ಅಂದರೆ?
1: ಅಂದರೆ ಬಿಸ್ನೆಸ್ ಮ್ಯಾನ್ ಥರ, ದೊಡ್ಡ ಕಂಪನಿ ಓಪನ್ ಮಾಡಿ.
0: ಯಾಕಾಗಿ?
1: ಯಾಕಾಗಿ ಅಂದರೆ ಆ್ಯಕ್ಚುಲಿ ನಾನು ಸೋಷಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ಎಲ್ಲರೂ ಡಾಕ್ಟ್ರು, ಇಂಜಿನಿಯರು ಅದು ಇದೆ ಹೇಳ್ತಾ ಇರ್ತಾರೆ. ನಾನು ಒಂಚೂರು ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿ ಏನಾರು ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ.
0: ಅಂದರೆ ಎಲ್ಲರೂ ಕೂಡ ಓದಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಇರ್ತಾರೆ.
1: ಹೌದು.
0: ಈಗ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಲ್ಲ.
1: ಹೌದು.
0: ಏನು ಗುರಿ ಇಟ್ಕೊಂಡಿದ್ದೀರಿ? ಏಮ್
1: ನಾನು ಆ್ಯಕ್ಚುಲಿ AI ಬೇಸ್ಡ್ ಒಂದು ಕಂಪನಿ ಓಪನ್ ಮಾಡಿ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಿ ಅದರಿಂದ ಹಿರಿಯರಿಗೆ ಹೆಲ್ಪ್ ಆಗೋ ಥರ, ಹಂಗಂದರೆ ಅದೊಂದು ಹೆಲ್ತ್ ಅಪ್ಲಿಕೇಶನ್ ಥರ ಕ್ರಿಯೇಟ್ ಮಾಡಿ ಹಿರಿಯರಿಗೆ ದಿನನಿತ್ಯ ಅವರಿಗೆ ಮಾತ್ರೆ ತಗೊಳ್ಳೋದು ಇಲ್ಲ ಹೆಲ್ತ್ ಬೇಸ್ಡ್ ಏನಾದ್ರು ಸಲಹೆ ನೀಡೋದು, ಮತ್ತು ಯಾವ ಹಾಸ್ಪಿಟಲ್ ರೆಕಮೆಂಡ್ ಮಾಡೋದು ನಿಯರ್ ಬೈ, ಅಂಥದ್ದೆಲ್ಲ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋ ಥರ ಪ್ಲ್ಯಾನ್ ಇದೆ.
0: ಹ್ಞೂ, ಪ್ಲ್ಯಾನ್ ಇದೆ.
1: ಹೌದು.
0: ಈಗ ಮೊಬೈಲ್ ಹಾವಳಿ.
1: ಹೌದು ಹೌದು.
0: ಮೊಬೈಲ್ ಬಳಸ್ತೀರಾ?
1: ಹಾಂ, ಬಳಸ್ತೀನಿ.
0: ಏನೆಲ್ಲ ನೋಡ್ತೀರಾ
1: ಮೊಬೈಲಲ್ಲಿ? ಜಾಸ್ತಿ
0: ಪ್ರಶ್ನೆ ಕೇಳಬಾರ್ದು, ಅಪ್ಪ ಅಮ್ಮ ಬೈತಾರೆ ಮತ್ತೆ. ಏನು ಪ್ರಶ್ನೆ ಆ ಹುಡುಗನಿಗೆ ಇವರು ನಿರೂಪಕರು ಕೇಳ್ತಾ ಇರೋದು ಅಂತ?
1: ಇಲ್ಲ ಇಲ್ಲ.
0: ಈಗ ಅಪ್ಲಿಕೇಶನ್ ಬಗ್ಗೆ ಹೇಳಿದ್ರಲ್ವಾ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಏನು ಕಲಿತೀರಿ ಮೊಬೈಲಿಂದ? ಎಷ್ಟು ಹೊತ್ತು ಬಳಸ್ತೀರಿ?
1: ನಾನು ಮೊಬೈಲ್ ದಿನಕ್ಕೆ 1-1.5 ಗಂಟೆ ಜಾಸ್ತಿ.
0: 1.5 ಗಂಟೆ ಟೈಮು?
1: ಅದರಲ್ಲಿ ಜಾಸ್ತಿ ಅಂದರೆ ನಾನು ಒಂದೊಂದು ಸತಿ ಇದೆ ನಂದು ಫ್ಯೂಚರ್ ಗೋಲ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀನಿ, ಹೇಗೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು, ಒಂದೊಂದು ಸತಿ ಕೋಡಿಂಗ್ ಬಗ್ಗೆ ನೋಡ್ತಾ
0: ಇರ್ತೀನಿ. ಓದೋದು ಬಿಟ್ಬಿಟ್ಟು ಈಗ ಯಾಕೆ ಆ ಯೋಚನೆ ಬಂತು?
1: ಓದೋದು ಬಿಟ್ಬಿಟ್ಟು ನನಗೆ ಫಸ್ಟು ಓದೋದು
0: ಮುಖ್ಯ.
1: ಅದೆಲ್ಲ ಡ್ರೀಮ್ ಇದ್ದಿದ್ದು ನನಗೆ. ಅದು ಎಲ್ಲರೂ ಹತ್ರ ಕೇಳಿ ಕೇಳಿ ಕೇಳಿ ಸಾಕಾಗಿತ್ತು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ನಾನು ನೋಡ್ತಾ ಇದ್ದೆ ಸುಮಾರು ಜನ.
0: ತಪ್ಪು ಅಲ್ವಾ ಮೊಬೈಲ್ ಬಳಸೋದು ಉನ್ನತ್?
1: ಆದರೆ ತಪ್ಪು ಅಲ್ಲ, ಅದನ್ನ ಒಳ್ಳೆ ರೀತಿಲೂ ಯೂಸ್ ಮಾಡ್ಕೋಬಹುದು.
0: ಒಳ್ಳೆ ರೀತಿಯಿಂದ. ಹೌದು. ಅಮ್ಮ ಏನು ಹೇಳಲ್ವಾ ಮೊಬೈಲ್ ಹಿಡ್ಕೊಂಡ್ರೆ?
1: ಅಮ್ಮ ಹೇಳ್ತಾರೆ.
0: ಏನಂತ?
1: ಅದು ಜಾಸ್ತಿ ಯೂಸ್ ಮಾಡಬೇಡ, ಇಡು, ಓದ್ಲಿಕ್ಕೆ ಕೂರು ಅಂತ.
0: ಅಲ್ಲ, ಈಗ ಮಕ್ಕಳ ಕೈಗೆ ಮೊಬೈಲ್ ಹೋದ ತಕ್ಷಣ ಅಪ್ಪ ಅಮ್ಮನ ಹೃದಯ ವೇಗವಾಗಿ ಬಡ್ಕೊಳ್ತಾ ಇರತ್ತಂತೆ. ವಿಷಯ ಗೊತ್ತಾ? ಯಾಕೆ ತಿಳ್ಕೊಂಡಿಲ್ಲ.
1: ಇಲ್ಲ,
0: ಅಲ್ಲಿ ತನಕ ಅಮ್ಮ ಸುಮ್ಮನೆ ಇರ್ತಾಳೆ. ಮಕ್ಕಳು ಮೊಬೈಲ್ ಹಿಡ್ಕೊಂಡ ತಕ್ಷಣ ಅವರ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಇರುತ್ತಂತೆ. ಯಾಕೆ ಅಂದರೆ ನನ್ನ ಮಗ ಇಲ್ಲಿ ಕೆಟ್ಟ ಹಾದಿ ತುಳಿದು ಬಿಡ್ತಾನೋ, ಅಡಿಕ್ಟ್

0: ಆಗ್ಬಿಡ್ತಾನೋ ಅಂತ ಭಯ ಇರುತ್ತಂತೆ. ಹಾಗಾಗಿ ಮೊಬೈಲನ್ನು ಮಕ್ಕಳು ಮುಟ್ಲೇಕೂಡ್ದು ಅಲ್ವಾ. ಈಗ ಬಳಸಬೇಕು ಅಂತ ಅಂದರೆ ಟೀಚರ್ಸ್ ಏನೋ ಕಳಿಸಿರ್ತಾರೆ ಮೆಸೇಜು, ಅದನ್ನು ತಾಯಿ ಅಥವಾ ತಂದೆಯ ಸಹಾಯದಿಂದ ಮೊಬೈಲನ್ನು ಬಳಸಬೇಕು ಅಂತ ಅಲ್ವಾ. ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಇದ್ರ ಬಗ್ಗೆ?
1: ಟೀಚರ್ಸು ಅದೇ ಸೇಮ್ ಆಗಿ ಹೇಳ್ಕೊಡ್ತಾರೆ. ಸ್ಕೂಲಲ್ಲಿ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಸ್ಮಾರ್ಟ್
0: ಫೆಸಿಲಿಟೀಸ್ ಕೊಡ್ತಾರೆ. ನಿಮಗೆ ಏನು ಹೇಳ್ಕೊಡ್ತಾರೆ ಜೀವನದ ಬಗ್ಗೆ?
1: ಜೀವನದ ಬಗ್ಗೆ ನಮ್ಮ ಎಷ್ಟು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ, ಎಜುಕೇಷನ್ ಅಳವಡಿಸ್ಕೊಂಡ್ರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ, ಮತ್ತು ಜೀವನದಲ್ಲಿ ಏನೆಲ್ಲ ಮುಖ್ಯ, ಮತ್ತು ಏನೆಲ್ಲ ಕೆಟ್ಟದು ಏನೆಲ್ಲ ಒಳ್ಳೆಯದು ಎಲ್ಲ ಹೇಳ್ಕೊಡ್ತಾರೆ.
0: ತುಂಬ ಒಂದು ರೀತಿ ಪಾಠವನ್ನು ಕಲ್ತ್ಕೊಂಡಿದ್ದೀರಿ.
1: ಹೌದು,
0: ಅಪ್ಪ ಅಮ್ಮ ಹೇಳುವಂಥದ್ದು, ಗುರುಗಳು ಹೇಳುವಂಥದ್ದು. ಈಗ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಿ,
1: ಹೌದು,
0: ಏನಿದು?
1: ಇದು ಆ್ಯಕ್ಚುಲಿ ಇದೇ ಇದೇ ತಿಂಗಳಲ್ಲಿ ಕೊಡಗು ವಿದ್ಯಾಲಯದಲ್ಲಿ ಒಂದು ಸಿಲ್ವರ್ ಜುಬ್ಲಿ ಟೂರ್ನಮೆಂಟ್ ಇತ್ತು. ಅಲ್ಲಿಗೆ ನಮ್ಮ ಸ್ಕೂಲವರು ಕರ್ಕೊಂಡೋಗಿದ್ರು, ಸುಮಾರು ಜನ ಬಂದಿದ್ರು. ನಮ್ಮ ಸ್ಕೂಲಲ್ಲಿ ನಾನೊಬ್ಬ ಫೈನಲ್ ತನಕ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ AFM ಅಂತ ಒಂದು ಟೈಟಲ್ ಇರ್ತದೆ ಚೆಸ್ಸಲ್ಲಿ, ಅರೆನಾ ಫಿಡೆ ಮಾಸ್ಟರ್ ಅಂತ. ಆ ಒಬ್ಬ ವ್ಯಕ್ತಿ ಬಂದಿದ್ದ, ಲಿಖಿತ್ ಅಂತ. ಮತ್ತು ಚೆಸ್ಸಲ್ಲಿ ರೇಟಿಂಗ್ ಅನ್ನೋದು ಇರ್ತದೆ, 1400 ಸ್ಟಾರ್ಟ್ ಆಗುತ್ತೆ ರೇಟಿಂಗ್. ಒಂದು 1600 ಹತ್ರ ಇತ್ತು ರೇಟಿಂಗ್. ಅವನ್ನ ಆ ಟೂರ್ನಮೆಂಟಲ್ಲಿ ಸೋಲಿಸಿ ನಾನು ಲೀಗಿಗೆ ಹೋಗಿ ಮತ್ತೆ ಅಲ್ಲಿ ಫಸ್ಟ್ ಪ್ಲೇಸ್ ತಗೋಬಂದಿದ್ದೀನಿ.
0: ಯಾವ ಊರಲ್ಲಿ?
1: ಮಡಿಕೇರಿ, ಕೊಡಗು ವಿದ್ಯಾಲಯ.
0: ಕೊಡಗು ವಿದ್ಯಾಲಯ,
1: ಹೌದು,
0: ಅಲ್ಲಿ ಆಯೋಜಿತ ಆಗಿತ್ತು.
1: ಹೌದು ಹೌದು,
0: ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಿ.
1: ಹೌದು.
0: ಆ ಕ್ಷಣದಲ್ಲಿ ಏನು ಅನ್ನಿಸ್ತು ನಿಮಗೆ? ಫಸ್ಟ್ ಬಂದಿದ್ದೀರಿ ಅಂತ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತಾ?
1: ಹಾ ಹೌದು, ಅಲ್ಲಿ ಆಕ್ಚುಲಿ ನಾನು ಬಿಟ್ಟರೆ ಇನ್ನೊಬ್ಬ ಅಂತ ಇದ್ದಿದ್ದು, ನಾವೇನಾಗ್ಬಿಡ್ತು ಒಂದೇ ಗ್ರೂಪಲ್ಲಿ ಪೇರ್ ಆಗಿಬಿಟ್ವಿ. ಮತ್ತೆ ಒಂದೇ ಮ್ಯಾಚ್ನ ಕಂಟಿನ್ಯೂಸ್ 2 ಗಂಟೆ ಆಡಿದ್ವಿ. 120 ಜನ ಹತ್ರ ಬಂದಿದ್ರು. ಒಂದೇ ಮ್ಯಾಚ್ನ ಕಂಟಿನ್ಯೂಸ್ 2 ಗಂಟೆ ಆಡಿದ್ವಿ ನಾವು. ಅದರಲ್ಲಿ ಫೈನಲ್ ಎಂಡ್ ಗೇಮ್ ತನಕ ಫೈಟ್ ಕೊಟ್ಟು ಆ ಮ್ಯಾಚ್ನ ಗೆದ್ದು ಫಸ್ಟ್ ಪ್ಲೇಸ್ ತಗೊಂಡಿದ್ದೆ.
0: ನಿಮಗೆ ಅಂದರೆ ಉನ್ನತ ಸಾರಥ್ಯ PS ಇವ್ರಿಗೆ ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಂದ, ಆಕಾಶವಾಣಿ ಕಡೆಯಿಂದ, ಅಂದರೆ ಮಡಿಕೇರಿ ಆಕಾಶವಾಣಿ ಕಡೆಯಿಂದ ತಮಗೆ ತುಂಬ ಹೃದಯದ ಅಭಿನಂದನೆಗಳು.
1: ಧನ್ಯವಾದಗಳು.
0: ನಿಮ್ಮ ಗುರಿ ಏನು ಚೆಸ್ ಆಟದಲ್ಲಿ? ಏನು ಏಮ್ ಇಟ್ಕೊಂಡಿದ್ದೀರಾ?
1: ನಾನು ಚೆಸ್ ಆಟದಲ್ಲಿ ಅಂದರೆ ನೆಕ್ಸ್ಟ್ ನ್ಯಾಷನಲ್ಸ್ ಲೆವೆಲ್ ಆಡಬೇಕು. ನಂದು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಬರೀ ಈ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಯಲ್ಲೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ನ್ಯಾಷನಲ್ಸ್ ಎಲ್ಲ ಆಡಿದ್ದಾರೆ. ಮತ್ತು ನಮ್ಮ ಚೆಸ್ಸರ್ದು ಸ್ಟೂಡೆಂಟ್ಸು ಸಹ ಸುಮಾರು ಜನ ನ್ಯಾಷನಲ್ ಲೆವೆಲ್ ಆಡಿ ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ನನಗೂ ಸಹ ಅವ್ರ ಥರ ಆಗಿ ಒಂದ್ಸತಿ ನ್ಯಾಷನಲ್ ಸಹ ಆಡಲೇಬೇಕು, ಮತ್ತು ಹೈರೇಟೆಡ್ ಪ್ಲೇಯರ್ ಆಗಿ ಯಾವ್ದಾದ್ರು ಟೈಟಲ್ ಪಡ್ಕೋಬೇಕು ಅಂತ ಆಸೆ ಇದೆ.
0: ಯಾಕಾಗಿ ಆಸೆ ಹುಟ್ಟಿತು?
1: ಯಾಕಂದರೆ ನಾನು ಬೇರೆಯವ್ರನ್ನ ಸುಮಾರು ಜನ ನೋಡ್ತಾ ಇರ್ತೀನಿ. ಈಗ ಚೆಸ್ ಟೂರ್ನಮೆಂಟಿಗೆಲ್ಲ ಹೋಗ್ತಾರೆ, ಅವರು ಸ್ಟೇಟ್ ಲೆವೆಲ್ ನ್ಯಾಷನಲ್ಸ್ ಎಲ್ಲ ವಿನ್ ಮಾಡ್ತಾರೆ, ಮತ್ತು ಅವ್ರ ಹೆಸರು ಮಾಡ್ತಾರೆ. ಅವ್ರಿಗೆ ಇರೋ ಅವರು ಪಟ್ಟಿರೋ ಶ್ರಮ ಮತ್ತು ಡೆಡಿಕೇಶನ್, ನಾನು ಪಟ್ಟು ಅಂಥ ಪ್ರೈಸ್ ತಗೋಬೇಕು ಅಂತ ಆಸೆ ಇದೆ.
0: ಶ್ರಮವಿಲ್ಲದೆ ಯಾವುದು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ.
1: ಹೌದು,
0: ಅದ್ರ ಬಗ್ಗೆ ಏನು ಹೇಳ್ತೀರಿ?
1: ನಾವು ಏನೇ ಮಾಡಬೇಕು ಅಂದ್ರೂ ಸಹ ನಮ್ಮ ಶ್ರಮ ಇದ್ದೇ ಇರುತ್ತೆ. ಶ್ರಮ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಅದು ಶ್ರಮ ಇಲ್ಲದೆ ಸಹ ಏನಾದ್ರು ಮಾಡಲಿಕ್ಕೆ ಹೋದರೆ ಅದು ಅನ್ಸಕ್ಸಸ್ಫುಲ್ ಆಗೇ ಆಗುತ್ತೆ. ಡೆಡಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಸಕ್ಸಸ್ ಅಂತ ಹೇಳ್ಬೋದು.
0: ವೆರಿ ಗುಡ್. ಈಗ ಚೆಸ್ ಅಂತಂದರೆ ತುಂಬ ಇಷ್ಟ, ಪ್ರೀತಿ ಮಾಡ್ತೀರಿ, ಗೌರವಿಸ್ತೀರಿ. ಅದರಲ್ಲಿ ಏನಾದರೂ ಒಂದು ನ್ಯಾಷನಲ್ ಲೆವೆಲಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ ಅಲ್ವಾ? ಪ್ರತಿದಿನ ಚೆಸ್ ಆಟಕ್ಕೆ ಅಂತ ಎಷ್ಟು ಸಮಯ ಮೀಸಲಾಗಿಡ್ತೀರಿ?
1: ನಾನು ಚೆಸ್ಸಿಗೆ ಅಂತ ಮಿನಿಮಮ್ ಅಂದರೆ 1.5 ಗಂಟೆ ಹತ್ರ ಇಟ್ಕೊಂಡಿರ್ತೀನಿ.
0: ಯಾರು ಆಡ್ತಾರೆ ಆಪೋಸಿಟ್?
1: ಆಪೋಸಿಟಲ್ಲಿ ನಾನು ಆನ್ಲೈನಲ್ಲಿ ಆಡೋದು. ಆನ್ಲೈನಲ್ಲಿ chess.com ಅಂತೆಲ್ಲ ಆ್ಯಪ್ಸ್ ಇದೆ, ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ರೇಟಿಂಗ್ ಎಲ್ಲ ಇರ್ತದೆ.
0: ಅಂತೂ ಮೊಬೈಲ್ ನಿಮ್ಮ ಕೈಗೆ ಬರಬೇಕು.
1: ಕಂಪ್ಯೂಟ್ರಲ್ಲಿ ಆಡೋದು ಮೀನ್ಸ್
0: ಕಂಪ್ಯೂಟ್ರಲ್ಲಿ. ಇಲ್ಲೋ ಒಂದು ಕಡೆ ನಮ್ಮ ಪೋಷಕರು ಹೇಳ್ತಾ ಇದ್ದಾರೆ, ಉನ್ನತ ಸಾರಥ್ಯ ಎಂದು ಎಲ್ಲ ಸರಿ ಕಂಪ್ಯೂಟರ್ ಬಳಸ್ತಾನೆ, ಬೇಜಾರಾಗ್ತಾ ಇದೆ, ಆನ್ಲೈನಲ್ಲಿ ಆಡೋವಂಥದ್ದು ಯಾಕೋ ಆಪ್ತವಾಗ್ತಿಲ್ಲ ಅಂತ ನೊಂದ್ಕೊಳ್ತಾ ಇದ್ದಾರೆ ಪೋಷಕರು.
1: ಇಲ್ಲ, ನಾವು
0: ಇಷ್ಟು ಚೆಂದ ಮಾತಾಡ್ತಾನೆ, ತುಂಬ ಬುದ್ಧಿವಂತಿಕೆಯಿಂದ ಮಾತನಾಡ್ತಾ ಇದ್ದಾನೆ, ಒಳ್ಳೆ ಫ್ಯೂಚರ್ ಇದೆ, ಏನು ಮಾಡೋದು, ಅವನು ಆನ್ಲೈನ್ನಲ್ಲಿ ಚೆಸ್ ಆಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬೇಕು, ಕಣ್ಣು ಹಾಳಾಗುತ್ತೆ, ಮತ್ತು ಬೆನ್ನು ಇಷ್ಟು ಹೊತ್ತು ಕೂತ್ಕೊಳ್ಬೇಕು, ಶಾಲೆಯಲ್ಲಿ ಎಷ್ಟು ಹೊತ್ತು ಕೂತು ಬಂದಿರ್ತೀರಿ, ಮತ್ತು

0: ಅದರ ನಂತರ ಮನೆಗೆ ವ್ಯಾನ್ನಲ್ಲೋ ಅಥವಾ ಬಸ್ಸಲ್ಲೋ ಬರುವಾಗಲೂ ಕೂಡ ಬರಬೇಕು.
1: ಹೌದು
0: ಅತಿಯಾದ ಶ್ರಮ ತೆಕ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನು
1: ಹೌದು.
0: ಅನಿಸುತ್ತೆ ಅದ್ರ ಬಗ್ಗೆ?
1: ನಾವು ಆ್ಯಕ್ಚುಲಿ ಕಂಪ್ಯೂಟರ್ ಮತ್ತು ಮೊಬೈಲ್ನ ಯಾವತ್ತು ದುರುಪಯೋಗ ಅಲ್ಲ, ಉಪಯೋಗ ಸಹ ಮಾಡ್ಕೋಬೋದು, ಅದನ್ನ ಒಳ್ಳೆ ರೀತಿಯಿಂದ ಸಹ ಯೂಸ್ ಮಾಡ್ಕೋಬೋದು. ಸೈಡ್ ಎಫೆಕ್ಟ್ಸ್ ಅಂದರೆ ಐ ಡ್ಯಾಮೇಜ್ ಎಲ್ಲ ಆಗ್ಬೋದು, ಅದಕ್ಕೆ ಅಂತ ಸೇಫ್ಟಿ ಮೆಷರ್ಸು ತುಂಬ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಾವೆಂದಾದ್ರು ಮಾಡಿದ್ರೆ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ, ಮತ್ತು ಯೂಸ್ಫುಲ್ನೆಸ್ ತುಂಬ ಇದೆ ಅಂತ ಹೇಳ್ತೀನಿ.
0: ಇತಿಯಾಗಿ ಇತಿ ಮಿತಿಯಲ್ಲಿ ಇರಬೇಕು
1: ಹೌದು ಹೌದು
0: ಬಳಸೋದು ಅಂತ
1: ಹೌದು
0: ಪರೋಕ್ಷವಾಗಿ ಹೇಳ್ತಾ ಇದ್ದೀವಿ.
1: ಹೌದು.
0: ಹಾಂ, ಇನ್ನು ನಿಮ್ಮ ಮನೆಯ ಕಡೆ ಹೋಗೋಣ.
1: ಹಾಂ
0: ಈಗ ಅಮ್ಮ ಟೀಚರ್ ಅಂತ ಹೇಳಿದ್ರು,
1: ಹೌದು.
0: ಅಮ್ಮನಿಂದ ಏನು ಕಲ್ತ್ರಿ?
1: ಅಮ್ಮ ಆ್ಯಕ್ಚುಲಿ ನಂಗೆ ಯಾವಾಗಲೂ ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ.
0: ಯಾವ ಥರ ಸಪೋರ್ಟ್ ಮಾಡ್ತಾರೆ?
1: ಪ್ರತಿಯೊಂದು ಯಾವುದೇ ಸಬ್ಜೆಕ್ಟ್ ಇದ್ರೂ ಸಹ, ಕನ್ನಡ, ಇಂಗ್ಲೀಷ್, ಹಿಂದಿ, ಲ್ಯಾಂಗ್ವೇಜ್ ವಯಸ್ಸಲ್ಲಿ ಬರುವಾಗ.
0: ಅಲ್ಲ, ಅಮ್ಮ ಶಾಲೆಗೆ ಹೋಗ್ತಾರಲ್ವಾ,
1: ಹೌದು.
0: ಯಾವ ಸಮಯದಲ್ಲಿ ನಿಮಗೆ ಸಿಗ್ತಾರೆ ಅಮ್ಮ?
1: ನಮಗೆ ಸಂಜೆ
0: ಸಂಜೆ?
1: ಸಂಜೆ ಹೊತ್ತು
0: ಹಾಂ, ಏನು ಹೇಳ್ಕೊಡ್ತಾರೆ ಅಂದ್ರಿ?
1: ಎಜುಕೇಷನ್ ವೈಸ್ ಅದೇ ಸ್ಕೂಲಲ್ಲಿ ಪಾಠ, ಗ್ರಾಮರ್.
0: ನಿಮಗೂ ಟೆಸ್ಟ್ ಎಲ್ಲ ಕೊಡ್ತಾರಾ ಅಮ್ಮ?
1: ಇಲ್ಲ
0: ಇಲ್ಲ,
1: ಹಂಗಂದ್ರೆ
0: ಭಯ ಬಿದ್ಬಿಟ್ರಿ, ಒಂದು ಹೊಸದು ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಅಮ್ಮನಿಗೆ ಅಂತ ಅಲ್ವಾ? ಅದಿರಲಿಲ್ಲ. ಇನ್ಮೇಲೆ ಈ ಮಾತು ಕೇಳಿಬಿಟ್ಟು ಅಮ್ಮ ಟೆಸ್ಟ್ ಕೊಟ್ಬಿಟ್ರೆ ಏನು ಮಾಡೋದು, ಮನೆಯಲ್ಲಿ ಓದಬೇಕಲ್ಲ ಅಂತ ಅಲ್ವಾ? ಅಮ್ಮ ಕೇಳ್ತಾರೆ ಈ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಏನು ಅನಿಸುತ್ತೆ ಅಮ್ಮ ಕೇಳ್ತಾ ಇದ್ರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಇದು ಆ್ಯಕ್ಚುಲಿ ಯಾವಾಗಲೂ ನಾನು ಮನೆಯಲ್ಲಿ ಕೂತ್ಕೊಂಡು ಬೇರೆಯವ್ರು ಹೇಳಿದ್ನ ಕೇಳೋದು ಮಾತ್ರ ಆಗಿತ್ತು. ಆದರೆ ಇವತ್ತು ನಾನು ಹೇಳ್ತಿರೋದನ್ನೇ ಬೇರೆಯವರು ಕೇಳ್ತಿದ್ದಾರೆ, ಆಲ್ ಓವರ್ ಕೊಡಗು ಕರ್ನಾಟಕ. ತುಂಬ ಖುಷಿ ನೀಡ್ತಾ ಇದೆ.
0: ತುಂಬ ಖುಷಿ ಆಯಿತು. ಮತ್ತೆ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿ.
1: ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್, ಅವ್ರಿಗೆ ತುಂಬ ವ್ಯಾಲ್ಯೂ ಕೊಡ್ತೀನಿ. ಅವರು ಅವ್ರ ಅವ್ರದ್ದು ಸಹ ತುಂಬ ಸಪೋರ್ಟ್ ಇದೆ.
0: ಮನೆಯವ್ರಿಗಿಂತ ಹೆಚ್ಚು?
1: ಇಲ್ಲ ಇಲ್ಲ, ಫ್ಯಾಮಿಲಿ ಫಸ್ಟ್. ಹೌದು. ಫ್ರೆಂಡ್ಸು ತುಂಬ ಸಹ ಹೆಲ್ಪ್ ಮಾಡಿದ್ದಾರೆ. ಅವರು ಪ್ರತಿಯೊಂದು ಟೂರ್ನಮೆಂಟ್ ಆದರೂ ಸಹ, ಯಾವುದೇ ಹೆಸರು ಕೇಳಿದ್ರೂ ಸಹ ನನ್ನಷ್ಟೇ ಫಸ್ಟ್ ಹೇಳ್ತಾರೆ, ಉನ್ನತ ಸಾರಥ್ಯ ಚೆಸ್ಸಿಗೆ ಅಂತ. ಮತ್ತು ಅವ್ರದ್ದು ಸಪೋರ್ಟು, ಶಾಲೆಯವ್ರ ಸಪೋರ್ಟು, ಮ್ಯಾನೇಜ್ಮೆಂಟು, ಚೇರ್ಮ್ಯಾನ್ ಸುಧೀರ್ ಸರ್, ಸೆಕ್ರೆಟರಿ ನಿಂಗಪ್ಪ ಸರ್, ಪ್ರಿನ್ಸಿಪಲ್ ಸತ್ಯ ಸುಲೋಚನೆ ಮ್ಯಾಮ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಟೀಚರ್ಸು, ನಾನ್ ಟೀಚಿಂಗ್ ಸ್ಟಾಫು, ಫ್ರೆಂಡ್ಸು, ಸ್ಟೂಡೆಂಟ್ಸು, ಎಲ್ಲರಿಂದನೇ ಇದಾಗಿರೋದು ಅಂತ ಇಷ್ಟಪಡ್ತೀನಿ.
0: ಹೆಸರೇನು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಹೆಸರು?
1: ಶೋಭಿತ್, ತೇಜಸ್, ನಿಹಾರ್, ಸಾದಿಮ್, ಅರ್ಫಾಜ್, ಸುಮಾರು ಜನ ಇದ್ದಾರೆ.
0: ಅಲ್ಲ, ಅಷ್ಟೊತ್ತಿಂದ ನಗು ಇರಲಿಲ್ಲ. ಹಾಂ, ಟೆಸ್ಟು, ಅಮ್ಮನ ಪಾಠ ಅಂತ ಎಲ್ಲ ಹೇಳುವಾಗ ನಗು ಬರಲಿಲ್ಲ. ಫ್ರೆಂಡ್ಸ್ ಅಂದ ತಕ್ಷಣ ಖುಷಿ ಆಗೋಯ್ತು. ಫ್ರೆಂಡ್ಸ್ ಯಾಕೆ ಬೇಕು ಮಕ್ಕಳಿಗೆ?
1: ಫ್ರೆಂಡ್ಸ್ ಇಲ್ಲದೆ ಆ್ಯಕ್ಚುಲಿ
0: ಅಲ್ಲ, ನೋಟ್ಸ್ ಕೊಡ್ತಾರೆ ಅಂತ ಅಲ್ಲ,
1: ಅದು ಬೇರೆ. ಫ್ರೆಂಡ್ಸ್ ಆ್ಯಕ್ಚುಲಿ ಅದಿಲ್ಲದೆ ಒಂಥರ ಜೀವನ ಸಪ್ಪೆ ಅನಿಸ್ತದೆ.
0: ಹೌದಾ? ಏನು ಮಾತಾಡ್ಕೊಳ್ತೀರಿ ನೀವು?
1: ನಾವು ಎಲ್ಲ ವಿಚಾರ
0: ಅಪ್ಪ ಅಮ್ಮನಿಗೆ ಇಷ್ಟನೇ ಇಲ್ಲ, ಯಾರ ಜೊತೆನೂ ಸೇರಬೇಡ ಅಂತ ಹೇಳ್ತಾರೆ, ಆದರೂ ನೀವು ಸೇರ್ತೀರಿ.
1: ಹೌದು.
0: ಯಾಕೆ?
1: ಅದು ಫ್ರೆಂಡ್ಸ್ ಜೊತೆ ಇರೋದೇ ಒಂಥರ ಆನಂದ ಬೇರೆ. ಅಲ್ಲಿ ನಮ್ಮವರು ಅಂತ ಫೀಲ್ ಆಗ್ತದೆ, ಒಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಫ್ರೀಡಮ್ ಅದು.
0: ಏನು ಕಲಿತೀರಿ ಸ್ನೇಹಿತರಿಂದ?
1: ಸ್ನೇಹಿತರಿಂದ ಟೀಮ್ ವರ್ಕ್ ಕಲಿಬೋದು, ಮತ್ತೆ ಕೀಟ್ಲೆ ಹೆಂಗ್ ಮಾಡೋದು,
0: ಅಕ್ಕನಿಗೆ ಕೀಟ್ಲೆ ಮಾಡ್ತೀರಾ?
1: ಹೌದು.
0: ಏನಂತಾಳೆ ಆಗ?
1: ಅಕ್ಕ ಒಡೆಗ್ ಬರ್ತಾಳೆ.
0: ಈಗ ಅಕ್ಕ ಯಾವಾಗ ಬರೋದು?
1: ಅಕ್ಕ ಇನ್ನೊಂದು 2 ವಾರ 1 ತಿಂಗಳಲ್ಲಿ ಬರ್ತಾಳೆ.
0: ಆಗ ಖುಷಿ ಆಗತ್ತೆ.
1: ಹೌದು
0: ಅಲ್ವಾ? ಹಾಗೆ ಖುಷಿಯಲ್ಲಿ ಇರ್ತೀರಿ.
1: ಹೌದು.
0: ಏನೋ ಒಂದು ಅಪ್ಪ ಅಮ್ಮ ಕೊಡಿಸ್ತಾರೆ, ನಿಮಗೆ ಕೊಡಿಸಲ್ಲ, ಆಗ ಬೇಸರ ಆಗತ್ತಲ್ವಾ? ಆಗ ಜಗಳ ಮಾಡ್ಕೋತೀರಾ?
1: ಇಲ್ಲ,
0: ಇಬ್ರು ಶೇರ್
1: ಮಾಡ್ಕೊಳ್ತೀವಿ.
0: ಇಬ್ರು ಶೇರ್ ಮಾಡ್ಕೊಳ್ತೀವಿ. ಈಗ ಬೇರೆ ಮನೆಗಳಲ್ಲಿ ಅಕ್ಕ ತಮ್ಮ, ಅಣ್ಣ ತಮ್ಮ ತುಂಬಾ ಗಲಾಟೆ ಮಾಡ್ಕೊಳ್ತಾರೆ. ಅಪ್ಪ ಅಮ್ಮ ಏನಂತಾರೆ ಗೊತ್ತಾ, ನಿಮ್ಮಿಬ್ಬರನ್ನ ಒಟ್ಟಿಗೆ ಬಿಡೋದಕ್ಕಿಂತ ಒಬ್ಬರನ್ನ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅಂತಾರೆ. ನೋಡಿದಿರ ಅದನ್ನ?
1: ನೋಡಿದ್ದೀನಿ.
0: ಯಾಕೆ ಆ ಥರ ಜಗಳ ಮಾಡ್ಕೊಳ್ಳೋದು? ಅಕ್ಕನಿಗೆ ಹೊಡಿಯೋದು, ತಮ್ಮ ಅಕ್ಕ ಕಿರ್ಚಾಡೋದು? ಹಾಂ, ಅಪ್ಪ ಅಮ್ಮ ಯಾರಿಗೆ ಸಪೋರ್ಟ್ ಮಾಡಬೇಕಾಗಿದ್ರೆ?
1: ಅಪ್ಪ ಅಮ್ಮ ಜಾಸ್ತಿ ಅಂದರೆ ಅವತ್ತಿದ್ರು ಯಂಗರ್ ಒನ್ಸಿಗೆ ಸಪೋರ್ಟ್ ಮಾಡೋದು ಜಾಸ್ತಿ.
0: ಹೊಡಿಯೋರಿಗೆ
1: ಚಿಕ್ಕವರಲ್ಲ ಅಂತ ಚಿಕ್ಕವರಿಗೆ ಸಪೋರ್ಟ್ ಮಾಡೋದು.
0: ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮನೇಲೂ ಹಾಗೆ ಮಾಡ್ತಾರ? ಅಕ್ಕ ಬೇಜಾರು
1: ಮಾಡ್ಕೊಳ್ಳಲ್ಲ? ನಮ್ಮ ಮನೇಲಿ ಈಗ ಜಗಳ ಆಡಲ್ಲ ನಾವು, ಈಗ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ಮುಂಚೆ ಚಿಕ್ಕವರಿರುವಾಗ ಜಗಳ ಮಾಡ್ತಿದ್ವಿ.
0: ನೆನಪಿದೆಯಾ?
1: ಓಹ್, ಇದೆ.
0: ಯಾಕಾಗಿ ಜಗಳ ಮಾಡ್ಕೊಂಡಿದ್ರಿ?
1: ನಾವು ಅದು ತಿನ್ನೋ ವಿಷಯ ವಿಚಾರದಲ್ಲಿ ಚಾಕ್ಲೇಟ್ ಏನಾದ್ರು ಕೊಟ್ಟಿಲ್ಲ ಹಂಗಂದ್ರೆ

0: ಅಕ್ಕ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಮನೆಗೆ ಬಂದ್ಬಿಟ್ಟು ಕೀಟ್ಲೆ ಮಾಡ್ತಾ ಇರ್ತಾರೆ, ನಾನು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಅಂತ. ಅವಾಗೆಲ್ಲ ಜಗಳ ಮಾಡ್ಕೊಳ್ತಿದ್ವಿ, ಆದ್ರೆ ಇವಾಗ ಆ ಥರ ಇಲ್ಲ.
1: ಈ ಥರ ಎಲ್ಲ ಕೊಟ್ಬಿಡ್ತೀರ,
0: ಹಾಂ ಹೌದು,
1: ಚಾಕ್ಲೇಟ್ ನಿಮ್ಮ ಹತ್ರ ಇದ್ರೆ ಅಥವಾ ಶೇರ್ ಮಾಡಿಕೊಂಡು
0: ಹಾಂ ಹೌದು.
1: ತಿಂತೀರಿ. ಮತ್ತೆ ಇನ್ನು ಏನು ಅಭ್ಯಾಸ ಇದೆ ಉಳಿದಂತೆ ಚೆಸ್ ಆಟ ಬಿಟ್ಟರೆ?
0: ಚೆಸ್ ಆಟ ಬಿಟ್ಟರೆ ನಾನು ಒಂದೊಂದು ಸತಿ ರೇಡಿಯೋ ಕೇಳ್ತೀನಿ. ಯಾವಾಗಲೂ ಇದ್ರು ಬೆಳಿಗ್ಗೆ ಹೊತ್ತು ಅಪ್ಪ ರೇಡಿಯೋ ಆನ್ ಮಾಡುವಾಗ ಕೇಳ್ಕೊಂಡು ಮಲ್ಕೊಳ್ತಾ ಇರ್ತೀನಿ. ಮತ್ತು
1: ಏನು
0: ನಾನು
1: ಕಾರ್ಯಕ್ರಮ ಕೇಳ್ತೀರಿ?
0: ಬೆಳಿಗ್ಗೆ ಹೊತ್ತು ಕೊಡವ ಸಿರಿ, ಅರೆಭಾಷೆ ಸಿರಿ ಎಲ್ಲ ಬರ್ತದಲ್ಲ, ಚಿನ್ನರ ಚಿಲಿಪಿಲಿ ಅದೆಲ್ಲ ಕೇಳ್ತಾ ಇರ್ತೀನಿ ಒಂದೊಂದು
1: ಭಾನುವಾರ.
0: ಸತಿ. ಹೌದು ಹೌದು.
1: ಎಷ್ಟು ಭಾಷೆ ನಿಮಗೆ ಗೊತ್ತಿದೆ?
0: ನನಗೆ ಈಗ ಅಪ್ರಾಕ್ಸ್ 5 ಲ್ಯಾಂಗ್ವೇಜಸ್ ಗೊತ್ತಿದೆ.
1: ಯಾವೆಲ್ಲ?
0: ನನಗೆ ಕನ್ನಡ, ಹಿಂದಿ,
1: ಹಾಂ
0: ಅರೆಭಾಷೆ,
1: ಹಾಂ.
0: ಇಂಗ್ಲೀಷ್, ತುಳು ಒಂದು 50-60% ಗೊತ್ತು.
1: ಕಲಿತಾ
0: ಮತ್ತೆ
1: ಇದ್ದೀರಾ?
0: ಕೊಡೋ ತಕ್ಷ ಕಲಿತಾ ಇದ್ದೀನಿ ಈಗ.
1: ಈಗ ಒಂದು ಪ್ರಶ್ನೆ
0: ಹೌದು.
1: ಉನ್ನತ್ಗೆ,
0: ಹಾಂ.
1: ಯಾಕೆ ಬೇರೆ ಭಾಷೆಗಳನ್ನು ಕಲಿಬೇಕು?
0: ನಾವು ಈಗ ಕರ್ನಾಟಕದಲ್ಲಿ ಕನ್ನಡ ಸೀಮಿತವಾಗಿ ಮೇನ್ ಲ್ಯಾಂಗ್ವೇಜ್ ಆಗಿದೆ. ಈಗ ನಾವು ಹೊರ
1: ಮಾತೃಭಾಷೆ.
0: ಹಾಂ ಹೌದು, ಹೊರ ರಾಷ್ಟ್ರಕ್ಕೆ ಹೋದರೆ ಇಲ್ಲ ಔಟ್ ಆಫ್ ಸ್ಟೇಟ್ ಹೋದರೆ ನಮಗೆ ಹಿಂದಿ ಇಂಪಾರ್ಟೆಂಟ್ ಆಗುತ್ತೆ, ಸೊ ಹಿಂದಿ ಕಲಿಬೇಕಾಗುತ್ತೆ. ಔಟ್ ಆಫ್ ಕಂಟ್ರಿ ಹೋದರೆ ಇಂಗ್ಲೀಷ್ ಇಂಪಾರ್ಟೆಂಟು, ಅಲ್ಲಿ ಇಂಗ್ಲೀಷ್ ಕಲಿಬೇಕು. ಸೊ ಎಲ್ಲ ಲ್ಯಾಂಗ್ವೇಜ್ ಇದು ಸಹ ನಮ್ಮದು ವರ್ಕಿಗೆ ಮತ್ತು ನಮ್ಮದು ದಿನನಿತ್ಯ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಲ್ಯಾಂಗ್ವೇಜಸ್ ಕಲಿತ್ರೆ.
1: ತುಂಬ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಇದು.
0: ಹೌದು.
1: ಮಕ್ಕಳೇ ಕೇಳಿದ್ರಲ್ಲ, ಪೋಷಕರು ಕೂಡ ಉನ್ನತ್ ಸಾರಥ್ಯನ ಮಾತುಗಳನ್ನು ಆಲಿಸಿದ್ದಾರೆ. ಒಂದು ಗಂಭೀರವಾದಂತಹ ಸಂಗತಿ ಅಂದರೆ ಮೊಬೈಲ್ ಬಳಸಬಾರ್ದು, ಆನ್ಲೈನ್ನಲ್ಲಿ ಮಕ್ಕಳು ತೊಡಗಬಾರ್ದು ಅನ್ನೋದು ಹಿರಿಯರ ಬಯಕೆ. ಆದಾಗ್ಯೂ ಒಳ್ಳೆಯ ಉದ್ದೇಶದಿಂದ ಸಾಧಿಸುವ ಛಲದಿಂದ ಮೊಬೈಲನ್ನು ಹಿರಿಯರ ಸಹಕಾರದೊಂದಿಗೆ ಮೇಲ್ವಿಚಾರಣೆಯಲ್ಲಿ ಬಳಸುವುದರಿಂದ ಮಕ್ಕಳ ಪ್ರತಿಭೆ ಮತ್ತಷ್ಟು ಅರಳಬಹುದು ಅಂತ ನಾವು ನಿರ್ಧಾರ ಮಾಡಬಹುದು. ಪ್ರತಿ ಕಾರ್ಯಕ್ರಮಗಳಲ್ಲೂ ಮೊಬೈಲ್ನಿಂದ ದೂರ ಇರಲಿ ಮಕ್ಕಳು ಅಂತ ಹೇಳುವುದು ಸಹಜ ಹಾಗೂ ನಿಯಮ ಕೂಡ. ಮೊಬೈಲ್ ಅತಿಯಾಗಿ ಬಳಸೋದ್ರಿಂದ ಏನಾಗುತ್ತೆ? ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ, ಜೊತೆಗೆ ಕಣ್ಣುಗಳ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ, ಹಾನಿಯಾಗುತ್ತೆ. ಇದರಿಂದ ಒಂದು ಗುರಿಯನ್ನು ಇಟ್ಟುಕೊಂಡಿರುವಂತಹ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಬಹುದು. ಓದುವಂತಹ ಕಾಲದಲ್ಲಿ ಆಸ್ಪತ್ರೆಗಳ ಕೊಠಡಿಗಳಲ್ಲಿ, ಶಸ್ತ್ರಚಿಕಿತ್ಸೆಯ ಕೊಠಡಿಯಲ್ಲಿ ಇರುವುದು ಎನ್ನುವಂತಹ ಮಾತನ್ನು ಕೇಳ್ತಾ ಇದ್ದಾಗಲೇ ಮೈ ಜುಮ್ಮ ಅನ್ಸುತ್ತೆ. ಯಾಕೆ ಹೇಳಿ, ಪ್ರತಿಯೊಂದು ಕ್ಷಣವನ್ನು ಕೂಡ ಅಮೂಲ್ಯ ಸಮಯ ಅಂತ ನಮ್ಮ ಹಿರಿಯರು ಸಾಧಿಸಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ? ಹಾಗಾಗಿ ಉನ್ನತ ಸಾರಥ್ಯನ ಮಾತುಗಳಲ್ಲಿ ಹೆಚ್ಚು ಆನ್ಲೈನ್ನಲ್ಲಿ ಹಿರಿಯ ನಾಗರಿಕರಿಗೂ ಕೂಡ ಒಂದು ಅಪ್ಲಿಕೇಶನ್ನ ಆ್ಯಪನ್ನು ಅವನು ತಯಾರು ಮಾಡಿದ್ದಾನೆ. ಇದಕ್ಕೆ ಸಹಕಾರ ಪೋಷಕರದು ಇದೆ. ಈ ಮಾಹಿತಿಯೊಂದಿಗೆ ಇವತ್ತಿನ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಉನ್ನತ್ ಸಾರಥ್ಯನ ಮುಂದುವರೆದ ಹಾಗೂ ಕಡೆಯ ಕಂತು ಮುಂದಿನ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಪೋಷಕರೇ, ನಿಮ್ಮ ಮನೆಗಳಲ್ಲೂ ಕೂಡ ಇದೇ ರೀತಿಯ ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ಅನ್ನುವುದಾದರೆ, ಅಥವಾ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸುವಂತಹ ಉದ್ದೇಶದಿಂದಲಾದರೂ ಮಡಿಕೇರಿ ಆಕಾಶವಾಣಿಯ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹವನ್ನು ಕೊಡಬಹುದು. ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸವೂ ಕೂಡ ಆಗಬಹುದು ಈ ಸ್ಫೂರ್ತಿ ವೇದಿಕೆಗೆ ಬಂದಾಗ. ನಿಮ್ಮ ಮನಸ್ಸಿನಲ್ಲೂ ಕೂಡ ನನ್ನ ಮಗ, ನನ್ನ ಮಕ್ಕಳು, ನನ್ನ ಮಗಳು ಇದೇ ರೀತಿ ಮಾತನಾಡಬೇಕು, ಆ ಮೂಲಕವಾದರೂ ಹೊರ ಜಗತ್ತಿಗೆ ತೆರೆದುಕೊಳ್ಳಬೇಕು ಅವನ ಪ್ರತಿಭೆ ಅಥವಾ ಅವಳ ಪ್ರತಿಭೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅನ್ನಿಸಿದರೆ, ಖಂಡಿತ ಚಿಣ್ಣರ ಲೋಕದ ಸ್ಫೂರ್ತಿ ವೇದಿಕೆ ಸದಾ ನಿಮಗಾಗಿ ಕಾಯ್ತಾ ಇರುತ್ತೆ. ನಿಮ್ಮ ಮಕ್ಕಳಿಗೂ ಪ್ರೋತ್ಸಾಹ ಕೊಡ್ತೀರಾ ಅಲ್ವಾ? ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ಹಾಗೂ ಮಕ್ಕಳಿಗೆ

0: ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
1: ಇದುವರೆಗೆ ಕೊಡಗು ಜಿಲ್ಲಾ ಮಟ್ಟದ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಕುಶಾಲನಗರದ ಬಾಲ ಪ್ರತಿಭೆ ಪೆರ್ಬಾಯ್ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಆಲಿಸಿದಿರಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರಿ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನ್ ಇನ್ ಕಾರ್ಯಕ್ರಮ ಅಂತ್ಯಾಕ್ಷರಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 08272228558. ಈಗ ಸಮಯ 10:31:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
2: ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಿಷನ್ ಮಂಗಲ್ ಚಿತ್ರದ ಗೀತೆ. ಹಾಡಿದ್ದಾರೆ ಶಿಲ್ಪಾ ರಾವ್, ಆನಂದ ಭಾಸ್ಕರ್ ಮತ್ತು ಅಭಿಜೇತ್. ಸಾಹಿತ್ಯ ರಚನೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ.

ಇನ್ನು ಅರಿಜಿತ್ ಸಿಂಗ್ ಅವರು ಹಾಡಿರುವ ಎ ದಿಲ್ ಹೇ ಮುಷ್ಕಿಲ್ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಸಾಹಿತ್ಯ ರಚನೆ ಅಮಿತಾಭ್ ಭಟ್ಟಾಚಾರ್ಯ, ರಾಗ ಸಂಯೋಜಿಸಿದ್ದಾರೆ ಪ್ರೀತಮ್.

0: ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:45:35. ಈಗ ಕಾರ್ಯಕ್ರಮ ಯುವವಾಣಿ.
2: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
3: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ

0: ವಾಣಿ
1: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
2: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
1: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಕೆಸೆಟ್ ಇದಕ್ಕಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ 5 ಅರ್ಜಿ ಸಲ್ಲಿಸಬಹುದು. ಮುಂದಿನ ಅಕ್ಟೋಬರ್ 11 ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸೇರಿದಂತೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಶೇಕಡ 55 ಅಂಕಗಳೊಂದಿಗೆ, ಅದರಲ್ಲಿ ಎಸ್ಸಿ ಎಸ್ಟಿ ವಿಶೇಷಚೇತನರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗಿರುತ್ತದೆ. ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ವರ್ಗದವರು ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳು 750 ರೂಪಾಯಿ, ಪ್ರವರ್ಗ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 5, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-6060. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .carnataka.gov.in ಅನ್ನು ನೋಡಬಹುದು.

ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಉಳಿಕೆ ಮೂಲ ವೃಂದದಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 5 ಹುದ್ದೆ ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ದರ್ಜೆಯಲ್ಲಿ 75 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 5 ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗೆ ತೋಟಗಾರಿಕಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು, ಬಿಎಸ್ಸಿಯಲ್ಲೂ ತೋಟಗಾರಿಕಾ ವಿಷಯ ಓದಿರಬೇಕು, ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ತೋಟಗಾರಿಕೆಯಲ್ಲಿ ಪದವಿ ಪಡೆದಿರಬೇಕು. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ. ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ. SC/ST ಮತ್ತು ಪ್ರವರ್ಗ 1 ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CET online.karnataka.gov.in ಅನ್ನು ನೋಡಬಹುದು. ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 15,000 ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7 ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ, ಪದವೀಧರ ಪ್ರಾಥಮಿಕ ಶಿಕ್ಷಕ, ಪ್ರೌಢಶಾಲಾ ಶಿಕ್ಷಕ ವೃಂದ, ದೈಹಿಕ ಶಿಕ್ಷಣ ಶಿಕ್ಷಕ ವೃಂದದಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಎಲ್ಲಾ ವೃಂದದ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸುವವರು ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೆ

ಅಂತಹ ವೃಂದದ ಹುದ್ದೆಗಳ ತಾತ್ಕಾಲಿಕ ಆದ್ಯತೆಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಜಿಲ್ಲೆಯ ಆದ್ಯತೆಯನ್ನು ಸಹ ನಮೂದಿಸಬೇಕು. ಕನ್ನಡ, ಆಂಗ್ಲ ಭಾಷೆ, ಕಲಾ ಶಿಕ್ಷಣ, ಜೀವವಿಜ್ಞಾನ, ದೈಹಿಕ ಶಿಕ್ಷಣ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಒಂದು ವೃದ್ಧದ ಹುದ್ದೆಗೆ 750 ರೂಪಾಯಿ, ಎರಡು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1125 ರೂಪಾಯಿ ಪಾವತಿಸಬೇಕು. ಇನ್ನು ಪರಿಶಿಷ್ಟ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಕ್ರಮವಾಗಿ 500 ರೂಪಾಯಿ ಹಾಗೂ 750 ರೂಪಾಯಿ ನಿಗದಿಪಡಿಸಲಾಗಿದೆ. ಎರಡಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚುವರಿಯಾಗಿ ಪ್ರತಿ ವಿಷಯಕ್ಕೆ 375 ಹಾಗೂ 250 ರೂಪಾಯಿ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 0820224-834145 ಅಥವಾ 224-831-40 ಮತ್ತು ಮೊಬೈಲ್ ಸಂಖ್ಯೆ 9483024723 ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ school education.karnataka.gov.in.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಕ್ಲರಿಕಲ್ ಕೇಡರ್ನ 9,124 ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಇದರಲ್ಲಿ 1,444 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿವೆ. ಆಗಸ್ಟ್ 31 ಅರ್ಜಿ ಸಲ್ಲಿಸಬಹುದು. ಒಟ್ಟು ಹುದ್ದೆಗಳ ಪೈಕಿ ಕರ್ನಾಟಕಕ್ಕೆ 760 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅದರಲ್ಲಿ ಎಸ್ಸಿ ಅಭ್ಯರ್ಥಿಗಳಿಗೆ 121, ಎಸ್ಟಿ ಅಭ್ಯರ್ಥಿಗಳಿಗೆ 53, ಒಬಿಸಿ ಅಭ್ಯರ್ಥಿಗಳಿಗೆ 205, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 76 ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 305 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ಪೂರ್ವಭಾವಿ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶವಿದೆ. ನೇಮಕ ಪ್ರಕ್ರಿಯೆಯ ಭಾಗವಾಗಿ ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುವುದು. ಸೆಪ್ಟೆಂಬರ್ ಮತ್ತು ನವೆಂಬರ್ನಲ್ಲಿ ಕ್ರಮವಾಗಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ನಡೆಯಲಿದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಪಡೆದವರು ಅರ್ಜಿ ಸಲ್ಲಿಸಲು ಅರ್ಹರು. ಅಂತಿಮ ವರ್ಷದ ಪದವಿ ಓದುತ್ತಿರುವ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬಹುದು. ಆದರೆ ಅಂತಹ ಅಭ್ಯರ್ಥಿಗಳು ಈ ವರ್ಷದ ಡಿಸೆಂಬರ್ ಒಳಗೆ ಪದವಿ ಪೂರ್ಣಗೊಳಿಸಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಯ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ ವಯೋಮಿತಿ 28 ವರ್ಷ. ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳು ಮಾತ್ರ 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಎಸ್ಸಿ ಎಸ್ಟಿ ಒಬಿಸಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಬ್ಯಾಂಕ್ ವತಿಯಿಂದ ಪರೀಕ್ಷಾ ಪೂರ್ವ ತರಬೇತಿ ನೀಡಲಾಗುವುದು. ಆನ್ಲೈನ್ ಮೂಲಕವೇ ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 0222-228-20-427. ವೆಬ್ಸೈಟ್ ವಿಳಾಸ www.sbi.co.in/careers. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803057495 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

0: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ 233 ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅಭ್ಯರ್ಥಿಗಳು August 30 ಅರ್ಜಿ ಸಲ್ಲಿಸಬಹುದು. ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಫಾರ್ಮಸಿಯಲ್ಲಿ ಡಿಪ್ಲೊಮಾ ಪಡೆದಿದ್ದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನರ್ಸಿಂಗ್ ಡಿಪ್ಲೊಮಾದ ಜೊತೆಗೆ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯತ್ವ ಪಡೆದಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿ 18 ತುಂಬಿರಬೇಕು. ಗರಿಷ್ಠ ವಯೋಮಿತಿಯಲ್ಲಿ 5 ಸಡಿಲಿಕೆ ನೀಡಲಾಗಿದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ಮೀರಿರಬಾರದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250. ಅರ್ಜಿ ಸಲ್ಲಿಸಲು August 30 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802-3-4600. ಹೆಚ್ಚಿನ ಮಾಹಿತಿಗಾಗಿ CET online.karnataka.gov.in ಅನ್ನು ನೋಡಬಹುದು. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಮಿಂಚು ಹುಳ

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಹೌದು, ಇದು ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

0: ಅಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿ ಬಿಡಿ.
1: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವರು ಹಾಡು ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
0: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
0: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನು ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
0: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

0: ಕವಿತಾ ಬಾರೆ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ, ಆ ಕಡೆಗೆ ಬಿಸಾಡ್ಬಿಟ್ಟು.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
1: ಅವ್ರು ಬರೋವರೆಗೆ ನನ್ ಕಾಯ್.

ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:40 ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ, ಸ್ವರ ಸಾಂಗತ್ಯ, ಅಂತ್ಯಾಕ್ಷರಿ, ನೇರ ಫೋನಿನ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಸ್ವರಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.

0: ನಮ್ಮ ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಇದು ನೇರ ಫೋನಿನ್ ಕಾರ್ಯಕ್ರಮ ಅಂತ್ಯಾಕ್ಷರಿಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್, ಹಾಗೆ ನಮ್ಮೊಂದಿಗಿದ್ದಾರೆ
1: ನಾನು ಎಂ ಶಕುಂತಲಾ. ಪ್ರೀತಿಯ ಶ್ರೋತೃಗಳಿಗೆಲ್ಲ ನಮಸ್ಕಾರ.
0: ಹಾಗೆ ಎಲ್ರಿಗೂ ತಿಳಿದಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಆಕಾಶವಾಣಿ ಒಂದು ಗೀತೆಯನ್ನ ಪ್ರಸಾರ ಮಾಡುತ್ತೆ. ಆ ಗೀತೆಯಿಂದ ಪ್ರಸಾರವಾದಂತಹ ಕೊನೆಯ ಅಕ್ಷರದಲ್ಲಿ ನಮ್ಮ ಪ್ರಿಯ ಕೇಳುಗರು ಹಾಡನ್ನ ಹಾಡಬೇಕು.
1: ಮೊಟ್ಟ ಮೊದಲನೇದಾಗಿ ನಿಮ್ಗೆ ಸ್ವಾಗತ ನಿರೂಪಕರಾಗಿ.
0: ಧನ್ಯವಾದಗಳು. ತಮಗೂ ಕೂಡ
1: ಹೇಗಿದ್ದೀರಾ?
0: ನಾವು ತುಂಬಾ ಚೆನ್ನಾಗಿದ್ದೀವಿ.
1: ಏನ್ ತಿಂಡಿ
0: ಇವತ್ತು? ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ತಿಂಡಿ.
1: ಏನ್ ತಿಂಡಿ?
0: ರವೆ ಇಡ್ಲಿ. ರವೆ ಇಡ್ಲಿ.
1: ರವೆ ಇಡ್ಲಿ, ಇಡ್ಲಿ ಜೊತೆ,
0: ಇಡ್ಲಿ ಜೊತೆ ಚಟ್ನಿ.
1: ಚಟ್ನಿ
0: ಸಿಂಪಲ್ ಆಗಿ ಸಾಕು ಅಂತ. ಭಾನುವಾರ
1: ಆರೋಗ್ಯದ ಗುಟ್ಟು ಕೂಡ.
0: ಆರೋಗ್ಯದ ಗುಟ್ಟು
1: ಅಲ್ಲ, ಭಾನುವಾರದ ವಿಶೇಷ.
0: ಹೌದು,
1: ಏನ ಲಿಸ್ಟ್ ಹೇಳ್ತಾರೆ ಅಂತ ಅನ್ಕೊಂಡೆ.
0: ಭಾನುವಾರ
1: ನೀವು ರವೆ ಇಡ್ಲಿ ಚಟ್ನಿ ಅಂತ
0: ಹೇಳಿದ್ರೆ ನಮಗೆ ಒಂದು ಸೋಮಾರಿ ದಿನ ಅಂತ ಹೇಳ್ಬೋದು.
1: ಹೌದೇ,
0: ಭಾನುವಾರ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಕಳ್ಳತನದಿಂದ ಕೆಲಸಗಳು ಶುರು ಆಗುತ್ತೆ. ಹಾಗಾಗಿ ಎಲ್ಲ
1: ನೆಪ ಇರಲ್ಲ ಅಂತ,
0: ನೆಪ ಇರೋದಿಲ್ಲ. ನಿಮಗೆ ಏನ್ ತಿಂಡಿ ಇವತ್ತು?
1: ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ವಿಶೇಷವಾದ ಅಡುಗೆ. ನಮ್ಮ ಶ್ರೋತೃಗಳಿಗೂ ಬೇಸರ ಆಗ್ಬೋದು, ಏನಪ್ಪ ಇವರು ಪ್ರತಿ ದಿನಾನೂ ತಿಂಡಿ ಏನು ಅಂತ ಕೇಳಿದಾಗ ಪ್ರಾಮಾಣಿಕವಾಗಿ ಹೇಳ್ಬೇಕಲ್ವಾ?
0: ಹೌದೌದು.
1: ರಾಗಿ ಮುದ್ದೆ, ಹುರುಳಿ ಸಾರು, ಮತ್ತೆ ಕಲ್ಲಲ್ಲಿ ಅರೆದಿರುವಂತಹ ಖಾರ. ಇದು ಯಾರ್ದು ಹೇಳಿ?
0: ಗುಟ್ಟು
1: ಖ್ಯಾತ ಹೃದ್ರೋಗ ತಜ್ಞರು ಬಂದಿದ್ರು, ಡಾಕ್ಟರ್ ಕೇಶವಮೂರ್ತಿ ವಿ ಅಂತ. ಅವರ ಅಡುಗೆಯನ್ನ ಭಾನುವಾರದ ವಿಶೇಷಕ್ಕೆ ಇಟ್ಬಿಟ್ಟಿದೀವಿ ನಾವು.
0: ಓಹ್, ಹಾಗಿದ್ರೆ ನೀವು ಇವತ್ತು ಅದನ್ನೇ ತಿನ್ಕೊಂಡು?
1: ಹೌದು,
0: ನಮ್ಮ ಹಾಡೆಲ್ಲ ಕೇಳಲಿಕ್ಕೆ.
1: ಹೆಚ್ಚು ಎಣ್ಣೆ ಬಳಸಿದ್ರೆ ಆರೋಗ್ಯಕ್ಕೆ ಹಾನಿ.
0: ಹೌದು,
1: ಮತ್ತೆ ಸಿಹಿ ಪದಾರ್ಥ ತಿನ್ನೋಕು ಆಗಲ್ಲ.
0: ಹೌದು,
1: ತುಂಬಾ ಮಸಾಲೆ ಪದಾರ್ಥ ಇದ್ರು ಕಷ್ಟ. ಆದ್ರೆ ನಮ್ಮ ಡಾಕ್ಟರ್ ಹೇಳಿರೋಂತ ಅಡುಗೆ ಕೆಲವರಿಗೆ ಆಪ್ತ ಆಗ್ಬಹುದು, ಕೆಲವರಿಗೆ ಆಪ್ತ ಆಗದೆ ಇರಬಹುದು. ಒಂದ್ ಗಾದೆ ಇದೆ ಗೊತ್ತಾ? ಒಂದ್ ಗಾದೆ ಇದೆ.
0: ಏನ್ ಹೇಳಿ?
1: ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ. ಅವರವರು ಇಷ್ಟಪಟ್ಟ ಹಾಗೆ ನೀವು ರವೆ ಇಡ್ಲಿ ತಿನ್ಕೊಂಡು ಬಂದಿದ್ದೀರಿ, ಸೇವಿಸಿ ಬಂದಿದ್ದೀರಿ.
0: ಹೌದು,
1: ತಿಂದು ಅನ್ನೋ ಪದ ಬಳಸಬಾರ್ದು. ರವೆ ಇಡ್ಲಿ ಸೇವಿಸಿ ಬಂದಿದ್ದೀರಿ ಉಪಹಾರವಾಗಿ. ನಾನು ಈ ಅಡುಗೆಯನ್ನ ಅಂದ್ರೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ, ಅದು ಜಾಸ್ತಿ ತಿನ್ನೋ ಹಾಗಿಲ್ಲ, ಅದು ಹಿರಿಯರು ಮಾಡಿ.

0: ಅಂತ ಅಡುಗೆ ಅಂತ ಅವರು ಹೇಳಿದ್ರು. ಅವರ ಮುತ್ತಜ್ಜನ ಅಡುಗೆನ ನಾವು ಬಳಸ್ತೀವಿ. ಹಾಗೆ ಆರೋಗ್ಯದ ಆರೋಗ್ಯವನ್ನ
1: ಅದೇ ರೀತಿ ನೀವು ಹೇಳುವಾಗ ಯೋಚನೆ ಆಯ್ತು, ಇನ್ನೊಬ್ರು ಹಿರಿಯರು ಹೇಳಿದ ಮಾತು, ನಾವು ಆಹಾರವನ್ನ ಔಷಧಿಯಾಗಿ ಸೇವಿಸಿದ್ರೆ ಸೇವಿಸಬೇಕು, ಇಲ್ಲಾಂತ ಹೇಳಿದ್ರೆ ಔಷಧಿಯನ್ನ ಆಹಾರವಾಗಿ ಸೇವಿಸಬೇಕಾಗುತ್ತೆ ಅಂತ.
0: ಆಹಾರ ಏನ್ ಹೇಳ್ತಾರೆ, ಆಹಾರ ಔಷಧವಾಗಬೇಕು, ಔಷಧ ಆಹಾರ ಆಗಬಾರದು ಅಂತ ಅಲ್ವಾ? ಸ್ವಲ್ಪ ಗೊಂದಲ.
1: ಹೌದೌದು,
0: ಭಾನುವಾರದ ವಿಶೇಷ ಅಂತ ಬೇರೆ ನೀವು ಹೇಳ್ಬಿಟ್ರಲ್ಲ, ಸ್ವಲ್ಪ ಗೊಂದಲ. ಮತ್ತೆ ನಮ್ಮ ಶ್ರೋತೃಗಳು ಹೇಳ್ತಾ ಇರ್ಬೋದು ಏನಂತ ಅಂದ್ರೆ, ಇವರು ಮಾತಿಗೆ ಶುರು ಮಾಡಿದ್ರು, ಇನ್ನು 18 ನಿಮಿಷ ಆಗ್ಬೋದೇನೋ, 11 ಗಂಟೆ 18 ನಿಮಿಷ ಅಂತ. ಇಲ್ಲ, ಈಗ ಆರಂಭ ಮಾಡೋಣ. ಆರಂಭಕ್ಕೆ ಮುನ್ನ ಕೆಲವೊಂದು ಸೂಚನೆಗಳಿರುತ್ತೆ. ಕರೆ ಸಿಕ್ಕಿದ ನಂತರ, ಸಂಪರ್ಕಕ್ಕೆ ಬಂದ ನಂತರ ಅವರ ಹೆಸರು ಮತ್ತೆ ಊರನ್ನ ಹೇಳಬೇಕು. ಮತ್ತೆ ಒಬ್ಬರು ಹಾಡಿದ ಹಾಡನ್ನ ಮತ್ತೊಬ್ಬರು ಹಾಡುವಂತಿಲ್ಲ. ಆಯ್ತಾ? ಇದನ್ನ ಅವರು ಪಾಲನೆ ಮಾಡಬೇಕು. ಮತ್ತೆ ಈಗಲೇ ಹೇಳ್ಬಿಡೋಣ, ಇಂದು ಸಂಜೆ 3 ಗಂಟೆಗೆ ಗೀತಾ ಮಾಧುರ್ಯ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಅವರಿಗೆ 5 ನಿಮಿಷಗಳ ಕಾಲ ಅವಧಿ ಇರುತ್ತೆ. ಅದರಲ್ಲಿ ಅವರು ದೇಶಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ತತ್ವ ಪದ, ಸೋಬಾನೆ ಪದ ಎಲ್ಲವನ್ನು ಹಾಡಬಹುದು.
1: ಆದ್ರೆ ಇಲ್ಲಿ ಚಿತ್ರಗೀತೆಗಳನ್ನ
0: ಹಾಡಬೇಕಾಗುತ್ತೆ. ಅಂತ್ಯಾಕ್ಷರಿ ಹಲವು ಶ್ರೋತೃಗಳ ಬೇಡಿಕೆ ಕೂಡ. ಈ ಕಾರ್ಯಕ್ರಮ ತುಂಬಾ ಇಷ್ಟಪಟ್ಟು ಕೇಳ್ತಾರಂತೆ, ಹಲವರು ಹೇಳ್ತಾರೆ ಅವರ ಅಭಿಪ್ರಾಯವನ್ನು. ಒಳ್ಳೆ ಕಾರ್ಯಕ್ರಮ ಭಾನುವಾರ ಅಂತ. ಹಾಗಾಗಿ ನಾವು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರೋಣ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳನ್ನು ಹೇಳಬೇಕಲ್ಲ?
1: ಹೌದು, ನಮ್ಮ ದೂರವಾಣಿ ಸಂಖ್ಯೆ 08-2-7-2-2-2-8-5-5-8 ಅಥವಾ ಇನ್ನೊಂದು ಸಂಖ್ಯೆ ಕೂಡ ಇದೆ, 2-2-8-1-2-9. ಹಾಗಿದ್ರೆ ಹಾಡು ಕೇಳ್ಕೊಂಡು ಬರೋಣ ಅಲ್ವಾ?
0: ಯಾವ ಹಾಡು ನೀವು ಸೆಲೆಕ್ಟ್ ಮಾಡಿದ್ರಿ?
1: ಇವತ್ತು ನಾವು ನೆನಪಿರಲಿ ಚಿತ್ರದಿಂದ ಇಂದು ಬಾನಿಗೆಲ್ಲ ಹಬ್ಬ
0: ಆರಂಭ ಮಾಡಿ.
1: ಹಾಗಿದ್ರೆ ಚಿತ್ರಗೀತೆಯನ್ನ ಕೇಳಿ ಬರೋಣ ಶ್ರೋತೃಗಳೇ.
0: 2 ಸಾಲು
1: 2 ಸಾಲು 2 ಸಾಲು

0: ಹಾಗಿದ್ರೆ ಚಿತ್ರಗೀತೆ ಅಂತೂ ಕೇಳಿ ಆಯ್ತು, ಅಕ್ಷರ ಯಾವುದು ಅಂತ ಕೂಡ ಇವಾಗ ಗೊತ್ತಾಯ್ತು.
1: ಭಾನುವಾರದ ವಿಶೇಷಕ್ಕೆ ಸ್ವಲ್ಪ ಹಾಡನ್ನ ಸ್ವಲ್ಪ ಮಟ್ಟಿಗೆ ಪ್ರಸಾರ ಮಾಡಿದ್ರಿ, ಖುಷಿ ಆಗುತ್ತೆ ಅಲ್ವಾ?
0: ಹೌದು, ನಾವು ಕೇಳುವಾಗನೇ ಹಬ್ಬ ಅಂತ ಹೇಳಿದ ತಕ್ಷಣ ಆ ಒಂದು ಮೂಡಿಗೆ ಬಂದ್ಬಿಡ್ತಾರೆ ಎಲ್ಲರೂ ಅಲ್ವಾ. ಹಾಗಾಗಿ ಬಾ ಅಕ್ಷರ ಇವಾಗ ಬಂದಿದೆ.
1: ಯಾರು ಕರೆ ಮಾಡಿದ್ದಾರೆ
0: ಹೌದು ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?

0: ನಾನು
1: ಲಿಂದಾ.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
1: ಸರಸ್ವತಿ ತಿಮ್ಮಪ್ಪ ಅವರೇ, ಹೇಗಿದ್ದೀರಾ?
0: ಹಾ, ಚೆನ್ನಾಗಿದ್ದೇವೆ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ?
1: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ರಾ?
0: ಹೌದು ಮೇಡಮ್, ಬಾ ಅಕ್ಷರ ಬಂತಲ್ಲ ಮೇಡಮ್.
1: ಹಾಡಿ.
0: ಹೌದು, ಹಾ ಬಾ.

0: ನಾ ಅಕ್ಷರ ಕೊಟ್ಟಿದ್ದಾರೆ, ನನ್ನಲ್ಲೂ ನೀನೆ ಅಂತ.
1: ಹೌದೌದು,
0: ಅವರು ಅಲ್ಲಲ್ಲೂ ನೀನೆ ಅಂದ್ಬಿಟ್ರು, ನನ್ನಲ್ಲೂ ನೀನೆ ಅಂತ. ನಾ ಅಕ್ಷರ ಸರಸ್ವತಿ ಅವರೇ, ಧನ್ಯವಾದ, ನಮಸ್ಕಾರ.
2: ಕರೆ
1: ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ಕೇಳೋಣ ಅಲ್ವಾ. ಹಾಗಿದ್ರೆ ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
3: ನಾನು ಮಾಧವ ಚಿಮ್ಮತ್ತೆ.
0: ಮಾಧವನ್ ಅವರು?
3: ಹೌದು.
0: ನಿಮ್ಗೆ ನಾ ಅಕ್ಷರ.
3: ನಮ್ಮೂರ ಮಂದಾರ ಹೂವೇ, ನನ್ನೊಲೊಮೆ ಬಂದಳದ ಚಿಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು.
1: ಗಾ ಕೊಟ್ಟಿದ್ದಾರೆ ಅಕ್ಷರ.
0: ಹಲೋ,
3: ಹಲೋ,
0: ಗಾ ಅಕ್ಷರ ಕೊಟ್ಟಿದ್ದೀರಿ ಮಾಧವನ್ ಅವರೇ, ಧನ್ಯವಾದ.
3: ಹೌದು,
0: ಮುಂದಿನ ಕರೆಗೆ ಹೋಗ್ತೇವೆ, ಧನ್ಯವಾದ.
1: ಹಾಗೆ ಗಾ ಅಕ್ಷರದಿಂದ ಯಾರು ಯಾವ ಗೀತೆ ಹಾಡ್ತಾರೆ ಕೇಳೋಣ ಅಲ್ವಾ. ಹಲೋ, ಓಕೆ, ಇಲ್ಲ, ಕರೆ ಕಡಿತಗೊಂಡಿದೆ. ಹಾಗಿದ್ರೆ ಗಾ ಅಕ್ಷರವನ್ನ ಕೊಟ್ಟಿದ್ದಾರೆ ಅಲ್ವಾ, ಗಾಗು. ಈಗ ನಮ್ಮ ಕಾಲರ್ಸ್ ಹೇಗೆ ಅಂದ್ರೆ, ಅವ್ರು ಹಾಡು ಹೇಳೋ ತವಕದಲ್ಲಿ ಹೆಸರು ಊರು ಬೇಡವೇ ಬೇಡ, ಡೈರೆಕ್ಟ್ ಆಗಿ ಹಾಡು ಹೇಳ್ಬಿಡೋಣ ಅಂತ ಅನ್ಕೋತಾ ಇದ್ದಾರೆ, ಉತ್ಸುಕರಾಗಿದ್ದಾರೆ. ಸರಿ, ನೋಡೋಣ ಯಾರಿದ್ದಾರೆ ಅಂತ. ಈಗ ಹಲೋ,
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತನಾಡ್ತಿರೋದು?
4: ನಾನು ಸರೋಜ ಅಂತ, ಕಡಂಗ.
0: ಓಕೆ ಸರೋಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಾ ಅಕ್ಷರ ಕೊಟ್ಟಿದ್ದಾರೆ ಮಾಧವನ್ ಅವರು.
4: ಸರಿ ಮೇಡಮ್. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ, ಮಳೆನಾಡಿನ ಮಳೆ ಹಾಡಿನ.
0: ಮರ್ತು ಹೋಯ್ತಾ? ನಾ ಅಕ್ಷರ ತಗೊಳ್ತೀವಿ ಹಾಗಿದ್ರೆ.
4: ಸರಿ,
0: ಬಹಳ ತಯಾರಿ ನಡೆಸಿದ್ರಿ, ಬೇಸರ ಮಾಡ್ಕೊಳ್ಬೇಡಿ. ಒಟ್ಟಿನಲ್ಲಿ ಕರೆ ಸಿಕ್ಕಿದೆ, ಹಾಡಿದ್ದೀರಿ.
4: ಸರಿ ಮೇಡಮ್,
0: ಧನ್ಯವಾದ.
1: ಯಾವ ಅಕ್ಷರ? ನಾ ಅಕ್ಷರ ಇದೆ ಅಲ್ವಾ.
0: ನಾ
1: ನೋಡೋಣ ನಮ್ಮ ಮುಂದಿನ ಕಾಲರ್ ನಾ ಅಕ್ಷರದಿಂದ ಯಾವ ಗೀತೆ ಹಾಡ್ತಾರೆ ಅಂತ. ಹಲೋ,
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ದಯವಿಟ್ಟು ರೇಡಿಯೋದಿಂದ ಸ್ವಲ್ಪ ದೂರ ಬರ್ತೀರಾ?
5: ಓಕೆ ಮೇಡಮ್.
0: ಎಲ್ಲಿಂದ ಅಂತ ಹೇಳಿಲ್ವಲ್ಲ ಹೆಸರು?
5: ನಾನು ನೀರ್ಕೊಲ್ಲಿ ರೇಣುಕಾ ಮೇಡಮ್.
0: ರೇಣುಕಾ ಅವರೇ, ಹೊಸ ಶ್ರೋತೃ.
5: ಕಳೆದ ವಾರ ಮಾಡಿದ್ದೆ.
0: ಹೌದಾ? ಈಗ ನಾ ಅಕ್ಷರ ಸಿಕ್ಕಿದೆ ನಿಮ್ಗೆ.
5: ಸರಿ ಮೇಡಮ್.
0: ಸರಿಯಲ್ಲ, ತಕ್ಷಣ ಶುರು ಮಾಡ್ಬೇಕು.
5: ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೆತ್ತಕೆ, ಎಲ್ಲರೆದಿರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನನ್ನಂತ ಹೆಣ್ಣಿಂದ ಗೆಲ್ಲೋಕೆ
0: ಸಾಧ್ಯವೇ ನಿನಗೆ?
5: ನಿನಗೆ
0: ಛಲ ಅಂತ ಹೇಳ್ಬೇಕಿತ್ತು.
5: ಹೌದು ಮೇಡಮ್.
1: ಇದೀಗ ನೀವು ಹಾಡು ಹೇಳ್ಬೇಕು ಅಂತ ಅಥವಾ ಯಾರಿಗಾದ್ರು ಚಾಲೆಂಜ್ ಮಾಡಿ ಬಂದಿದ್ದೀರಾ?
0: ವೇ ಸಾಧ್ಯವೇ?
5: ನಾನು ಬಸಳೆ ಗಿಡ ನೆಡ್ತಾ ಇದ್ದೆ.
1: ಓಹೋಹೋ, ಓಕೆ.
5: ಹಾಗೆ ಅಲ್ಲಿಂದ ಇದು ಸ್ಟಾರ್ಟ್ ಆಯ್ತಲ್ವ ಪ್ರೋಗ್ರಾಮ್, ಹಾಗೆ ಓಡಿ ಬಂದೆ.
0: ಹಾಗಿದ್ರೆ ಬಸಳೆ ಸಾಂಬಾರ್ ಇವತ್ತು.
1: ಹೌದೌದು, ಅಲ್ಲ, ಗಿಡ ನೆಡ್ತಾ ಇದ್ದಾರೆ ಅಷ್ಟೇ.
0: ನೆಡ್ತಾ ಇದ್ದಾರೆ.
1: ಹೌದೌದು,
0: ಆದ್ರೂ ಅದು ಔಷಧೀಯ ಗುಣ ಇರುವಂತದ್ದಲ್ವಾ?
1: ಹೌದೌದು. ಸರಿಯಾಗಿ ಇನ್ನೊಂದು ತಿಂಗಳು ಬಿಟ್ಟು ಹಾಗಿದ್ರೆ ಇದೇ ತರ ಕರೆ ಮಾಡುವ ಸಮಯದಲ್ಲಿ ಅದನ್ನೇ ತಗೊಂಡ್ ಮನೇಲಿ ಸಾಂಬಾರ್ ಮಾಡ್ತಾ ಇರ್ತಾರೆ.
0: ಹೌದು. ಈಗ ವಾ ಅಕ್ಷರ ಕೊಟ್ಟಿದ್ದಾರೆ.
1: ನಿನಗೆ
0: ನಿನಗೆ
1: ಗಾ ಅಕ್ಷರ ಕೊಟ್ಟಿದ್ದೀರಾ,
0: ಸಾಧ್ಯವೇ ನಿನಗೆ?
1: ಹೌದು, ಇದೇ ರೀತಿ ಕರೆ ಮಾಡ್ತಾ ಇರಿ ನಮ್ಮ ಮುಂದಿನ ಕಾಲರ್. ಹಲೋ
6: ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರು ಮಾತನಾಡ್ತಿರೋದು?
6: ನಾನು ವರಂಗ ರಾಮಣ್ಣ.
0: ರಾಮಣ್ಣ ಅವರೇ ನಮಸ್ಕಾರ. ಈಗ ನಿಮ್ಗೆ ಗಾ ಅಕ್ಷರ ಕೇಳ್ತಾ ಇದ್ದೀರಾ ಅಲ್ವಾ ರೇಡಿಯೋ?
6: ನಾನು ರೇಡಿಯೋ ಫೋನ್ ಮಾಡ್ತಾ ಇದ್ದೆ, ಈಗ ಫೋನ್ ಸಿಕ್ಕಿದಾಗ ಇಲ್ಲಿಗೆ ಬಂದೆ.
0: ಒಂದು ಆತ್ಮವಿಶ್ವಾಸ, ಆಕಾಶವಾಣಿನೇ ಹೇಳುತ್ತೆ ನಮ್ಗೆ ಅಂತ.
1: ಗಾ ಅಕ್ಷರ ನಿಮಗೆ ಸಿಕ್ಕಿದೆ ಈಗ.
6: ಗಾನಾ?

0: ದಾಕ್ಷರ ಕೊಟ್ಟಿದ್ದಾರೆ. ರಾಮಣ್ಣ ಅವರಿಗೆ ನೀವು ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ರಿ.
1: ಅಲ್ಲ, ಅವರು ಒಂದು ಸಾಲು ಹೇಳ್ಬಿಟ್ಟು ಅದಂದ್ರೆ ನಮ್ಗೆ ಮರ್ತು ಹೋಗುತ್ತೆ ಯಾವ ಹಾಡು ಹಾಡ್ತಾ ಇದ್ರೆ.
2: ಅವರು
1: ಶುರು ಮಾಡಿದ್ದೇನೆ ಅದು ಇದಾಗಿದೆ.
0: ಅಂದ್ರೆ ಸಡನ್ ಆಗಿ
1: ಹೇಗೆ ಅಂದ್ರೆ, ಒಂದು ಧ್ಯಾನಸ್ಥಕ್ಕೆ ಹೋಗ್ಬೇಕು, ಗಾಳಿ ಮೇಲೆ ಅಂತ ಹೇಳ್ಬೇಕು ಅವ್ರು ಅಲ್ವಾ. ನಾವೀಗ ಹಾಡಿದ್ರೆ
0: ಅವರು ಕರೆ ಸಿಕ್ಕಿದ ಖುಷಿಗೆ ಅಲ್ವಾ ರಾಮಣ್ಣ ಅವರೇ.
2: ಅಲ್ಲ, ಬಾಯಿ ಸ್ವಲ್ಪ
1: ಇಲ್ಲ ಇಲ್ಲ ಇರ್ಲಿ,
0: ಮಾಡಿದ್ದೀರಾ ನೀವು ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಮಾಧುರಿಯಕ್ಕೆ ಭಕ್ತಗೀತೆಗೆ ಕರೆ
1: ಮಾಡಬಹುದಲ್ಲ, ಮಾಡಬಹುದು. ಧನ್ಯವಾದ. ಅವ್ರದ್ದು ಯಾವ ಅಕ್ಷರ ಹೇಳಿ ಶ್ರುತಿ?
0: ದ. ದ ಅಕ್ಷರದಿಂದ
1: ಆಶೀರ್ವಾದ.
0: ದ, ಹೌದು. ನೋಡೋಣ ಮುಂದಿನ ಕಾಲರ್. ಹಲೋ.
3: ಹಲೋ,
1: ನಮಸ್ತೆ. ಯಾರು, ಎಲ್ಲಿಂದ?
3: ಮೇಡಮ್, ನಮ್ಮ ಹೆಸರು ರಫೀಕ್ ಕಾಕಮಡ, ವಿರಾಜಪೇಟೆಯಿಂದ. ಮೇಡಮ್,
1: ಹೆಸರೇನು?
3: ರಫೀಕ್ ಕಾಕಮಡ, ವಿರಾಜಪೇಟೆಯಿಂದ.
1: ಹಾ, ನಮಸ್ತೆ. ಹಾ, ಈಗ ದಾ ಅಕ್ಷರ ಅಲ್ವಾ ಶ್ರುತಿ?
0: ಹೌದು. ದಾ ಅಕ್ಷರದಿಂದ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ರಫೀಕ್ ಅವರೇ?
3: ಯಾವ ಅಕ್ಷರ ಕೇಳಲಿಲ್ಲ ಮೇಡಮ್.
0: ತಾತ
1: ದನ.
0: ಕಟ್ಟಾಗಿದೆ. ಧರಣಿ ಮಂಡಲ ಮಧ್ಯದೊಳಗೆ ಅಂತ ಹೇಳುವಷ್ಟು ಅಲ್ಲಿ ಆಗ್ಬಿಟ್ಟಿದ್ದೆ. ಏನ್ ಮಾಡೋದು ಈಗ ನಮ್ಮ?
1: ಇಲ್ಲ ಬೇಡ, ದಾಕ್ಷರನೇ ಕೊಡೋಣ.
0: ದಾನೇ ಕೊಡೋಣ ಅಲ್ವಾ ನೆಕ್ಸ್ಟ್ ಕಾಲರ್ಗೆ?
1: ಹೌದು.
0: ಸರಿ, ಹಾಗಿದ್ರೆ ಕೇಳೋಣ. ಹಲೋ.
4: ಹಲೋ,
0: ನಮಸ್ತೆ.
4: ನಮಸ್ತೆ, ನಾನು ಶಾಂತಿ ದೇವದಾಸ್ ಸೋಮವಾರಪೇಟೆಯಿಂದ.
0: ಶಾಂತಿ ದೇವದಾಸ್ ಸೋಮವಾರಪೇಟೆಯಿಂದ.
1: ಈಗ ಅವರಿಗೆ ಯಾವ ಅಕ್ಷರ?
0: ದ
1: ಅಕ್ಷರ.
4: ದಾವಾ.

0: ಬಂದೆ ಶರಣೆಂದು ಕೈಹಿಡಿದು ಕಾಪಾಡಿ ದಾರಿ ತೋರಯ್ಯ.
1: ಯಾ ಅಕ್ಷರ,
0: ಥ್ಯಾಂಕ್ ಯು.
1: ಯಾ ಅಕ್ಷರ. ಅವರು ಚರಣ ಕೂಡ ಹಾಡಿದ್ರಿ ಅಲ್ವಾ ನೀವು?
0: ಹೌದು, ಎರಡೇ ಲೈನ್.
1: ಆದ್ರೆ ಈ ಹಾಡಿನಲ್ಲಿ ಎರಡು ಸಾಲುಗಳನ್ನ ಹಾಡಬೇಕು, ಪಲ್ಲವಿ.
2: ಧನ್ಯವಾದಗಳು ಶಾಂತಿಯವರೇ, ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡಿದ್ದೀರಾ. ಇದೇ ರೀತಿ ಕರೆ ಮಾಡ್ತಾರೆ ಎಲ್ಲ ಕಾರ್ಯಕ್ರಮಗಳಿಗೂ. ನಮಸ್ಕಾರ ಶಾಂತಿಯವರು. ಹಾಗಿದ್ರೆ ಯಾ ಅಕ್ಷರವನ್ನ ಕೊಟ್ಟಿದ್ದಾರೆ, ಮುಂದಿನ ಕಾಲರ್ ಯಾ ಅಕ್ಷರದಿಂದ ಯಾವ ಗೀತೆಯನ್ನ ಹಾಡ್ತಾರೆ ಅಂತ ನಾವು ಕೇಳೋಣ. ಹಲೋ
1: ಹಲೋ, ನಮಸ್ತೆ. ಯಾರು, ಎಲ್ಲಿಂದ?
3: ನಮಸ್ತೆ ಮೇಡಮ್,
1: ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ?
3: ನಾನು ವಾಣಿ ಚಂಗಮ್ಮ ಮೇಡಮ್. ಯಾಕ್ಸರ ಕೊಟ್ಟಿದ್ದಾರೆ? ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ.
2: ನೋಡಿ ನೀವು, ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ಅಲ್ಲ, ಒಬ್ಬಳೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇಬ್ರು ಇದ್ದೀವಿ. ನೀವೊಬ್ಬರೇ ಕೊಟ್ಟಿದ್ದೀರಾ? ಅವ್ರು ಎಷ್ಟಿದೋ ಅಂದ್ರೆ ಅವ್ರಿಗೆ ಅವರೇ ಹಾಡು ಹೇಳ್ಕೊಂಡಿದ್ದಾರೆ ಇವಾಗ. ತುಂಬಾ ಖುಷಿ ಆಯ್ತು ವಾಣಿಯವರೇ,
3: ಧನ್ಯವಾದಗಳು.
2: ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಹಾಗಿದ್ರೆ ಅವರು ಯಾವ್ದು ವಿ ಅಕ್ಷರ ಅಲ್ಲ, ವಾ ಅಕ್ಷರವನ್ನ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಕಾಲರ್ ವಾ ಅಕ್ಷರದಿಂದ ಯಾವ ಗೀತೆ ಹಾಡ್ತಾ ಇದ್ದಾರೆ? ನಮಸ್ಕಾರ.

0: ಹಲೋ ನಮಸ್ತೆ ಮೇಡಮ್.
1: ಯಾರು ಮಾತನಾಡ್ತಿರೋದು?
0: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
1: ತಿಮ್ಮಪ್ಪ ಅವರೇ, ವಾ ಅಕ್ಷರ ಸಿಕ್ಕಿದೆ ನಿಮಗೆ. ವಾ
0: ಹೇಳ್ತೇನೆ
1: ವಿ
0: ಮೇಡಮ್.
1: ವೇ.
0: ಆಯ್ತು. ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ.
1: ಮಾ ಅಕ್ಷರ.
0: ಹೌದು ಮೇಡಮ್,
1: ಕಳೆದ ಬಾರಿ ಈ ಹಾಡೇ ಹಾಡಿದ್ರಿ ಅನ್ಸುತ್ತಲ್ಲ.
0: ನನಗೆ ಭಾಗ್ಯ, ಅದು ರಾಯರ ಒಂದು ಅನುಗ್ರಹ ಮೇಡಮ್.
1: ಅಲ್ಲ, ಅನುಗ್ರಹ ಇದೆ. ನೀವೇ ತಾನೇ ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಹೇಳಿದ್ದು. ಕರೆ ಮಾಡಿ ಅಂತ ಹೇಳಬೇಡಿ ಮೇಡಮ್.
2: ನಾವು ಮಾಡ್ತೀವಿ ಅಂತ
1: ಅಲ್ಲ ಅಲ್ಲ, ಶ್ರೋತೃಗಳಿಗೆ ಹೇಳಬೇಡಿ, ಕರೆ ಮಾಡಿ ಅಂತ ಹೇಳಬೇಡಿ. ಮತ್ತೆ ಕೇಳಿದ ಹಾಡನ್ನೇ ಕೇಳೋದಿಕ್ಕೆ
2: ಬಿಡಬೇಡಿ, ಅವಕಾಶ ಕೊಡಬೇಡಿ ಅಂತ. ಓಕೆ,
1: ಮುಂದಿನ ಬಾರಿ ಬೇರೆ ಹಾಡನ್ನ ಹಾಡ್ಲಿ. ಧನ್ಯವಾದ, ನಮಸ್ಕಾರ. ಮಾ ಅಕ್ಷರ ಕೊಟ್ಟಿದ್ದಾರೆ.
2: ಹೌದೌದು. ಇನ್ನು ಮಾ ಅಕ್ಷರದಿಂದ ಯಾವ್ದೆಲ್ಲ ಹಾಡುಗಳನ್ನ ಹಾಡಬಹುದು ಅಂತ ಯೋಚನೆ ಮಾಡ್ತಾನೇ ಕರೆ ಮಾಡ್ತಾ ಇರ್ತಾರೆ. ಕರೆ ಮಾಡಿದ ಕಾಲ್ ಸಿಕ್ಕಿದ ಕೂಡ್ಲೆ ಹಾಡು ಬದಲಾಗಿ ಬಿಡುತ್ತೆ ಕೆಲವೊಮ್ಮೆ,
1: ಒಂದೇ ಸಾಲ್ ಬರುತ್ತಲ್ಲ.
2: ಹೌದೌದು, ನೋಡೋಣ ಯಾರು ಹಾಡ್ತಾ ಇದ್ದಾರೆ ಅಂತ. ಹಲೋ,
3: ನಮಸ್ಕಾರ ಮೇಡಮ್. ಶಕುಂತಲಾ ಮೇಡಮ್ಗೆ ತುಂಬಾ ತುಂಬಾ ಧನ್ಯವಾದ.
1: ಓ, ಧನ್ಯವಾದ ತಮಗೂ ಕೂಡ. ಯಾವ ಕಾರಣಕ್ಕೆ?
3: ಸಕಲೇಶ್ಪುರಿಂದ ಗಿರಿಜಾ ಮೇಡಮ್.
1: ಗೊತ್ತಾಯ್ತು ನಿಮ್ಮ ಧ್ವನಿಯಲ್ಲಿ,
3: ಮಾ ಅಕ್ಷರ ಕೊಟ್ಟಿದ್ದೀರಲ್ಲ.
1: ಹೌದು ಹೌದು.

0: ಬಂಧ ದ ಅಕ್ಷರ.
1: ಅಂದ್ರೆ ಅವರು ಚಿಕ್ಕದಾಗಿ ಯಾಕೆ ಆಡಿದ್ರು ಅಂದ್ರೆ ನೆಕ್ಸ್ಟ್ ಕಾಲರ್ ಗೆ ಸ್ವಲ್ಪ ಅವಕಾಶ ಸಿಗ್ಲಿ ಏನೋ ಅಂತ ಹೇಳಿದ್ರು.
2: ನೋಡಿ
0: ನೋಡಿ, ಎಲ್ಲ ಶ್ರೋತೃಗಳಲ್ಲಿ ಒಂದು ಆಕಾಶವಾಣಿ ಮನವಿ ಮಾಡುವಂತಹದ್ದು, ಕರೆ ಸಿಕ್ಕದಾಗ ನಿಧಾನಕ್ಕೆ ರಾಗವಾಗಿ ಹಾಡ್ಲಿ. ಅದರಲ್ಲಿ ನಾವೇನು ಬೇಗ ಬೇಗ ಹಾಡಿ ಅಂತ ಅಂದ್ರೆ ಏನಂದ್ರೆ ಸಮಯ ವ್ಯಯ ಮಾಡೋದು ಬೇಡ ಅಂತ. ಈಗ ಉತ್ಸಾಹ ಇರೋದಕ್ಕೆ,
2: ಭಾನುವಾರ ವಿಶೇಷ ಮೇಡಮ್ ಇವತ್ತು,
0: ಅಲ್ಲ ಅಲ್ಲ, ಉತ್ಸಾಹ ಇರೋದಕ್ಕೆ ಆಸಕ್ತಿ ಇರೋದಕ್ಕೆ ಅವ್ರು ಭಾಗವಹಿಸಿದ್ದಾರೆ ಅಲ್ವಾ. ಹಾಗಾಗಿ ಅವರು ಇದನ್ನ ಗಮನಿಸ್ಬೇಕು ನಿಧಾನಕ್ಕೆ. ಗಿರಿಜಾ ಅವರು ಎರಡ್ ಸಾರಿ ಹಾಡ್ಲೇ ಇಲ್ಲ, ಒಂದೇ ಸರಿ ಹಾಡ್ಬಿಟ್ರು. ಆದ್ರೆ ಅದ್ರಲ್ಲಿ ಇರುವಂತಹದ್ದು ಇವರು ಅಷ್ಟೇ, ಮಾಧವನ್ ಅವರು ಅಷ್ಟೇ, ಇನ್ನೊಂದ್ ಸಾರಿ ಹಾಡ್ಬೇಕಿತ್ತು, ಅವರು ಹಾಡ್ಲಿಲ್ಲ.
1: ನಾವು ಬೇಗ ಬೇಗ ಬೇಗ ಅಂತ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಹಾಡನ್ನ ಯೋಚನೆ ಮಾಡೋದು ಸ್ವಲ್ಪ ಬೇಗ ಇರ್ಲಿ ಅಂತ ಅಷ್ಟೇ. ಅಂದ್ರೆ ಹಾಡು ನಿಧಾನವಾಗಿ.
0: ಈಗ ಅವರು ಕರೆ ಮಾಡ್ತಾರಲ್ವಾ, ನಾವು ನಮಸ್ತೆ ಅಂತೀವಿ. ಆಗ ನಮಸ್ತೆ ಅಂತಾರೆ, ಯಾರು ಅಂತ ಕೇಳ್ತೀವಿ. ನಾವು ಮೊದಲು ಏನಂತ ಹೇಳಿದ್ದು ಸೂಚನೆಯಲ್ಲಿ, ಕರೆ ಸಿಕ್ಕಿದ ತಕ್ಷಣ ನಾನು ಗಿರಿಜಾ ಸಕಲೇಶ್ಪುರದಿಂದ, ಅಕ್ಷರ ಇದಿದೆ ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ ಅಕ್ಷರ ಅಂತ ಕೇಳ್ಬೇಕು. ಈಗ ಎಷ್ಟು ಸಮಯ ಉಳಿಯುತ್ತಲ್ವಾ,
1: ಹೌದೌದು, ಅಷ್ಟು ಜನರಿಗೆ ಮಾತಾಡ್ಲಿಕ್ಕೆ ಅವಕಾಶ.
0: ಇಷ್ಟು ಮಾತಾಡಿದ್ದಕ್ಕೆ ಒಬ್ರು ಶ್ರೋತೃ ಹಾಡ್ಬೋದಾಗಿತ್ತಲ್ವಾ.
1: ಹಾಡ್ಬೋದಿತ್ತು. ಸರಿ ನೋಡೋಣ.
0: ಗಿರಿಜಾ ಅವರೇ ನಮಸ್ಕಾರ.
1: ನಮಸ್ಕಾರ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಮುಂದಿನ ಕಾಲರ್ ಯಾರಿದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್. ಮಂಗಳೂರಿಂದ ಇಸ್ಮಾಯಿಲ್ ಸಲ್ಲಾಡಿ.
1: ಇಸ್ಮಾಯಿಲ್ ಅವರು ಮಂಗಳೂರಿನಿಂದ.
3: ನಿಮ್ ಹತ್ರ ಒಂದು ಮಾತು ಕೇಳ್ಬೇಕು ಮೇಡಮ್. ನೀವೀಗ 3 ಗಂಟೆಗೆ ಒಂದು ಹೊಸ ಪ್ರೋಗ್ರಾಮ್ ಮಾಡಿದ್ರಲ್ವಾ?
0: ಹೌದು ಹೌದು.
3: ಅದರಲ್ಲಿ ಭಕ್ತಿ ಗೀತೆ ಭಾವ ಗೀತೆ ಎಲ್ಲ ಹೇಳಿ ಕೇಳಿದ್ದೆ ನಾನು. ಆದ್ರೆ ಅದರಲ್ಲಿ ನಮ್ಮದು ಭಕ್ತಿ ಗೀತೆ ಬರ್ತದಲ್ವಾ, ಅದನ್ನು ಹಾಡಬಹುದು ಅಂತ ಕೇಳೋದು ನಾನು.
0: ಯಾವುದು
3: ಅದು? ನಮ್ಮ ಭಾಷೆಯದ್ದು ಭಕ್ತಿ ಗೀತೆ, ಮಲಯಾಳ
0: ಕನ್ನಡ
3: ಹಾಡಬಹುದು ಅಂತ.
0: ಇಲ್ಲ, ಕನ್ನಡದಲ್ಲಿ ಇರುವಂತದ್ದು ಹಾಡಬೇಕು. ಕ್ಷಮಿಸಿ.
3: ಆಯ್ತು ಮೇಡಮ್, ಪ್ರಯತ್ನ ಪಡ್ತೀನಿ, ನೋಡೋಣ. ಸಿಕ್ಕಿದ್ರೆ ಒಂದು ಪಾಡು.
1: ಹಾಗಿದ್ರೆ ಇವಾಗ ಹಾಡು ಹೇಳೋದಕ್ಕೆ ತೆರಡಿ ಇದ್ದೀರಾ?
3: ಯಾವ ಅಕ್ಷರ ಮೇಡಮ್?
1: ದ ಅನುಬಂಧ.
3: ಗುರುಗುಟ್ಟಿ ನೋಡಬೇಡಯ್ಯ, ಹೆಣ ಹೀಗೆ ನೋಡೋದು ಸರಿಯಲ್ಲ. ಮೂಗ ನಂಗೆ ನಿಲ್ಲಬೇಡಯ್ಯ, ಮಾತನಾಡದೆ ಹೋಗೋದು ಸರಿಯಲ್ಲ. ಲಗ್ಗೆ ಬಿಟ್ಟು ಆಡಬೇಡವೇ, ಹೆಣ್ಣು ಹೀಗೆ ನಡೆಯೋದು ಸರಿಯಲ್ಲ. ಗಂಡಸರ ಕಾಡಬೇಡವೇ, ಕಂಡು ಬೀರಿ ಅಂತಾರೆ ಜನ.

0: ಲಾ ಅಕ್ಷರ.
1: ಹೌದು ಮೇಡಮ್,
0: ಯಾವ ಸಿನಿಮಾದ್ದು ಇದು?
1: ಇದು ಕಾಳಿಂಗ ಸಿನಿಮಾದ್ದು ಮೇಡಮ್.
2: ಯಾರಾದ್ರೂ ನಿಮ್ನ ಈಗ ದುರುಗುಟ್ಟಿ ನೋಡ್ತಾ ಇದ್ರ?
0: ಅಭ್ಯಾಸ ಮಾಡಿ.
1: ಹೌದು ಮೇಡಮ್,
0: ಅಲ್ಲ ಅಭ್ಯಾಸ ಅಭ್ಯಾಸ ಮಾಡಿದಿರಿ ಹಾಗಿದ್ರೆ.
1: ಹೌದು ಹೌದು, ಅದೇ ಅದು ಒಂದು ಇದಲ್ಲ, ಏಜ್ ಅಲ್ಲಿ ಇರ್ತದೆ ಹಾಗೆ.
0: ಧನ್ಯವಾದ
2: ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ.
1: ನನಗೂ ಅವರಿಗೂ ಅಂತ ಇಲ್ಲ.
0: ಪ್ರೀತಿಯಿಂದ, ಪರಸ್ಪರ ಪ್ರೀತಿಯಿಂದ ಬಾಳ್ಬೇಕಲ್ವಾ ನಾವೆಲ್ಲ, ಆತ್ಮೀಯವಾಗಿ ಹೊಂದಿಕೊಂಡು ಹೋಗುವಂತಹದ್ದು ಮುಖ್ಯ ಜೀವನದಲ್ಲಿ ಅಲ್ವಾ. ನಮಸ್ಕಾರ. ನಮಸ್ಕಾರ.
2: ಹಾಗಾದ್ರೆ ಇಸ್ಮಾಯಿಲ್ ಅವರು ಲಾ ಅಕ್ಷರವನ್ನ ಕೊಟ್ಟಿದ್ದಾರೆ
0: ಅಲ್ವಾ.
2: ಲಾ ಅಕ್ಷರದಿಂದ ಯಾರು ಇವತ್ತು ಹಾಡು ಹೇಳ್ತಾರೆ ಕೇಳೋಣ. ಹಲೋ.
3: ಹಲೋ ಮೇಡಮ್, ನಮಸ್ತೆ. ನಾನು ಧನ್ಯಾ ಚಿತ್ರದಿಂದ.
2: ಧನ್ಯಾ?
3: ಹೌದು.
2: ಧನ್ಯಾ ಅವ್ರಿಗೆ ಲಾ ಅಕ್ಷರ ಸಿಕ್ಕಿದೆ ಅಲ್ಲ.
3: ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ.

0: ಮಾಲಿ ಲ
1: ಪುನಃ ಲ ಅಕ್ಷರನೇ ಬಂತು ನೋಡಿ.
2: ಅಕ್ಷರ ಇವರು ಕೂಡ ಕಳೆದ ಬಾರಿ ಹಾಡಿದಂತ ಹಾಡನ್ನೇ ಹಾಡಿದ್ದಾರೆ.
0: ಇಲ್ಲ ಇಲ್ಲ
2: ಇಲ್ವಾ?
0: ನನಗೆ ಲಾಸ್ಟ್ ಟೈಮ್ ನಾ ಸಿಕ್ಕಿತ್ತು ಮೇಡಮ್.
2: ನೆನಪು ಮಟ್ಕೊಂಡಿದ್ದೀರಲ್ಲ.
0: ಹೌದು.
2: ಆಯ್ತು, ಲ ಅಕ್ಷರ ಕೊಟ್ಟಿದ್ದೀರಿ, ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
2: ನಮಸ್ಕಾರ.
1: ಮತ್ತೆ ಈಗ ಈ ಲ ಅಕ್ಷರದಲ್ಲಿ ಹಾಡಿದ್ರೆ ಎರಡನೇ ಬಾರಿ ಈ ಅಕ್ಷರ ಬರ್ತಾ ಇರುವಂತದ್ದು ನೋಡೋಣ ಅಲ್ವಾ. ಲ ಅಕ್ಷರದಲ್ಲಿ ತುಂಬಾನೇ ಹಾಡುಗಳಿದೆ, ಯಾವ್ದನ್ನ ಹಾಡ್ತಾರೆ ಕೇಳೋಣ. ಹಲೋ,
3: ಹಲೋ, ನಮಸ್ತೆ.
1: ನಮಸ್ತೆ, ಯಾರು ಮಾತನಾಡ್ತಿರೋದು?
3: ನಾನು ಚೇತನ್ ಅಂತೇಳಿ.
1: ಗೊತ್ತಾಗ್ಲಿಲ್ಲ.
2: ಚೇತನ್?
1: ಚೇತನ್
2: ಯಾವೂರು?
3: ಬೆಳ್ಳಿಪಾಡಿ.
1: ಬೆಳ್ಳಿಪಾಡಿ. ಚೇತನ್ ಅವರ ಕಾರ್ಯಕ್ರಮ ಕೇಳ್ತಾ ಇದ್ರಲ್ವಾ, ಲ ಅಕ್ಷರ ಸಿಕ್ಕಿದೆ ನಿಮ್ಗೆ, ಹಾಡಿ ಹಾಗಿದ್ರೆ.
3: ಲಾಲಿ ಲಾಲಿ ಸುಕುಮಾರ
2: ನಿರೀಕ್ಷೆ, ಅಮ್ಮನ ಬಾಳಿನ ನೆಮ್ಮದಿಗೆ ಹಾಡಿ.
3: ಕಂದ ನೀನೆ ಆಧಾರ.
1: ಇವರು ಬಿಟ್ಟ ಸ್ಥಳ ತುಂಬಿ ಅಂತ ನಿಮಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ.
2: ಹೌದು,
1: ಆಧಾರ ರಾ ಅಕ್ಷರ ಕೊಟ್ಟಿದ್ದೀರಾ ಅಲ್ವಾ?
3: ಹೌದು.
2: ಪ್ರಯತ್ನಕ್ಕೆ ಧನ್ಯವಾದ ಚೇತನ್, ನಮಸ್ಕಾರ. ರಾ ಅಕ್ಷರ ಕೊಟ್ಟಿದ್ದಾರ?
1: ಹೌದು.
2: ನೋಡಿ ಬಿಡ್ತಾರಲ್ಲ,
1: ನಿಲ್ಸ್ಬಿಟ್ಟು ಅಂದ್ರೆ ನೀವ್ ಇದ್ದೀರಾ ಅನ್ನೋ ಧೈರ್ಯದಲ್ಲಿ ಅವರು ಸ್ವಲ್ಪ ಒಂದು ಖಾಲಿ ಜಾಗವನ್ನ ತುಂಬಿ ಅಂತ
2: ನಿಮ್ಮನ್ನು ಕೂಡ ನಂಬಿದ್ದಾರೆ ಅವರು. ಈಗ
1: ಅವರೆಲ್ಲ ಹಾಡ್ತಾ ಇದಾರಲ್ವಾ, ಅದನ್ನ ಕೇಳ್ತಾ ನಾನು ಹಾಗೆ ಕಿವಿ ಇಂಪು ಮಾಡ್ಕೊಳ್ತಾ ಇದ್ದೀನಿ, ತಂಪು ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಮುಂದಿನ ನಮ್ಮ ಕರೆಯಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ. ಹಲೋ,
4: ಹಲೋ ಮೇಡಮ್.
1: ನಮಸ್ತೆ, ಯಾರಿದು?
4: ಬೆಳ್ತಂಗಡಿ ತಾಲೂಕಿಂದ.
1: ತಮ್ಮ ಹೆಸರು?
4: ಹಲೋ, ತಮ್ಮ ಹೆಸರು? ನನ್ನ ಹೆಸರು ಭವ್ಯ.
1: ಭವ್ಯ.
2: ರಾ ಅಕ್ಷರ ಸಿಕ್ಕಿದೆ ನಿಮಗೆ?
4: ಎಂತ ಮೇಡಮ್?
2: ರಾ? ರಾ

0: ಗಾ ಅಕ್ಷರ,
1: ಗ ಅಕ್ಷರವನ್ನು
0: ಗಾ ಅಕ್ಷರ.
1: ಕೊಟ್ಟಿದ್ದಾರೆ.
0: ಭವ್ಯ ಅವರೇ ಧನ್ಯವಾದ,
2: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ. ಗಾ
1: ಈಗ ಏನು ಅಂತ ಹೇಳಿದ್ರೆ, ಗ ಅಕ್ಷರದಲ್ಲಿ ನಮ್ಮ ಮುಂದಿನ ಕಾಲರ್ ಯಾರು ಕರೆ ಮಾಡ್ತಾರಲ್ವಾ, ಅವ್ರಿಗೆ ಇದಕ್ಕೆ ಹಾಡುಗಳನ್ನ ಯೋಚನೆ ಮಾಡೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಇದೆ. ಯಾಕಂದ್ರೆ ನಾವು ಒಂದು ಚಿಕ್ಕ ವಿರಾಮ ತಗೊಂಡು ಹಾಗೆ ಬೇಗ ವಾಪಸ್ ಬರೋಣ, ಸರಿನಾ? ಹಾಗಿದ್ರೆ ಈಗ ಅಂತ್ಯಾಕ್ಷರಿ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಒಂದು ಪುಟ್ಟ ವಿರಾಮದ ಬಳಿಕ.
3: ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರ ಆಗ್ತಾ ಇದೆ
4: ಸ್ವರ ಸಾಂಗತ್ಯ, ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯ.

ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಬನ್ನಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ಈಗ ಶ್ರುತಿ, ಈಗ ಮುಂದಿನ ಕರೆ ಸ್ವೀಕರಿಸುವ ಮುನ್ನ ಈ ಕಾರ್ಯಕ್ರಮದ ನಂತರ
1: ಯಾವುದೆಲ್ಲ ಕಾರ್ಯಕ್ರಮ ಇದೆ?
0: ಕಾರ್ಯಕ್ರಮಗಳು 2 ಗಂಟೆಯ ತನಕ.
1: ಓಕೆ, ಮುಖ್ಯ ಕಾರ್ಯಕ್ರಮಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಈಗ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗುತ್ತೆ. ಅದಾದ ಬಳಿಕ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ವಿಷ್ಣು ಶರ್ಮಾ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. 1:00ಗೆ ಪ್ರಸಾರವಾಗಲಿರುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಇದನ್ನು ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ ಸಿಗಲಿದೆ ನಮಗೆ. ಇವಿಷ್ಟು ಈಗ ಇನ್ಮುಂದೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳು. ಹಾಗೆ 1:20ಕ್ಕೆ ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಇದರಲ್ಲಿ ಚಿತ್ತ ಚಿತ್ತಾರ ಎಂಬ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕುಂಬೇರ ಶರು ಸುಬ್ಬಯ್ಯ ಅವರೊಂದಿಗಿನ ಸಂದರ್ಶನ ಇದು. ಹಾಗೆ 1:40ಕ್ಕೆ ಪ್ರಚಲಿತ ಕಾರ್ಯಕ್ರಮ, ಇಂದಿನ ವಿದ್ಯಮಾನಗಳನ್ನ ಒಳಗೊಂಡಂತಹ
0: ಆಧರಿಸಿದ
1: ಚಿತ್ರಗೀತೆಗಳ
0: ಕಾರ್ಯಕ್ರಮ ಪ್ರಸಾರದ ಕಾರ್ಯಕ್ರಮ.
1: ಹೌದು,
0: ಇನ್ನು ಅಕ್ಷರದತ್ತ ಅಂತ್ಯಾಕ್ಷರಿ.
1: ಹೌದು, ನಮ್ಮ ಕಾಲರ್ಗೆ ತುಂಬಾ ಸಮಯಾವಕಾಶ ಕೊಟ್ಬಿಟ್ಟಿದೀವಿ. ಯಾರು ಆ ಲಕ್ಕಿಯೆಸ್ಟ್ ಕಾಲರ್ ಅಂತ ನೋಡೋಣ ಅಲ್ವಾ? ಹಾಗಿದ್ರೆ ಹಲೋ, ನಮಸ್ತೆ. ಯಾರಿದು?
2: ಪವಿತ್ರ, ಮಡಿಕೇರಿಯಿಂದ.
1: ಮಡಿಕೇರಿ ಪವಿತ್ರ,
0: ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಅಕ್ಷರ
1: ನಿಮ್ಗೆ ಗ ಅಕ್ಷರ ಹಾಡು ಯೋಚನೆ ಮಾಡ್ಲಿಕ್ಕೆ ತುಂಬಾ ಸಮಯವೂ ಸಿಕ್ಕಿತ್ತು. ಒಳ್ಳೆ ಹಾಡನ್ನೇ ಹಾಡ್ಬೇಕೀಗ.
0: ಲಕ್ಕಿಯೆಸ್ಟ್ ಅನ್ಬಿಟ್ರಿ.
1: ಹೌದೌದು,
0: ಕೇಳ್ತಾ ಇಲ್ವಾ ರೇಡಿಯೋ?
2: ಕೇಳ್ತಾ ಇದೆ ಮೇಡಮ್. ಪವಿತ್ರ ಟ್ರೈ ಮಾಡ್ತಾ ಇದ್ದೆ.
0: ಸಿಕ್ಕಿದೆ ಹಾಡಿ, ನೆನಪಿಗೆ ಬರ್ತಾ ಇಲ್ವಾ?
1: ಗಾದಿಂದ ಹಾಡಿ
2: ನೆನಪಿಗೆ ಬರ್ತಾ ಇಲ್ಲ.
0: ಏನ್ ಮಾಡೋ,
1: ಅಯ್ಯೋ ಕರೆ ಸಿಕ್ಕಿದ್ದೆ, ಹಾಡಿ ಯೋಚನೆ ಬರ್ತಾ ಇಲ್ಲ. ನೀವೇ ಯಾವ್ದಾದ್ರು ಸಹಾಯ ಮಾಡಿ ಹಾಗಿದ್ರೆ.
0: ಯಾವ್ದು ಹೇಳೋದು, ಪ್ರಯತ್ನ ಪಡ್ಲಿ, ಒಂದೆರಡು ನಿಮಿಷ ಕೊಡ.
1: ಗಗನವೇ ಬಾಗಿ,
2: ಗಗನವೇ ಬಾಗಿ, ಗುರಿಯನು ಸೇರಿದಾಗೆ, ಕಡಲು ಕರೆದಂತೆ ನದಿಯನು ದೇವಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನನಿ ನೀಡುವ ಮಂತ್ರಣ,
0: ಬಾಗಿದೆ ಅಲ್ವಾ
1: ಸೇರಿದ ಹಾಗೆ. ಮತ್ತೆ ಗ ಅಕ್ಷರ ಇವತ್ತಿ ಹಾಡನ್ನ ನಾನು ಅವರಿಗೆ ಹೇಳ್ಕೊಟ್ಟಿದ್ದಕ್ಕೆ ಅವರ ಮನಸ್ಸಿಗೆ ಆಗಮನ ನಂದೆ ಅಲ್ವಾ ಪವಿತ್ರ ಅವರೇ?
0: ಅಲ್ಲ, ನೀವು ಗಗನವೇ ಬಾಗಿ ಅಂತ ಹೇಳಿದ್ರಿ, ಸಾಹಿತ್ಯ ಇರೋದೇನು?
1: ಸಾಹಿತ್ಯ ಭುವಿಯನ್ನು ಸೇರಿದ ಹಾಗೆ
0: ಹೇಳಲೇ ಇಲ್ಲ ನೋಡಿ ಅವರು, ಆದ್ರೆ ಉಳಿದಿದ್ದೆಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ.
1: ಬಾಗಿ ಅಷ್ಟೇ ಇರೋದು,
0: ಅಷ್ಟೇ
1: ಅಷ್ಟೇ, ಗಗನವೇ ಬಾಗಿ ಭುವಿಯನ್ನು ಸೇರಿದ ಹಾಗೆ
0: ಬಾಗಿದೆ ಅಂತ ಅನ್ಕೊಂಡ್ಬಿಟ್ಟೆ.
1: ಇಲ್ಲ ಇಲ್ಲ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಪವಿತ್ರ ಅವರೇ. ಮುಂದಿನ ಸಲ ಆದ್ರೆ ಕರೆ ಮಾಡುವಾಗ ಹಾಡನ್ನ
0: ಅಲ್ಲ, ಅವ್ರಿಗೆ ಸಮಯ ಇತ್ತು.
1: ಹೌದು, ನೆನಪಲ್ಲಿ ಇಟ್ಕೊಂಡು ಕರೆ ಮಾಡಿ ಸರಿನಾ?
0: ಓಕೆ,
1: ಹಾಗಿದ್ರೆ ಮತ್ತೆ ಗ ಅಕ್ಷರ ಬಂದಿದೆ. ಯಾರಿರ್ಬಹುದು, ಯಾವ ಹಾಡು ಆಡಬಹುದು ಅಂತಾನೆ ಈಗ ಇರೋದು. ಹಲೋ,
3: ಹಲೋ,
1: ಯಾರಿದು? ಕರೆಯಲ್ಲಿ ಏನೋ ಒಂದು ಗೊಂದಲ ಇವತ್ತು. ಹಾಗಿದ್ರೆ ಸರಿ, ನಮ್ಮ ಮುಂದಿನ ಕಾಲರ್ ಯಾರಿಲ್ಲಿಂದ ಕರೆ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ ಅಲ್ವಾ? ಕೇಳಿಸ್ತಾ ಇದ್ಯಾ?

0: ಇಲ್ಲ, ಏನೋ ಒಂದು ಗೊಂದಲ ವ್ಯತ್ಯಾಸ ಆಗ್ತಾ ಇದೆ. ಸರಿ, ಹಾಗಿದ್ರೆ ನಾವು ಗ ಅಕ್ಷರವನ್ನು ಕೊಟ್ಟಿದ್ದು ಅಲ್ವಾ, ಗ ಅಕ್ಷರದಿಂದ ಸಡನ್ ಆಗಿ ನಾವು ಮಾತನಾಡುವಾಗ ನಿಮಗೆ ಯಾವ ಒಂದು ಹಾಡು ಯೋಚನೆ ಬರುತ್ತೆ? ಹಾಡು ಹಾಡೋದು ಬೇಡ, ಆದ್ರೂ ಯಾವ ಹಾಡುಗಳು ತಕ್ಷಣ ನಮ್ಮ ಮನಸ್ಸಿಗೆ ಬರುತ್ತೆ?
1: ಹೇಳ್ಬಿಟ್ರೆ ಇವಾಗ ಅವರು ಹಾಡ್ಬಿಟ್ರೆ ಮತ್ತೆ
0: ಅವ್ರಿಗೊಂದು ಚಿಕ್ಕ ಕ್ಲೂ ಕೊಟ್ಟಂಗಾಯ್ತು.
1: ಅವ್ರಿಗೆ ಬೇರೆದಿರುತ್ತೆ ಅಲ್ವಾ?
0: ಸರಿ,
1: ನಿರಂತರ ಶ್ರೋತೃಗಳು ನಾಳೆ ಹೇಳ್ತಾರೆ ಯಾಕೆ ಹಾಡ್ತೀರಿ ಅಂತ.
0: ಸರಿ, ಹಾಗಿದ್ರೆ ನೋಡೋಣ ಅಲ್ವಾ ಇನ್ನೀಗ ಯಾರು ಮಾತನಾಡ್ತಾ ಇದ್ದಾರೆ ಅಂತ. ಶ್ರೋತೃಗಳೇ, ನಮ್ಮ ದೂರವಾಣಿ ಸಂಖ್ಯೆ 0827222285588. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ಸೋಮವಾರಪೇಟೆಯಿಂದ ರೋಹಿತ್ ನಾಗರಾಜ್.
1: ರೋಹಿತ್?
0: ರೋಹಿತ್
2: ನಾಗರಾಜ್.
0: ನಾಗರಾಜ್
2: ಸರಿ,
1: ಕೇಳಿಸ್ತಾ ಇದೆ ನಾಗರಾಜ್ ಅವರೇ, ನಿಮಗೆ ಗಾ ಅಕ್ಷರ ಸಿಕ್ಕಿದೆ.
2: ಆಯ್ತು ಮೇಡಮ್.
1: ಯೋಚನೆ ಮಾಡ್ತಾ ಇದ್ದೀರಾ?
0: ಅಲ್ಲ, ಧ್ವನಿ ಸರಿ
2: ಮಾಡ್ತಾಳೋ ಎಲ್ಲೋ ಗರಿ ಮುಗಿಲೋ ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗಂಡು ಕುಣಿದಾಡಿ ಹೋಗದೆ ದೇವ ಎನ್ನುವ ಮಾತಲಿ ಎಂಬ ಪ್ರೀತಿಸಿರುವ ಇಂದು ಎತ್ತು ಇರಿನವಿಲೋ ಎಲ್ಲೋ ಗರಿ ಮುಗಿಲೋ ಎಲ್ಲೋ.
1: ಲಾಕ್ಷರ
0: ಲಾಕ್ಷರ
1: ಸಾಹಿತ್ಯ ಕೂಡ ಚೆನ್ನಾಗಿ,
0: ತುಂಬಾ ಚೆನ್ನಾಗಿ ಹಾಡಿದ್ರಿ.
1: ಅವರು ಪ್ರಯತ್ನ ಪಡ್ತಾರೆ
2: ಅನ್ಸುತ್ತೆ ಮೇಡಮ್. ನಾನು
1: ಹೌದಾ, ಮಧ್ಯ
0: ಮತ್ತೆ ಹಾಡ್ಲಿಕ್ಕೆ ಈಗ ಅವಕಾಶ ಆಕಾಶವಾಣಿಯಿಂದನೇ ಬೇಕಾಯ್ತು ಅಲ್ವಾ?
1: ಮತ್ತೆ ಹಾಡಿದ್ದೆ, ಹೋಗಿ
2: ಡ್ಯುಯೆಟ್ ಸಾಂಗ್ ಆಡ್ತಾ ಇದ್ದೆ ನಾನು ಬೆಳ್ಳಪ್ಪ ಮೇಡಮ್, ಶಾರದಾ ಮೇಡಮ್ ಎಲ್ಲ ಮೊದಲು.
0: ಓಕೆ,
1: ಹಿಂದೆ
2: ಹಾಗೆ ಸುಮಾರು ವರ್ಷದಿಂದ.
1: ತುಂಬಾ
0: ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ.
2: ಓಕೆ ಮೇಡಮ್,
0: ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ಕಾರ. ಹಾಗೆ ಅವರು ಲಾ ಅಕ್ಷರವನ್ನ ಕೊಟ್ಟಿದಾರಲ್ವಾ? ಸರಿ, ಹಾಗಿದ್ರೆ ಲಾ ಅಕ್ಷರದಲ್ಲಿ ಬೇರೆ ಯಾರು ಹಾಡು ಹೇಳ್ತಾ ಇದ್ದಾರೆ? ಹಲೋ, ಲಾ ಅಕ್ಷರ ಇದೀಗ ಮೂರನೇ ಬಾರಿ ಅಲ್ವಾ ಬರ್ತಾ ಇರೋದು? ಎಷ್ಟು ಹಾಡುಗಳಿದೆ ಲಾ ಅಕ್ಷರದಲ್ಲಿ? ಹಲೋ, ಇಲ್ಲ ಕರೆ ವ್ಯತ್ಯಾಸ ಆಗ್ತಾ ಇದೆ.
1: ಶ್ರುತಿ ಈಗ
0: ಇನ್ನೊಬ್ಬರಿದ್ದಾರೆ. ಹಲೋ
3: ಹಲೋ,
1: ಯಾರು, ಎಲ್ಲಿಂದ? ನಮಸ್ಕಾರ.
3: ಕೋತೂರಿಂದ.
1: ಯಾವೂರು?
3: ಕೋತೂರು.
0: ಕೋತೂರು
1: ಕೋತೂರು. ಅವರಿಗೆ ಅಕ್ಷರ
0: ಲಾ ಅಕ್ಷರ ಸಿಕ್ಕಿದೆ. ಅದಕ್ಕೂ ಮುಂಚೆ ನಿಮ್ಮ ಹೆಸರು?
1: ನಿಮ್ ಹೆಸರು ಹೇಳಲಿಲ್ಲ.
3: ನಂದು ಹೆಸರು ಗಣೇಶ್ ಕುಮಾರ್.
0: ಗಣೇಶ್ ಕುಮಾರ್.
1: ಗಣೇಶ್ ಕುಮಾರ್
0: ಹೇಳಿ
1: ಲಾ ಅಕ್ಷರ
2: ನಿಮ್ಗೆ. ಜೋ ಜೋ ನನ್ನ ಬಾಳಿನ ಬಂಗಾರ ಜೋ, ಲಾಲಿ ಲಾಲಿ ಲಾಲಿ ಜೋ ಜೋ ನನ್ನ ಬಾಳಿನ ಬಂಗಾರ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ
1: ಜಾಕ್ಷರ.
0: ಅಲ್ಲ, ಕೇಳಿಸ್ತಾ ಇದ್ದೆ ನಿಮ್ಗೆ?
2: ಕೇಳಿಸ್ತದೆ ಮೇಡಮ್.
0: ಇದು ಗಣೇಶ್ ಅವ್ರ ಅಲ್ಲಲ್ಲ ಮಾತನಾಡ್ತಿರೋದು?
2: ಹೌದು ಹೌದು.
0: ಯಾರಿದು?
2: ಗಣೇಶ್ ಕುಮಾರ್.
0: ಮೊದ್ಲು ಮಾತಾಡಿದ್ದು
2: ಪತ್ನಿ ನಿರ್ಮಲಾ.
0: ಹೌದಾ, ಅದೇ ನಾನು ಅನ್ಕೊಂಡೆ ಗಣೇಶ್ ಅವ್ರು ಮಾತಾಡ್ತಿದ್ದೀನಿ ಅಂತೇಳಿ. ಸಡನ್ ಆಗಿ ಹಾಡುವಾಗ ಬೇರೆ ಧ್ವನಿ
1: ಬಂತಲ್ವಾ?
2: ನನಗೆ ನನ್ನ ಮೊಬೈಲ್ ಸಿಗ್ಲಿಲ್ಲ, ಹಾಗೆ ಅವ್ರ ಮೊಬೈಲ್ ಟ್ರೈ ಮಾಡಿದ್ರು.
1: ಅವ್ರ ಹೆಸರೇನು? ಅವ್ರ ಹೆಸರೇನು?
2: ಅವ್ರ ಹೆಸರು ನಿರ್ಮಲ ಅಂತ ಹೇಳಿ ಹೇಳ್ಬೋದಿತ್ತು.
1: ನಾನು ನಿರ್ಮಲ ಅಂತ ನಮ್ಮ ಪತಿ ಹಾಡ್ತಾರೆ ಅಂತ ಹೇಳ್ಬಹುದಿತ್ತು.
0: ತೊಂದ್ರೆ ಇಲ್ಲ, ಮುಂದಿನ ಬಾರಿ ಅವ್ರಿಗೂ ಕೂಡ ಕರೆ ಮಾಡಿ ಹಾಡ್ ಹೇಳ್ಲಿಕ್ಕೆ ಹೇಳಿ. ಸರಿನಾ?
1: ನಮಸ್ಕಾರ.
0: ಯಾಕಂದ್ರೆ ಈ ಹಿಂದೆ ಅವರಿಗೆ ಕರೆ ಸಿಕ್ಕಿ ಹಾಡಾಡಿರ್ಬೋದು, ಇವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಅವ್ರು ಟ್ರೈ ಮಾಡಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅವರು ಸಹಾಯ ಮಾಡಿದ್ದಾರೆ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತ ಹೇಳೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ?
1: ಸ್ತ್ರೀ ಅನ್ನೋದಕ್ಕೆ ಇದು ಕೂಡ
0: ಉದಾಹರಣೆ. ಹೌದು. ಸರಿ, ಜಾ ಅಕ್ಷರದಲ್ಲಿ ಯಾರು ಹಾಡ್ತಾರೆ ಕೇಳೋಣ ಅಲ್ವಾ? ಹಲೋ
4: ಹಲೋ,
0: ಯಾರು ಮಾತನಾಡ್ತಿರೋದು?
4: ನಾನು ಮಡಿಕೇರಿಯಿಂದ ಪ್ರಶಾಂತ್ ಮಾತಾಡ್ತಿರೋದು.
0: ಪ್ರಶಾಂತ್,
1: ಪ್ರಶಾಂತ್ ಅವರೇ, ಜಾ ಅಕ್ಷರ.
4: ಜಾ ಅಲ್ವಾ? ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಹೀರು ಎಂದು. ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ.

0: ಕೇಳಿದೆ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಎಂದು.
1: ಸಹರ್ಷವತರು.
2: ಹೀಗೆ ಎಂದು ದ ಅಕ್ಷರ ಬಂದಿದೆ.
1: ದಾಕ್ಷರ ಪ್ರಶಾಂತವರೇ,
0: ಮೇಡಮ್
2: ತುಂಬಾ ಚೆನ್ನಾಗಿ
1: ದಾಕ್ಷರ
2: ಹಾಡಿದ್ರಿ ಪ್ರಶಾಂತ್
1: ಕೊಟ್ಟಿದ್ದೀರಾ?
2: ಅವರೇ.
1: ಅವ್ರು ತಯಾರಿ
0: ಥ್ಯಾಂಕ್ಸ್ ಮೇಡಮ್.
1: ನಡೆಸಿರ್ತಾರೆ.
2: ಹೌದೌದು.
1: ಗುಟ್ಟು ಬಿಟ್ಕೊಡಲ್ಲ ಅಷ್ಟೇ ಅವರು ಅಲ್ವಾ ಪ್ರಶಾಂತ್?
0: ಹೌದು
1: ನೋಡಿ ಅವರು
0: ಕೇಳ್ತಿದ್ದೆ
1: ವಾರ
0: ಮಾತ್ರ.
1: ಪೂರ್ತಿ ನೀವು ಅಭ್ಯಾಸ ಮಾಡ್ತಿರ್ತೀರಾ ಅಂತ ಗೊತ್ತಾಗುತ್ತೆ. ಕೆಲವರು ಹಾಡಿದಾಗ
0: ನಾನು ಹಾಡ್ತಾ ಇರ್ತೀನಿ, ಹಾಡ್ತಾ ಇರ್ತೀನಿ.
1: ಹಾಡ್ತಾ ಇರಿ ಪ್ರತಿ
0: ಹಾ ಹಾ ಹಾ
1: ಪ್ರತಿದಿನ ನಮ್ಮ ಆಕಾಶವಾಣಿನೂ ಕೂಡ
2: ನಮಗೂ ಹಾಡ್ ಕೇಳಿಸ್ತಾ ಇರಿ ಅಲ್ವಾ?
0: ಹೌದು.
2: ಸರಿ ಪ್ರಶಾಂತ್ ಅವರೇ,
1: ನಿರ್ಮಿಸಿದ್ರು.
0: ಸರಿ ಮೇಡಮ್, ಓಕೆ,
1: ಧನ್ಯವಾದ, ನಮಸ್ಕಾರ.
2: ಪ್ರಶಾಂತ್ ಅವರು ದ ಅಕ್ಷರವನ್ನ ಕೊಟ್ಟಿದ್ದಾರೆ. ಹಲೋ,
0: ಹಲೋ, ನಮಸ್ತೆ ಮೇಡಮ್.
2: ನಮಸ್ಕಾರ ಸರ್, ಯಾರಿದು?
1: ಹಲೋ ನಮಸ್ತೆ. ಹಲೋ
2: ಕೇಳಿಸ್ತಿಲ್ವಾ? ನಮಸ್ಕಾರ ಹೇಳ್ಬಿಟ್ಟು ಹೋಗ್ಬಿಟ್ರು, ಯಾರು ಅಂತನೂ ಗೊತ್ತಾಗ್ಲಿಲ್ಲ. ನೋಡೋಣ ನಮ್ಮ ಮುಂದಿನ ಕಾಲರ್. ಹಲೋ,
3: ಹಲೋ,
2: ಯಾರು ಮಾತನಾಡ್ತಿರೋದು?
3: ನಾನು ಮನು ಅಯ್ಯಪ್ಪ, ವಿರಾಜಪೇಟೆಯಿಂದ.
2: ಮನು ಅಯ್ಯಪ್ಪ.
3: ಹೌದು
1: ಮನು ಅವರೇ. ದಾಕ್ಷರ್.
2: ಹೌದು, ದಾಕ್ಷರ.
3: ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ. ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ.
2: ವಾ, ಅಕ್ಷರ ಕೊಟ್ಟಿದ್ದಾರೆ. ಹಾಡು ಮನೆಯವರೆಲ್ಲ ಕೇಳ್ತಾ ಇದ್ದಾರಾ?
3: ಹೌದು, ನನ್ನ ಮಗಳು ಎಲ್ಲ ಕೇಳ್ತಾ ಇದ್ದಾರೆ.
1: ಭಾನುವಾರದ ಗಿಫ್ಟ್ ಅವ್ರಿಗೆ.
2: ಹೌದು, ಇನ್ಮೇಲೆ ನೀವು ಹಾಡು ಹೇಳಕ್ಕೂ ಮುಂಚೆ ಮನೆಯವ್ರಿಗೆಲ್ಲರೂ ಹೇಳ್ಬಿಡಿ ಈ ತರ ನಾನು ಹಾಡ್ತಾ ಇದ್ದೀನಿ, ಎಲ್ಲ ಶ್ರೋತೃಗಳಿಗೂ ಹೇಳ್ತಾ ಇರೋದು ಆಕ್ಚುಲಿ. ಹೌದೌದು, ಕೇಳಿಸ್ಕೊತಾ ಇದ್ದಾರ. ಹಾಗಿದ್ರೆ ಖುಷಿ ಆಯ್ತು, ಯಾಕಂದ್ರೆ ನಿಮ್ಮಲ್ಲಿರುವ ಪ್ರತಿಭೆ ಮನೆಯವ್ರಿಗೂ ಕೂಡ ಹೆಚ್ಚಾಗಿ ಗೊತ್ತಿರ್ಬೇಕು ಅಂತ.
3: ಮಗಳು ಹಾಡೆಲ್ಲ ಹೇಳ್ಕೊಡ್ತಾ ಇದ್ದಾಳೆ.
2: ಹೌದಾ, ಸಹಾಯ ಮಾಡ್ತಾ ಇದ್ದಾರೆ ಅಮ್ಮನ್ ಅಮ್ಮನಿಗೆ ಹಾಗಿದ್ರೆ.
3: ಹೌದು, ಅವಳು ಎರಡು ಫೋನ್ ಇಂದ ಟ್ರೈ ಮಾಡ್ತಾ ಇದ್ದಾಳೆ, ಹಾಡು ಮಮ್ಮಿ ಹಾಡು ಮಮ್ಮಿ ಅಂತಿದ್ದಾಳೆ.
2: ಸರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಹೌದು,
1: ಧನ್ಯವಾದ,
3: ಧನ್ಯವಾದಗಳು ಮೇಡಮ್.
2: ವಾ ಅಕ್ಷರದಿಂದ ಇನ್ನು ಚಿತ್ರಗೀತೆಯನ್ನ ಹಾಡ್ಬೇಕಾಗತ್ತೆ. ಯಾವ ಚಿತ್ರದ ಗೀತೆ ಹಾಡ್ತಾ ಇದ್ದಾರೆ ನಮ್ಮ ಕಾಲರ್, ಕೇಳೋಣ. ಹಲೋ, ಹಲೋ,
3: ಹಲೋ,
1: ನಮಸ್ತೆ. ಯಾರು, ಎಲ್ಲಿಂದ?
3: ನಾನು ಪ್ರಮೀಳಾ ಜಯಂಡಣೆ.
1: ಹೆಸರೇನು?
3: ಪ್ರಮೀಳಾ ಸತೀಶ್ ಅಂತ.
2: ಪ್ರಮೀಳಾ ಸತೀಶ್.
1: ವಾ ಅಕ್ಷರ ಸಿಕ್ಕಿದೆ ನಿಮ್ಗೆ?
3: ವಾ,
1: ನೆನಪಿಗ್ ಬರ್ತಾ ಇಲ್ವಾ?
3: ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಚೆಲುವಿಗೆ
1: ಚೆಲುವಿನ ವೈಯಾರಿಗೆ
2: ಬಿಟ್ಟ ಸ್ಥಳ ತುಂಬಿ
1: ಚೆಲುವಿನ ಸಿಂಗಾರಿಗೆ ವಂದನೆ ವಂದನೆ
3: ವಂದನೆ.
1: ಅವ್ರಿಗೆ ಏನು ಗೊತ್ತಾ, ಒಂದು
2: ಕರೆ ಮಾಡ್ತಿರೋದು
1: ಇವತ್ ಸಂಜೆ ಕೂಡ.
3: ಮಡಿಕೇರಿ ಸ್ಟೇಷನ್ ಸುಮಾರು ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಇವತ್ತೇ ಫಸ್ಟ್ ಕಾಲ್ ಸಿಕ್ಕಿದ್ದು.
1: ಅಂತ್ಯಾಕ್ಷರಿ ಸಿಕ್ಕಿರೋ
2: ಸಿಕ್ಕಿದೆ.
1: ಸಂಜೆ ಕೂಡ
3: ಯಾವ್ದು ಬೇರೆ ಪ್ರೋಗ್ರಾಮಿಗೂ ಅಷ್ಟೇ, ನಾನು ಟ್ರೈ ಮಾಡಿದ್ರೆ ಸಿಗ್ತಾನೆ ಇರ್ಲಿಲ್ಲ.
1: ಹೌದಾ,
3: ಇವತ್ತೇ ಸಿಕ್ಕಿದ್ದು.
1: ಪ್ರಯತ್ನ ಪಟ್ಟಿದ್ದೀನಿ.
2: ಇದೀಗ ನಿಮ್ಮ ಅದೃಷ್ಟನೋ ನಮ್ಮ ಭಾಗ್ಯನೋ ಗೊತ್ತಿಲ್ಲ.
1: ಹೌದು,
3: ಸಿಕ್ಕಿಸ್ತಾ ಇಲ್ಲ. ಆಗ್ಲೇ ಒಂದ್ಸರಿ ಟ್ರೈ ಮಾಡಿ ಮೇಲೆ ಮೇಲೆ ಸಿಗ್ಲಿಲ್ಲ, ಹಾಕಿ ಕಟ್ ಮಾಡಿ ಪುನಃ.
1: ಅಲ್ಲ, ಬೇಸರ ಮಾಡ್ಕೊಳ್ದೆ ಮರಳಿ ಯತ್ನವ ಮಾಡು ಅಂತ ನೀವು ಪ್ರಯತ್ನ ಪಟ್ಟಿದ್ದೀರಿ ಅಲ್ವಾ? ನಮಸ್ಕಾರ, ಧನ್ಯವಾದ.
2: ಇದೇ ರೀತಿ ಕರೆ ಮಾಡ್ತಾ ಇರಿ. ಸರಿ, ಹಾಗಿದ್ರೆ ಅವರು ನಾ ಅಕ್ಷರ ಕೊಟ್ಟಿದಾರಲ್ವಾ, ನಾ ಅಕ್ಷರದಿಂದ ಯಾರು ಹಾಡು ಹೇಳ್ತಾರೆ ಕೇಳೋಣ. ಹಲೋ,
4: ಹಲೋ,
2: ನಮಸ್ತೆ. ಯಾರು ಮಾತನಾಡ್ತಿರೋದು?
4: ನಮಸ್ಕಾರ, ನಾನು ಸತೀಶ್ ಕುಮಾರ್ ಮೇಡಮ್.
2: ಸತೀಶ್ ಕುಮಾರ್.
1: ಯಾವ್ದು,
2: ಎಲ್ಲಿಂದ?
4: ಸಾಲಿಗ್ರಾಮ, ಉಡುಪಿ.
2: ಉಡುಪಿಯಿಂದ.
1: ಸಾಲಿಗ್ರಾಮ. ನಿಮಗೆ ನಾ ಅಕ್ಷರ ಸಿಕ್ಕಿದೆ. ನಾ, ನೀ, ನೇ.
4: ನಾ ಬಂದಿದ್ಯಾ?
1: ಹೌದು.
4: ಪಲ್ಲವಿ ಹಾಡ್ಬೋದಲ್ಲ? ಪಲ್ಲವಿ.
1: ಅದನ್ನ ಹಾಡ್ಬೇಕು.
4: ಲಾಸ್ಟ್ ಟೈಮ್ ಪಲ್ಲವಿ ಹಾಡುದ್ರಲ್ಲಿ ಅಕ್ಷರ ಕನ ಗನ ಕನ ಗನ ಅಂದ್ರಲ್ಲ, ಅದಕ್ಕೆ ನಾನು ಅಲ್ಲಿವರೆಗೂ ಹಾಡ್ಲಿಕ್ಕೆ.
1: ಇವಾಗ ನೀವು ಹಾಡಿ.

0: ಅರುಳದೆನೆ ಸ್ನೇಹದ ಕರೆಗೆ ಪ್ರೀತಿಯ ನುಡಿಗೆ ಎಣ್ಣೆ ನನ್ನಾಣೆ ನಾಸದೆ ನಿನ್ನ ಕಂಡು ಬೆರಗಾದೆನೆ ಏಕೆ ಕಡೆ ಮರುಳದೆನೆ ಸ್ನೇಹದ ಕರೆಗೆ ಪ್ರೀತಿಯ ನುಡಿಗೆ ಎಣ್ಣೆ ನನ್ನಾಣೆ ನಾಸದೆ ನಿನ್ನ ಕಂಡು ಬೆರಗಾದೆನೆ ಏಕೆ ಕಡೆ ಮರುಳದೆನೆ.
1: ನಾ ಅಕ್ಷರ ಕೊಟ್ಟಿದ್ದೀರಿ ಸತೀಶ್ ಕುಮಾರ್ ಅವರು.

0: ಹಾಡಿನ ಅಭ್ಯಾಸ ಇದೆಯಾ?
1: ಹಾಡು ನಾವು ಹಾಡ್ಲಿಕ್ಕೆಲ್ಲ ಹೋಗ್ತೇವೆ ಮೇಡಮ್.
0: ಹೌದಾ, ಆರ್ಕೆಸ್ಟ್ರಾ ಹಾಡುಗಾರರ?
1: ಆರ್ಕೆಸ್ಟ್ರಾ
0: ಯಾರ್ಯಾರ
1: ಹೋಗ್ತಾರೆ ಅಂದ್ರೆ
0: ಧ್ವನಿಯಲ್ಲೆಲ್ಲ ಹಾಡ್ತೀರ
1: ಈಗ
0: ನೀವು?
1: ಅದೇ ಕೊರೋನಾ ಬಂದ ಕೂಡಲೇ ಕೆಲವರೆಲ್ಲ ಬೆಂಗಳೂರು ಸೇರ್ಕೊಬಿಟ್ರ.
0: ಓಹೋಹೋ, ಅಲ್ಲ
1: ಹಾಗಾಯ್ತು, ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಆಯ್ತಾ. ಹಾಗೆ
0: ಯಾರ್ಯಾರ ಧ್ವನಿಯಲ್ಲೆಲ್ಲ ಹಾಡೋದಕ್ಕೆ ನೀವು?
1: ನಾವು ಅಣ್ಣವ್ರ ಅಣ್ಣವರದ್ದು ಜಾಸ್ತಿ
0: ಹೌದು.
1: ಬಿಟ್ರೆ SP ಅವರದ್ದು, ಮತ್ತೆ ಈ ಲೇಟೆಸ್ಟ್ ಅಲ್ಲಿ ಕೆಲವರದ್ದು ನಿಮ್ಮ ಇವರಿದ್ದಾರಲ್ಲ ನಮ್ಮ ಕೊನಾಲ್ ಗಾಂಜಾವಾಲಾ ಅವರು, ಅದೆಲ್ಲ ಸ್ವಲ್ಪ ಫ್ಯಾನ್ಸಿ ವಾಯ್ಸ್ ಅದು. ಯಾವ್ದು
0: ಸರಿ, ಮುಂದಿನ ಬಾರಿ ಎಲ್ಲ ಕರೆ ಮಾಡುವಾಗ ಒಬ್ಬೊಬ್ಬರ ರೀತಿಯಲ್ಲಿ ಹಾಡೋದಕ್ಕೆ ನೀವು ಕೂಡ ನಮಗೆ ಕೇಳಿಸಿ, ಸರಿನಾ?
1: ಆಯ್ತು ಆಯ್ತು ಆಯ್ತು, ಪ್ರಯತ್ನ ಪಡುವ. ಮತ್ತೆ ನಿಮ್ಮ ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಮೂಡ್ ಬರ್ತಾ ಇದ್ದೀರಿ.
0: ಧನ್ಯವಾದಗಳು, ತುಂಬಾ ಖುಷಿ ಆಯ್ತು.
1: ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೆಲವರಿಗೆಲ್ಲ ಕೇಳ್ತಾ ಇದ್ದಾರೆ, ಅಂದ್ರೆ ಅವರು ಕರೆ ಮಾಡೋರಲ್ಲ ಹಾಡೋರಲ್ಲ, ಸುಮಾರು ಜನ ಕೇಳ್ತಾ ಇದ್ದಾರೆ ಈಗ, ಖುಷಿ ಪಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ.
0: ಅವರೆಲ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಬಿಡಿ.
1: ಆಯ್ತು ಆಯ್ತು, ಹೇಳಿ. ಹೀಗೆ ಮೂಡಿ ಬರ್ತಾ ಇರ್ಲಿ, ಪ್ರಯತ್ನ ಹೀಗೆ ಸಾಗಲಿ.
0: ಖಂಡಿತ, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ.
2: ಈಗ ನಾಕ್ಷರ,
0: ನಾಕ್ಷರ, ನಾಕ್ಷರದಿಂದಲೇ ಅವರು ಶುರು ಮಾಡಿದ್ದು, ಮತ್ತೆ ಕೊನೆಯಲ್ಲೂ ನಾಕ್ಷರವೇ ಸಿಕ್ಕಿದೆ. ಹಲೋ, ಸರಿ, ನಾ ಅಕ್ಷರದಿಂದ ಯಾರು ಹಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ.
0: ನಮಸ್ತೆ,
3: ದಿನೇಶ್ ಸೋಮವಾರಪೇಟೆಯಿಂದ.
0: ದಿನೇಶ್ ಸೋಮವಾರಪೇಟೆಯಿಂದ, ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
2: ನಾ
3: ನಕಾರ.
0: ನಾ
3: ಹಾಡ್ತೀನಿ ಮೇಡಮ್.
2: ಹಾಡಿ.
3: ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ, ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ. ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ, ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ.
2: ಮಾ ಅಕ್ಷರ. ದಿನೇಶ್ ಅವರು ಆರಂಭದಲ್ಲಿ ಸಾಹಿತ್ಯ ಮಾತ್ರ ಹೇಳ್ತಾ ಇದ್ರು, ಈಗ ಪ್ರಯತ್ನ ಪಟ್ಟು ಹಾಡು ಕೂಡ ಹಾಡ್ತಾ ಇದ್ರು.
0: ಆದ್ರೆ ಬೇಜಾರ್ ಏನ್ ಗೊತ್ತಾ ದಿನೇಶ್ ಅವರೇ, ನಗಬೇಕು ನಗಬೇಕು ಅಂತ ಹೇಳಿ ನೀವೇ ನಗಾಡ್ತಾ ಹಾಡಿಲ್ಲ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ನಗಾಡ್ತಾ ಇದ್ದಾರೆ.
2: ಹೌದು
3: ಹೌದು, ಈಗ ಸಿಕ್ಬಿಡ್ತು,
0: ತೊಂದ್ರೆ ಇಲ್ಲ. ಮುಂದಿನ ಬಾರಿ
3: ನಿಮ್ಮ ಆಕಾಶವಾಣಿ ಮಡಿಕೇರಿ ಪ್ರೇರಣೆ ಹೇಳ್ತೀನಿ.
2: ಹೌದಾ, ತುಂಬಾ ಸಂತೋಷ ಆಯ್ತು. ನಮಸ್ಕಾರ,
3: ಧನ್ಯವಾದಗಳು.
0: ಈಗ ಮಾ ಅಕ್ಷರ ಸಿಕ್ಕಿದೆ ಅಲ್ವಾ, ಮಾ ಅಕ್ಷರದಲ್ಲಿ ಯಾರು ಹಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ?
4: ನೀವು ಕರೆ ಮಾಡಿರುವ ಗ್ರಾಹಕ.
0: ಅವರು ಬೇರೆ ಯಾವುದೋ ಒಂದು ಕರೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕೇಳೋಣ. ಹಲೋ
5: ಹಲೋ,
0: ಯಾರು ಮಾತನಾಡ್ತಿರೋದು?
5: ನಮಸ್ತೆ ಮೇಡಮ್.
0: ನಮಸ್ತೆ,
5: ರೋಹಿಣಿ ಬಿದ್ದಪ್ಪ ಮಾಯಮುಡಿಯಿಂದ.
2: ಈಗ ನಿಮಗೆ ಅಕ್ಷರ?
5: ಮಾ ಅಕ್ಷರ.
2: ಹೌದು.
5: ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು,

0: ಥ್ಯಾಂಕ್ ಯು ಮೇಡಮ್.
1: ಧನ್ಯವಾದ, ನಾ ಅಕ್ಷರ ಕೊಟ್ಟಿದ್ದೀರಿ. ಹಾಂ,
0: ಹೌದು.
1: ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು.
0: ಆಯ್ತು ಮೇಡಮ್.
1: ಹಾಂ, ನಾ ಅಕ್ಷರ ಕೊಟ್ಟಿದ್ದಾರೆ.
2: ನಾ ಅಕ್ಷರದಿಂದ ಯಾವ ಗೀತೆ ಕೇಳೋಣ?
0: ಹಲೋ ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ.
0: ನಾವು ಪೈಜಾ ಶಾಂತಿನಗರ, ಪೂರ್ಣಿಮಾ ಅಂತೇಳಿ.
1: ಪೂರ್ಣಿಮಾ,
0: ಹೌದು. ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ, ಹಾಡದೆ ಏನನು ಏನನು ಇಲ್ಲವಾದ ಮಾತನೇ. ಆಯ್ತು ಮೇಡಮ್,
1: ಅಷ್ಟೇನಾ?
2: ಏನ ಅಕ್ಷರ ಈಗ ಲಾಸ್ಟ್
1: ಮಾತಲ್ಲಿ?
2: ಅಲ್ಲ, ನೀವು ನೀನಂದ್ರೆ ನನಗಿಷ್ಟ ಅಂತ ಹೇಳಿದ್ರೆ ನಿಜ ಹೇಳಿದ್ರಾ?
0: ಹೌದು ಮೇಡಮ್.
2: ಸರಿ, ಹಾಗಿದ್ರೆ
1: ನೋಡಿ.
0: ಸರಿ ಮೇಡಮ್,
2: ನಿಮ್ಮ ಹಾಡಂದ್ರೆ ನಮಗೂ ಇಷ್ಟ.
0: ಸರಿ ಮೇಡಮ್,
1: ಧನ್ಯವಾದ.
2: ಪೂರ್ಣಿಮಾ ಅವರಲ್ವಾ ಕರೆ ಮಾಡಿದಿತ್ತು? ಲಾ ಅಕ್ಷರವನ್ನ ಕೊಟ್ಟಿದ್ದಾರೆ. ಲಾ ಅಕ್ಷರ ಈಗ ತುಂಬಾ ಅದು ರಿಪೀಟ್ ಆಗಿದೆ. ಲಾ ಲಾದಿಂದ ತುಂಬಾ ಹಾಡುಗಳು ಈಗಾಗ್ಲೇ ಹಾಡಿದ್ದಾರೆ. ನಮ್ಮ ಮುಂದಿನ ಕಾಲ ಯೋಚನೆ ಮಾಡಿದರು ಇನ್ಯಾವ

0: ಕನ್ನಡಪ್ಪ ಹಾಡ್ಲಿ ನಾನು ಅಂತ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಇದು ಸುಳ್ಯ ತಾಲೂಕು ಮಂಡಕ್ಕೋಲಿಂದ ಸುಶೀಲ ಅಂತ ಹೇಳಿ.
0: ಸುಶೀಲ, ಇವರ ಹೆಸರಿನ ಕೊನೆ ಅಕ್ಷರನೂ ಲ.
2: ಹೌದು,
0: ಸುಶೀಲ ಅವರ ಎಲ್ಲಾ ಅಕ್ಷರದಿಂದ ಹಾಡಿ ಹಾಗಿದ್ರೆ.
1: ಸರಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಥ್ಯಾಂಕ್ಸ್ ಮೇಡಮ್. ನನಗೆ
0: ಅಕ್ಷರ
1: ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್, ಲೈನೇ ಸಿಕ್ತಿಲ್ಲ.
2: ಈಗ ಸಿಕ್ತಲ್ಲ, ಖುಷಿ ಪಡಿ.
0: ಸಿಕ್ಕಿದ ಖುಷಿಗೆ ಹಾಡೆ ಬರ್ತಾ ಇಲ್ಲ ಅಲ್ವಾ?
1: ಇದು ಅಂತ್ಯಾಕ್ಷರಿ ಕಾಲ್ ಮಾಡಿದ್ದೀನಿ ಮೇಡಮ್.
2: ಹೌದು ಹೌದು, ನೆನಪಿದೆ ಸುಶೀಲ. ಇವತ್ತು ಸಂಜೆ ಕೂಡ 3 ಗಂಟೆ
1: ಚಿತ್ರಕಾವೇರಿಗೆಲ್ಲ ಫೋನ್ ಮಾಡ್ತಾ ಇರ್ತೀನಿ, ಸಿಗೋದೇ ಇಲ್ಲ.
2: ಅಲ್ಲ, ಬೇಜಾರು ಮಾಡ್ಕೋಬೇಡಿ. ಇವ್ರು ನೋಡಿ, ಒಂದು ಪದ ಹೇಳಿದ್ರು ನಮ್ಮ ಶ್ರುತಿಯವರು, ಲಕ್ಕಿಯೆಸ್ಟ್ ಅಂತ.
0: ಹೌದು, ಅಂತದಲ್ಲಿ ಇವತ್ತು ಸಾಕಷ್ಟು ಮಂದಿ ಇರ್ತಾರೆ ಅಲ್ವಾ?
2: ಈಗ ಒಂದಷ್ಟು ಚೀಟಿ ಹಾಕ್ಬಿಟ್ಟು ಡಬ್ಬಗಳಿಗೆ, ಡಬ್ಬಕ್ಕೆ ಏನೋ ಒಂದು ಅಕ್ಷರ ಬರೆದು, ಏನೋ ಒಂದು ಹೇಳ್ತಾರಲ್ಲ ಅಭಿನಯ ಮಾಡುವಂತ, ಆಗ ಅದು ತೆಗ್ದಾಗ ಎಷ್ಟು ಖುಷಿ ಆಗುತ್ತೆ, ಯಾರಿಗ್ ಬರುತ್ತಪ್ಪ ಅಂತ. ಹಾಗೆ ಇದನ್ನು
0: ಹೌದು
2: ಅಲ್ವಾ?
0: ಧನ್ಯವಾದ, ಬೇಜಾರು ಮಾಡ್ಕೊಂಡಿದ್ರೆ
2: ಮತ್ತೆ ಇಂದು ಸಂಜೆ ಕೂಡ ನೀವು ಹಾಡಬಹುದು.
0: ಎಲ್ಲ ಕಾರ್ಯಕ್ರಮಗಳಿಗೂ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಹಾಗೆ ದಾ ಅಕ್ಷರವನ್ನ ಕೊಟ್ಟಿದ್ದಾರೆ. ದಾ ಅಕ್ಷರದಿಂದ ಯಾವ ಚಿತ್ರದ ಗೀತೆ ಹಾಡ್ಬೇಕು ಅಂತ ನಮ್ಮ ಕಾಲರ್ ಯೋಚನೆ ಮಾಡ್ತಾ ಮಾಡ್ತಾ ಕರೆ ಕೂಡ ಮಾಡ್ತಾ ಇದ್ದಾರೆ. ಕೇಳೋಣ, ಯಾರಿದ್ದಾರೆ ಲೈನಲ್ಲಿ? ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದ್ದು?
3: ನಾನು ಉಜಿರೆಯಿಂದ ಕಮಲ ಮಾತಾಡುದು.
2: ಕಮಲ ಅವರೇ, ನಮಸ್ಕಾರ.
3: ಥ್ಯಾಂಕ್ ಯು ಮೇಡಮ್. ಅಂದ್ರೆ ಮೇಡಮ್, ನಾನೊಂದು ಕೋರಿಕೆ ಹೇಳ್ತೇನೆ. ಅಂದ್ರೆ ಆದಿತ್ಯವಾರ 3 ಗಂಟೆಗೆ ನಮಗೆ ಟೈಮ್ ಇರುದಿಲ್ಲ ಮೇಡಮ್, ಬೇರೆ ಕಾರ್ಯಕ್ರಮ ದಿನ ಮಾಡ್ಬೋದಾ ಅಂತ.
2: ಈಗ ನಮ್ಮ ಮುಖ್ಯಸ್ಥರೊಟ್ಟಿಗೆ
3: ನಮಗೆ ಸಂಘ ಇರ್ತದೆ ಮೇಡಮ್, ಆಗುದಿಲ್ಲ,
2: ಚರ್ಚೆ ಮಾಡಿ ಭಾನುವಾರ ಇಟ್ಟಿರುವಂತಹದ್ದೇ. ಅದಕ್ಕೆ
0: ಎಲ್ರಿಗೂ ಕೂಡ ರಜೆ ಇರುವಂತ ದಿನ ಅಲ್ವಾ? ಎಲ್ಲರೂ ಚೆನ್ನಾಗಿ ಇವತ್ತು ಊಟ ಎಲ್ಲ ಮಾಡಿ 3 ಗಂಟೆಯಿಂದ ಹಾಡನ್ನ ಕೇಳ್ತಾ ಕೂತ್ರೆ
2: ಹಾಡ್ಲಿ ಅಂತ
0: ರೇಡಿಯೋ ಕೇಳ್ತಾ ಇರೋರು ನಿದ್ರೆಗೆ ಜಾರ್ಬಿಡ್ಬೇಕು ಅಂತ.
3: ಅಂದ್ರೆ ಶನಿವಾರ ಇಡ್ಬೋದಾ ಅಂತ ಮೇಡಮ್.
2: ನಿಮ್ಮ ಒಂದು ಸಲಹೆಯನ್ನ ಮುಖ್ಯಸ್ಥರು ಕೇಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ.
3: ಅದೇ ನಂಗೆ ಬೇಜಾರು ಕೂಡ ಆಗ್ತದೆ, ಸಂಘ ಕೇಳುದ ರೇಡಿ ಕೇಳುದಂತ ಗೊತ್ತೇನೆ ಆಗ್ತಿಲ್ಲ ಮೇಡಮ್.
2: ಅದಕ್ಕೆ ಯಾಕೆ ಇಷ್ಟು
0: ಬೇಜಾರು ಮಾಡ್ಬೇಡಿ.
3: ರೇಡಿ ಅಂದ್ರೆ ತುಂಬಾ ಪಂಚಪ್ರಾಣ. ಅಂದ್ರೆ ನಾನು ರೇಡಿಯೋದಿಂದಲೇ ನಂಗೆ ಇದು ಹುಷಾರಿಲ್ಲದಾಗೆ ಇದು ರೇಡಿ ಕೇಳಿ ಇಷ್ಟು ನಾನು ಹುಷಾರಾಗಿದ್ದೇನೆ ಮೇಡಮ್.
0: ನಿಮಗೆ ಒಂದು ಉಪಾಯ ಇದೆ ಏನಂತ ಹೇಳಿದ್ರೆ, ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗ್ತಿರುವಂತ ಸಮಯದಲ್ಲಿ ಈಗ ನಾವು ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೂಡ ಕಾರ್ಯಕ್ರಮವನ್ನ ಕೇಳ್ತೀವಲ್ವಾ, ಒಂದು ಹಾಗೇನು ಕೂಡ ಕೇಳ್ಬಹುದು, ಸಂಘದ ಮಧ್ಯ ಮಧ್ಯದಲ್ಲಿ ಹಾಡುಗಳನ್ನ ಕೇಳ್ಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲ ಅದಕ್ಕೆ ಇನ್ನೊಂದು ಸಲಹೆ ಏನಂತ ಹೇಳಿದ್ರೆ, ಕಾರ್ಯಕ್ರಮವನ್ನ ನಾವು ರೆಕಾರ್ಡ್ ಮಾಡ್ಕೊಂಡು ಮತ್ತೆ ನಮ್ಗೆ ಫ್ರೀ ಆದಂತಹ ಸಮಯದಲ್ಲೂ ಕೇಳಬಹುದು.
2: ಅಲ್ಲ, ಇವರು ಭಾಗವಹಿಸೋ
3: ನಮ್ಗೆ ಶನಿವಾರ ಇಡ್ಬೋದಂತ ಮೇಡಮ್.
0: ನೋಡೋಣ ಮುಂದಿನ ದಿನಗಳಲ್ಲಿ ಅಲ್ವಾ,
2: ಅಷ್ಟೇ ಆರಂಭ ಆಗಿದೆ ಅಲ್ವಾ ಗೀತಾ ಮಾಧುರ್ಯ ಕಾರ್ಯಕ್ರಮ, ಪ್ರಯತ್ನ ಪಡೋಣ. ಈಗ
0: ದಾ ಅಕ್ಷರ ಸಿಕ್ಕಿದೆ, ಹಾಡ್ಬಿಡಿ.
3: ದಾದಿ ದಿನ ಹೀಗೆ ನಾ ನೋಡಿದೆ, ಈ ಪ್ರೀತಿಲೇನು ಜಾದುಂದೆ.
0: ದಾ ಮತ್ತೆ ದಾ ಅಕ್ಷರ ಸಿಕ್ಕಿದೆ
2: ನೋಡಿ.
0: ಹೌದೌದು, ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ. ಈಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕೊನೆಯ ಕಾಲರ್ ಅನ್ನ ನಾವು ಸ್ವೀಕರಿಸುವಂತಹ ಸಮಯ
2: ಆಗ್ತಾ ಇದೆ.
0: ದಾ ಅಕ್ಷರ ಮತ್ತೆ ಕೊಟ್ಟಿದ್ದಾರೆ, ಯಾರು ಮಾತನಾಡ್ತಾ ಇದಾರೆ ಕೇಳೋಣ. ಹಲೋ
4: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತನಾಡ್ತಿರೋದು?
2: ಹಲೋ
0: ಹಲೋ, ಕೇಳಿಸ್ತಾ ಇಲ್ಲ ಅವ್ರಿಗೆ. ಮುಂದಿನ ಕಾಲರ್ ಕೇಳೋಣ. ಹಲೋ
5: ಹಲೋ,
2: ನಮಸ್ತೆ, ಯಾರು, ಎಲ್ಲಿಂದ?
5: ನಮಸ್ತೆ, ಮೋಹಿನಿ, ಬಿಳಿಗೆರೆಯಿಂದ ಮಾತಾಡ್ತಾ.
0: ದಾ ಅಕ್ಷರ,
2: ದಾ ಅಕ್ಷರ ನಿಮ್ಗೆ
5: ದೇವರು ವರವನ್ನು ಕೊಟ್ರೆ ನಾನಿದ್ದೆ ಕೋರುವೆ, ಬಿದಿರೆಯ ಒಳಕು ನನ್ನೇ ಕೋರುವೆ.
0: ವಾ ಅಕ್ಷರ
2: ಅಲ್ವಾ ಮೋಹಿನಿಯವರೇ.

0: ಹೇಳಿ
1: ಆ ವಾ ಅಕ್ಷರ ಕೊಟ್ಟಿದ್ದೀರಿ
0: ಹೌದು
1: ಕಾರ್ಯಕ್ರಮದ
0: ಕೊನೆಯ ಕಾಲರ್ ನೀವು.
1: ಹೌದು.
0: ಹೌದು
1: ವಾ
0: ಹಾಗಾಗಿ ಈ
1: ಅಕ್ಷರದಿಂದ
0: ಅಕ್ಷರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ
1: ಮುಕ್ತಾಯ
0: ಆಗುತ್ತೆ.
1: ಮಾಡೋಣ. ನಮಸ್ಕಾರ.
0: ಓಕೆ
1: ಇನ್ನು ಶ್ರುತಿ,
0: ಹೌದು
1: ಸಮಯ ಅಂತೂ ಆಯಿತು ಅಂತ
0: ಹೌದು ಹೌದು
1: ಹೇಳಿಬಿಟ್ಟಿದ್ದೀರ. ನಿರೂಪಕರಿಗೆ ಅದು ಒಂದು ಜವಾಬ್ದಾರಿ,
0: ಹೌದು
1: ಎಚ್ಚರಿಕೆಯಿಂದ ಸಮಯದ ಅತ್ತ ಗಮನ ಹರಿಸುವಂಥದ್ದು,
0: ಹೌದು
1: ಅದನ್ನು
0: ಈಗ
1: ಜಾಗರೂಕತೆಯಿಂದ ನೀವು ಹೇಳ್ತಾ ಇದ್ದೀರಿ.
0: ಹೌದು ಹೌದು
1: ನಮಗೆ ಸಮಯ ಕಾಣ್ತಾ ಇಲ್ಲ, ನಿಮಗೆ ಕಾಣ್ತಾ ಇದೆ. ಈಗ ಮುಂದಿನ ವಾರ ಈ ಕಾರ್ಯಕ್ರಮ ಇರಲ್ಲ, ಯಾಕಾಗಿ ಹೇಳಿ?
0: ನಮಗೆ ಮನ್ ಕಿ
1: ಮನ್ ಕಿ
0: ಬಾತ್
1: ಬಾತ್
0: ಕಾರ್ಯಕ್ರಮ ಇರುತ್ತೆ.
1: ಹೌದಲ್ವಾ,
0: ಹೌದು
1: ತಿಂಗಳ ಕಡೆಯ ಭಾನುವಾರ
0: ಭಾನುವಾರದಂದು.
1: 11 ಗಂಟೆಗಿರುತ್ತೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ
0: ಜನರನ್ನು ಉದ್ದೇಶಿಸಿ ಮಾತನಾಡುವಂತಹ ಭಾಷಣ.
1: ಜನರನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ಭಾಷಣ ಪ್ರಸಾರ ಆಗುತ್ತೆ, ಮನ್
0: ಹೌದು
1: ಕಿ ಬಾತ್
0: ಹೌದು
1: ಅಲ್ವಾ.
0: ಹೌದು
1: ಹಾಗಾಗಿ ಇನ್ನು ಸೆಪ್ಟೆಂಬರ್ ಮೊದಲ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ. ಇಂದು ಸಂಜೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತ ಮಾಧುರ್ಯ,
0: ಹೌದು
1: ಅದರಲ್ಲಿ ಭಾವಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ, ರಂಗಗೀತೆ, ಸೋಬಾನೆ ಪದ ಇವುಗಳೆಲ್ಲವನ್ನು ಹಾಡಬಹುದು.
0: ಹೌದು
1: ಮತ್ತೊಂದು ಕಡೆಯದಾಗಿ ಹೇಳುವಂತಹದ್ದು, ಈ ಕಾರ್ಯಕ್ರಮ ಮನರಂಜನೆಗಾಗಿ ಇರುವಂತಹದ್ದು, ಯಾರ ಮನಸ್ಸಿಗೂ ನೋವು ಮಾಡುವಂತಹದ್ದಲ್ಲ. ಯಾವುದೇ ಸಂಗತಿಯ ಬಗ್ಗೆ ಅಂದ್ರೆ ಒಂದು ಕಠಿಣವಾಗಿ ಮಾತನಾಡುವಂತಹ, ಬೇಸರ ಮಾಡುವಂತಹ ಕಾರ್ಯಕ್ರಮ ಖಂಡಿತ
0: ಅಲ್ಲ.
1: ಅಲ್ಲ. ಮತ್ತೆ ಕರೆ ಸಿಕ್ಕಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ. ನಾಳೆ ಕೂಡ ನನ್ನದೇ ಹಾಡು ನೀರ ಫೋನಿನ ಕಾರ್ಯಕ್ರಮ ಇರುತ್ತೆ,
0: ಹೌದು
1: 11 ಗಂಟೆಯಿಂದ. ಯಾವೆಲ್ಲ ದಿನಗಳು ಹೇಳಿ?
0: ಸೋಮವಾರ ಬುಧವಾರ ಶುಕ್ರವಾರ.
1: ಶುಕ್ರವಾರ 3 ದಿನಗಳು ಅವರಿಗೆ ಅವಕಾಶ ಇರುತ್ತೆ
0: ಹೌದು
1: ಅಲ್ವಾ. ಮುಂದಿನ ಶನಿವಾರ ಕೂಡ ಗೀತಾ ಮಾಧುರ್ಯ ಕಾರ್ಯಕ್ರಮ ಇರುತ್ತೆ.
0: ಇರುತ್ತೆ.
1: ಇಷ್ಟು ಹೇಳ್ತಾ ಇವತ್ತಿನ
0: ಈ ಕಾರ್ಯಕ್ರಮವನ್ನು
1: ಯಾವ
0: ನಾವು
1: ಕಾರ್ಯಕ್ರಮ
0: ಇಲ್ಲಿಗೆ ಮುಗಿಸೋಣ ಅಲ್ವಾ? ಇದೇ ನಮ್ಮ ಕೇಳುಗರ ಅಚ್ಚುಮೆಚ್ಚಿನ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಹಾಡ್ಲಿಲ್ವಲ್ಲ ಅಂತ ನಮ್ಮ ಶ್ರೋತೃಗಳಿಗೂ ಕೂಡ ಬೇಸರ.
0: ನಾವು ಹಾಡ್ತಾ ಇದ್ರೆ ಪಾಪ ಕೇಳ್ತಾ ಇರುವಂತಹ
1: ಸಾಲಾದ್ರೂ
0: ಶ್ರೋತೃಗಳಿಗೆ,
1: ಹಾಡ್ತೀವಿ ನೀವು ಹಾಡ್ಲಿಲ್ವಲ್ಲ,
0: ಅದೇ ಕೇಳುಗರು ಏನು ಹಾಡ್ತಾ ಇದಾರಲ್ವಾ ಅವ್ರಿಗೆ ಮರ್ತು ಹೋಗ್ಬಿಡುತ್ತೆ ನಾವು
1: ಹಾಗಾದ್ರೆ
0: ಹಾಡಿದ್ರೆ.
1: ಆರಂಭದಲ್ಲಿ ನೀವು ಸೂಚನೆ ಕೊಡುವ ಮುನ್ನ ಒಂದು ಒಳ್ಳೆಯ ಮಾತುಗಳನ್ನ ನೀವು ಹೇಳಿದ್ರಿ, ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತೀರಿ ಕೂಡ ಅಂತ ನಾವು ನಂಬೋಣ ಅಲ್ವಾ.
0: ಖಂಡಿತ.
1: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ
0: ರಂಜಿತ್ ಕುಮಾರ್ ಮತ್ತು ನಾಗರಾಜ್ ಖೇಟಿ ಅವರು ನೀಡಿದ್ರು.
1: ಪ್ರಸ್ತುತಪಡಿಸಿದಂತಹ
0: ನಾನು ಶ್ರುತಿ ಸಂಜೀವ್,
1: ನಾನು
0: ಎಂ ಶಕುಂತಲಾ. ಅವರು
1: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮಡಿಕೇರಿ ಆಕಾಶವಾಣಿಯ ಪರವಾಗಿ ಧನ್ಯವಾದ.
0: ಧನ್ಯವಾದ. ನಮಸ್ಕಾರ.
2: ಇದುವರೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 12 ಗಂಟೆಯಾಗಲಿದೆ. ಈಗ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆಯಲ್ಲಿ ಕೋಟಿ ವೃಕ್ಷ ಅಭಿಯಾನದ ಮೂಲಕ 1,05,00,000 ಸಸಿಗಳನ್ನು ನೆಡಲಾಗಿದ್ದು ಬರಡು ಭೂಮಿಯಲ್ಲಿ ಹಸಿರು ಹೊದಿಕೆ ಸೃಷ್ಟಿಯಾಗಿದೆ. ಕಳೆದ 4 ವರ್ಷಗಳಲ್ಲಿ ಶೇಕಡ 2.4% ಅರಣ್ಯ ವ್ಯಾಪ್ತಿ ಹೆಚ್ಚಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಹಸಿರೀಕರಣ ಯೋಜನೆಯ ಮೂಲಕ ಜೀವ ವೈವಿಧ್ಯ ಸಮೃದ್ಧಗೊಂಡಿದ್ದು ಅಂತರ್ಜಲ ಮಟ್ಟದಲ್ಲೂ ಸುಧಾರಣೆ ಕಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆಯ ಅಮರ್ ಜವಾನ್ ಉದ್ಯಾನವನದಲ್ಲಿ ಪ್ರದರ್ಶನದ ದೃಷ್ಟಿಯಿಂದ ಸೇವೆಯಿಂದ ನಿವೃತ್ತಿಗೊಳಿಸಲಾದ ವಿಂಟೇಜ್ ಯುದ್ಧ ಟ್ಯಾಂಕ್ ಹಾಗೂ ಯುದ್ಧ ವಿಮಾನ ಮಂಜೂರು ಮಾಡುವಂತೆ ಕೇಂದ್ರ ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಜಿಲ್ಲಾ ಸೈನಿಕ ಮಂಡಳಿಯನ್ನು ಮರುಸ್ಥಾಪಿಸಬೇಕು ಹಾಗೂ ಸಿಎಸ್ಡಿ ಮಳಿಗೆಯನ್ನು ಆರಂಭಿಸುವಂತೆ ಮನವಿ ಮಾಡಲಾಗಿದೆ ಎಂದು

0: ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಭೂಮಶೆಟ್ಟಿಹಳ್ಳಿಯಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪರಿಶೀಲಿಸಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ರಾಜ್ಯಾದ್ಯಂತ ಕೆಲಸ ಮಾಡಲು ಇಚ್ಛಿಸುವ ಪ್ರತಿಯೊಬ್ಬರಿಗೂ ಉದ್ಯೋಗ ಒದಗಿಸಲಾಗುತ್ತಿದೆ. ಯೋಜನೆಯ ಸದುಪಯೋಗ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಬಾಗಲಕೋಟೆ ಜಿಲ್ಲೆಯ 196 ಗ್ರಾಮ ಪಂಚಾಯಿತಿಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಜಂಟಿಯಾಗಿ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಹಳೆ ಹುಬ್ಬಳ್ಳಿಯ ಪುರಾತನ ಚಾಲುಕ್ಯರ ಕಾಲದ ಐತಿಹಾಸಿಕ ಭವಾನಿಶಂಕರ ಹಾಗೂ ಶ್ರೀ ನಾರಾಯಣ ದೇವಸ್ಥಾನದ ಪವಿತ್ರ ಪುಷ್ಕರಣೀಯ ಜಾಗವನ್ನು ಆಕ್ರಮಿಸಿ ರಸ್ತೆ ನಿರ್ಮಿಸಲಾಗಿದೆ. ಈ ರಸ್ತೆಯನ್ನು ತಕ್ಷಣವೇ ತೆರವುಗೊಳಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಾಗೆಯನ್ನು ದೇವಸ್ಥಾನಕ್ಕೆ ಹಸ್ತಾಂತರಿಸಬೇಕು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇಂದು ಕನ್ನಡದ ನಿಘಂಟು ತಜ್ಞ ಪದ್ಮಶ್ರೀ ಪುರಸ್ಕೃತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನ. ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ವೆಂಕಟಸುಬ್ಬಯ್ಯ ಅವರ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ ಎಲ್ವನ್, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 5 ಗಂಟೆ ತನಕ ನಡೆಯಲಿದೆ. ಪ್ರಸ್ತುತ ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ 28ರವರೆಗೆ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಆಯೋಜಿತವಾಗಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ನೈರುತ್ಯ ರೈಲ್ವೆ ಇಂದು ಸಂಜೆ 4:40ಕ್ಕೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಮಂಗಳೂರು ಜಂಕ್ಷನ್ಗೆ ಏಕಮುಖ ವಿಶೇಷ ರೈಲು ಸೇವೆ ಕಲ್ಪಿಸಿದೆ. ರೈಲು ನಾಳೆ ಬೆಳಗ್ಗೆ 9:30ಕ್ಕೆ ಮಂಗಳೂರು ಜಂಕ್ಷನ್ ತಲುಪಲಿದೆ. ಧಾರವಾಡ ನಗರ ಹಳೆ ಬಸ್ ನಿಲ್ದಾಣ ಸಮೀಪದ ಕಾರ್ಪೊರೇಷನ್ ಆಸ್ಪತ್ರೆಯಲ್ಲಿ ಇಂದು ಮೆಗಾ ರಕ್ತದಾನ ಶಿಬಿರ ಆಯೋಜಿತವಾಗಿದೆ. ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಹಾಗೂ ಜನಸೇವಾ ಮಂಚ್ ಆಶ್ರಯದಲ್ಲಿ ಆಯೋಜಿತ ಮೆಗಾ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ಬೆಳಗಾವಿ ನಗರದ ಕಾಕತಿ ವೇಸ್ನಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ದಾರ್ ಪ್ರೌಢಶಾಲೆಯ ರೋಬೋಟಿಕ್ ಭಾಷಾ ಹಾಗೂ ವರ್ಚುವಲ್ ಪ್ರಯೋಗಾಲಯಗಳನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಕೊಡಗು ಜಿಲ್ಲೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಹಾಗೂ ಸಮೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಪ್ರಾರ್ಥಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ
2: ಕೇಳುವರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿಮಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ ಎಐ ಕಲಿಯಲೇಬೇಕು, ಆಗ್ಲೇ ನಿಮಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
3: ಖಂಡಿತವಾಗ್ಲೂ, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ.
2: ಕರೆಕ್ಟ್.
3: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರಬಹುದು. ಬೌದ್ಧಿಕ ಶಕ್ತಿ

0: ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೇನೆ ದಿನ ಕಳೆದಂತ ಏನಾಯ್ತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರ ಮನಸ್ಸಲ್ಲಿ ಏನಿತ್ತು ಅಂದ್ರೆ ಕಂಪ್ಯೂಟರ್ ಬಂದ ತಕ್ಷಣ ನಮ್ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನ್ ಮಾಡ್ತಕ್ಕಂತ ಪ್ರತಿ ಕೆಲಸನು ಕಂಪ್ಯೂಟರ್ ಸಹಿತವಾಗಿ ಕಂಪ್ಯೂಟರ್ಸ್ನ ಒಂದು ಸಹಾಯದಿಂದ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೀವಿ. ಆದ್ರೆ ಈ ಬೆಳವಣಿಗೆ ಇಲ್ಲಿ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದ್ರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗ್ಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ, ಮುಂಚೆ ಆಪರೇಷನ್ಸ್ ಅಂತಂದ್ರೆ ಒಂದು ಈ ಚಾಕು ಕತ್ರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನಾಯ್ತು, ಕೀಹುಲ್ ಸರ್ಜರಿ ಬಂತು. ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನ ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AIಯಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, AI ನಮ್ಮ ಕೆಲಸವನ್ನ ಕಸಿದ್ಕೊಳ್ತಾ ಇಲ್ಲ, ನಮ್ಮ ಇರುವಂತಹ ಕ್ಷಮತೆಯನ್ನ ಇನ್ನೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬಹುದು.
1: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರ್ಬಹುದು ಅಥವಾ ಏನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮ ಹತ್ರ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ. ಆ ಕ್ಷಮತೆ ಕ್ಷೀಣಿಸ್ತಿದೆಯಾ? ಮುಂದೆ ಹೋಗ್ತಾ ಹೋಗ್ತಾ ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗನ್ಸತ್ತ?
0: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡ್ಬೇಕಾಗತ್ತ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆ ಕ್ಷಮತೆ ಕಡಿಮೆ ಆಗ್ತಾ ಇದೆ, ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬೋದು ಇಲ್ಲಿ ನಾವು ಕ್ಷಮತೆಯನ್ನ ಕಳೆದುಕೊಳ್ತಿದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು? ಒಂದು ಅನ್ನ ಮಾಡಿ ಅದು ತಂಗಳನ್ನ ಆದ್ರೂ ಸರಿ, ಬಿಸಿ ಅನ್ನ ಆದ್ರೂ ಸರಿ, ಒಂದು ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ ಹಿಂಗು ಹಾಕ್ಬಿಟ್ರೆ, ಒಗ್ಗರಣೆ ಹಾಕಿ ಕಲ್ಸಿದ್ರೆ ಚಿತ್ರಾನ್ನ ರೆಡಿ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತಿದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನ್ ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮ್ಗೆ ಆಯ್ಕೆಗಳು ತೋರಿಸಿರುತ್ತೆ. ಆದ್ರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾನೇ ಸರಳ ಸುಲಭ. ಆದ್ರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡ್ಬೇಕು? ನನಗೆ ಒಂದು ಸಿಂಗಲ್ ಟಿಕ್ ಅಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲಿ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದ್ರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ. ಸೊ ನನ್ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನ ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದೀವಿ.
1: ಈಗ ನಾವು AI ನ ಸ್ಪರ್ಧೆಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
0: ಇಲ್ಲೂ ಕೂಡ ಅಷ್ಟೇ, ಎರಡು ರೀತಿಯಲ್ಲೂ ನೋಡ್ಬೇಕಾಗತ್ತೆ.
1: ಓಕೆ,
0: ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AI ನ ಫ್ರೆಂಡ್ ತರ ನೋಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧೆಯಾಗಿ ನೋಡೋದಕ್ಕೆ AI ಒಂದು ಕಂಪನಿ ಅಲ್ಲ ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ, ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು AI ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ ನೀವು ಬೆಳಗ್ಗೆ ಎದ್ದ ನಂತರ ನೀವೊಂದು ನಿಮ್ಮ ಮೊಬೈಲ್ ಫೋನ್ ಅನ್ನ ತೆರೆದು ನೋಡಿ. ನೀವು ಫಸ್ಟು ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಯಸಿದ್ರೆ, ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದ್ರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಬೇಸಿಗೆ ಇದೆ ಚಳಿಗಾಲ ಇದೆ ಅಂತ ಅನ್ನೋದನ್ನ ನೀವು ಒಂದು ಸೆಕೆಂಡ್ ಅಲ್ಲಿ ತಿಳಿದುಕೊಳ್ಬಹುದು.

0: ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೆ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತಾ ಇದೆ. ಸೊ ನನ್ನ ಗಮ್ಯ ಸ್ಥಳವನ್ನ ನಾನು ಅಂದ್ರೆ ತಲುಪೋದಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಮತ್ತೆ ಯಾವ ರಸ್ತೆಯ ಮೂಲಕ ನಾನು ಹೋದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪಬಹುದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ AI ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ AI ಅನ್ನ ನಾವು ನಮ್ಮ ಫ್ರೆಂಡ್ ಆಗಿ, ನಮ್ಮ ಸ್ನೇಹಿತ ಆಗಿ ಅಥವಾ ನಮ್ಮ ಸಹಯಾತ್ರಿಕನಾಗಿ ನಾವು ಭಾವಿಸಿದ್ರೆ ನಮ್ಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಬಯಸಿದ್ರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: AI ನ ಬಳಕೆ ಮಾಡೋದು ನಾವು ಮನುಷ್ಯರು, ನಮ್ಗೆ ಹೇಗೆ AI ನ ಅವಶ್ಯಕತೆ ಇದೆ AIಗೆನೆ ನಾವಿವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರ್ಬೇಕಲ್ವಾ ಪ್ರಾಂಪ್ಟ್ ಹೆಂಗ್ ಕೊಡೋದು, AI ಕೆಲಸ ಮಾಡ್ಬೇಕು ಅಂದ್ರೆ. ಸೊ ಬೋತ್ ಆರ್ ಇಂಟರ್ಡಿಪೆಂಡೆಂಟ್ ಅಂತ ಅನ್ಸುತ್ತಲ್ವಾ?
0: ಖಂಡಿತ ಹೌದು
1: ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ AI ತುಂಬಾ ಸಹಾಯ ಮಾಡುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ AI ಯಾವ ರೀತಿ ಸಹಾಯ ಮಾಡುತ್ತೆ?
0: ಇದು ನಿಜಕ್ಕೂ ತುಂಬಾ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದ್ರೆ AI ನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ AI ಜೊತೆಗೆ ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದ್ರೆ, ಕಾಮರ್ಸ್ ವಿಷಯವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗದಲ್ಲಿ ಇರುವಂತಹವರಾಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾನೇನು ನನ್ನ ಭವಿಷ್ಯವನ್ನ ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನ ಹೊಂದಿರೋರು ಆಗಿರ್ಬಹುದು, ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ ಇನ್ನು ಬೇರೆ ರೀತಿಯಲ್ಲಿ ನೋಡ್ಬೇಕು ಅಂತಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬಹುದು. AI ಇಲ್ದೇನೆ ಲೆಕ್ಕಪತ್ರಗಳನ್ನ ತಯಾರಿಸೋದಾಗಿರ್ಬೋದು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ಟ್ಯಾಲಿ ಮಾಡೋದು, ಟ್ಯಾಲಿ ಮಾಡಿ ನೋಡ್ಬೇಕಾಗ್ತಿತ್ತು ಅಂಕಿ ಅಂಶಗಳನ್ನ ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನ ಹಿಡಿತಾ ಇತ್ತು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ. ಇವತ್ತು AI ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಇಷ್ಟು ಉಪಕಾರಿಯಾಗಿದೆ ಅಂತ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತೆ ಹ್ಯೂಮನ್ ಎರರ್ ಇಲ್ಲದೇನೆ ತಯಾರಿಸಬಹುದಾದಂತ ಸಾಧ್ಯತೆಗಳು ಸಿಕ್ಕಿದೆ.
1: ಓಕೆ, ಸೊ ಹಾಗಾದ್ರೆ ಹಣಕಾಸು ಕ್ಷೇತ್ರದಲ್ಲಿ AI ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು
0: ಥಿಂಕಿಂಗ್
1: ಇದೆಯಾ?
0: ಇದೆ. ಯಾಕೆ ಅಂತಂದ್ರೆ ಈಗ AI ನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನನ್ನುಡಿ ನಾವು ಕೇಳ್ತಾ ಬಂದಿದೀವಿ, ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ ಅಂತ. ನಿಜ ಅಲ್ವಾ? ಸೊ ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ AI ನ ಸಿದ್ಧ ಮಾಡಿರೋದು ಕೂಡ ಅದನ್ನ AI ನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ AI ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ ನ ಕೊಡೋದಿಲ್ಲ. AIಗೆ ನಾವು ಹಲವಾರು ಅಂದ್ರೆ ಅದು 100,000,000 ಅಲ್ಲ, ನಮ್ಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು AIಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ AIನ ಆಧರಿಸ್ಬೇಕು, ಅವಲಂಬಿಸ್ಬೇಕು ಅಂದಾಗ ನಾವು ಕೊಡ್ತಕ್ಕಂತ ಪ್ರಾಂಪ್ಟ್ ಅದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂತ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ AI ಔಟ್ಪುಟ್ ಕೊಡುತ್ತೆ. ಅದು 100ಕ್ಕೆ 100ರಷ್ಟು ಸರಿಯಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನಲ್ಲಿ ತಪ್ಪಾಗುತ್ತೆ ಅಂದ್ರೆ AI ನಿಂದ ತಪ್ಪಾಗೋದು ಸಹಜ.
1: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ. ಅಂಡ್ ಒಂದ್ಸಲ AI ಇಂದ ನಮ್ಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡ್ಬೇಕು ಅಂಡ್ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತೆ ಅಲ್ಲಿ ಅಲ್ವಾ. ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದೀನಿ.
0: ಹೌದು, ಖಂಡಿತ.
1: ಪ್ರಾಸೆಸ್ ಮೇ ಲೈಕ್ ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮ್ಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ. ಮತ್ತೆ AI ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡ್ಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ
0: ಖಂಡಿತ
1: ಅಲ್ವಾ. ಈಗ

0: ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಐ ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು ನೀವು ಲೆಕ್ಕಪತ್ರ ತಯಾರು ಮಾಡಬೇಕು, ಆಡಿಟಿಂಗ್ ಮಾಡಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು ಎಐ ಕಲ್ತ್ರೆ ಸಾಕು, ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡುತ್ತೆ, ಬಟ್ ನಾವು ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗಬೇಕು, ನಾವು ಎಐ ನ ಕಲ್ತ್ಕೊಂಡಿರ್ಬೇಕು ಅಲ್ವಾ? ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗಬಹುದು?
1: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ. ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನ ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ್ಮೇಲೆ ಎಕ್ಸೆಲ್ ನ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯ್ತು, ಎಐ ಸಹಾಯದಿಂದ ಈಗಲೂ ಕೂಡ ಅಷ್ಟೇ, ಸಮಯ ಕಡಿಮೆ ತಗೊಳ್ತಾ ಇದೆ, ಆದ್ರೆ ನಾವು ವಹಿಸ್ತಕ್ಕಂತ ಪರಿಶ್ರಮ ಅಷ್ಟೇ ಇದೆ.
0: ಹೌದು
1: ಅಷ್ಟೇ. ಆದ್ರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡುವವರೆಗೂ ಕೂಡ, ಮತ್ತೆ ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೇನೆ ಅವಲಂಬನೆ ಆಗಿತ್ತು. ಆದ್ರೆ ಈಗ ಎಐ ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
0: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ?
1: ಖಂಡಿತವಾಗ್ಲು.
0: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿ ಜೀವನ ಚೆನ್ನಾಗಿರುತ್ತೆ, ವೃತ್ತಿ ಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
1: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನ ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯ್ತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದ್ರೆ ಬಿಕಾಂ ಅಥವಾ ಬಿಬಿಎ ಏನೋ ಒಂದು ಸ್ವಲ್ಪ ಉನ್ನತವಾಗಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಎಂಬಿಎ ಅಥವಾ ಎಂಕಾಂ ಮಾಡಿದ್ರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಅವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮ್ಗೆ ಅಗತ್ಯವಾಗಿದೆ ಅಂತ ಅಂದ್ರೆ, ಇವತ್ತು ನಾನು ಕೆಲಸ ಮಾಡತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಅವರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸರ್ಟಿಫಿಕೇಟ್ ಅಲ್ಲಿ ತೋರಿಸಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು, ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲ್ತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, ಎಐ ನಲ್ಲಿ ಪವರ್ ಬಿ ಐ ಅಂತ ಇದೆ, ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಗಳು ಅಂತ ಇದೆ. ಮುಂಚೆ ERP ಸಾಫ್ಟ್ವೇರ್ ಅಷ್ಟೇ ಕಲ್ತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ERP ಅಲ್ಲಿ ಮುಂದುವರಿದ ಭಾಗವಾಗಿ ಎಐ ನ ಆಧರಿಸಿ ತಯಾರಿಸಿದಂತಹ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಗಳನ್ನ ನಾವು ಬಳಸಬೇಕಾಗುತ್ತೆ.
0: ಹಣಕಾಸಿನ ವಿಷಯ ಅಂದ್ರೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ, ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ, ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗೋಕೆ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ ಎಐ ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದ್ರೂ ಚಾನ್ಸ್ ಇದೆಯಾ?
1: 100% ಚಾನ್ಸ್ ಇದೆ ಅಂತ ಹೇಳ್ಬಹುದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು, ನಮ್ಗೆ ಇವತ್ತು ಫೋನ್ ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ. ಈಗ ಬುದ್ಧ ಒಂದು ಮಾತು ಹೇಳಿದ್ದ, ಒಂದು ಮನೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ವ ಅಂತ ಹೇಳಿ, ಹಾಗೆ ಇವತ್ತು ಮೊಬೈಲ್ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಬೈಲ್ ಒಂದು ಸಹಾಯದಿಂದ ಎಐ ನ ತರಬೇತಿಗಳನ್ನ ಪಡೆದುಕೊಳ್ಬಹುದು, ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಹೇಳಿದ ಹಾಗೆ ಪವರ್ ಬಿ ಐ ಅಂತ ಇದೆ, ಕ್ವಿಕ್ ಬುಕ್ಸ್ ಆನ್ಲೈನ್ ಅಂತ ಇದೆ, ಎಕ್ಸೆರೋ ಬುಕ್ಸ್ ಅಂತ ಇದೆ, ಜೋಲ್ ಬುಕ್ಸ್, ಈ ರೀತಿ ಇವೆಲ್ಲವೂ ಕಾಮರ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ಆಗಿದೆ. ಮತ್ತು ಇದರಲ್ಲಿ ನಾವು ಆನ್ಲೈನ್ ಸಹಾಯದಿಂದ ಅಥವಾ ಈಗ ದೂರ ಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ, ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆ

0: ಕಂಡಿದೆ ಅಂತ ಅಂದ್ರೆ ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ, 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು. ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ? ಸೊ ಇದ್ರಲ್ಲಿ ನಾವು 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ ಬೇಡ, 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ, ಅದು ಜಾಸ್ತಿ ಆಗುತ್ತಂದ್ರೆ ಕಡೇ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನ ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನ ಕೌಶಲ್ಯಗಳನ್ನ ನಾವು ಕಲಿತ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರಲ್ಲ ಅಲ್ಲ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ? ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋದಿಕ್ಕೆ ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ ಮೇಘನಾ ಅವ್ರೆ?
0: ನನ್ನ ಮಟ್ಟಿಗೆ ಹೇಳುವುದಾಗಿದ್ರೆ ನಾನ್ ಸ್ವಲ್ಪ ಕಷ್ಟ ಅನುಭವಿಸಿದ್ದು ನಿಜ. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ, ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದ್ರೆ ಯಾಕಂದ್ರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನ ಕರಗತ ಮಾಡ್ಕೊಳ್ಳೋದಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು.
1: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ AI ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
0: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಮೊನ್ನೆ ತಾನೇ ಅಂದ್ರೆ July 31ವರೆಗೂ ನಾವು ತೆರಿಗೆಯನ್ನ ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿ ಅಂಶಗಳನ್ನ, ನಾವು 1 ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂತ ಖರ್ಚುಗಳನ್ನ, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಿಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲೂ ಹೇಳ್ಬೇಕಾದ್ರೆ. ಆದ್ರೆ AI ಬಟ್ಟು ಎಷ್ಟು ಮಟ್ಟಿಗೆ ನಮ್ ಸಹಕಾರಿ ಆಗಿದೆ ಅಂತ ಅನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನನಗೆ ತುಂಬಾ ಹೆಮ್ಮೆ ಆಗುತ್ತೆ, ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
1: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
0: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತ ಅಂದ್ರೆ, ನಮ್ಗೆ ನಾವ್ ಎಷ್ಟೇ ಕಲಿತಿದೀವಿ, ಎಷ್ಟೇ ಕೌಶಲ್ಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಅವರ ಸಹಾಯ ನಮಗ್ ಬೇಕಾಗುತ್ತೆ. ಹಾಗಾಗಿ ನನ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನ ನಾನು ಕೇಳಿ ತಿಳ್ಕೊಳ್ತೀನಿ. ಅವರಿಂದಲೂ ನಾನು ಹೇಗೆ ಅವರನ್ನ ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ ನ ತಗೊಳ್ತಿರ್ತೀನಿ.
1: ಓಕೆ ಮೇಘನಾ ಅವರೇ, ಈಗಿನ ಕಾಲದ ಅಲ್ಲ ಈಗ BCOM ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆನಾ?
0: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು ಈಗ ಆಟೋನಮಸ್ ಅಂತ ಇರೋದು, ಆಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದ್ರೆ ಹೊಸ ಹೊಸ ಪಠ್ಯಕ್ರಮಗಳನ್ನ ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಕ್ಕೆ. ಆದ್ರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನ್ ಹೇಳ್ಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AI ನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳದೆ ಹೋದ್ರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್ ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರ್ ಅಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ಮನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸ್ ಈ ತರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ, ಹಾಗಾಗಿ ಈಗಿಂದಲೇ ನೀವು ರೂಢಿಸ್ಕೊಳ್ಳೋದಿಕ್ಕೆ ಆರಂಭಿಸಿದ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಾವು ನಮಗಿದ್ದಂತಹ

0: ಸವಾಲುಗಳನ್ನು ಗಮನಿಸಿದಾಗ ಇದು ತುಂಬಾ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಈಗ ಉಚಿತವಾಗಿ AI ಕಲಿಯೋದಿಕ್ಕೆ ಯಾವ ರೀತಿಯ ರಿಸೋರ್ಸಸ್ ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರ್ಲಿಕ್ಕಿಲ್ಲ, ಕ್ಲಾಸ್ AI ಕಲಿಲಿಕ್ಕಂತಲೇ ಕ್ಲಾಸಿಗೆ ಹೋಗ್ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ. ಅಂಡ್ ಕೆಲವರಿಗೆ ಯಾವ್ದನ್ ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀ ಆಗೂ ಕಲಿಬಹುದು. ಸೊ ನಿಮ್ಮ ಪ್ರಕಾರ ಏನಾದ್ರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾವ್ದನ್ನೆಲ್ಲ ಗಣನೆಗೆ ತಗೋಬಹುದು?
0: ಹೌದು, ಯಾಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ ಹೌದು, ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ ನ ನಾವು ಯೂಸ್ ಮಾಡ್ತಾ ಇದೀವಿ, ಎಂತೆಂತಹ ಬ್ರ್ಯಾಂಡ್ಗಳದ್ದನ್ನು ನಾವು ಯೂಸ್ ಮಾಡ್ತಾ ಇದೀವಿ, ಅದೇ ಬ್ರ್ಯಾಂಡು ಅದಷ್ಟೇ ವೆಚ್ಚದ ಫೋನ್ಗಳನ್ನ ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದ್ರೆ ನಮ್ಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದ್ರೆ ಅಡಚಣೆ ಉಂಟಾಗುದಿಲ್ಲ. ಆದ್ರೆ ಅವರಿಗೆ ರೂರಲ್ ಇರೋದ್ರಿಂದ ಸ್ಯಾಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮ್ಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದ್ರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನ್ ಮಾಡ್ಬೋದು ಅಂತಂದ್ರೆ ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಕೂಡ ಉಚಿತವಾಗಿ ಕಲಿತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನ ತಗೊಳ್ಳೇಬೇಕಾಯ್ತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆ ಇಟ್ಕೊಂಡು ಹೇಳೋದಾದ್ರೆ ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯುವಂತ ಸಾಧ್ಯತೆ ಹೇಳಿದೆ ಇದೆ. ಹೇಗೆ ಅಂದ್ರೆ ChatGPT ಅಂತ ಇದೆ. ಸೊ ChatGPT ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೀಗೆ ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, Meta AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗ್ದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂತ ಸಾಧ್ಯತೆಗಳು ಅವಕಾಶಗಳು ನಿಮ್ಗಿದೆ.
1: ಮೇಘನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್ ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ, ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
2: ಇದುವರೆಗೂ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಆಶಾ. ರಾಜ್ಯವ್ಯಾಪಿ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೈರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡಲಿದ್ದಾರೆ ಅಮರೇಶ್ ಆಶಿಹಾಳ್. ಮಧ್ಯಾಹ್ನ 1:20 ಅಮರ ಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ. ಇದರಲ್ಲಿ ಕುಂಬೇರ ಶರು ಸುಬ್ಬಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 1:40 ಪ್ರಚಲಿತ, ಹಾಗೆ ಮಧ್ಯಾಹ್ನ 3 ಗೀತಾ ಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ. ಇದರಲ್ಲಿ ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿ

ಸಂಗೀತ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ಸಂಜೆ 4 ಗಂಟೆಗೆ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಭಾವಯಾನ, 4:30ಕ್ಕೆ ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸುವಿರಿ. 5 ಗಂಟೆಗೆ ಯುವವಾಣಿಯಲ್ಲಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು. ಸಂಜೆ 5:30ಕ್ಕೆ ಚಿತ್ರಕಾವೇರಿ ನೇರ ಫೋನಿನ್ ಕಾರ್ಯಕ್ರಮ, ಇದು ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 6:51ಕ್ಕೆ ಕೃಷಿ ರಂಗ, ಇದರಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:45ಕ್ಕೆ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿಚಿತ್ರಣ, ಈ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ.

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ದೇಶ ನಿನಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನೀನು ಏನು ಮಾಡಿದೆ ಎಂಬುದನ್ನು ಯೋಚಿಸು. ಜಾನ್ ಎಫ್ ಕೆನಡಿ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 12:35 ಇನ್ನು ಮುಂದಿನ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ಶ್ವಾಸಕೋಶ ಕ್ಯಾನ್ಸರ್ಗೆ ಕ್ಯಾನ್ಸರ್ನ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ವೈದ್ಯರಾದಂಥ ಡಾಕ್ಟರ್ ವಿಷ್ಣು ಶರ್ಮಾ ಅವರು ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆರೋಗ್ಯವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಚೇತನಾ ನಾಯಕ ಕೆ ಇವರು ನಡೆಸುವ ಸಂದರ್ಶನ ಕೇಳೋಣ. ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು, ಅಪಾಯಕಾರಕ ಅಂಶಗಳು, ಹಂತಗಳು, ಚಿಕಿತ್ಸೆ ಹೀಗೆ ಹಲವಾರು ಮಹತ್ತರ ವಿಷಯಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಎಜಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಹಾಗೂ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ವಿಷ್ಣು ಶರ್ಮಾ ಎಂ ಅವರು. ಡಾಕ್ಟರ್, ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ನಿಮಗೆ.
1: ನಮಸ್ಕಾರ.
0: ಈಗ ನಾವು ಸಾಮಾನ್ಯ ಜನರಲ್ಲಿ ಮಾತನಾಡುವಾಗ ಕೇಳ್ತೇವೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿ. ಸೊ ಮುಖ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಅಂದ್ರೆ ಏನು, ಇದು ಹೇಗೆ ಉಂಟಾಗ್ತದೆ?
1: ತಿಳುವಳಿಕೆ ಎಂಬುದು ಜನರಿಗೆ ಬಹಳ ಮುಖ್ಯ. ಶ್ವಾಸಕೋಶ ಕ್ಯಾನ್ಸರ್ನ ಬಗ್ಗೆ ಜನರಿಗೆ ತಿಳುವಳಿಕೆ ಬಂದಲ್ಲಿ ಈ ರೋಗವನ್ನು ಹೇಗೆ ತಡೆಗಟ್ಟಬಹುದು, ಈ ರೋಗದ ಪ್ರಮುಖ ಲಕ್ಷಣಗಳು ಯಾವುವು, ರೋಗ ಬಾರದಂತೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು, ರೋಗ ಬಂದಲ್ಲಿ ರೋಗ ಲಕ್ಷಣಗಳನ್ನು ಕಂಡುಹಿಡಿದು ಬೇಗನೆ ಡಾಕ್ಟರನ್ನು ಯಾವ ರೀತಿ ಸಂಪರ್ಕಿಸಬೇಕು,

ಮತ್ತು ಯಾವ ರೀತಿಯ ಟ್ರೀಟ್ಮೆಂಟಿಂದಾಗಿ ಬೇಗ ಗುಣಮುಖರಾಗಬಹುದು? ಕ್ಯಾನ್ಸರ್ ಎಂಬುದು ಬಹಳ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ರೋಗ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿಯೂ ಭಾರತದಲ್ಲಿ ಗಂಡಸರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಧೂಮಪಾನ. ಧೂಮಪಾನ ಅಲ್ಲದೆ ಇತರೆ ಹಲವು ಕಾರಣಗಳಿಂದಲೂ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಬರಬಹುದು. ವಾಯುಮಾಲಿನ್ಯ, ಇಂಡಸ್ಟ್ರಿಯಲ್ ಪ್ಲೇಸಸ್ ಅಲ್ಲಿ ವರ್ಕ್ ಮಾಡೋದು,

0: ಇಂಡಸ್ಟ್ರಿಯಲ್ ಪ್ಲೇಸಸಲ್ಲಿ ವರ್ಕ್ ಮಾಡೋದು, ಅಥವಾ ಕೆಲವರಿಗೆ ಬಹಳ ಅಪರೂಪಕ್ಕೆ ವಂಶಪಾರಂಪರ್ಯವಾಗಿಯೂ ಕೂಡ ಕ್ಯಾನ್ಸರ್ಗಳು ಬರುವ ಚಾನ್ಸಸ್ ಇದೆ.
1: ಆರಂಭಿಕ ಕೆಲವು ಲಕ್ಷಣಗಳು ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೊ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳ ಏನೆಲ್ಲ?
0: ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಸಂಪೂರ್ಣವಾಗಿ ಗುಣಪಡಿಸುವಂಥದ್ದು, ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಗುಣಪಡಿಸಲಿಕ್ಕೆ ಕಷ್ಟ ಸಾಧ್ಯ. ಶ್ವಾಸಕೋಶದ ಕ್ಯಾನ್ಸರು ಗುಣಪಡಿಸಲು ಸ್ವಲ್ಪ ಕಷ್ಟ. ಪ್ರಾಥಮಿಕ ಹಂತದಲ್ಲಿ ಈ ರೋಗವನ್ನು ಗುರುತಿಸಿದರೆ ಗುಣಪಡಿಸಬಹುದು. ಆದರೆ ಲಂಗ್ಸಿನ ಒಳಗಿರುವ ಕ್ಯಾನ್ಸರಿನ ಲಕ್ಷಣಗಳು ಇತರೆ ಶ್ವಾಸಕೋಶ ರೋಗ ಲಕ್ಷಣಗಳನ್ನೇ ಹೋಲುತ್ತವೆ. ಅದರಿಂದಾಗಿ ಹೆಚ್ಚಿನ ರೋಗಿಗಳು ಡಾಕ್ಟರ್ ಹತ್ರ ಬರುವಾಗ ತುಂಬ ಲೇಟಾಗಿರುತ್ತೆ. ಅದರಿಂದಾಗಿ ಶ್ವಾಸಕೋಶದ ಕ್ಯಾನ್ಸರಿನ ಪತ್ತೆ ಹಚ್ಚುವುದು ಆರಂಭಿಕ ಹಂತದಲ್ಲಿ ಕಷ್ಟ ಆಗುತ್ತೆ. ಯಾಕೆಂತೇಳಿದರೆ ಕ್ಯಾನ್ಸರನ್ನು ನಾವು ಹಲವು ಹಂತಗಳಲ್ಲಿ ಗುರುತಿಸ್ತೇವೆ. ಆರಂಭಿಕ ಹಂತದಲ್ಲಿ ಶ್ವಾಸಕೋಶ ಕ್ಯಾನ್ಸರನ್ನು ಗುರುತಿಸಿದರೆ ಅದಕ್ಕೆ ಪ್ರಮುಖ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಸರ್ಜರಿ, ಅಂದರೆ ಶಸ್ತ್ರಚಿಕಿತ್ಸೆಯ ಮೂಲಕ ಈ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದುಹಾಕುವುದು. ಆದರೆ ಈ ಕ್ಯಾನ್ಸರ್ ಗಡ್ಡೆ ಬಹಳ ಬೆಳೆದಲ್ಲಿ ಅದು ದೇಹದ ಇತರ ಭಾಗದಲ್ಲಿ ಪ್ರಸರಿಸಿದರೆ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಶ್ವಾಸಕೋಶದ ಕ್ಯಾನ್ಸರ್ ಆಪರೇಷನ್ ಮಾಡುವಂಥ ಹಂತದಲ್ಲಿ ನಮಗೆ ಡಯಾಗ್ನೋಸ್ ಆದರೆ ಅದರ ಚಿಕಿತ್ಸೆ ಸುಲಭ ಆಗುತ್ತೆ ಮತ್ತು ರೋಗಿಗಳು ದೀರ್ಘಕಾಲದವರೆಗೆ ಆರೋಗ್ಯವಂತರಾಗಿ ಬಾಳಬಹುದು.
1: ಈಗ ಧೂಮಪಾನ ಮಾಡದವರಿಗೂ ಕೂಡ ಈ ಒಂದು ಕ್ಯಾನ್ಸರ್ ರೋಗ ನೋಡ್ತಾ ಇದ್ದೇವೆ. ಮಾಡದವರಿಗೂ ಕೂಡ ಬರ್ತದೆಯಾ, ಮತ್ತೆ ಅನುವಂಶೀಯವಾಗಿ ಕೂಡ ಬರುವ ಲಕ್ಷಣಗಳು ಉಂಟಾ?
0: ಶೇಕಡಾ 80% ಜನರಲ್ಲಿ ಧೂಮಪಾನಿಗಳಲ್ಲಿ ಕಂಡು ಬರುವಂತಹ ರೋಗ ಇದು. ಒಂದು 20-25% ಧೂಮಪಾನ ಇಲ್ಲದವರಿಗೂ ಬರಬಹುದು. ಧೂಮಪಾನ ಇಲ್ಲದವರಿಗೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅಂದರೆ ಧೂಮಪಾನದಿಂದಾಗಿ ಧೂಮಪಾನ ಮಾಡುವವರಿಗೆ ಮಾತ್ರ ಅಲ್ಲ, ಧೂಮಪಾನಿಗಳು ಸೇದಿ ಬಿಟ್ಟ ಹೊಗೆ ಅದು ಇತರಿಗೂ ಕೂಡ ಬಹಳಷ್ಟು ಹಾನಿಕರ. ಇವಾಗ ಅಷ್ಟು ಧೂಮಪಾನಿಗಳಿದ್ದಾರೆ ಅಂತಂದರೆ ದೇಶದಲ್ಲಿ 50% ಜನರು ಈ ಧೂಮಪಾನಿಗಳು ಧೂಮಪಾನ ಮಾಡಿ ಬಿಟ್ಟಂಥ ಹೊಗೆಯನ್ನು ಅವರು ಉಸಿರಾಡಬೇಕಾಗುತ್ತೆ. ಅದರಿಂದ ಕೆಲವರು ಹೇಳ್ಬೋದು ನಾನು ಧೂಮಪಾನ ಮಾಡಿದ್ರೆ ನನಗೆ ಮಾತ್ರ ತೊಂದರೆ. ಖಂಡಿತ ಅಲ್ಲ, ನಿಮ್ಮ ಮನೆಯವರಿಗೆ ತೊಂದರೆ ಬರ್ಬೋದು, ನಿಮ್ಮ ಮಕ್ಕಳಿಗೂ ತೊಂದರೆ ಬರ್ಬೋದು. ಆದ್ದರಿಂದ ಧೂಮಪಾನಿಗಳ ಎಚ್ಚರ ನಿಗಾ ವಹಿಸಿ, ನಿಮ್ಮಿಂದಾಗಿ ತೊಂದರೆ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತೊಂದರೆಗಳು ಬರುತ್ತವೆ. ನಾವು ನೋಡಿದ ಪ್ರಕಾರ ಮನೆಯಲ್ಲಿ ಹೆಚ್ಚಾಗಿ ಧೂಮಪಾನ ಮಾಡುವರು ಗಂಡಸರು, ಆದರೆ ಅದರಿಂದ ತೊಂದರೆಗಳು ಬರುವುದು ಅವರ ಇತರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಬರುತ್ತೆ. ಸೊ ಧೂಮಪಾನಿಗಳು ಅಲ್ಲದವರಿಗೆ ಕ್ಯಾನ್ಸರ್ ಬರುವ ಮೇನ್ ಕಾರಣ ಅಂತ ಹೇಳಿದರೆ, ಶ್ವಾಸಕೋಶ ಕ್ಯಾನ್ಸರ್ ಬರುವ ಮೇನ್ ಕಾರಣ ಅಂದರೆ ಧೂಮಪಾನಿಗಳು ಸೇದಿ ಬಿಟ್ಟ ಹೊಗೆಯಿಂದಾಗಿ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್. ಇನ್ನೊಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಅಂದರೆ ಕಲುಷಿತ ವಾತಾವರಣದಿಂದಾಗಿ. ಈಗ ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಾಗ್ತಾ ಇದೆ, ವೆಹಿಕಲ್ಸ್ ಹೆಚ್ಚಾಗ್ತಾ ಇದೆ, ಇದರಿಂದಾಗಿ ಪೊಲ್ಯೂಷನ್ದಾಗಿಯೂ ಕೂಡ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ.
1: ಹಾಗಿದ್ರೆ ಅಂದರೆ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗುದು, ಈಗ ವಾತಾವರಣ ಕೂಡ ಈ ಒಂದು ರೋಗ ಬರಲಿಕ್ಕೆ ಕೂಡ ಅದರ ಪರಿಣಾಮ ಅಥವಾ ಪಾತ್ರ ಕೂಡ ಇದೆ ಅಂತ ಹೇಳಿ.
0: ವಾಯುಮಾಲಿನ್ಯವು ಕೂಡ
1: ಮುಖ್ಯ ಪಾತ್ರ
0: ವಹಿಸ್ತದೆ.
1: ಡಾಕ್ಟರ್, ಈಗ ಅನುವಂಶೀಯವಾಗಿ ಬರ್ತದೆ ಅಂತ ಹೇಳಿದ್ರಿ, ಸೊ ಇದಕ್ಕೆ ಸ್ಕ್ರೀನಿಂಗ್, ಅಂದ್ರೆ ಅವರ ಮನೆಯವರೇನಿದ್ದಾರೆ, ಸ್ಕ್ರೀನಿಂಗ್ ಮಾಡುವ ಅವಶ್ಯಕತೆ ಇರ್ತದೆಯಾ? ಯಾವ ಹಂತದಲ್ಲಿ, ಅಂದ್ರೆ ಎಷ್ಟು ವರ್ಷದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಬೇಕಾಗ್ತದೆ?
0: ಅನುವಂಶೀಯವಾದಂತಹ ಶ್ವಾಸಕೋಶ ಕ್ಯಾನ್ಸರ್ ಬಹಳ ಕಡಿಮೆ. ಆದರೆ ಈಗ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಅವರ ಇತರೆ ಸದಸ್ಯರು ಧೂಮಪಾನ ಮಾಡುವುದಾದರೆ ಅವರಿಗೆ ಬರುವ ಚಾನ್ಸಸ್ ಜಾಸ್ತಿ. ಹಾಗಾಗಿ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಶ್ವಾಸಕೋಶ ಕ್ಯಾನ್ಸರ್ ಇದ್ದರೆ ಅವರ ಫ್ಯಾಮಿಲಿಯವರು ಇತರರು ಕೂಡ ಧೂಮಪಾನಿಗಳಾಗಿದ್ದಲ್ಲಿ, ಅವರು 40 ವರ್ಷದ ಮೇಲ್ಪಟ್ಟವರಾಗಿದ್ದಲ್ಲಿ ಕ್ಯಾನ್ಸರ್ ಇದೆಯಾ ಅಂತೇಳಿ ಸ್ಕ್ರೀನಿಂಗ್ ಮಾಡಿಸ್ಬೇಕಾಗುತ್ತೆ. ಸ್ಕ್ರೀನಿಂಗ್ ಯಾವ ರೀತಿ ಅಂತಂದರೆ, ಈಗ ಯಾವುದಾದ್ರೂ ಅವರಿಗೆ ಶ್ವಾಸಕೋಶದ ರೋಗ ಲಕ್ಷಣಗಳಿದ್ದರೆ ಸ್ಕ್ರೀನ್ ಮಾಡಬೇಕು, ಅಥವಾ 40 ವರ್ಷದ ಮೇಲ್ಪಟ್ಟವರು ಧೂಮಪಾನಿಗಳಾಗಿದ್ದಲ್ಲಿ ಅವರಿಗೆ ವರ್ಷಕ್ಕೆ ಒಂದು ಸಾರಿ CT ಸ್ಕ್ಯಾನಿಂಗ್, ಲೋ ಡೋಸ್ CT ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಶ್ವಾಸಕೋಶ CT ಸ್ಕ್ಯಾನ್ ಒಂದು

0: ನೋಡಿದ್ರೆ ರೋಗ ಏನಾದರೂ ಇದ್ದರೆ ಗೊತ್ತಾಗುತ್ತೆ.
1: ಮತ್ತೆ ಇದು ಶ್ವಾಸಕೋಶದ ಕ್ಯಾನ್ಸರ್ಗೆ ಪ್ರಮುಖ ಅಪಾಯಕಾರಕ ಅಂಶಗಳೇನು ಡಾಕ್ಟರ್?
0: ಶೇಕಡ 80% ಜನರಲ್ಲಿ ಧೂಮಪಾನ. ಇನ್ನು ಹಳ್ಳಿಗಳಲ್ಲಿ ಒಲೆ ಉಪಯೋಗ ಮಾಡ್ತಾರೆ, ಚಿಮಣಿ ಉಪಯೋಗ ಮಾಡ್ತಾರೆ, ಅದರಿಂದ ಬಹಳಷ್ಟು ಹೊಗೆ, ಧೂಳು ಇತ್ಯಾದಿಗಳು ಉತ್ಪತ್ತಿಯಾಗ, ಇದು ಕೂಡ ಒಂದು ಕಾರಣ ಆಗ್ಬೋದು. ಇನ್ನೊಂದು ಏರ್ ಪೊಲ್ಯೂಷನ್, ಅಂದರೆ ಇಂಡಸ್ಟ್ರಿಯಲೈಸೇಷನು ಮತ್ತು ವೆಹಿಕಲ್ ಎಕ್ಸಾಷನ್, ಇದರಿಂದೆಲ್ಲ ಬರುವಂತಹ ಕಲುಷಿತ ಗಾಳಿ.
1: ಶ್ವಾಸಕೋಶದ ಕ್ಯಾನ್ಸರ್ನ ವಿವಿಧ ಹಂತಗಳು ಸರಳವಾಗಿ ನಮಗೆ ವಿವರಿಸಬಹುದಾ ಶ್ರೋತೃಗಳಿಗೆ?
0: ಹೌದು. ಈಗ ಶ್ವಾಸಕೋಶ ಯಾವುದೇ ರೋಗ ಇದ್ದರೂ ಕೂಡ ಆ ರೋಗಕ್ಕೆ ಅದರದ್ದೇ ಆದ ಒಂದು ಲಕ್ಷಣ ಇರುತ್ತೆ. ಶ್ವಾಸಕೋಶ ಕ್ಯಾನ್ಸರ್ನ ಮುಖ್ಯ ಲಕ್ಷಣಗಳು ಅಂತಂದರೆ ಆಗಾಗ್ಗೆ ಬರುವ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಎದೆನೋವು, ಉಸಿರಾಟಕ್ಕೆ ಕಷ್ಟ ಆಗೋದು. ಆದರೆ ಈ ರೀತಿಯ ರೋಗ ಲಕ್ಷಣಗಳು ಇತರೆ ರೀತಿಯ ರೋಗಗಳಲ್ಲಿಯೂ ಕೂಡ ಬರಬಹುದು. ಈಗ ಟಿ ಬಿ ಇದ್ರೂ ಕೂಡ ಅದೇ ರೀತಿಯ ರೋಗ ಲಕ್ಷಣ ಇರುತ್ತೆ, ಅಥವಾ ಶ್ವಾಸಕೋಶದ ಇತರ ರೋಗಗಳಿದ್ರೂ ಅದೇ ರೀತಿಯ ರೋಗ ಲಕ್ಷಣ ಬರುತ್ತೆ. ಅದರಿಂದ ಎಲ್ರಿಗೂ ಕೆಮ್ಮಿದ್ರೆ ಎಲ್ರಿಗೂ ಅದು ಕ್ಯಾನ್ಸರ್ ಅಂತ ತಿಳ್ಕೊಳ್ಬಾರ್ದು, ಅಥವಾ ಕಫದಲ್ಲಿ ರಕ್ತ ಇದ್ರೆ ಅದು ಕ್ಯಾನ್ಸರ್ ಅಂತ ತಿಳ್ಕೊಳ್ಬಾರ್ದು. ಯಾವುದೇ ರೀತಿಯ ಶ್ವಾಸಕೋಶದ ರೋಗ ಚಿಹ್ನೆಗಳು ಸಮಸ್ಯೆಗಳು ಇದ್ದಲ್ಲಿ ತಜ್ಞ ಡಾಕ್ಟರ್ನ ಸಂಪರ್ಕಿಸಿ ಏನು ರೋಗ ಅಂತ ಹೇಳಿ ಪತ್ತೆ ಹಚ್ಚಬೇಕು. ಈಗ ಏನಾಗುತ್ತೆ ಅಂತೇಳಿ ಜನರು ಕೆಲವೊಂದು ರೋಗ ಲಕ್ಷಣಗಳನ್ನ ಕೇರ್ ಮಾಡೋದಿಲ್ಲ, ಅದನ್ನು ಹಾಗೆ ಬಿಟ್ಟಲ್ಲಿ ರೋಗ ಉಲ್ಬಣವಾಗುತ್ತೆ. ಇದು ಶ್ವಾಸಕೋಶ ಕ್ಯಾನ್ಸರ್ ಪತ್ತೆ ಹಚ್ಚುವಾಗ ಹೆಚ್ಚಿನವರಿಗೂ ಅದು ರೋಗ ಉಲ್ಬಣ ಹಂತಕ್ಕೆ ಮುಟ್ಟಿರುತ್ತೆ. ಪ್ರಥಮ ಹಂತ ಅಂತ ಹೇಳಿದ್ರೆ ಶ್ವಾಸಕೋಶದ ಒಳಗೆ ಮಾತ್ರ ಇರುವುದು, ಅದು ಸಾಧಾರಣ ಒಂದು 3 ಸೆಂಟಿಮೀಟರ್ಗಿಂತ ಕಡಿಮೆ ಸೈಜ್ ಮತ್ತು ಎಲ್ಲಿಗೂ ಕೂಡ ಸ್ಪ್ರೆಡ್ ಆಗಿರೋದಿಲ್ಲ. ಈ ರೀತಿ ಪ್ರಥಮ ಹಂತದಲ್ಲಿ ನಾವು ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಆದರೆ ಅದನ್ನು ಮೊದಲೇ ಹೇಳಿದಂತೆ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕ್ಬೋದು. ಆದರೆ ನಂತರದ ಹಂತಗಳಲ್ಲಿ ಇದು ಶ್ವಾಸಕೋಶ ಇತರೆ ಭಾಗಗಳಿಗೂ ಸ್ಪ್ರೆಡ್ ಆಗ್ಬೋದು, ಅಥವಾ ಲಂಗ್ಸಿನ ಸೈಡಿನಲ್ಲಿ ನೀರು ತುಂಬಿಕೊಳ್ಳಬಹುದು, ಅಥವಾ ದೇಹದ ಇತರೆ ಭಾಗಗಳಿಗೂ ಕೂಡ ಅದು ಸ್ಪ್ರೆಡ್ ಆಗ್ಬೋದು. ಒಂದು ಸಾರಿ ಈ ಶ್ವಾಸಕೋಶ ಕ್ಯಾನ್ಸರ್ ದೇಹದ ಇತರ ಭಾಗಗಳಿಗೆ ಸ್ಪ್ರೆಡ್ ಆದರೆ ಮತ್ತೆ ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ವಿದೇಶಗಳಲ್ಲೆಲ್ಲ ಟ್ರೀಟ್ಮೆಂಟು ಅಥವಾ ಇನ್ವೆಸ್ಟಿಗೇಷನ್ಸ್ ಭಾಳ ಬೇಗನೆ ಮಾಡೋದರಿಂದ ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಗುರುತಿಸೋಕೆ ತುಂಬ ಹೆಚ್ಚಿರುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ರೋಗಿಗಳು ಬರುವಾಗಲೇ ಲೇಟ್ ಆಗೋದರಿಂದ ಪ್ರಾಥಮಿಕ ಹಂತದ ಶ್ವಾಸಕೋಶ ಕ್ಯಾನ್ಸರ್ ಶೇಕಡ 10-15% ಜನರಲ್ಲಿ ಮಾತ್ರ, ನಮ್ಮಲ್ಲಿ ಬರುವಾಗ ಆಲ್ರೆಡಿ ಲೇಟ್ ಆಗೋದರಿಂದ ಶೇಕಡ 80%-ಹೆಚ್ಚು ಜನರಿಗೆ ಅದು ಆಪರೇಷನ್ ಮಾಡುವ ಸ್ಟೇಜು ದಾಟಿರುತ್ತೆ. ಅದರಿಂದ ಕ್ಯಾನ್ಸರ್ಗಳಲ್ಲೆಲ್ಲ ಅತ್ಯಂತ ತೀವ್ರತರವಾದ ಕ್ಯಾನ್ಸರ್ ಅಂತ ಹೇಳಿದರೆ ಶ್ವಾಸಕೋಶ ಕ್ಯಾನ್ಸರ್. ಯಾಕೆಂದರೆ ಒಂದು ಸಾರಿ ಶ್ವಾಸಕೋಶ ಕ್ಯಾನ್ಸರ್ ಡಯಾಗ್ನೋಸ್ ಆಗುವಾಗಲೇ ಅದು ಒಂದು ಹಂತವನ್ನು ಮೀರಿರುತ್ತೆ. ಈ ಹಂತವನ್ನು ಮೀರಿದ ಕ್ಯಾನ್ಸರ್ ಆದರೆ ಅದನ್ನು ನಮಗೆ ಮಧ್ಯದಲ್ಲಿ ಗುಣಪಡಿಸುವುದು ಕಷ್ಟ ಆಗುತ್ತೆ, ಕಂಪ್ಲೀಟಾಗಿ ಕ್ಯೂರ್ ಆಗೋದಿಲ್ಲ. ಈಗ ಪ್ರಾಥಮಿಕ ಹಂತದಲ್ಲಿ ಶ್ವಾಸಕೋಶ ರೋಗವನ್ನು ನಾವು ಪತ್ತೆ ಹಚ್ಚಿದರಲ್ಲಿ ಆಪರೇಷನ್ ಎಲ್ಲ ಮಾಡಿ ಸಕ್ಸಸ್ ಆದರೆ ಒಂದು 5, 10, 15 ವರ್ಷದವರೆಗೆ ರೋಗಿಗಳು ಗುಣವಂತರಾಗಿ ಬಾಳಬಹುದು. ಆದರೆ ಆಮೇಲೆ ಆಪರೇಷನ್ ಮಾಡುವ ಸ್ಟೇಜ್ ಇಲ್ಲದೇ ಇದ್ದರೆ ಮತ್ತೆ ಸಾಧಾರಣವಾಗಿ ಒಂದು 10-20-30% ಜನ ಮಾತ್ರ ಒಂದು 5 ವರ್ಷ 6 ವರ್ಷ ಉಳಿತಾರೆ, ಬಾಕಿದ್ದವರೆಲ್ಲ ರೋಗಕ್ಕೆ ತುತ್ತಾಗ್ತಾರೆ.
1: ಶುರುವಿನ ಅಂದರೆ ಆರಂಭಿಕ ಹಂತದಲ್ಲೇ ನಮಗೆ ಅದು ಚಿಹ್ನೆಗಳು ಗೊತ್ತಾಗಿ ವೈದ್ಯರನ್ನು ಸಂಪರ್ಕಿಸಿದರೆ ಹೆಚ್ಚು ಆಗುವ ಒಂದು ತೀವ್ರತೆಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಡಾಕ್ಟರ್, ಅಂದರೆ ಈಗ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಹೇಳಿ ತಿಳಿದ ನಂತರ, ಸೊ ವೈದ್ಯರನ್ನು ಸಂಪರ್ಕಿಸಿದ ನಂತರ, ಸೊ ಅವರ ಒಂದು ಚಿಕಿತ್ಸಾ ವಿಧಾನ ಹೇಗಿರ್ತದೆ?
0: ಮೊತ್ತ ಮೊದಲನೇದಾಗಿ ನಾವು ಕ್ಯಾನ್ಸರ್ ಯಾವ ಹಂತದಲ್ಲಿ, ಇದು ಕ್ಯಾನ್ಸರ್ ಅಂತೇಳಿ ನಾವು ಪತ್ತೆ ಹಚ್ಚಬೇಕು. ಯಾಕೆಂದರೆ ಮೊದಲೇ ಹೇಳಿದಂತೆ ಶ್ವಾಸಕೋಶ ಇತರೆ ರೋಗಗಳಿಗೆ ಅದೇ ರೀತಿಯ ಲಕ್ಷಣ ಇರುತ್ತೆ, ಕೆಮ್ಮು, ಕಫ, ಕಫದಲ್ಲಿ ರಕ್ತ ಅಥವಾ ಎದೆ ನೋವು, ಆ ಥರ ಲಕ್ಷಣಗಳಿಂದ ಶ್ವಾಸಕೋಶ ರೋಗವನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ನಾವು ಎದೆ ಶಕಿರಣ ಮಾಡುತ್ತೇವೆ, ಆಮೇಲೆ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಅನಂತರ ಆ ಗಡ್ಡೆ ರೋಗದ ಗಡ್ಡೆ ಎಲ್ಲಿದೆ ಅಂತೇಳಿ ನೋಡಿ ಅಲ್ಲಿಂದಲೇ ನಾವು ಒಂದು ಸ್ಯಾಂಪಲ್ ತೆಗಿತೇವೆ, ಟಿಶ್ಯೂ ಸ್ಯಾಂಪಲ್ ಬಯೋಪ್ಸಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅದು ಮೂಗಿನ ಮೂಲಕ ಸಣ್ಣ ಪೈಪ್ ಹಾಕಿ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಆ ಮೂಲಕವಾಗಿ ಆ ಗಡ್ಡೆ ಇರುವಲ್ಲಿ ಹೋಗ್ಬೋದು, ಅಥವಾ ಸಿ ಟಿ ಸ್ಕ್ಯಾನಿಂಗ್ ಮಾಡುವಾಗ ಒಂದು ಸಣ್ಣ ಸೂಜಿ ಹಾಕಿ ಅಲ್ಲಿಂದ ನಾವು ತೆಗಿಬೋದು. ಇದನ್ನು ಬಯೋಪ್ಸಿ ಅಂತ ಹೇಳ್ತೇವೆ. ಯಾವುದೇ ದೇಹದಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಅದು ಯಾವ ರೀತಿಯದ್ದು ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ನಾವು ಬಯೋಪ್ಸಿ ಮಾಡಬೇಕಾಗುತ್ತೆ. ಸೊ ಪ್ರಮುಖವಾದ ಟೆಸ್ಟ್ ಅಂತ ಹೇಳಿದ್ರೆ ಬಯೋಪ್ಸಿ, ಶ್ವಾಸಕೋಶ ಇದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತೇಳಿ. ಈಗ ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ಅದು ಎಲ್ಲಿ ಯಾವ ರೀತಿ ಇದೆ, ಅದು ಕ್ಯಾನ್ಸರ್ ಇರಬಹುದಾ ಇಲ್ವಾ ಅಂತ ಹೇಳುದು ನಮಗೆ ಸಾಧಾರಣ ಗೊತ್ತಾಗುತ್ತೆ. ಈ ಸಿ ಟಿ ಸ್ಕ್ಯಾನ್ ನಲ್ಲಿ ಕ್ಯಾನ್ಸರ್ ಇರಬಹುದು ಅಂತ ಇದ್ರೆ ಮತ್ತೆ ನಾವು ಅದನ್ನ ಬಯಾಪ್ಸಿ ಮಾಡ್ತೇವೆ. ಈ ಬಯಾಪ್ಸಿಯಲ್ಲಿ ರೋಗ ಯಾವ ರೀತಿಯದ್ದು, ಯಾವ ಸ್ಟೇಜ್ನಲ್ಲಿದೆ, ಎಲ್ಲಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳುದು ನಮಗೆ ಸ್ಕ್ಯಾನಿಂಗು ಮತ್ತೆ ಬಯಾಪ್ಸಿಯಲ್ಲಿ ಗೊತ್ತಾಗುತ್ತೆ ರೋಗ ಇದೆಯಾ ಇಲ್ವಾ ಅಂತ ಹೇಳುದು. ಪ್ರಮುಖ ಟೆಸ್ಟ್ ಅಂತ ಹೇಳಿದ್ರೆ
1: ಬಯಾಪ್ಸಿ. ನಂತರ ಅದರ ಒಂದು ಚಿಕಿತ್ಸೆ ಹೇಗಿರ್ತದೆ?
0: ಹೌದು, ಚಿಕಿತ್ಸೆ ಅಂದರೆ ಈ ರೋಗ ಯಾವ ಹಂತದಲ್ಲಿ ಇದೆ ಅಂತ ಹೇಳಿ 3 ರೀತಿಯ ಚಿಕಿತ್ಸಾ ವಿಧಾನ ಇದೆ ಅಂತ ಹೇಳ್ಬೋದು.

ಪ್ರಾಥಮಿಕ ಹಂತದಲ್ಲಿ ಮೊದಲೇ ಹೇಳಿದಂತೆ ನಾವು ನೋಡ್ತೇವೆ ಎಷ್ಟು ಸ್ಪ್ರೆಡ್ ಆಗಿದೆ ಏನಾಗಿದೆ ಅಂತೇಳಿ. ಈಗ ಯಾವುದೇ ರೀತಿ ಸ್ಪ್ರೆಡ್ ಆಗಿಲ್ಲ, ಆಪರೇಷನ್ ಮಾಡುವ ಸ್ಟೇಜಲ್ಲಿ ಇದ್ದರೆ ಶ್ವಾಸಕೋಶ ಕ್ಯಾನ್ಸರಿಗೆ ಆಪರೇಷನ್, ಆ ಗಡ್ಡೆಯನ್ನು ತೆಗೆದುಹಾಕೋದು. ಆದರೆ ಮೊದಲೇ ಹೇಳಿದಂತೆ ಹೆಚ್ಚಿನ ರೋಗಿಗಳು ಆ ಸ್ಟೇಜಲ್ಲಿ ಇರುವುದಿಲ್ಲ ನಮ್ಮ ಹತ್ರ ಬರುವಾಗ. ಆ ಆರಂಭಿಕ ಹಂತ ಕಳೆದಲ್ಲಿ, ಆಪರೇಷನ್ ಮಾಡುವಂಥ ಸ್ಟೇಜ್ ಕಳೆದಲ್ಲಿ ಮತ್ತೆ ನಾವು ಅದಕ್ಕೆ ಕೀಮೊಥೆರಪಿ ಅಂದರೆ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಮತ್ತು ರೇಡಿಯೋಥೆರಪಿ ಅಂದರೆ ಕ್ಷಕಿರಣದ ಮೂಲಕವಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಎಲ್ಲೆಲ್ಲ ಗಡ್ಡೆ ಇದೆಯೋ ಅದಕ್ಕೆ ರೇಡಿಯೇಷನ್ ಥೆರಪಿ ಮಾಡಬಹುದು, ಮತ್ತು ಅದಕ್ಕೆ ಕೀಮೊಥೆರಪಿ ಮಾಡಬಹುದು. ಆದರೆ ಇದು ರೋಗವನ್ನು ಕಂಪ್ಲೀಟಾಗಿ ಗುಣಪಡಿಸುವಂತಹ ಚಿಕಿತ್ಸೆ ಅಲ್ಲ, ಆದರೆ ರೋಗದ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಮತ್ತು ರೋಗಿಗೆ ಕೆಲವು ವರ್ಷಗಳು

0: ಆಗುತ್ತೆ. ಮತ್ತು ರೇಡಿಯೋಥೆರಪಿ ಅಂದರೆ ಕ್ಷಕಿರಣದ ಮೂಲಕವಾಗಿ ಟ್ರೀಟ್ಮೆಂಟ್ ಮಾಡಬೇಕು, ಎಲ್ಲೆಲ್ಲ ಗಡ್ಡೆ ಇದೆಯೋ ಅದಕ್ಕೆ ರೇಡಿಯೇಷನ್ ಥೆರಪಿ ಮಾಡಬಹುದು, ಮತ್ತು ಅದಕ್ಕೆ ಕೀಮೋಥೆರಪಿ ಮಾಡಬಹುದು. ಆದರೆ ಇದು ರೋಗವನ್ನು ಕಂಪ್ಲೀಟಾಗಿ ಗುಣಪಡಿಸುವಂತಹ ಚಿಕಿತ್ಸೆ ಅಲ್ಲ, ಆದರೆ ರೋಗದ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಮತ್ತು ರೋಗಿಗೆ ಕೆಲವು ವರ್ಷಗಳು ಜೀವನ ಮುಂದಕ್ಕೆ ತಗೊಂಡು.
1: ಈಗ ಅಂದ್ರೆ ಚಿಕಿತ್ಸೆ ಮಾಡಿದ ನಂತರ ಸೊ ಅದು ಜೀವನ ಪರ್ಯಂತ ಮಾಡುವ ಅವಶ್ಯಕತೆಗಳುಂಟ? ಎಷ್ಟು ಸಮಯದವರೆಗೆ ಅದು ಚಿಕಿತ್ಸೆ ಮುಂದುವರಿಯಬೇಕಾಗ್ತದೆ? ಮತ್ತೆ ಈ ಒಂದು ಚಿಕಿತ್ಸೆ ಮಾಡಿದ ನಂತರ ಅವರು ಮರಳಿ ಅಂದ್ರೆ ಮುಂಚೆ ಅವರ ಜೀವನ ಹೇಗಿತ್ತು ಅದೇ ಸ್ಥಿತಿಗೆ ಅವರು ಮರಳಿ ಬರುವ ಸಾಧ್ಯತೆಗಳು ಉಂಟ ಡಾಕ್ಟರ್?
0: ಆಪರೇಷನ್ ಮಾಡಿ ಗಡ್ಡೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದಲ್ಲಿ ಮತ್ತು ದೇಹದ ಇತರ ಭಾಗಕ್ಕೆ ಅದು ಸ್ಪ್ರೆಡ್ ಆಗದೇ ಇದ್ದರೆ ಸಾಧಾರಣ ಜೀವನ ನಡೆಸಬಹುದು. ಆ ಸ್ಟೇಜ್ ಕಳೆದು ನಾವು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಈ ಚಿಕಿತ್ಸೆಯ ಮೂಲಕ ಮೊದಲೇ ಹೇಳಿದಂತೆ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ, ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಮತ್ತು ಲೈಫನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ಬೋದು. ಎಲ್ಲ ರೋಗಗಳು ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ, ಆದರೆ ರೋಗ ಸ್ಪ್ರೆಡ್ ಆಗುವ ಸ್ಪೀಡು, ಟ್ರೀಟ್ಮೆಂಟಿಗೆ ಕೊಡುವಂತಹ ಪ್ರತಿಕ್ರಿಯೆಗಳು ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ರೋಗ ತೀವ್ರ ಥರದಲ್ಲಿ ಇದ್ದರೆ 3 ರಿಂದ 6 ತಿಂಗಳವರೆಗೆ ಬದುಕಬಹುದು, ಆದರೆ ರೋಗ ಸ್ವಲ್ಪ ಮೈಲ್ಡ್ ಇದ್ದರೆ ಟ್ರೀಟ್ಮೆಂಟ್ ಸಕ್ಸಸ್ ಆದರೆ 1 ವರ್ಷ 2 ವರ್ಷ 3 ವರ್ಷ 5 ವರ್ಷವರೆಗೆ ಹೋಗ್ಬೋದು, 8-10 ವರ್ಷ ಹೋದದ್ದು ಉಂಟು. ಆದರೆ ಹೆಚ್ಚಿನವರು 1-5 ವರ್ಷ.
1: ಹೀಗಂದ್ರೆ ಚಿಕಿತ್ಸೆಯ ನಂತರ ರೋಗಿಗಳು ಏನೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಚಿಕಿತ್ಸೆಯ ಒಟ್ಟಿಗೆನೆ?
0: ಮೇನ್ ಅಂದರೆ ಮೊದಲೇ ಹೇಳಿದಂತೆ ಹೆಚ್ಚಿನವರು ಧೂಮಪಾನಿಗಳು, ಧೂಮಪಾನ ಸೇವಿಸಲೇಬೇಕು. ಯಾಕೆಂದರೆ ರೋಗದ ಪತ್ತೆ ಹಚ್ಚಿದ ನಂತರವೂ ಧೂಮಪಾನ ಮಾಡ್ತಾ ಇದ್ದರೆ ರೋಗದ ತೀವ್ರತೆ ಮತ್ತಷ್ಟು ಹೆಚ್ಚು. ಇನ್ನೊಂದು, ಈ ಕೀಮೋಥೆರಪಿ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಎಲ್ಲ ಆಗ್ತಾ ಇರುವಾಗ ಬಾಡಿ ವೆಯ್ಟ್ ತುಂಬ ಲಾಸ್ ಆಗುತ್ತೆ, ಅದಕ್ಕಾಗಿ ಉತ್ತಮ ರೀತಿಯ ಆಹಾರವನ್ನು, ಪೌಷ್ಟಿಕ ಆಹಾರವನ್ನು ತಗೊಳ್ಳೋದು. ಮೂರನೆಯದ್ದು, ಈ ದೇಹದ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಆಗುತ್ತೆ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ, ಅದರಿಂದ ಸ್ವಲ್ಪ ಜನರ ಮಧ್ಯೆ ಓಡಾಡೋದು, ಅಂದರೆ ತುಂಬ ಜನ ಸೇರುವಲ್ಲೆಲ್ಲ ಹೋದರೆ ಅವರಿಗೆ ಇನ್ನೊಬ್ಬರಿಂದ ರೋಗಗಳು ಬರುವ ಚಾನ್ಸಸ್ ಕಡಿಮೆ,
1: ಸಾಂಕ್ರಾಮಿಕ ರೋಗಗಳು ಬೇಗನೆ
0: ಬೇಗನೆ ಬರಬಹುದು, ಅದರಿಂದ ಆ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು.
1: ಡಾಕ್ಟರ್, ಈಗ ನೀವು ಮಾತನಾಡುವಾಗ ಹೇಳಿದ್ರಿ ಅಂದ್ರೆ ಪುರುಷರಲ್ಲಿ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತದೆ ಅಂತ, ಮಹಿಳೆಯರಲ್ಲಿ ಕೂಡ ಈ ಕ್ಯಾನ್ಸರ್ ರೋಗ ಬರ್ತದೆಯಾ, ಕಾಣಿಸ್ಕೊಳ್ತದೆಯಾ?
0: ಕಾಣಿಸ್ಕೊಳ್ಳುತ್ತೆ, ಆದರೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ಈಗೀಗ ಮಹಿಳೆಯರಲ್ಲಿ ಧೂಮಪಾನ ಹೆಚ್ಚಾಗ್ತಾ ಇದೆ, ಅದು ಬಹಳ ಕಳವಳಕಾರಿಯಾದಂತಹ ಒಂದು ಅಂಶ. ಧೂಮಪಾನ ಮಾಡುವ ಮಹಿಳೆಯರಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಮಾತ್ರವಲ್ಲ, ಮೊದಲೇ ಹೇಳಿದಂತೆ ಈಗ ಮನೆಯಲ್ಲಿ ಕಟ್ಟಿಗೆ ಒಲೆ ಇತ್ಯಾದಿ ಉಪಯೋಗ ಮಾಡುವವರಲ್ಲಿ ಕೂಡ ಶ್ವಾಸಕೋಶ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆದರೆ ಮಹಿಳೆಯಲ್ಲಿ ಬರುವ ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಗಂಡಸರಲ್ಲಿ ಬರುವ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಈಗ ನಾನ್ ಸ್ಮೋಕರ್ಸ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಈಗ ಧೂಮಪಾನ ಮಾಡದೇ ಇದ್ದವರಲ್ಲಿ ಬರುವಂಥ ಲಂಗ್ ಕ್ಯಾನ್ಸರ್ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದರ ಸೆಲ್ ಟೈಪ್ ಅಂತ ಹೇಳಿದ್ರೆ ಅದರ ರೋಗ ಲಕ್ಷಣ ಒಂದೇ ರೀತಿ ಇರುತ್ತೆ, ಆದರೆ ಅದರ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಇರುತ್ತೆ, ತೀವ್ರತೆ ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು 15-20 ವರ್ಷ ಮೊದಲು ಇದು ಮಹಿಳೆಯಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಆದರೆ ಈಗೀಗ ವರ್ಲ್ಡ್ ವೈಡ್ ಮಹಿಳೆಯರಲ್ಲೂ ಕೂಡ ಲಂಗ್ ಕ್ಯಾನ್ಸರ್ನ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಒಂದು ಬಹಳ ಕಳವಳಕಾರಿಯಾದಂತಹ ಅಂಶ. ಅದಕ್ಕೆ ಹಲವಷ್ಟು ಕಾರಣಗಳಿದೆ. ಒಂದು, ಮೊದಲೇ ಹೇಳಿದಂತೆ ವಾಯುಮಾಲಿನ್ಯ. ಇನ್ನೊಂದು, ಮಹಿಳೆಯರಲ್ಲೂ ಈಗ ಹೆಚ್ಚುತ್ತಿರುವ ಧೂಮಪಾನ. ಅದರಿಂದ ಅವೇರ್ನೆಸ್ ಇಸ್ ದ ಕೀ.
1: ವಾಯು ಮಾಲಿನ್ಯ ಕೂಡ ಅಂದರೆ ಈಗ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಇಂಡಸ್ಟ್ರಿ ಎಲ್ಲ ಬೆಳವಣಿಗೆ ಆದಂತೆ ಈಗ ಸಾಮಾನ್ಯ ಜನರು ಅದರಿಂದ ಹೊರಗಿರ್ತೇವೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರು ಇದರಿಂದ, ಈ ಒಂದು ಕ್ಯಾನ್ಸರ್ ರೋಗದಿಂದ ಸ್ವಲ್ಪ ದೂರ ಇರಬೇಕು, ಆದರೂ ಕೂಡ ವಾಯುಮಾಲಿನ್ಯ ಎಲ್ಲವೂ ಕೂಡ ಹತ್ತಿರವೇ ಇರ್ತದೆ. ಸೊ ಅವರ ಜೀವನ ಶೈಲಿಯನ್ನು ಅವರು ಹೇಗೆ ವೃದ್ಧಿಸ್ಕೊಳ್ಬಹುದು ಈ ರೋಗಗಳಿಂದ ದೂರ ಇರಲಿಕ್ಕೆ?
0: ಹೌದು, ಒಂದು ಅಂದರೆ ಧೂಮಪಾನ ತ್ಯಜಿಸಬಹುದು, ಪ್ರೈಮಾರ್ಡಿಯಲ್ ಪ್ರಿವೆನ್ಷನ್ ಅಂದರೆ ಧೂಮಪಾನ ಮಾಡಲೇಬಾರದು. ಧೂಮಪಾನದಿಂದ ಶ್ವಾಸಕೋಶ ಕ್ಯಾನ್ಸರ್ ಮಾತ್ರ ಅಲ್ಲ, ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಕ್ಯಾನ್ಸರ್ ಬರಬಹುದು. ಯಾಕೆಂತ ಹೇಳಿದ್ರೆ, ನಾವು ಸೇದುವ ಸಿಗರೇಟು ಅಥವಾ ಬೀಡಿ ಏನಿದೆಯೋ ಅದರಲ್ಲಿ ನೈಕೋಟಿನ್ ಅಂತ ಹೇಳುವ ವಿಷಕಾರಕ ವಸ್ತು ರಕ್ತದ ಮೂಲಕ ನಮ್ಮ ದೇಹದ ಎಲ್ಲ ಭಾಗಕ್ಕೂ ಸೇರ್ತದೆ. ಯಾವುದೇ ಅಂಗಗಳಲ್ಲಿ ಕೂಡ ಕ್ಯಾನ್ಸರ್ ಬರಬಹುದು ಧೂಮಪಾನದಿಂದ, ಶ್ವಾಸಕೋಶ ಕ್ಯಾನ್ಸರ್ ಮಾತ್ರ ಅಲ್ಲ. ಅದರಿಂದ ಧೂಮಪಾನ ಮಾಡಲೇಬಾರದು, ಅಥವಾ ಧೂಮಪಾನದ ಅಭ್ಯಾಸ ಇದ್ದವರು ಕೂಡಲೇ ತ್ಯಜಿಸಬೇಕು.
1: ಈಗ ತ್ಯಜಿಸಿದ್ರೆ ಅದರ ಪ್ರಮಾಣ ಕಡಿಮೆ ಆಗ್ತದೆ, ಅಂದ್ರೆ ಅವರಿಗೆ ಗೊತ್ತಿಲ್ಲದ ಯಾವುದೋ ಒಂದು ವ್ಯಸನ ಅವರಿಗೆ ಅಂಟಿಕೊಂಡಿತ್ತು, ಒಂದು ಹಲವು ವರ್ಷಗಳ ಕಾಲ ಮಾಡಿ ನಂತರ ಅವರಿಗೆ ಅರಿವಾದ ನಂತರ ಅದು ತ್ಯಜಿಸಿದ್ರೆ ಸೊ ಬರುವ ಕಾಯಿಲೆ ಏನುಂಟು ಅದರಿಂದ ದೂರ ಇರಬಹುದು?
0: ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಈಗ ಧೂಮಪಾನಿಗಳು ಸಾಧಾರಣ ಧೂಮಪಾನ ಬಿಟ್ಟು ಒಂದು 20 ವರ್ಷ ಆಗಿದ್ದರೆ ಅನಂತರ ಕ್ಯಾನ್ಸರ್ ಬರುವ ಚಾನ್ಸಸ್

0: ತುಂಬ ಕಡಿಮೆ. ಅತ್ಯಂತ ಹೆಚ್ಚು ಧೂಮಪಾನ ಮಾಡುವವರಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಸೊ ಡೋಸ್ ಜಾಸ್ತಿ ಆದಾಗೆ ರೋಗ ಬರುವ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಧೂಮಪಾನ ತ್ಯಜಿಸಿದಲ್ಲಿ ಆರೋಗ್ಯಕರ ಜೀವನ ಮಾಡ್ಬೋದು. ಮತ್ತು ಈಗ ಪೊಲ್ಯೂಷನ್ ಎಲ್ಲ ಇದ್ದಲ್ಲಿ, ಪೊಲ್ಯೂಷನ್ ಜಾಸ್ತಿ ಇದ್ದಲ್ಲಿ ಮಾಸ್ಕ್ ಉಪಯೋಗ ಮಾಡ್ಬೋದು. ಈಗ ಫ್ಯಾಕ್ಟ್ರಿಯಲ್ಲೆಲ್ಲ ವರ್ಕ್ ಮಾಡೋರು ಪೊಲ್ಯೂಷನ್ ಕಡಿಮೆ ಆಗಲಿಕ್ಕೆ ಪ್ರೊಟೆಕ್ಟಿವ್ ಮಾಸ್ಕ್ ಯೂಸ್ ಮಾಡ್ಬೋದು. ವೆಹಿಕಲ್ ಟ್ರಾಫಿಕ್ ತುಂಬ ಇದ್ದಲ್ಲಿ, ಆ ಟ್ರಾಫಿಕ್ ಕಡಿಮೆ ಇರುವ ಸಮಯದಲ್ಲಿ ನಮ್ಮ ದೈನಂದಿನ ಓಡಾಟವನ್ನು ಮಾಡಿಕೊಳ್ಬೋದು.
1: ಆದಷ್ಟು ನಮ್ಮಲ್ಲೇ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚು ಈ ಒಂದು ರೋಗದಿಂದ ದೂರ ಆಗ್ಬೋದು ಅಂತ ಹೇಳಿ ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತದೆ. ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ನಂತರ ಅವರ ಒಂದು ಫ್ಯಾಮಿಲಿ ಏನಿದ್ದಾರೆ ಅವರಿಗೆ ಕೂಡ ಕೆಲವೊಂದು ವಿಷಯಗಳನ್ನು ಹೇಳಬೇಕಾಗ್ತದೆ. ಅಂದರೆ ಅವರು ಧೈರ್ಯವಾಗಿದ್ದರೆ ಅಥವಾ ಅವರು ಅವರ ಒಂದು ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಆಗಿರ್ತಾರೆ. ಸೊ ಅವರಿಗೆ ಏನೆಲ್ಲ ಹೇಳಲಿಕ್ಕೆ ನೀವು ಇಚ್ಛೆ ಪಡ್ತೀರಿ?
0: ರೋಗದ ಬಗ್ಗೆ ರೋಗಿಗೆ ಮತ್ತು ರೋಗಿಯ ಫ್ಯಾಮಿಲಿಗೆ ನಾವು ತಿಳಿಯಿರಬೇಕು. ರೋಗದ ಬಗ್ಗೆ ಜನರಿಗೆ ನಾವು ಸ್ವಲ್ಪ ತಿಳುವಳಿಕೆ ಮೂಡಿಸೋದು. ಯಾಕೆಂತ ಹೇಳಿದರೆ ಯಾವುದೇ ರೋಗ ಇದ್ದಲ್ಲಿ ಆ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗೆ ಇದ್ದಲ್ಲಿ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಟ್ರೀಟ್ಮೆಂಟ್ ಕೂಡ ಮಾಡಬಹುದು. ಈ ರೋಗ ಯಾವುದರಿಂದ ಯಾವೆಲ್ಲ ಕಾರಣಗಳಿಂದಾಗಿ ಬರುತ್ತೆ, ಈ ರೋಗದ ಆರಂಭಿಕ ಲಕ್ಷಣಗಳು ಯಾವುವು, ಯಾವ ರೀತಿಯಾಗಿ ಈ ರೋಗವನ್ನು ಪತ್ತೆ ಹಚ್ಚಬಹುದು, ಈ ರೋಗ ಬಂದಲ್ಲಿ ಸಾಧಾರಣವಾಗಿ ಯಾವ ರೀತಿಯ ಟ್ರೀಟ್ಮೆಂಟು, ಈ ರೋಗ ಬಾರದಂತೆ ನಾವು ಯಾವೆಲ್ಲ ಮುಂಜಾಗ್ರತೆ ವಹಿಸ್ಬೋದು, ಈ ಬಗ್ಗೆ ಜನರಿಗೆ ತಿಳಿ ಹೇಳೋದು. ಎಲ್ಲ ರೀತಿಯ ಕ್ಯಾನ್ಸರ್ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಸರಿಯಾದ ಟ್ರೀಟ್ಮೆಂಟ್ ಮಾಡಿದಲ್ಲಿ ಕಂಪ್ಲೀಟಾಗಿ ಗುಣಮುಖವಾಗುತ್ತೆ, ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಗುಣಪಡಿಸಲಿಕ್ಕೆ ಕಷ್ಟ. ಈ ನಿಟ್ಟಿನಿಂದ ನೋಡುವುದಾದರೆ ಶ್ವಾಸಕೋಶ ಕ್ಯಾನ್ಸರ್ ಎರಡನೇ ವರ್ಗಕ್ಕೆ ಸೇರಿತ್ತು. ಯಾಕೆಂದರೆ ರೋಗಿಗಳು ಶ್ವಾಸಕೋಶ ಕ್ಯಾನ್ಸರ್ ಲಕ್ಷಣಗಳಿಂದಾಗಿ ಡಾಕ್ಟರನ್ನು ಸಂಪರ್ಕಿಸುವಾಗ ನಮ್ಮ ದೇಶದಲ್ಲಿ ಸಾಧಾರಣವಾಗಿ ತುಂಬ ಲೇಟಾಗಿರುತ್ತೆ. ಯಾಕೆಂದರೆ ಆರಂಭಿಕ ರೋಗ ಲಕ್ಷಣಗಳು ಅಂದರೆ ಕೆಮ್ಮು, ಕಫದಲ್ಲಿ ರಕ್ತ, ಎದೆನೋವು, ಉಸಿರಾಟ ತೊಂದರೆ, ಇದನ್ನು ಹೆಚ್ಚಿನ ಜನರು ನಿರ್ಲಕ್ಷಿಸುತ್ತಾರೆ. ರೋಗದ ತೀವ್ರತೆ ಹೆಚ್ಚಾದಾಗ ಮಾತ್ರ ಡಾಕ್ಟರಿಗೆ ಸಂಪರ್ಕಿಸ್ತಾರೆ. ಆವಾಗ ಈ ಶ್ವಾಸಕೋಶ ಕ್ಯಾನ್ಸರ್ ಬೇರೆ ಕಡೆಗೆ ಸ್ಪ್ರೆಡ್ ಆಗಿದರೆ ಅದನ್ನು ಪೂರ್ಣವಾಗಿ ಗುಣಪಡಿಸಲಿಕ್ಕೆ ಕಷ್ಟ ಸಾಧ್ಯ. ಶೇಕಡ 80-85% ಜನರು ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚುವಾಗ ತುಂಬ ಲೇಟಾಗಿರುತ್ತೆ. ಅದರಿಂದ ಇವರನ್ನು ಗುಣಪಡಿಸುವುದು ಕಷ್ಟ ಸಾಧ್ಯ. ಅದು ನಮ್ಮ ಭಾರತ ದೇಶದ ಸ್ಟ್ಯಾಟಿಸ್ಟಿಕ್ಸ್. ರೋಗಿಗಳಿಗೆ ಮತ್ತು ಮನೆಯವರಿಗೆ ಧೈರ್ಯ ಸ್ವಾಂತನ ಹೇಳಬೇಕು. ಆ ಬಗ್ಗೆ ನಿಜವನ್ನು ಕೂಡ ಹೇಳಬೇಕಾಗುತ್ತೆ. ಏಕೆಂತ ಹೇಳಿದರೆ ಹೆಚ್ಚಿನವರಲ್ಲಿಯೂ ಟ್ರೀಟ್ಮೆಂಟ್ ಮೂಲಕ ಗುಣಪಡಿಸಲಿಕ್ಕೆ ಕಷ್ಟ. ಸೊ ಹಾಗಾಗಿ ಅನ್ಯಾಚುರಲ್ ಎಕ್ಸ್ಪೆಕ್ಟೇಷನ್ಸ್ ಇರಬಾರದು ರೋಗಿಗೆ ಮತ್ತು ರೋಗಿಯ ಫ್ಯಾಮಿಲಿಯವರಿಗೆ. ತಿಳುವಳಿಕೆಯನ್ನು ನಾವು ಕೊಡಬೇಕಾಗುತ್ತೆ.
1: ನಮ್ಮ ದೇಶದಲ್ಲಿ ಒಂದು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಏನಂತ ಹೇಳಿದರೆ, ಒಮ್ಮೆ ಕ್ಯಾನ್ಸರ್ ಬಂದರೆ ಅದು ಅದರ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಕ್ಯಾನ್ಸರ್ ಬಂತು ಅಂತಾದರೆ ಸಾವಿಗೆ ಮಾರ್ಗ ಅಂತ ಹೇಳಿ. ಈ ಮಾತು ಎಷ್ಟು ಸತ್ಯ? ಮತ್ತು ವೆಚ್ಚ ಭರಿಸಲಿಕ್ಕೆ ಈಗಿನ ಒಂದು ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳಾಗಿವೆ ಡಾಕ್ಟರ್?
0: ಕ್ಯಾನ್ಸರ್ ಅಂದರೆ ರೋಗಕ್ಕೆ ಮಾರ್ಗ ಶ್ವಾಸಕೋಶ ಕ್ಯಾನ್ಸರ್ ಬಗ್ಗೆ ನಾನು ಹೌದು ಅಂತ ಹೇಳಬೇಕಾಗುತ್ತೆ. ಬೇರೆ ಕೆಲವು ರೀತಿಯ ಕ್ಯಾನ್ಸರ್ಗಳಿವೆ, ಅದನ್ನು ಗುಣಪಡಿಸ್ಬೋದು. ಆದರೆ ಶ್ವಾಸಕೋಶದ ಕ್ಯಾನ್ಸರ್ ಗುಣಪಡಿಸಲಿಕ್ಕೆ ಭಾಳಷ್ಟು ಕಷ್ಟ. ಇದರಿಂದಾಗಿ ಬದುಕಿ ಉಳಿಯುವವರ ಸಂಖ್ಯೆ ಕೆಲವೇ ಕೆಲವು. ರೋಗದ ವೆಚ್ಚವನ್ನು, ಟ್ರೀಟ್ಮೆಂಟ್ ವೆಚ್ಚವನ್ನು ಭರಿಸಲು ಕಷ್ಟ ಸಾಧ್ಯ. ಈಗ ನಮ್ಮ ಗೌರ್ಮೆಂಟ್ ಕೆಲವೊಂದು ಸ್ಕೀಮ್ಗಳಿವೆ, ಆರೋಗ್ಯ ಸ್ಕೀಮ್ಗಳು. ಇದರಲ್ಲಿ ಪವರ್ಟಿ ಲೈನಿಗಿಂತ ಕೆಳಗೆ ಇದ್ದವರಿಗೆ, ಕ್ಯಾನ್ಸರ್ ಇದ್ದವರಿಗೆ ಎಲ್ಲ ಉಚಿತ ಚಿಕಿತ್ಸೆಗಳು ಲಭ್ಯ ಇದೆ. ಅದರಿಂದ ಇದರ ಪ್ರಯೋಜನಗಳನ್ನು ಜನರು ಪಡ್ಕೊಳ್ಬಹುದು.
1: ಈಗ ಕೊನೆಯದಾಗಿ ಡಾಕ್ಟರ್,
0: ಅದರಿಂದ ಇದರ ಪ್ರಯೋಜನಗಳನ್ನು ಜನರು ಪಡ್ಕೊಳ್ಬಹುದು.
1: ಈಗ ಕೊನೆಯದಾಗಿ ಡಾಕ್ಟರ್, ನೀವು ಒಂದು ಜನರಿಗೆ ಅಥವಾ ಶ್ರೋತೃಗಳಿಗೆ ಏನೊಂದು ಮುಖ್ಯ ಸಂದೇಶವನ್ನ ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ಈ ವರ್ಷದ ಧ್ಯೇಯವಾಕ್ಯ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಒಟ್ಟಾಗಿ ಅಂತ. ಅಂದ್ರೆ

0: ನಾವು ಒಗ್ಗಟ್ಟಾಗಿ ಹೋರಾಡಬೇಕು. ಜನರಿಗೆ ಸಾಧಾರಣ ಒಂದು ಗಾದೆ ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆದರೆ ಶ್ವಾಸಕೋಶದ ಕ್ಯಾನ್ಸರು ಈ ವರ್ಗಕ್ಕೆ ಬರುವುದಿಲ್ಲ. ಈ ಸಂಕಟ ಬಾರದಂತೆ ನಾವು ಮುಂಜಾಗ್ರತೆ ವಹಿಸಬೇಕು. ಆದ್ದರಿಂದ ಶ್ರೋತೃಗಳೇ, ನಿಮ್ಮಲ್ಲಿ ಯಾರಾದರೂ ಧೂಮಪಾನಿಗಳಿದ್ದಲ್ಲಿ, ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಧೂಮಪಾನಿಗಳಿದ್ದಲ್ಲಿ ದಯವಿಟ್ಟು ಅವರಿಗೆ ಹೇಳಿ, ಎಲ್ಲ ರೀತಿಯ ಕ್ಯಾನ್ಸರಿಗೂ ಮುಖ್ಯ ಕಾರಣ ಅಂತಂದರೆ ಧೂಮಪಾನ. ಕ್ಯಾನ್ಸರಿಗೆ ಮಾತ್ರವಲ್ಲ, ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅಂತ ಹೇಳಿದರೆ ಧೂಮಪಾನ. ಅದು ಶ್ವಾಸಕೋಶ ತೊಂದರೆ ಇರಬಹುದು, ಹೃದಯದ ತೊಂದರೆ ಇರಬಹುದು, ಮೆದುಳಿನ ತೊಂದರೆ ಇರಬಹುದು, ಅಥವಾ ದೇಹದ ಇತರ ಭಾಗಗಳಿಗೆ ಬರುವಂಥ ತೊಂದರೆಗಳಿರ್ಬೋದು. ಯಾಕೆಂದರೆ ಧೂಮಪಾನ ಮಾಡಿದಲ್ಲಿ ದೇಹದಲ್ಲಿ ಯಾವುದೇ ಮೊದಲೇ ಹೇಳಿದಂಥ ಯಾವುದೇ ಭಾಗದಲ್ಲಿಯೂ ಕೂಡ ಕ್ಯಾನ್ಸರ್ ಬರಬಹುದು, ಮತ್ತು ಅದು ರಕ್ತನಾಳವನ್ನು ತೊಂದರೆಗೆ ಒಳಪಡಿಸುತ್ತೆ. ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗಿ ಹಾರ್ಟ್ ಅಟ್ಯಾಕ್ ಬರುವುದು ಅಥವಾ ಪಾರ್ಶ್ವವಾಯು ಬರುವುದು ಇತ್ಯಾದಿ ಇತ್ಯಾದಿ ಹಲವಾರು ರೀತಿಯ ತೊಂದರೆಗಳು ಬರುತ್ತೆ. ಅದರಿಂದ ದಯವಿಟ್ಟು ನೀವು ಧೂಮಪಾನ ಮತ್ತು ಯಾವುದೇ ರೀತಿಯ ತಂಬಾಕಿನ ಉತ್ಪನ್ನಗಳಿಂದ ದೂರವಿದ್ದಲ್ಲಿ ನೀವು ಕ್ಯಾನ್ಸರ್ ಅಂತ ಹೇಳುವ ಮಹಾಮಾರಿಗೆ ಹೆದರಬೇಕಾದ ಅಗತ್ಯ ಬರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮದ ನಂತರ ಎಲ್ಲರೂ ಅರ್ಥೈಸಿಕೊಳ್ಳಬೇಕಾದ ಮುಖ್ಯ ವಿಷಯ ಅಂತ ಹೇಳಿದರೆ ಧೂಮಪಾನಿಗಳು ಆದಷ್ಟು ಯಾವುದೇ ರೀತಿಯ ತಂಬಾಕು ಧೂಮಪಾನದಿಂದ ದೂರ ಇದ್ದರೆ ಅವರಿಗೂ ಒಳಿತು, ಧೂಮಪಾನ ಮಾಡದವರಿಗೂ ಕೂಡ ಒಳಿತು. ಮತ್ತೆ ರೋಗದ ಲಕ್ಷಣಗಳು, ಅದರ ಚಿಕಿತ್ಸೆ, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಶ್ರೋತೃಗಳಿಗೆ ಮಾಹಿತಿಯನ್ನು ನೀಡಿದಿರಿ. ನಿಮಗೆ ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ಇದುವರೆಗೆ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಚೇತನಾ ನಾಯಕಕ್ಕೆ ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯಾ ಶ್ರೇಯಾ ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಕೇಳಿ. ವಿಕಸಿತ ಭಾರತ ಜಿ ರಾಮ್ ಜಿ ಈ ಯೋಜನೆ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ.
7: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಮರು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆಯನ್ನ ಜಾರಿಗೆ ತಂದಿದೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರ ಶ್ರೇಯೋಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರುವುದು ಆಗಿದೆ. ಗ್ರಾಮೀಣ ಭಾಗದಲ್ಲಿ ವಲಸೆ ಪ್ರವೃತ್ತಿಯನ್ನು ತಡೆಗಟ್ಟುವುದು, ಜೊತೆಗೆ ಕೃಷಿಯಲ್ಲಿ ನಿರತರಾದಂತಹ ಜನರು ಕೃಷಿ ಮುಗಿದ ನಂತರ ನಿರುದ್ಯೋಗದ ಸಮಸ್ಯೆ ಕಾಡಬಾರದು, ಉದ್ಯೋಗದ ಖಾತರಿಯನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವುದರ ಜೊತೆಗೆ ಕೆಲಸದ ಅವಧಿಯನ್ನು ಗ್ಯಾರಂಟಿಗೊಳಿಸುವ ಯೋಜನೆ ಇದಾಗಿದೆ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅತಿದೊಡ್ಡ ಬದಲಾವಣೆಯನ್ನು ತಂದಿದ್ದು ಈ ಯೋಜನೆಯನ್ನು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಅಂತ ಮರು ನಾಮಕರಣ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪ್ರಚಲಿತವಿರುವಂತಹ ಯೋಜನೆ ಎಂ ನರೇಗಾ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ

ಗ್ರಾಮೀಣ ಯೋಜನೆಯಡಿಯು ಅದು 100 ದಿನಗಳ ಬದಲಾಗಿ 125 ದಿನಗಳಿಗೆ ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಇಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರುವಂತಹ ಹೊಸ ಬದಲಾವಣೆಯನ್ನು ಕೂಡ ನಾವು ಕಾಣಬಹುದು. ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಸಂಸತ್ತು ಇತ್ತೀಚೆಗೆ ಡಿಸೆಂಬರ್ 2025ರಲ್ಲಿ ಅಂಗೀಕಾರವನ್ನು ಮಾಡಿದೆ. ಈ ಮಸೂದೆಯು ದೇಶದ ಗ್ರಾಮೀಣ ಜನರ ಉದ್ಯೋಗದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ಕೂಡ ತರಬಹುದು ಎಂಬಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾವೆ. ಈ ಜಿ ರಾಮ್ಜಿ ಯೋಜನೆಯು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಎಂಬ ಈ ಯೋಜನೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡ್ಕೋಬಹುದು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸುಮಾರು 20 ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ಒಂದು ಯೋಜನೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಅನುಮೋದನೆಗೊಂಡ ಬಳಿಕ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತದೆ. ಮಹಿಳೆ ಹಾಗೂ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲರಿಗೂ ಏಕರೂಪದ ವೇತನವನ್ನು ಈ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ಒಂದು ಕೂಲಿಕಾರರಿಗೆ ಅಥವಾ ಗ್ರಾಮೀಣ ಜನರು ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಕೂಲಿ ಹಣವನ್ನು ತಮ್ಮ ಅಕೌಂಟ್ ಖಾತೆಗೆ ಅಥವಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ರಾಜ್ಯಗಳು ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಹಣಕಾಸಿನ ವೆಚ್ಚ 60-40 ಅನುಪಾತದಲ್ಲಿರ್ತದೆ. ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90-10 ಅನುಪಾತದಲ್ಲಿ ಇರ್ತದೆ. ಮುಖ್ಯವಾಗಿ ಕೃಷಿ ಕಾಲದಲ್ಲಿ ಕೃಷಿ ಚಟುವಟಿಕೆಗಳ ಸಮಯದಲ್ಲಿ ಬಿತ್ತನೆ ಮತ್ತು ಕೊಯ್ಲು ನಿರ್ವಹಣೆಯಲ್ಲಿ ಕೊರತೆಯಾಗಬಾರದು, ಕೃಷಿ ಕೆಲಸಗಳಿಗೆ ತೊಂದರೆಯಾಗಬಾರದು ಅಂತ ಒಂದು ಉದ್ದೇಶದಿಂದ ವರ್ಷದಲ್ಲಿ ಗರಿಷ್ಠ 60 ದಿನಗಳ ಕಾಲ ಈ ಯೋಜನೆಯಡಿಯಲ್ಲಿ ಕೆಲಸಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಯಾಕಂದರೆ ಕೃಷಿ ಕೆಲಸಗಳು ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರಗಳು ಆ ಒಂದು ಸೀಸನ್ನಲ್ಲಿ ಅಥವಾ ಒಂದು ಋತುಮಾನಕ್ಕೆ ಸಂಬಂಧಪಟ್ಟಂತೆ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಸ್ಥಗಿತಗೊಳಿಸಬಹುದು. ಅಂತಂದರೆ ಕೃಷಿ ಕೆಲಸಗಳು ಮುಗಿದ ನಂತರ ರೈತ ಬಾಂಧವರು ಬಿಡುವಿನ ಸಮಯದಲ್ಲಿ ಮತ್ತೆ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇದೆ. ಈ ಯೋಜನೆಯಡಿಯಲ್ಲಿ ತಾವು ಕೆಲಸಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಕೂಲಿ ಕೆಲಸಗಾರರು ಅಥವಾ ಗ್ರಾಮೀಣ ಭಾಗದಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳು ನೇರವಾಗಿ ತಮ್ಮ ಅಕೌಂಟ್ ಖಾತೆಗೆ ಕೂಲಿ ಹಣವನ್ನು ಪಾವತಿ ಮಾಡಲಾಗ್ತಾ ಇದೆ. ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮುಖ್ಯವಾಗಿ ವಂಚನೆ ಪ್ರಯತ್ನ ಜೊತೆಗೆ ಅನಧಿಕೃತ ಹಾಜರಾತಿಗಳಿಗೆ ವೇತನವನ್ನು ಪಾವತಿ ಮಾಡುವಂತಹ ಒಂದು ಪ್ರಕರಣಗಳನ್ನು ತಡೆಗಟ್ಟಬೇಕು ಎಂಬಂತಹ ಒಂದು ದೃಷ್ಟಿಯಿಂದ ಜಿಯೋ ಟ್ರ್ಯಾಗಿಂಗ್ ಮತ್ತು ಬಯೋಮೆಟ್ರಿಕ್ ಹಾಜರಾತಿಯನ್ನು ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಅಂತಂದರೆ ಕೆಲಸ ಆರಂಭಿಸುವಂಥ ಒಂದು ಸಮಯ, ಹಾಗೆಯೇ ಕೆಲಸ ಮುಗಿಸುವಂಥ ಸಮಯದಲ್ಲಿ ಕೂಲಿ ಕಾರ್ಮಿಕರು ಅಥವಾ ಯೋಜನೆಯ ಫಲಾನುಭವಿಗಳು ತಮ್ಮ ಹಾಜರಾತಿಯನ್ನು ಕಡ್ಡಾಯಗೊಳಿಸಬೇಕಾಗ್ತದೆ. ಇದರಿಂದ ಯೋಜನೆಯ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಮುಖ್ಯ ಆಗಿರ್ತದೆ. ಮಹಾತ್ಮ ಗಾಂಧಿಯವರ ಆಶಯ ಗ್ರಾಮೀಣ ಭಾಗದ ಅಭ್ಯುದಯ ಆಗಬೇಕು. ಭಾರತವು ಹಳ್ಳಿಗಳಿಂದ ಕೂಡಿದಂತಹ ಒಂದು ರಾಷ್ಟ್ರ, ಹಳ್ಳಿಗಳ ಪ್ರಗತಿಯ ಹೊರತಾಗಿ ದೇಶದ ಪ್ರಗತಿ ಅಸಾಧ್ಯ ಎಂಬಂತಹ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಿದ್ದರು. ಅದರ ಒಂದು ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಚಿಂತನೆಗೆ ಪೂರಕವಾಗಿ ಎಂ ನರೇಗಾ ಯೋಜನೆಯನ್ನು ಜಾರಿಗೆಗೊಳಿಸಲಾಯಿತು. ಸುಮಾರು 20 ವರ್ಷಗಳ ಬಳಿಕ ಈ ಯೋಜನೆಯ ಮರುನಾಮಕರಣ ಆಗಿದೆ. ಭಾರತ ವಿಕಸಿತಗೊಳ್ಳುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಭಾರತ ಜಾಗತಿಕವಾಗಿ ತನ್ನನ್ನು ತೆರೆದುಕೊಳ್ತಾ ಇದೆ, ಜಾಗತಿಕವಾಗಿ ಮುನ್ನಡೆಯಬೇಕಾಗ್ತದೆ ಎಂಬಂತಹ ಒಂದು ಹೊಸ ಆಶಯದೊಂದಿಗೆ ಕೇಂದ್ರ ಸರ್ಕಾರ ಎಂ ನರೇಗಾ ಯೋಜನೆಯ ಬದಲಾಗಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ತಂದಿದೆ. ಭಾರತ ದೇಶದಲ್ಲಿ ಸಾಕಷ್ಟು ಜನ ಇಂದಿಗೂ ಕೂಡ ದುರ್ಬಲರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಜೊತೆಗೆ ತಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ತಮ್ಮ ಊರಿನಲ್ಲಿಯೇ ಉದ್ಯೋಗದ ಭರವಸೆಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ಇತ್ತೀಚೆಗೆ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆಯ ಪ್ರವೃತ್ತಿ ಹೆಚ್ಚಾಗ್ತಿದೆ. ಆದ್ದರಿಂದ ಸ್ಥಳೀಯ ಮಟ್ಟದಲ್ಲಿಯೇ ತಾವು ಉದ್ಯೋಗವನ್ನು ಆರಿಸಿ ಹೋಗಬಾರದು, ತಾವು ಊರಲ್ಲಿರುವಂತಹ ಒಂದು ಸ್ಥಳದಲ್ಲಿಯೇ ಈ ಒಂದು ಉದ್ಯೋಗದ ಖಾತರಿಯನ್ನು ನೀಡುವಂತಹ ಒಂದು ಯೋಜನೆ ಇದಾಗಿರೋದ್ರಿಂದ ದೇಶದಲ್ಲಿ ಇದನ್ನು ಅವಲಂಬಿಸಿ ಸಾಕಷ್ಟು ಜನ ಕೃಷಿ ಕಾರ್ಮಿಕರು, ಗ್ರಾಮೀಣ ಭಾಗದ ಜನರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ. ಹಳೆಯ ನರೇಗಾ ಯೋಜನೆಯಲ್ಲಿ, ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತರಿ ಸಿಗ್ತಿತ್ತು. ಆದರೆ ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ 125 ದಿನಗಳ ಖಾತರಿ ಉದ್ಯೋಗ ಸಿಗಲಿದೆ. ಗ್ರಾಮೀಣ ಮೂಲಸೌಕರ್ಯ ವ್ಯವಸ್ಥೆ ಸುಧಾರಿಸಲಿದೆ, ನೀರಾವರಿ ಕೆಲಸಗಳಿಗೆ ಆದ್ಯತೆ ಸಿಗ್ತಾ ಇದೆ, ಗ್ರಾಮೀಣ ರಸ್ತೆ, ಮಾರುಕಟ್ಟೆ, ಪರಿಸರ ರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಇದು ಆದ್ಯತೆಯನ್ನು ನೀಡುತ್ತದೆ. ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಆಗುವಂಥ ಕೆಲಸಗಳು ಸ್ಥಳೀಯ ಜನರೇ ಅದನ್ನು ನಿರ್ಣಯ ಮಾಡೋದ್ರಿಂದ, ಜೊತೆಗೆ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ತಾವೇ ಇತ್ಯರ್ಥ ಮಾಡಿಕೊಳ್ಳುವಂಥ ಒಂದು ಉದ್ದೇಶದಿಂದ ತಾವೇ ನೇರವಾಗಿ ಯೋಜನೆಯಲ್ಲಿ ಭಾಗಿ

0: ಆಗಬಹುದು. ಈಗಾಗಲೇ ಹೇಳಿದಂತೆ ಬಿತ್ತನೆ ಸಮಯ ಆಗಿರ್ಬೋದು, ಕೊಯ್ಲು ಸಮಯ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದಿರುವಂತಹ ಒಂದು ಸಂದರ್ಭದಲ್ಲಿ ಜಿ ರಾಮ್ಜಿ ಯೋಜನೆಯ 60 ದಿನಗಳ ಕಾಲ ಕೆಲಸಗಳನ್ನು ತಡೆಹಿಡಬಹುದು. ದೇಶದಲ್ಲಿ ಬಿತ್ತನೆ ಆಗಿರ್ಬೋದು, ಕೊಯ್ಲಿನ ಸಂದರ್ಭ ರೈತರಿಗೆ ಕೆಲಸಗಾರರಿಗೆ ಕೊರತೆ ಆಗಬಾರದು ಎಂಬುದೇ ಈ ಒಂದು ಯೋಜನೆಯ ಸಕಾರಾತ್ಮಕ ಬೆಳವಣಿಗೆ. ಹಿಂದೆಲ್ಲ ಬಿತ್ತನೆ ಕೊಯ್ಲಿನ ಸಂದರ್ಭದಲ್ಲಿ ನರೇಗಾ ಕೆಲಸಕ್ಕೆ ಕಾರ್ಮಿಕರು ಹೋಗುತ್ತಿದ್ದುದರಿಂದ ಸಣ್ಣ ಪುಟ್ಟ ರೈತರಿಗೆ ಕಾರ್ಮಿಕರೇ ಸಿಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಕೃಷಿ ಕಾರ್ಯಗಳು ಅವಶ್ಯಕತೆ ಇದ್ದಾಗ, ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ನೀಡುವಂತಹ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಕಾರ್ಯಕ್ರಮಗಳನ್ನು ಮುಂದೂಡಬಹುದು. ಒಟ್ಟಿನಲ್ಲಿ ಗಾಂಧೀಜಿಯವರ ಆಶಯಕ್ಕೆ ಪೂರಕವಾಗಿ ಎಂಜಿ ನರೇಗಾ ಯೋಜನೆಯ ಹೆಸರನ್ನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂದು ಬದಲಾವಣೆ ಮಾಡಲಾಗಿದೆ. 2005ರಲ್ಲಿ ಆರಂಭವಾದಂತಹ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರನ್ನು 2009ರಲ್ಲಿ ಸೇರಿಸಿ ಎಂ ನರೇಗಾ ಯೋಜನೆಯನ್ನು ಮಾಡಲಾಯಿತು. ಇತ್ತೀಚಿನ ಬೆಳವಣಿಗೆ ಪ್ರಕಾರ 2025ರಲ್ಲಿ ಅಂತಂದರೆ ಸುಮಾರು 20 ವರ್ಷಗಳ ನಂತರ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯನ್ನು ಬದಲಾವಣೆ ಮಾಡಲಾಗಿದೆ. ಯೋಜನೆಯ ಮುಖ್ಯ ಉದ್ದೇಶ ಇಷ್ಟೇ, ಒಟ್ಟಿನಲ್ಲಿ ಗ್ರಾಮೀಣ ಭಾರತ ಅಭ್ಯುದಯವಾಗಬೇಕು, ಗ್ರಾಮೀಣ ಜನರ ವಲಸೆಯ ಪ್ರವೃತ್ತಿ ಕಡಿಮೆಯಾಗಬೇಕು, ಸ್ಥಳೀಯ ಮಟ್ಟದಲ್ಲಿ ತಮ್ಮ ಸಮಸ್ಯೆಗಳಿಗೆ ತಾವೇ ಪಾಲುಗಾರರಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆದಾಯವನ್ನು ಪಡ್ಕೋಬಹುದು, ಕೆಲಸ ಕಾರ್ಯಗಳಿಲ್ಲದಂತಹ ಗ್ರಾಮೀಣ ಜನರಿಗೆ 125 ದಿನಗಳ ವೇತನದ ಗ್ಯಾರಂಟಿಯನ್ನು ನೀಡುವಂಥದ್ದು, ಜೊತೆಗೆ ಹಣಕಾಸಿನ ವ್ಯವಹಾರವನ್ನು ಪಾರದರ್ಶಕವಾಗಿ ಮಾಡುವಂಥದ್ದು, ಹಾಜರಾತಿಯನ್ನು ಕಡ್ಡಾಯವಾಗಿ ದೃಢೀಕರಣ ಮಾಡುವುದು, ವೇತನದ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ RTGS ಮೂಲಕ ಪಾವತಿ ಮಾಡುವುದಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭ್ಯುದಯ ಆಗಬೇಕು, ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆ ಇರಲಿ ಎಂಬಂತಹ ಒಂದು ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿದೆ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ವಾರ್ತೆಗಳ ವಿವರ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನ.

0: ಅನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ 2023 ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಗಮನಾರ್ಹ ಸಾಧನೆಗಳು, ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮದ ಮನೋಭಾವ ಹಾಗೂ ಜ್ಞಾನದ ಗಡಿಗಳನ್ನು ವಿಸ್ತರಿಸುವ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಜೆನ್ ಝೆಡ್ ಪೀಳಿಗೆಯ ಎಂಜಿನಿಯರ್ಗಳು, ವಿನ್ಯಾಸಕರು, ಕೋಡರ್ಗಳು ಹಾಗೂ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರವು ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುವ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ಸಂಕಲ್ಪವನ್ನು ದೇಶ ಹೊಂದಿದ್ದು, ಈ ಗುರಿ ಸಾಧಿಸುವಲ್ಲಿ ಬಾಹ್ಯಾಕಾಶ ಕ್ಷೇತ್ರವು ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಗತಿಪರ ದೂರದೃಷ್ಟಿಯ ಬೆಂಬಲದೊಂದಿಗೆ ಭಾರತೀಯ ವಿಜ್ಞಾನಿಗಳು ಸಾಧಿಸಿರುವ ಈ ಯಶಸ್ಸು ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಿದೆ ಎಂದು ಪರಮಾಣು, ಇಂಧನ ಮತ್ತು ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳು ಸರ್ಕಾರದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಅವರು, ತಮ್ಮ ಪ್ರಯತ್ನಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡು ವಿಶ್ವದಾದ್ಯಂತದ ಪ್ರತಿಭೆಗಳನ್ನು ಆಕರ್ಷಿಸುವ ಸಾಮರ್ಥ್ಯವುಳ್ಳ ಸದೃಢ ಬಾಹ್ಯಾಕಾಶ ಕ್ಷೇತ್ರದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವಂತೆ ಕರೆ ನೀಡಿದ್ದಾರೆ. ವಿಶ್ವದ ವಿವಿಧ ಭಾಗಗಳ ಜನರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನ ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಭಾರತವನ್ನು ಆದ್ಯತೆಯ ತಾಣವಾಗಿ ಪರಿಗಣಿಸುವಂತಹ ಅನುಕೂಲಕರ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿಸಬೇಕು ಎಂದು ಪ್ರಧಾನಿ ಹೇಳಿದರು.
1: ದುನಿಯಾ ಭಾರತೀಯ ಸ್ಟಾರ್ಟ್ಅಪ್ ಖೋಜತಿ ಹೋಗಿ ಕೌನ್ ಹೈ ಇಸ್ಮೇ ಬ್ರೇಕ್ ಥ್ರೂ ಹೋತಾ ತುರಂತ ಲೋಕೋ ಧ್ಯಾನ ಜಾತಾ ಹೈ ಬಹುತ್ ಲೋಕೋ ಕೋ ಹಮೇ ಜೋಡ್ನಾ ಹೈ ಹಮೇ ಐಸಾ ಏಕ್ ಔರಾ ಖಡಾ ಕರ್ ದೇನಾ ಚಾಹಿಯೆ ಕಿ ಇಸ್ ಫೀಲ್ಡ್ ಮೇ ದುನಿಯಾ ಭರ್ ಕೆ ಲೋಕೋ ಕೋ ಜಿಂದಗಿ ಬನಾನಿ ಹೈ ಹಿಂದುಸ್ತಾನ್ ಜಾಓ ಭಾರತ ಕಿ ಕೋಯಿ ಸ್ಟಾರ್ಟ್ಅಪ್ ಸೇ ಜುಡ್ ಜಾಓ ಭಾರತ ಕಿ ಕೋಯಿ ಸ್ಪೇಸ್ ಏಜೆನ್ಸಿ ಸೇ ಜುಡ್ ಜಾಓ ಮೇ ಪಕ್ಕಾ ಮಾನ್ತಾ ಹೂಂ ಜೀ ಪೂರಾ ಟ್ಯಾಲೆಂಟ್ ಪೂಲ್ ಜೋ ಹೈ ಏಕ್ ಮ್ಯಾಗ್ನೆಟ್ ಕಿ ತರಹ ಆಪ್ಕೆ ಕಾರಣ ಹಮ್ ಖೀಚ್ ಸಕ್ತೆ ಹೈ ಔರ್ ವೋ ಹಮಾರಿ ಏಕ್ ಬಹುತ್ ಬಡಿ ತಾಕತ್ ಬನ್ ಸಕ್ತಾ ಹೈ.
0: ಸಂವಾದದ ವೇಳೆ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದ ಯುನಿಕಾರ್ನ್ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪವನ್ ಕುಮಾರ್ ಚಂದನಾ ಅವರು ಬಾಹ್ಯಾಕಾಶ ಕ್ಷೇತ್ರವನ್ನು ಮುಕ್ತಗೊಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅನ್ನು ನಿಯಮಿತವಾಗಿ ಅಳವಡಿಸಿಕೊಳ್ಳುವಂತೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶಾಖಪಟ್ಟಣದಲ್ಲಿ ಇಂದು ನಡೆದ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೈಕ್ಲಿಂಗ್ ದೈಹಿಕ ಕ್ಷಮತೆ ಹಾಗೂ ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ, ಸೈಕ್ಲಿಂಗ್ ಫಿಟ್ ಇಂಡಿಯಾ ಚಳವಳಿಯ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಡೇ ಆನ್ ಸೈಕಲ್ ಉಪಕ್ರಮವು ಜನರು ಸೈಕ್ಲಿಂಗ್ ಅನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸುವ ಹಾಗೂ ದೈಹಿಕ ಕ್ಷಮತೆಯ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶ ಹೊಂದಿದೆ ಎಂದು ಅವರು ಹೇಳಿದರು. ಅಮೆರಿಕವು ಇರಾನ್ ವಿರುದ್ದ ನಡೆಸುತ್ತಿರುವ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳನ್ನು ಶತ್ರುಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಸರ್ವೋಚ್ಚ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯ್ ಎಚ್ಚರಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರೆಜಾಯ್, ಇರಾನ್ ಸಂಘರ್ಷವನ್ನು ಉಲ್ಬಣಗೊಳಿಸಲು ಬಯಸುವುದಿಲ್ಲ, ಆದರೆ ನೆರೆ ರಾಷ್ಟಗಳು ಅಮೆರಿಕದ ಆರ್ಥಿಕ ಒತ್ತಡದ

0: ಕ್ರಮಗಳಿಗೆ ಬೆಂಬಲ ನೀಡಿದರೆ ಇರಾನ್ ಪ್ರತಿಕ್ರಿಯಿಸಲಿದೆ ಎಂದು ಹೇಳಿದ್ದಾರೆ. ಪ್ರಾದೇಶಿಕ ರಾಷ್ಟಗಳು ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಕೈಜೋಡಿಸಿದರೆ ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿಯಿಂದ ತೈಲ ರಫ್ತನ್ನು ತಡೆಯುವ ಸಾಧ್ಯತೆಯೂ ಇರಾನ್ಗೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ತಾವು ಘೋಷಿಸಿರುವ ಕ್ರಮಗಳನ್ನು ಆರ್ಥಿಕ ಡಿಡೇ ಅಭಿಯಾನ ಎಂದು ಬಣ್ಣಿಸಿದ ಬೆನ್ನಲ್ಲೇ ರೆಜಾಯ್ ಈ ಹೇಳಿಕೆ ನೀಡಿದ್ದಾರೆ. ಯಾವುದೇ ದೇಶದ ವಿರುದ್ಧ ಕೈಗೊಂಡಿರುವ ಅತ್ಯಂತ ತೀವ್ರವಾದ ಆರ್ಥಿಕ ಕಾರ್ಯಾಚರಣೆ ಇದಾಗಿದೆ ಎಂದು ಟ್ರಂಪ್ ಹೇಳಿದ್ದು, ಇರಾನ್ ಅನ್ನು ಪ್ರತ್ಯೇಕಿಸುವ ಪ್ರಯತ್ನಕ್ಕೆ ಅಮೆರಿಕದ ಮಿತ್ರ ರಾಷ್ಟಗಳು ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯೂಹಾತ್ಮಕವಾಗಿ ಮಹತ್ವದ್ದಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಹೊಸ ಅಮೆರಿಕದ ಪ್ರದೇಶ ಎಂದು ಬಿಂಬಿಸುವ ಚಿತ್ರವನ್ನು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ತಿಂಗಳ 18ರಂದು ಕೂಡ ಇದೇ ಚಿತ್ರವನ್ನು ಟ್ರಂಪ್ ಹಂಚಿಕೊಂಡಿದ್ದರು. ಇದಕ್ಕೂ ಮೊದಲು ಜಲಮಾರ್ಗದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಘೋಷಿಸುವ ಸಾಧ್ಯತೆಯ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದರು. ಅಮೆರಿಕ ತನ್ನ ನಿಲುವನ್ನು ಬದಲಿಸದ ಹೊರತು ಮಹತ್ವದ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಮುಚ್ಚಿಯೇ ಇರುತ್ತದೆ ಎಂದು ಇರಾನ್ ಪುನರುಚ್ಚರಿಸಿದೆ. ಅಮೆರಿಕದ ಪ್ರಾದೇಶಿಕ ಹಕ್ಕು ಪ್ರತಿಪಾದನೆಯನ್ನು ತಿರಸ್ಕರಿಸಿರುವ ಇರಾನ್ನ ಸರ್ವೋಚ್ಚ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರಿಜಾಯ್ ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನ ಪೂಲ್ ಇ ಹಂತದಲ್ಲಿ ಇಂದು ಭಾರತೀಯ ಮಹಿಳಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಉಳಿಯಬೇಕಾದರೆ ಭಾರತ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಬೇಕಾಗಿದೆ. ಪಂದ್ಯ ರಾತ್ರಿ 10:30ಕ್ಕೆ ಆರಂಭವಾಗಲಿದೆ. ಭಾರತದ ಸೆಮಿಫೈನಲ್ ಪ್ರವೇಶವು ಇದಕ್ಕೂ ಮುನ್ನ ನಡೆಯಲಿರುವ ಚೀನಾ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪಂದ್ಯದ ಫಲಿತಾಂಶವನ್ನು ಅವಲಂಬಿಸಿದೆ. ಈ ಪಂದ್ಯದಲ್ಲಿ ಚೀನಾದ ಸೋಲು ಭಾರತಕ್ಕೆ ಅಗತ್ಯವಾಗಿದೆ. ಒಂದು ವೇಳೆ ಚೀನಾ ಗೆದ್ದರೆ ಆಸ್ಟ್ರೇಲಿಯಾ ವಿರುದ್ದ ಭಾರತ ಗೆದ್ದರೂ ಸೆಮಿಫೈನಲ್ ಪ್ರವೇಶದ ಅವಕಾಶ ಕಳೆದುಕೊಳ್ಳಲಿದೆ. ನೆದರ್ಲ್ಯಾಂಡ್ಸ್ ಈಗಾಗಲೇ 6 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ಚೀನಾ 2 ಅಂಕಗಳನ್ನು ಹೊಂದಿದ್ದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಲಾ 1 ಅಂಕ ಹೊಂದಿವೆ. ಹೀಗಾಗಿ ಸೆಮಿಫೈನಲ್ ಪ್ರವೇಶದ ಸ್ಪರ್ಧೆಯಲ್ಲಿರುವ ಉಳಿದ 3 ತಂಡಗಳಿಗೂ ಇಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಕೊಲಂಬೋದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 32 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 110 ರನ್ ಮಾಡಿ ಆಡುತ್ತಿತ್ತು. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಕಣಕ್ಕೆ ಇಳಿದಿದೆ. ಜಪಾನ್ನ ಟೋಕಿಯೋದ ಈಶಾನ್ಯ ಭಾಗದಲ್ಲಿರುವ ಇಬರಾಕಿ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ 5.9 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 37 ಮಂದಿ ಗಾಯಗೊಂಡಿದ್ದಾರೆ. ಭೂಕಂಪದ ಪರಿಣಾಮ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊಳವೆಗಳು ಒಡೆದು ಹೋಗಿದ್ದು ಸಾರಿಗೆ ಸೇವೆಗಳಿಗೂ ವ್ಯತ್ಯಯ ಉಂಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:21. ಈಗ ಕಾರ್ಯಕ್ರಮ ಅಮರ ಧ್ವನಿ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಇಂದು ಚಿತ್ತ ಚಿತ್ತಾರ. ಇದರಲ್ಲಿ ಕೇಳೋಣ ಕುಂಬೇರ ಶರು ಸುಬ್ಬಯ್ಯ ಅವರೊಂದಿಗಿನ ಸಂದರ್ಶನ.
2: ಶಾರದವರೇ, ಇವತ್ತಿನ ಚಿತ್ತ ಚಿತ್ತಾರದ ಅತಿಥಿ ಯಾರು ಹೇಳಿ ನೋಡು.
3: ನನಗೆ ದೂರದಿಂದ ಅವ್ರು ಹೇಳ್ತಾರೆ ಭಾವ ಆಗ್ಬೇಕು ಅಂತ.
2: ಭಾವ? ನಿಮ್ಮ ಭಾವ ಅವರು?
3: ನಾನು ಹೇಳ್ತಾ ಇದ್ದೀನಿ ಇಲ್ಲ, ನನ್ಗೆ ಅಣ್ಣ ಆಗ್ಬೇಕು ಅಂತ.
2: ಶಬಾಶ್. ಏನೇ ಆಗಿ
3: ಈ ಸಂಬಂಧಗಳು ನೋಡಿ, ಒಂದೊಂದು ಕಡೆಯಿಂದ ಸುತ್ತಿ ಸುತ್ತಿ ಹೋದ್ರೆ ಎಲ್ಲರೂ ಸಂಬಂಧ
2: ಬೇರಿರುತ್ತೆ. ನಾವು ನೀವು ಸಂಬಂಧಿಗಳಿಗೆ.
3: ಹೌದು, ನಿಜವಾಗ್ಲೂ.
2: ಇನ್ನು ಸಂಬಂಧ ಆದ್ರೆ ಬೇರೆ ಹುಡುಕೋದಕ್ಕಿಂತ ಅತಿಥಿಗಳನ್ನ ಸ್ವಾಗತ ಮಾಡ್ಲೇ ಇಲ್ಲ ಅಲ್ಲ. ಇವತ್ತಿನ ಅತಿಥಿ ಕುಂಬೇರ ಶರು ಸುಬ್ಬಯ್ಯ ಅವರು. ನಮಸ್ಕಾರ ಸುಬ್ಬಯ್ಯ ಅವರೇ.
4: ನಮಸ್ಕಾರ,
3: ಸ್ವಾಗತ ನಿಮಗೆ ಈ ಕಾರ್ಯಕ್ರಮಕ್ಕೆ.
2: ಪೀಠಿಕ ಪ್ರಕರಣ ನಮ್ದು ಸಾಮಾನ್ಯ ಸ್ವಲ್ಪ ದೊಡ್ಡದೇ ಇರುತ್ತೆ, ಯಾಕಂದ್ರೆ ಬಹುದೊಡ್ಡ ವ್ಯಕ್ತಿತ್ವ ನಿಮ್ದು. ಬಹು

0: ಬಹುಮುಖ ಪ್ರತಿಭೆ ಅಂತ ನಾನು ಕೇಳಿದ್ದೀನಿ. ಈ ಪ್ರತಿಭೆಯ ಬಹುಮುಖಗಳನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಬೇಕು, ಅದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಸುಬ್ಬಯ್ಯ ಅವರೇ, ಹೇಳಿ, ನಿಮ್ಮ ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟು, ಹಳೆ ದಿನಗಳನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳಿ.
1: ಹೌದು, ನಾನು ಕುಂದರ ಸೋಮಯ್ಯನವರ ಪುತ್ರ. ನಮ್ಮ ತಂದೆ ರಿಟೈರ್ಡ್ ಆಸ್ ಎ ಡಿಪ್ಟಿ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್.
0: ಓಹೋ.
1: ನಾನು ಹುಟ್ಟಿದ್ದು ತಿತಿಮತಿ ಅಂತೇಳಿ ಒಂದು, ಅಲ್ಲಿ ನಮ್ಮ ತಂದೆ ರೇಂಜರ್ ಆಗಿದ್ರು.
2: ಕುಟ್ಟದ ಹತ್ರ
1: ಇಲ್ಲ, ಗುಟ್ಟದ ಹತ್ರ ತಿತಿಮತಿ ಮೈಸೂರು ರೋಡ್, ಅಲ್ಲಿ ಅಲ್ಲಿ ಫಾರೆಸ್ಟ್ ಬಂಗ್ಲೋ ಇದೆಯಲ್ಲ, ಸೊ ದಟ್ ವಾಸ್ ಮೈ ಫಾದರ್ಸ್ ಬಂಗ್ಲೋ. ಟುಡೇ ಐ ಥಿಂಕ್ ಇಟ್ ಈಸ್ ಎಸ್ ಯು ಫೋರ್ಸ್ ಲಿವ್ ದೇ. ಸೊ ಅಲ್ಲಿ ನಂದು ಶಾಲೆ ಎಲ್ಲ ಅಲ್ಲಿ, ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ಲ. ಅನಂತರ ವಿರಾಜಪೇಟೆಗೆ ಟ್ರಾನ್ಸ್ಫರ್ ತಂದೆ ಬಂದರು. ಅಂದರೆ ತಂದೆಗೆ ಆಗ ಇಂಡಿಯನ್ಸ್ನ ICS IFS ಕಳಿಸಿದ್ರು ನೋಡಿ, ಬಿಫೋರ್ ಇಂಡಿಪೆಂಡೆನ್ಸ್. ಸೊ ದಟ್ ವಾಸ್ 1944. ಮೈ ಫಾದರ್ ವಾಸ್ ಚೋಸನ್ ಟು ಗೋ ಟು ಡೆಹ್ರಾಡೂನ್ ಟು ಸ್ಟಡಿ AIFC, ದಟ್ ಈಸ್ ಆಲ್ ಇಂಡಿಯಾ ಫಾರೆಸ್ಟ್ ಕಾಲೇಜ್, ಪ್ರೆಸೆಂಟ್ ಡೇ ಸೊ ಕಾಲ್ಡ್ IFS. ಸೊ ಅಷ್ಟೊವರೆಗೆ ನಾವೆಲ್ಲ ವಿರಾಜಪೇಟೆಯಲ್ಲಿತ್ತು. ವಿರಾಜಪೇಟೆ ಸೆಂಟೆನ್ಸ್ ಕಾಲೇಜಲ್ಲಿ ಶಾಲೆಯಲ್ಲಿ ಓದಿದೆ. ಮತ್ತೆ ಆಗ ನಮಗೆ ಗಿರಿಜಮ್ಮ ಟೀಚರ್ ಅಂತಲ್ಲಿ ಅಲ್ಲಿದ್ರು, ಅವರು ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ರು. ಅವ್ರದ್ದು ಪದ ಮುರುಕು ಬೀಳದ ಇಲಿ ಅಂತೇಳಿ ಒಂದು ಪದ ಇತ್ತು. ಆ ಪದ ನಮ್ಮ ಮನೆ ಮನೆ ಒಂದು ಶಾಲೆಗೆ ಹೋಗಿದ್ದಾಗ ಆ ಶಾಲೆಯ ಮಕ್ಕಳಿಗೆ ನಾ ಹಾಡಿದೆ. ಅದು ಮುರುಕು ಬೀಳದ ಇಲಿ ಹೊರಗೆ ಬಂದು ನಲಿ, ಬಾಲ ಬಿಚ್ಚಿ ನೆಲಕ್ಕೆ ಚುಚ್ಚಿ ಸುತ್ತು ಸುತ್ತು ನಲಿ. ಇದು ನನಗೆ ಎರಡನೇ ಕ್ಲಾಸ್ ಹೇಳ್ಬಿಟ್ಟಿದ್ದು ಪದ.
0: ಹಾಗಾದ್ರೆ ನಿಮ್ಗೆ ಗಿರಿಜಾ ಟೀಚರ್ ಪ್ರೇರಣೆ, ಹಿಂದೆ ಇಲ್ಲಿಯ ಬಗ್ಗೆ ಸಾಕಷ್ಟು ಅಧ್ಯಯನ
1: ಮಾಡಿ. ಅನಂತರ ನಾವು ಮಡಿಕೇರಿಗೆ ಬಂದು, ತಂದೆ ಅವ್ರದ್ದೆಲ್ಲ ಟ್ರೈನಿಂಗ್ ಆದ್ಮೇಲೆ ಮಡಿಕೇರಿಗೆ ಬಂದು, ಮಡಿಕೇರಿಯಲ್ಲಿ ಈಗ ಪ್ರೆಸೆಂಟ್ ಡೇ ಕೋಟೆ ಹತ್ರ ಒಂದು ಮನೆ ಇತ್ತು. ಅಲ್ಲಿದ್ದ ಫಸ್ಟ್ ಬಂದಾಗ ಆ ಮನೆ ಮೊದಲು ಕೆಳಗೆಲ್ಲ ಜಲ ಬರ್ತಾ ಇತ್ತು. ಸೊ ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಪೆನ್ಷನ್ ಲೈನ್ಗೆ ಬಂದು ಆ ಮನೆಯಲ್ಲಿ 10-15 ವರ್ಷ ನಾವು ಅದೇ ಇತ್ತು. ಅಂದರೆ ನಂದು ಎಲ್ಲ ಒಳ್ಳೆಯದೆಲ್ಲ ನಡೆದಿದ್ದು, ನಮ್ಮ ಮನೆಯಲ್ಲಿ ಒಳ್ಳೆಯೆಲ್ಲ ನಡೆದಿದ್ದು ಅಂದರೆ ಈ ಪೆನ್ಷನ್ ಲೈನಲ್ಲಿ ಇದ್ದಂಥ ಮನೆ. ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದಿದ್ದು. ಅಂದರೆ ನಾವು ತಂದೆ ತಾಯಿಗೆ ನಾವು 6 ಮಕ್ಕಳು. 6 ಬೇರೆ ನೆಂಟರು ಮಕ್ಕಳು ಸತ್ತ ಇರ್ತಿದ್ರು. ಅಂದರೆ ಓದಲಿಕ್ಕೆ ಬರೋರೆಲ್ಲ
2: ಮನೆಯಲ್ಲಿ ಬಂದಿರೋದು
1: ಸೌಕರ್ಯ ಇರ್ತಿತ್ತು. ಸೊ ಆಗ ಅಲ್ಲಿಂದ ಅಂದರೆ 5ನೇ ಕ್ಲಾಸಿಂದ ಸೆಂಟ್ ಜೋಸೆಫ್ ಇದೆ ಮೈಕೆಲ್ಸ್ ಅಲ್ಲಿ ಒಂದು 2 ವರ್ಷ ಓದಿದೆ. ಅನಂತರ ಸೆಂಟ್ರಲ್ ಹೈಸ್ಕೂಲ್ಗೆ ಬಂದೆ. ಸೆಂಟ್ರಲ್ ಹೈಸ್ಕೂಲಲ್ಲಿ ಅಪ್ ಟು SSLC, ಅನಂತರ ಮಡಿಕೇರಿ ಕಾಲೇಜಿಗೆ. SSLCಯಲ್ಲಿ ಇರುವಾಗ, ಮಡಿಕೇರಿ ಹೈಸ್ಕೂಲಲ್ಲಿ ಇರುವಾಗ ನಮಗೆ ಸ್ಕೌಟ್ಸ್ ಮೇಲೆ ಮತ್ತು ಹಾಗೆ NCC ಮೇಲೆ ತುಂಬ ನಮಗೆ ಇಂಟ್ರೆಸ್ಟ್ ಇತ್ತು. ಸೊ ಆಗ ನಾವು ಓಡಾಡೋದು, ವ್ಯಾಯಾಮ ಮಾಡೋದು, ಬಾಡಿ ಬಿಲ್ಡಿಂಗ್ ಮಾಡೋದು, ಅದಕ್ಕೆಲ್ಲ ನಾವು ಒದ್ದಾಡ್ತಿತ್ತು. ಈಗೆಲ್ಲ ಏನೆಲ್ಲ ವ್ಯವಸ್ಥೆ ಇದೆ, ಆಗ ಏನಿಲ್ಲ. ಪುಲ್ ಅಪ್ಸ್ ತೆಗಿಬೇಕು, ಓಡಬೇಕು. ಅಂದರೆ ನಾನು ಸ್ವಲ್ಪ ತೆಳ್ಳಗಿದ್ದೆ, ಅದಕ್ಕೆ ನನಗೆ ಎಲ್ಲರೂ ನನ್ನ ಒಣಕ ಅಂತ ಕರಿಕೆಯಿತು. ಸೊ
0: ಆದರೆ ಈಗ
1: ಹಾಗಿಲ್ಲ. ಸೊ ಅದಕ್ಕೆ ನನ್ನ ತಾಯಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಓಡಿಸ್ತಿದ್ರು. ಬೆಳಿಗ್ಗೆ ಪೆನ್ಷನ್ ಲೈನ್ ಮನೆಯಿಂದ ತೆಗೆದು ಕೋಟೆದು ಒಂದು 1/2 ಸುತ್ತು ಓಡಿ, ಅನಂತರ ರಾಜ ಗೌಳಿ ಬೀದಿಯಾಗಿ ರಾಜ ಸೀಟಿಗೆ ಓಡಿ, ರಾಜ ಸೀಟಿಂದ ಸುತ್ತೋಡ್ದು ಪುನಃ ವಾಪಸ್ ಬಂದರೆ, ದಟ್ ವಾಸ್ ಆಲ್ಮೋಸ್ಟ್ ಅಬೌಟ್ ಐ ಥಿಂಕ್ 2 miles ಏನೋ. ಅದು ಏನಾಗ್ತು, ಓಡಿ ಬಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಅನಂತರ ತಾಯಿ ನನಗೆ ಒಂದು 1/2 boiled ಎಗ್ ಮತ್ತೊಂದು 3 ಬೆಲ್ ಅದು ಕೊಡ್ತಿದ್ರು.
2: ಹಾಗೆ ನಮ್ಮ ರೂಪ ಬದಲಾಯಿತು,
1: ಹಾಗಾಗಿ ಸ್ವಲ್ಪ ಹೆಲ್ತ್ ಬಂತು.
0: ಇಟ್ ಹೆಲ್ಪ್ ಮಿ.
1: ಸೊ ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಇಳಿಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಗಿಂತ ಜೋರಾಗಿ ಓಡೋದು ಹುಡುಗರಿದ್ದಿದ್ರು. ಸೂಪರ್. ಬಟ್ ಇಫ್ ಆಲ್ ದಟ್ ವಿ ಪ್ಲೇಡ್ ಗೇಮ್ಸ್, ಎಲ್ಲ ತರದ ಆಟ ಓಟ ಎಲ್ಲ ಮಾಡ್ತಾ ಇದ್ವಿ.
0: ಅಂದ್ರೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಗ್ರಾಮೀಣ ಪರಿಸರದಲ್ಲಿ ಆದರೂ ಕೂಡ, ಆದ್ರೆ ಮುಂದುವರೆದ ಶಿಕ್ಷಣ ನಿಮಗೆ ನಗರ ಪ್ರದೇಶದಲ್ಲಿ.
1: ಹೌದು. ಅನಂತರ ಇದಾಗಿ PUCಗೆ ಮಡಿಕೇರಿ ಕಾಲೇಜಿಗೆ ಬಂದು, PUCಲಿ ಸಡನ್ ಏನು ಚೇಂಜ್ ಆಯ್ತು ಅಂತ ಹೇಳಿದ್ರೆ, ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ, ಅವರಿಗೆ ಸಡನ್ ಇಂಗ್ಲಿಷ್ ಬರುವಾಗ ಅರ್ಥ ಆಗ್ತಿರ್ಲಿಲ್ಲ. ಸೊ ಅರ್ಥ ಆಗುವವರೆಗೆ ಮಿಡ್ ಟರ್ಮ್ ಕಳೆದೋಯ್ತು, ಕ್ರಿಸ್ಮಸ್ ಕಳೆದೋಯ್ತು. ಸೊ ಹಾಗಾಗಿ ನನ್ನ 2 ಸಬ್ಜೆಕ್ಟ್ ಹೋಗಿ ನಾನು ಫೇಲ್ ಆಗಿಬಿಟ್ಟೆ, ನಾಚಿಗಾಗ್ಬಿಡ್ತು. NCCಲಿ ಎಲ್ಲದರಲ್ಲಿ ಗುಡ್ ಬಾಯ್ ಗುಡ್ ಬಾಯ್ ಅಂತ ಹೇಳಿದ್ರು, ವಿದ್ಯೆದಲ್ಲಿ ಹೋಗ್ಬಿಟ್ಲ ಅಂತೇಳಿ ನಾಚಿಗಾಗ್ಬಿಟ್ಟು ಏನು ಮಾಡ್ದು ಅಂತೇಳಿ. ಆನಂತರ ಆಗ ಏನು ಮಾಡ್ತಿದ್ರು, SSLC ಪಾಸ್ ಆದವ್ರನ್ನೆಲ್ಲ ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್ ಹೋಗೋದೊಂದು ಒಂದು ಪ್ರೋಗ್ರಾಮ್ ಇತ್ತು.

0: ಸೊ ಹಾಗೆ ಫಸ್ಟ್ ಪೂನಾ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ದೆ, ಆದರೆ ಪೂನಾದಲ್ಲಿ ಸೀಟ್ ಸಿಕ್ಕಿಲ್ಲ. ದೆನ್ ಐ ಕೇಮ್ ಟು ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್. ನಾವು ಓದುವ ಸಮಯದಲ್ಲಿ ಒಂದು 150 ಕೊಡಗಿನ ಮಕ್ಕಳು ಇದ್ರಲ್ಲಿ
1: ಅಗ್ರಿಕಲ್ಚರ್ ಕಾಲೇಜ್.
0: ಹಾಗೆ ಏನಾಗಿತ್ತು ಅಂತ ಹೇಳಿದ್ರೆ, ಯಾರಿಗೆಲ್ಲ ಜಮೀನಿದೆ ಅವರಿಗೆ ಮಾತ್ರ ಅಗ್ರಿಕಲ್ಚರ್ ಕಾಲೇಜಲ್ಲಿ ಶಿಕ್ಷಣ. ಅಂದ್ರೆ ಟೌನ್ ಇಂದ ಬರುವಂತವರಿಲ್ಲ, ಯಾರಿಗೆಲ್ಲ ಜಮೀನ್ ಇದ್ದವರಿಗೆ ಮಾತ್ರ, ವ್ಯವಸಾಯಿಗಳ ಮಕ್ಕಳಿಗೆ ಮಾತ್ರ ಅದು ಅಗ್ರಿಕಲ್ಚರ್ ಕಾಲೇಜ್ ಅಂತ ಇತ್ತು ಆಗ. ಈಗಿನ ಹಾಗೆ ಅಲ್ಲ. ಆಗ ನಾವು ಓದ್ತಾ ಇರುವಾಗ ಇಂಡಿಯಾದ ಎಲ್ಲ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ರು. ಮೂಲೆಯಿಂದ ಕಾಶ್ಮೀರದಿಂದ ಇದ್ರು, ಮತ್ತೆ ಮಣಿಪುರದಿಂದ ಇದ್ದಿದ್ರು, ಹಾಗೆ ಅಸ್ಸಾಮಿಂದ ಹುಡುಗರಿದ್ರು, ಬೆಂಗಾಲಿಂದ ಹುಡುಗರಿದ್ರು, ಮಹಾರಾಷ್ಟ್ರ ಎಲ್ಲೆಲ್ಲಿಂದ ಊರೂರಿಂದ, ಮತ್ತೆ ಕೇರಳದಿಂದ.
1: ಅಂದ್ರೆ ನೀವು ಹೇಳ್ತಿರೋದು ಇದೀಗ ಧಾರವಾಡ ಅಗ್ರಿಕಲ್ಚರ್ ಕಾಲೇಜಿನ ದಿನಗಳು.
0: ಹೌದು, ಆ ಕಾಲೇಜಲ್ಲಿ ಇರುವಾಗ ಅಷ್ಟು ತುಂಬ ಜನರು ಬೇರೆ ಬೇರೆ ಊರಿಂದ ಬಂದವರು, ಬೇರೆ ಬೇರೆ ದೇಶದಿಂದ ಬಂದವರು. ಅದರಿಂದ ನಮಗೆ ಆಚೆಗಡೆ ಈಚೆಗಡೆ ಮಾತಾಡ್ತಿರುವಾಗ ನೋ ವಿ ಯೂಸ್ ಟು ಎಕ್ಸ್ಚೇಂಜ್ ವ್ಯೂಸ್ ಅಂಡ್ ಡೆವಲಪ್ಡ್ ಸೆಟ್ ಅಪ್ ಇನ್ ಟೋಟಲ್ ಎ ವೆರಿ ಗುಡ್ ಫೀಲಿಂಗ್ ಯು ಸಿ ಲೈಕ್ ದಟ್.
2: ಗಿರಿಜಮ್ಮ ಟೀಚರ್ ತರ ಅಲ್ಲಿ ಯಾವ ಮಾಸ್ಟರ್ ಇದ್ರು?
0: ಅಲ್ಲಿ ಗಿರಿಜಮ್ಮ ಟೀಚರ್ ಇದ್ರೆ ನನಗೆ ಒಬ್ಬರೊಬ್ಬರೇ ಚೆನ್ನಾಗಿ ನೆನಪಡ್ದಂದ್ರೆ, ನಮ್ದು ಪ್ರಿನ್ಸಿಪಲ್ ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನ್ಕಾಯಿ ಅಂತೇಳಿ ಒಬ್ರು,
1: ಮೆಣಸಿನ್ಕಾಯಿ ಅಂತ ಅವ್ರ ಹೆಸರು.
0: ಹೌದು, ಅವರು ಅಂದ್ರೆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇದ್ರು. ಅಂದ್ರೆ ನಮಗೆ ತಂದೆ ತಾಯಿ ಇಲ್ಲದ ಸಮಯದಲ್ಲಿ ನಮಗೆ ತಂದೆಯಾಗಿ ಸತ್ತ ಅವರು ನಮ್ಮೊಟ್ಟಿಗೆ.
2: ಸುಬೈನವರೇ, ನೀವು ಸ್ವಲ್ಪ ಹೊತ್ತು ಭಾವುಕರಾದ್ರಿ. ನಾವು ಈ ಹಿಂದೆ ಟಾಮಿ ಮಹೇಂದ್ರಪ್ಪ ಅವರನ್ನು ಮಾತಾಡಿಸಿದಾಗ್ಲೂ ಕೂಡ ಅವರು ಈ ಮೆಣಸಿನಕಾಯಿ ಅವರನ್ನ ನೆನಪಿಸ್ಕೊಂಡ್ರು, ಅವರು ಕೂಡ ಭಾವುಕರಾಗಿದ್ರು. ಅವ್ರ ಎಷ್ಟೊಂದು ಪ್ರೀತಿ ತೋರಿಸಿರ್ಬಹುದು ಅಂತ ನಿಮ್ ಮಾತಿನಿಂದ ಗೊತ್ತಾಗುತ್ತೆ. ಅವರ ಜೊತೆಗಿನ ಸ್ವಲ್ಪ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು.
0: ಅವರು ಹೇಗೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಪರ್ಸನ್ ಎಲ್ರಿಗೂ, ಅವರಿಗೆ ಯಾರು ಅವ್ರ ತಂದೆ ಯಾರು, ತಾಯಿ ಯಾರು, ಬ್ರದರ್ಸ್ ಯಾರು, ಎಂಥ ಫ್ಯಾಮಿಲಿ ವಿಚಾರ ಕಂಪ್ಲೀಟ್ ಅವ್ರಿಗೆ ಗೊತ್ತಿತ್ತು. ಆಯ್ತಾ, ಯಾರಾದ್ರೊಬ್ಬರು ಹುಡುಗ ತೆಳ್ಳಗಾಗಿ ಅಥವಾ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಹೇಳಿದ್ರೆ, ನಮ್ಮಂತ ಹುಡುಗರೊಟ್ಟಿಗೆ ಇವ್ರನ್ನ ಸೇರಿಸಿ ಇವನ್ನ ಸ್ವಲ್ಪ ಎಕ್ಸಸೈಸ್ ಮಾಡಿಸು, ಇವನ್ನ ಸ್ವಲ್ಪ ಓಡಿಸು, ಇವನ್ನ ಸ್ವಲ್ಪ ಗಟ್ಟಿಮುಟ್ಟಾಗಿ ಮಾಡು, ಆ ಥರ ಮಾಡ್ತಿದ್ರು. ಮತ್ತೆ ತುಂಬಾ ಸಾಫ್ಟ್ ಆಗಿದ್ದಂತ ಸ್ವಲ್ಪ ಇಮೋಷನಲ್ ಮಕ್ಕಳು ಇರ್ತಾರಲ್ಲ, ಅವರಿಗೆ ಇವರು ತುಂಬಾ ವಾತ್ಸಲ್ಯ ಕೊಟ್ಟು ಈಸ್ ಟು ಪ್ರೊಟೆಕ್ಟ್. ದಟ್ ವಾಸ್ ದ ಬ್ಯೂಟಿ ಆಫ್ ದಟ್ ಪರ್ಸನ್.
1: ಅಷ್ಟು
0: ಮಮತೆಯಿಂದ ನೋಡ್ತಿದ್ರು. ಮತ್ತೆ ಅವ್ರದ್ದು ಇನ್ನೊಂದು ವಿಚಾರ ಏನ್ ಹೇಳ್ತಿದ್ರೆ, ಮಕ್ಕಳೆಲ್ಲ ಕರೆಕ್ಟ್ ಆಗಿ ಕಾಲೇಜ್ ಹೋಗ್ಬೇಕು, ಸರಿಯಾಗಿ ತಿನ್ಬೇಕು, ಆಡೋ ಸಮಯದಲ್ಲಿ ಎಲ್ಲರೂ ಆಡಲೇಬೇಕು, ಓದೋ ಸಮಯದಲ್ಲಿ ಓದಲೇಬೇಕು, ಸಾಯಂಕಾಲ ಲೈಬ್ರರಿಗಳಿಗೆ ಹೋಗ್ಬೇಕು, ಮತ್ತೆ ಸ್ಯಾಟರ್ಡೆ ಸಂಡೆ ಗೋ ಟು ದ ಮೂವೀಸ್, ಗೋ ಟು ದ ಸಿಟಿ, ಚಕ್ಕೆ ರೊಡಿರಿ, ಬಟ್ ನಾಟ್ ಎವ್ರಿ ಡೇ, ನಾಟ್ ಎವ್ರಿ ಡೇ,
1: ಓದೋ ಸಮಯದಲ್ಲಿ
0: ಓದಬೇಕು, ಆ ತರ ಬಹಳ. ಮತ್ತೆ ಪರೀಕ್ಷೆ ಸಮಯದಲ್ಲಿ ಅವರು ಇರ್ಲಿ, ಬೇರೆ ದಿವಸದಲ್ಲಿ ಸ್ಯಾಟರ್ಡೆ ಸಂಡೇಸ್ ಯೂಸ್ ಟು ಕಮ್ ಟು ದ ಹಾಸ್ಟೆಲ್ ಟು ಸಿ ವೆದರ್ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್. ಮತ್ತೆ ಪರೀಕ್ಷೆ ಓದೋ ಸಮಯ, ಈಗೇನಾಗಿ ಸೆಮಿಸ್ಟರ್ ಅಲ್ಲ, ಆಗ ವರ್ಷಕ್ಕೆ ದೊಡ್ಡ ಪರೀಕ್ಷೆ ಒಂದೇ, ಆ ಟೈಮಲ್ಲಿ ರೂಮ್ ರೂಮಿಗೆ ಒಂದು ಮಕ್ಕಳು ಓದ್ತಾ ಇದ್ದಾರೋ ಅಥವಾ ಹಾಸ್ಟ್ ನಮ್ದು ಮೇನ್ ಬಿಲ್ಡಿಂಗ್ ಅಲ್ಲಿ ಲೈಟ್ ಹಾಕಿ ಓದ್ತಾ ಇದ್ದಾರೋ ಹೋಗ್ತಾ ಇದ್ದಾರೋ ಅದೆಲ್ಲ ನೋಡ್ತಾ ಹೋಗ್ತಿದ್ರು. ಅಂತ ಒಂದು ಒಳ್ಳೆ ಜನ.
2: ಧಾರವಾಡ ವಿಶ್ವವಿದ್ಯಾಲಯ ಅಷ್ಟೊಂದು ಒಳ್ಳೆ ಹೆಸರನ್ನ ಪಡೀಲಿಕ್ಕೆ ಇವರು ಒಬ್ರು
0: ಇವರೇ ಮೇನ್ ಕಾರಣ.
2: ಈಗ ಬೇರೆ ಬೇರೆ ಕಡೆಗಳಿಂದ ಅಪ್ಪ ಅಮ್ಮನ್ನ ಬಿಟ್ಟು ಬಂದಿರ್ತಾರೆ, ಮಕ್ಕಳಿಗೆ ಆ ಕೊರತೆ ಇಲ್ದಿದ್ದ ಹಾಗೆ ಅವ್ರು ನೋಡ್ಕೊಳ್ತಾ ಇದ್ರು,
0: ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತೆ ಅವ್ರಿಗೆ ಆಸ್ತಮ ಇತ್ತು, ಆಸ್ತಮ ಇದ್ರೆ ಅವ್ರಿಗೆ ತೊಂದರೆ ಆದ್ರೆ ಇಡೀ ಇಂಡ್ಯಾದಿಂದ ಅವರಿಗೆ ಮದ್ದು. ನಾನು ಹೋಗಿ ನಮ್ಮ ತಾಯಿನ ಕೇಳೋದು, ಈಗ ನಮ್ದು ಪ್ರಿನ್ಸಿಪಲ್ಗೆ
1: ಆಸ್ತಮ.
0: ಸೊ ಆಗ ಹೇಳಿದ್ರು, ಇದು ಹುಲಿದು ತುಪ್ಪ ಕೊಟ್ರೆ ಒಳ್ಳೇದು ಅಂತೇಳಿ. ನಾವು ಉಳಿದು ತುಪ್ಪ ತಗೊಟ್ಟೆ, ಮತ್ತೆ ಜೇನು ಕೊಟ್ಟೆ, ಮತ್ತೆ ನೋಡಿದ್ರೆ ಎಲ್ಲರೂ ಕೇರಳದವರು ಏನೋ ಮದ್ದು ಕೊಟ್ಟರು, ಏನು ಕೊಟ್ಟು ಪಾಪ ಅವ್ರಿಗೆ ಆಸ್ತಮ ಹೋಗಲಿಲ್ಲ. ಆದ್ರೆ ಪಾಪ ನಾವು ಕೊಟ್ಟಂತ ಮದ್ದನ್ನೆಲ್ಲ ಎಲ್ಲರೂ ಅಷ್ಟು ಪ್ರೀತಿಯಿಂದ ತಗೊಂಡೋಗಿ ಮನೆ ಇಟ್ಕೊಂಡ್ರು ವಿನಾ, ಆದ್ರೆ ನನ್ನ ಎಸಿಲಿಲ್ಲ ಅವರು. ಅದನ್ನ ನಾವು ಕಲಿಬೇಕು. ಇವತ್ತಿನ ವಿಷಯದಲ್ಲಿ ನಾವು ಏನಾದ್ರು ಕೊಟ್ಟರೆ ತು ತು ಅದು ನನಗೆ ಕೊಡಬೇಡ ಆ ಥರ ಹೇಳಲಿಲ್ಲ ಅವರು. ಹಿ ರಿಸೀವ್ಡ್ ಇಟ್ ಇನ್ ಸಚ್ ವಾರ್ಮ್ತ್ ಅಂಡ್ ಕೆಪ್ಟ್ ಇಟ್ ವಿತ್.
1: ಅಂದ್ರೆ ಯಾರ ಭಾವನೆಗಳಿಗೂ ಕೂಡ ಅವ್ರು ಧಕ್ಕೆ ಮಾಡ್ತಿರ್ಲಿಲ್ಲ,
0: ಧಕ್ಕೆ ಮಾಡ್ತಿರ್ಲಿಲ್ಲ. ಮತ್ತೆ ನಾವು ಕಾಲೇಜಲ್ಲಿ ಪಾಸ್ ಎಲ್ಲ ಆಗಿ ಹೋಗುವಾಗ ನಾವು ನಮ್ದು ಕೊಡಗಿನವ್ರದ್ದು ಕಾಲು ಹಿಡಿದುಂಟಲ್ಲ, ಆಗ ಯು ಕುಡ್ಸ್ ಆರ್ ಆಲ್ವೇಸ್ ಲೈಕ್ ದಟ್ ಕಮ್ ಅಂಡ್ ಟಚ್ ಸಂಬಡಿ ಆಲ್ಸೋಸ್ ಫೀಟ್. ದಟ್ ಮೀನ್ಸ್ ಈಚ್ ಅಂಡ್ ಎವ್ರಿ ಪರ್ಸನ್ ಫ್ರಮ್ ಕುರ್ಗ್ ಹ್ಯಾಸ್ ಟಚ್ಡ್ ಹಿಸ್ ಫೀಟ್.

0: ಸಚ್ ಎ ವಂಡರ್ಫುಲ್ ಪರ್ಸನ್.
1: ನಮ್ಗೆ ನೋಡ್ಬೇಕು ಅನಿಸ್ತಾ ಇದೆ.
2: ಹೌದು, ಈಗ ಚಿತ್ರದಲ್ಲಿ ಕಾಣಬಹುದು.
0: ಸೊ ಎನಿವೇ ಹಿ ಪಾಸ್ಡ್ ಅವೇ. ಸೊ ನೌ ಸ್ಟೂಡೆಂಟ್ಸ್ ಆಫ್ ದಟ್ ಓಲ್ಡ್ ಟೈಮ್ ವಿ ಹ್ಯಾವ್ ಡಿಸೈಡೆಡ್ ಟು ಪುಟ್ ಅಪ್ ಎ ಸ್ಟ್ಯಾಚು ಅಂಡ್ ಇಟ್ಸ್ ಎ ಗುಡ್ ಬಿಗಿನಿಂಗ್ ನಾಟ್ ಓನ್ಲಿ ಪೀಪಲ್ ಫ್ರಮ್ ಕುರ್ಕ್ ಬಟ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಓಲ್ಡ್ ಸ್ಟೂಡೆಂಟ್ಸ್ ಜಾಯಿನ್ ಟುಗೆದರ್. ದರ್ ಇಸ್ ಅ ಡಿಸಿಷನ್ ಟು ಪುಟ್ ಅಪ್ ಎ ಸ್ಟ್ಯಾಚು ಫಾರ್ ಡಾಕ್ಟರ್ ಎಸ್ ಡಬ್ಲ್ಯೂ ಮನ್ಸೂರಿ.
2: ಆ ಯೂನಿವರ್ಸಿಟಿ ಅಲ್ಲಿ ಹೇಳಬೇಕು ಅಂತ.
0: ಹೌದು, ಅವ್ರದ್ದೊಂದು ಸ್ಟ್ಯಾಚು.
1: ನಿಜವಾಗ್ಲೂ ಅದೃಷ್ಟವಂತರು ಅಂತ ಒಂದು ಶಿಕ್ಷಕರನ್ನ ಪಡೆದಿದ್ದು. ಸಾಕು ತಂದೆ ಆಗಿದ್ರು
0: ಅವರು. ಅವ್ರದ್ದು ಇನ್ನೊಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಸಿಸ್ಟಮ್ಯಾಟಿಕ್ ಲೈಫ್. ಬೆಳಿಗ್ಗೆ ಬಂದು ಅವರು ನಮಗೆ ಕಾಲೇಜ್ ಆಗ 7:15 ಕಾಲೇಜ್, ನಮಗೆ ಪ್ರಾಕ್ಟಿಕಲ್ಸ್. ಆ 7:15 ಇಂದ 9:00 ವರೆಗೆ ಪ್ರಾಕ್ಟಿಕಲ್ಸ್. ಆ ಟೈಮಲ್ಲಿ ಇವರು ಆಫೀಸಲ್ಲಿ ಕೂತಿರೋದಿಲ್ಲ. ಅವರು ಜೀಪ್ ತಗೊಂಡು ಈಸ್ ಟು ಗೋ ಅರೌಂಡ್ ದ ಎಂಟೈರ್ ಕ್ಯಾಂಪಸ್. ಯಾವ್ದಾವ್ದು ಮೂಲೆಯಲ್ಲಿ ಏನೆಲ್ಲ ಅಗ್ರಿಕಲ್ಚರ್ ಎಂತೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ. ಇನ್ ಈಸ್ ಸೆಕೆಂಡ್ ವರ್ಲ್ಡ್ ವಾರ್ ಜೀಪ್, ಈಸ್ ಟು ಡ್ರೈವ್ ದ ಜೀಪ್ ವೆದರ್ ಇಟ್ ಈಸ್ ಮಡ್ಡಿ ಆರ್ ಗುಡ್ ಆರ್ ವಾಟ್ ಎವರ್ ಸೀಸನ್, ಈಸ್ ಟು ಗೋ ಅರೌಂಡ್ ದ ಎಂಟೈರ್ ಎಸ್ಟೇಟ್. ನಾವು ಟುಡೇ ಅಂದ್ರೆ ಇವತ್ತು ನಮಗೆ ಅವನದು ಅವ್ರದ್ದು ಆ ಬುದ್ಧಿ ಅಂದ್ರೆ ನಾವು ತೋಟದಲ್ಲಿದ್ವಿ, ಜಮೀನಲ್ಲಿದ್ವಿ, ದಿವಸ ಸತ ನಮ್ಮ ಜಮೀನನ್ನು ನಾವು ಯಾವಾಗಲೂ ಒಂದು ನೋಡಿಕೊಂಡು ಯಾವ ಮೂನಲ್ಲಿ ಏನೆಲ್ಲ ನಡೀತದೆ ಅಂತ ಹೇಳೋದದು ಅವತ್ತು ಪ್ರಿನ್ಸಿಪಾಲ್ ತೋರಿಸಿಕೊಟ್ಟಿದ್ದಕ್ಕೆ ಇವತ್ತು ನಮಗೆ ಅದು ಯೋಚನೆ.
2: ಅವರ ಈ ವ್ಯಕ್ತಿತ್ವ, ಡಾಕ್ಟರ್ ಮೆಣಸಿನಕಾಯಿ ಅವರ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಬಹಳ ಪ್ರಭಾವ ಬೀರಿದೆ ಅಂತ ಅನ್ಸುತ್ತೆ. ನಿಮ್ಮ ಜೀವನದಲ್ಲಿ ಅವರು ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರಿದೆ, ಅವರನ್ನು ಎಷ್ಟು ಅನುಸರಿಸಿದ್ರೆ ನೀವು?
0: ಅವ್ರದ್ದು ಇಷ್ಟ ಅನಿಸ್ತು, ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಮತ್ತು ಓದೋ ಸಮಯದಲ್ಲಿ ಓದೋದು. ವೆನ್ ಯು ಆರ್ ಎಂಜಾಯಿಂಗ್ ಯು ಎಂಜಾಯ್, ಬಿಕಾಸ್ ನಾವು ಸಾಯಂಕಾಲ ವಾಕಿಂಗ್ ಹೋಗಬೇಕಾದ್ರೆ ಅಥವಾ ಸ್ಯಾಟರ್ಡೇ ಸಂಡೇಸ್ ಟೌನ್ ಹೋಗಬೇಕಾದ್ರೆ ಡಾಕ್ಟರ್ ಮೆಣಸಿನ್ಕಾಯಿ ಇಸ್ ಆಲ್ಸೋ ದೇರ್ ಇನ್ ದ ಸಿಟಿ ಟು ಸಿ ದಟ್ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್. ದಟ್ ಈಸ್ ದ ಅದು ಏನು ಅವ್ರದ್ದು ಇಂಟ್ರೆಸ್ಟು ಮತ್ತೆ ಮತ್ತೆ ಮತ್ತೆ ಮತ್ತೆ ಅರ್ಥ ಆಗ್ತವೆ. ಓಹೋ, ಇವರು ಅವತ್ತು ಬರ್ತಾ ಇದ್ದದ್ದು ನಮ್ದು ಎಚ್ಚರಿಕೆಗಾಗಿ. ಅದು ನಮ್ದು ಮಕ್ಕಳನ್ನ ಸಾಕಬೇಕಾದ್ರೆ ಅದೆಲ್ಲ ಒಂದು ಸತಿ
1: ನೆನಪಾಗ್ತದೆ.
0: ಇದು ಸಮಥಿಂಗ್ ಲೈಕ್ ಯು ಕೆನಾಟ್ ಸೇ ಹೌ ಮಚ್ ದ ಪೀಪಲ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ಧಾರವಾಡ ಅಗ್ರಿಕಲ್ಚರ್ ಕಾಲೇಜ್ ಹ್ಯಾಸ್ ಇಂಬೈಬ್ಡ್ ಇಸ್ ಗುಡ್ ಕ್ವಾಲಿಟಿ. ಬಟ್ ಟುಡೇ ಲೈಕ್ ಫಾರ್ ಎಕ್ಸಾಂಪಲ್ ನಾವು ದ ಫೇಮಸ್ ಪರ್ಸನ್ ನಮ್ಮ ಮನಮೋಹನ್ ಅಟ್ಟಾವರ್. ಮನಮೋಹನ್ ಅಟ್ಟಾವರ್ ವಾಸ್ 1 year ಸೀನಿಯರ್ ಟು ಮೀ ಇನ್ ದ ಕಾಲೇಜ್. ಅವನು ಸ್ಟೂಡೆಂಟ್ ಆಗಿದ್ದಾಗೆ ಎಂ ಟಿ ಸೋಪ್ ಬಾಕ್ಸಸ್ ಇರ್ತಲ್ಲ ಅದು ಟೌನ್ ಇಂದ ತದ್ದು ಹಾಸ್ಟೆಲಲ್ಲಿ ಫುಲ್ ಇಟ್ಟು ಅಲ್ಲಿ ಅವರು ಗಾರ್ಡನಿಂಗ್ ಮಾಡ್ತಿದ್ರು ಹಾಸ್ಟೆಲಲ್ಲಿ. ಎಲ್ಲ ಹಾಸ್ಟೆಲಲ್ಲಿ ಎಲ್ಲ ನೋ ಬಡಿ ಇಸ್ ಟು ಡಿಸ್ಟರ್ಬ್ ಅಲ್ಲಿ ಹಾಸ್ಟೆಲ್ ಮಾಡ್ತಾ ಇದ್ರು. ಸೊ ಡಾಕ್ಟರ್ ಮೆಣಸಿನ್ಕಾಯಿ ಅಂಡ್ ಅದರ್ಸ್ ಪ್ರೊಫೆಸರ್ಸ್ ವರ್ ದೇರ್, ದೇ ಆಲ್ ಎನ್ಕರೇಜ್ ಹಿಮ್. ಒಂದು ಹುಡುಗರು ಅದನ್ನು ಕೆಡಿಸೋದಾಗಲಿ ಮುರಿಯೋದಾಗಲಿ ಇಲ್ಲ. ಈಗ ಇವತ್ತು ಒಂದು ಲೈಫಲ್ಲಿ ಏನು ಮಾಡಿದ್ರು ನೋಡಿ, ಹಿ ಬಿಕೇಮ್ ಒನ್ ಆಫ್ ದ ವರ್ಲ್ಡ್ ಫೇಮಸ್ ಫ್ಲೋರಿಕಲ್ಚರಿಸ್ಟ್ ಟುಡೇ.
2: ಈಗ ಡಾಕ್ಟರ್ ಮೆಣಸಿನ್ಕಾಯಿ ಅಂತವರು, ಮನಮೋಹನ್ ಅವತಾರ್ ಅಂತವರು ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಮಧ್ಯೆ ಬಂದು ಹೋಗ್ತಾರೆ.
0: ಹೌದು,
2: ಕೆಲವರು ನಮ್ಮ ಜೀವನದ ಮೇಲೂ ಪರಿಣಾಮ ಬೀರ್ತಾರೆ, ಅವರ ಪ್ರಭಾವ ನಮ್ಮ ಜೀವನದ ಮೇಲೆ ಇರುತ್ತೆ. ನಿಮ್ಗೆ ಆ ರೀತಿ ಏನಾದರೂ ನಿಮಗೆ ನೆನಪಿಸುವಂತಹದ್ದು ಅಂತ ಪ್ರಭಾವ ಬೀರದಂಥದ್ದು ಏನಿರ್ಬೋದು
0: ಅಂದ್ರೆ, ಐ ಮೀನ್ ಡಾಕ್ಟರ್ ಮೆಣಸಿನ್ಕಾಯಿ ಬಗ್ಗೆ ಸಮ್ ಆಫ್ ದ ಸೂಪರ್ ಕ್ವಾಲಿಟೀಸ್ ವಾಟ್ ಯು ಹ್ಯಾಡ್ ಅಂದ್ರೆ ಆ ಸಿಸ್ಟಮ್ಯಾಟಿಕ್ ಡ್ರೆಸ್ಸಿಂಗ್, ಯಾವ ಟೈಮಲ್ಲಿ ಯಾವ ತರ ಡ್ರೆಸ್ ಮಾಡಬೇಕು. ಅವರು ಸೂಟ್ ಬಿಸಿಲಿರಲಿ ಚಳಿ ಇರಲಿ ಮಳೆ ಇರಲಿ, ಅವ್ರದ್ದು ಸೂಟ್ ಬಿಟ್ಟು ಇಮ್ಯಾಕ್ಯುಲೇಟ್ ಡ್ರೆಸ್ಡ್ ಅಪ್ ಇಲ್ಲದೆ ಅವ್ರು ನನ್ನ ಕಣ್ಲೇ ಇಲ್ಲ.
1: ಯಾವ ಸಮಯದಲ್ಲೂ
0: ಯಾವ ಟೈಮಲ್ಲಿ ಇದ್ರು ಇಸ್ ಆಲ್ ವೆಲ್ ಡ್ರೆಸ್ಡ್.
2: ಈಗ ಕಾಲೇಜ್ ವಿದ್ಯಾಭ್ಯಾಸದ ನಂತರ ಆ ನಂತರದ ಜೀವನದ ಬಗ್ಗೆ ಹೇಳಿ. ನೀವು ಮುಂದೆ ಅವಾಗೆಲ್ಲ ಕೆಲಸ ಎಲ್ರಿಗೂ ಸಿಗ್ತಾ ಇತ್ತು.
0: ಹೌದು,
2: ನೌಕರಿ ಇವತ್ತಿನಾಗ ಅಷ್ಟೊಂದು ಕಾಂಪಿಟೇಟಿವ್ನೆಸ್ ಇರಲಿಲ್ಲ. ಬಹಳ ಸುಲಭವಾಗಿ ಎಲ್ರಿಗೂ ಡಿಗ್ರಿ ಆದವರಿಗೆ ಎಲ್ರಿಗೂ ಕೆಲಸ ಸಿಕ್ಕು ಅಂತ ಪರಿಸ್ಥಿತಿ ಇತ್ತು. ಕೆಲಸಕ್ಕೆ ಪ್ರಯತ್ನ ಮಾಡಲಿಲ್ವ ನೀವು?
0: ಸರ್, ಇದ್ರ ಮೊದಲು ನಾ ಇನ್ನೊಂದು ಹೇಳಬೇಕು. ಧಾರವಾಡ ಕಾಲೇಜಲ್ಲಿ ನಾನು ಮೆಣಸಿನ್ಕಾಯಿ ರೋಡ್ದೆ ಒಂದೇ ಮಾತಾಡಿದೆ. ಸಿ, ಹೀಸ್ ಟು ಇನ್ವೈಟ್ ಲಾಟ್ ಆಫ್ ಪೀಪಲ್ ಲೈಕ್ ದಾರಾ ಬೇಂದ್ರೆ, ಅಂತ ಫೇಮಸ್ ಆದ ಕವಿಗಳೆಲ್ಲ ಬಂದು ಆ ಗಣಪತಿ ಪೂಜೆ ಎಲ್ಲ ಇರ್ತಾರಲ್ಲ ಆ ಟೈಮಲ್ಲಿ ತುಂಬ ಕಲ್ಚರಲ್ ಆಕ್ಟಿವಿಟೀಸ್ ಟು ಟೇಕ್ ಪ್ಲೇಸ್. ಸೊ ಪೀಪಲ್ ಇಸ್ ಟು ಪ್ಲೇ ವೀಣಾ, ಗುಡ್ ಡ್ಯಾನ್ಸರ್ಸ್ ಇಸ್ ಟು ಕಮ್ ಅಂಡ್ ಡ್ಯಾನ್ಸ್ ಆ್ಯಂಡ್ ಸಿಂಗರ್ಸ್ ಇಸ್ ಟು ಕಮ್ ಅಂಡ್ ಸಿಂಗ್. ಸೊ ಆಗ ನನಗೆ ಸ್ವಲ್ಪ ಬಾಲ್ಯದಲ್ಲಿ ಈ ನಮ್ಮ ಅಕ್ಕಂದಿರು ಮತ್ತು ತಾಯಿ ಹಾಡೋದು ಒಂದು ಅಭ್ಯಾಸ ಇರ್ತಿತ್ತು. ಆಗ ಕಾಲದಲ್ಲಿ ಎಲ್ರಿಗೂ ಒಂದು ಸಂಗೀತ ಕಲಿಸಂತಿತ್ತು. ಆ ಸಂಗೀತ ನನಗೆ ಸ್ವಲ್ಪ ಇತ್ತು. ಅದಕ್ಕೆ ಈಗ ಅಲ್ಲಿ ಧಾರವಾಡದಲ್ಲಿ ಹೋಗಿ ನೋಡಿದರೆ ನಮ್ಮ ಈ ಸೌತ್ ಇಂಡಿಯನ್ ಟೈಪ್ ಆಫ್ ಸಿಂಗಿಂಗ್ ಆ್ಯಂಡ್ ವಾಟ್ ಈಸ್ ದೇರ್ ಇನ್ ಧಾರವಾಡ ಇಸ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್ ಒಂದು

0: ಮಿಕ್ಸ್ಚರ್. ಹಾಗೆ ಆ ಗೀತೆಗಳು ಬಹಳ ಇಂಪಾಗಿ ನನಗೆ ಆಗ್ತಿತ್ತು. ಸೊ ದಿಸ್ ಮ್ಯೂಸಿಕ್ ವಾಟ್ ವಾಸ್ ದೇರ್ ಇನ್ ಮೀ ಐ ಹ್ಯಾವ್ ಇಂಪ್ರೂವೈಸ್ಡ್ ಅಂಡ್ ಐ ಹ್ಯಾವ್ ಡೆವಲಪ್ಡ್ ಮೋರ್. ಬಟ್ ಅಂದ್ರೆ ನಾನು ಹಾಡ್ಲಿಕ್ಕೆ ಅಲ್ಲಿ ಆಲ್ ಇಂಡಿ ರೇಡಿಯೋದಲ್ಲಿ ಭೀಮಸೇನ್ ಜೋಶಿ ಅವರು ವಾಸ್ ಅ ಸಿಂಗರ್, ಅಷ್ಟು ಫೇಮಸ್ ಆದ ಜನರೊಟ್ಟಿಗೆ ಅಟ್ಲೀಸ್ಟ್ ಅವರು ನಮಗೆ ಒಂದ್ಸತಿ ಬಂದು ಕಾಲೇಜಲ್ಲಿ ಒಂದು ಹಾಡೆಲ್ಲ ಕಲಿಸಿದ್ದಾರೆ, ನೇಗಿಲ ಹಿಡಿಯೋ ಯೋಗಿ ಅಂತೇಳಿ ನಾವು ಅದೆಲ್ಲ ಕಲಿಸಿದ್ದಾರೆ. ಅದರಲ್ಲಿ ನಾವು ನಮ್ಮ ಕಾಲೇಜಿನವರು ಯೂತ್ ಫೆಸ್ಟಿವಲ್ ಎಲ್ಲ ಗೆದ್ದಿದ್ದಾರೆ, ಎಲ್ಲ ಹಾಡಿದ್ರು. ಅದೆಲ್ಲ ಹಾಡು ಬರೀ ಸಿನಿಮಾ ಹಾಡೋರು ಹತ್ತು ವಿನ ಅದರಲ್ಲಿ ಸಂಗೀತ ಕಲಿತವರು ಯಾರು ಇರಲಿಲ್ಲ. ಬಟ್ ವಿತ್ ಆಲ್ ದಟ್ ಅವರ್ ಸ್ಟೂಡೆಂಟ್ಸ್ ಒನ್, ಹಾಗೆ ನಮ್ಮ ಸ್ಟೂಡೆಂಟ್ಸ್ ಒನ್ ಇನ್ ಗ್ರೂಪ್ ಡ್ಯಾನ್ಸ್ ಎವ್ರಿಥಿಂಗ್. ಸೊ ಯು ಆರ್ ಟೆಲಿಂಗ್ ಅಬೌಟ್ ಡಾಕ್ಟರ್ ಮೆನ್ಸನ್ ಕೈ, ದ ಎನ್ಕರೇಜ್ಮೆಂಟ್ ಹಿ ಗೇವ್ ಟು ಈಚ್ ಅಂಡ್ ಎವ್ರಿಬಡಿ ಇನ್ ಆಲ್ ದ ಫೀಲ್ಡ್ಸ್, ದಟ್ ಈಸ್ ಲೆಟ್ ದಟ್ ಬಿ ಮ್ಯೂಸಿಕ್, ಲೆಟ್ ದಟ್ ಬಿ ಡ್ಯಾನ್ಸ್, ಲೆಟ್ ದಟ್ ಬಿ ಆರ್ಟ್ ಆರ್ ಎನಿಥಿಂಗ್, ಹಿ ಎನ್ಕರೇಜ್ಡ್ ಇನ್ ಎವ್ರಿಥಿಂಗ್.
1: ಒಂದು ಸಂಗತಿ ಸ್ಪಷ್ಟ ಆಯ್ತು, ಸುಬ್ಬಯ್ಯ ಅವರು
2: ಚೆನ್ನಾಗಿ
1: ಭೀಮಸೇನ್ ಜೋಶಿ ಅಂತವರೇ ಒಂದು ಸಂಗೀತ ಕಲಿಸಿದ್ದಾರೆ.
0: ನಮ್ಮ ಕಾಲೇಜಿನ ಹುಡುಗರಿಗೆ ಒಂದು ಪದ ಕಳಿಸಿದ್ರು,
1: ಆ ಪದ ಕಳಿಸಿದ್ರ ಬೈಕಿ ನೀವು
0: ಇಲ್ಲ ನಾನಾಗಿರ್ಲಿಲ್ಲ, ನಾವು ಹಿಂದಿಗಿಡ ಅಲ್ಲ ಇದು ಪದ.
2: ಆದ್ರೆ ನಿಮ್ಗೆ ಆಸಕ್ತಿ ಇತ್ತು ಸಂಗೀತದಲ್ಲಿ?
0: ಇಲ್ಲ, ಆದ್ರೆ ಹಾಡ್ಲಿಕ್ಕೆ ಇರ್ಲಿಲ್ಲ. ಆದ್ರೆ ಬಟ್ ಐ ಪ್ಲೇ ಅನ್ ಇನ್ಸ್ಟ್ರೂಮೆಂಟ್, ರೇಂಜ್ಡ್ ಇನ್ಸ್ಟ್ರೂಮೆಂಟ್ ನೋನ್ ಆಸ್ ಮೌತಾರ್ಗನ್. ಸೊ ಐ ಪ್ಲೇ ದಟ್
1: ಮೌತಾರ್ಗನ್ ನುಡಿಸ್ತಾ ಇದ್ರಿ?
0: ಹೌದು.
2: ಈಗ ನೋಡಿ ಅವ್ರ ಕೈಯಲ್ಲಿ ಏನಿದೆ ಅಂತ ನೋಡಿದ್ರೆ
1: ಹೊರಗೆ
2: ಹೊರಗೆ
0: ಅಂದ್ರೆ ಆ ಕೈ ಮೌತಾರ್ಗನ್ ಐ ಬಿನ್ ಪ್ಲೇಯಿಂಗ್ ಇಟ್ ರೈಟ್ ಫ್ರಮ್ ಮೈ ಏಜ್ ಆಫ್ 11 ಆರ್ ಸೋ.
1: ಹೇಗೆ ಎಲ್ಲಿಂದ ನಿಮ್ಗೆ ಮೌತಾರ್ಗನ್ ಅಂತ ಹೇಳುದು? ಸಾರ್ವತ್ರಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ವಾದ್ಯ ಅಲ್ಲ ಅದು. ನಿಮ್ಗೆ ಈ 11ನೇ ವರ್ಷದಲ್ಲಿ ಅಂದ್ರೆ ಇನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ಇರುವಾಗ್ಲೇ ನೀವು ಮೌತಾರ್ಗನ್ ನಡೆಸ್ತಾ ಇದ್ದೀನಿ ಅಂತಂದ್ರೆ ಎಲ್ಲಿಂದ ಕಲ್ತದ್ದು
0: ಅಂದ್ರೆ ಇಲ್ಲಿ ಮಡಿಕೇರಿಯಲ್ಲಿ ಸುಮಾರು ಜನರು ದೇಸ್ ಟು ಪ್ಲೇ ಬೈ ದಮ್ ಸೆಲ್ಸ್. ಸೊ ಆಗ ಇಲ್ಲಿ ಚಂದ್ರ ಸ್ಟೋರ್ ಅಲ್ಲೆಲ್ಲ ಸಿಕ್ತಿತ್ತು, ಇದು ಒಂದಕ್ಕೆ 10 ರೂಪಾಯೋ 15 ರೂಪಾಯಿ 6 ರೂಪಾಯಿ ಎಲ್ಲ ಸಿಕ್ತಿತ್ತು. ಇಲ್ಲ ಅದು ನಾ ಅಮೆರಿಕ ಹೋಗಿದ್ದಾಗ ನನ್ನ ಮಗ ಕೊಟ್ಟಿದ್ದು,
2: ಅಬೌಟ್
0: 5,000 ರೂಪೀಸ್.
1: ಮೌತಾರ್ಗನ ಒಂದು ಪೀಸ್ ಸ್ವಲ್ಪ ಕೇಳಿ ಮತ್ತೆ ಮುಂದುವರಿಸೋಣ.
0: ಆಗ್ಲಿ.

0: ಅಂದ್ರೆ ಖುಷಿಯಾದದ್ದು ಯಾಕೆ ಗೊತ್ತಾ ಶಾಂತ ಅವರೇ? ಈ ಮೌತಾರ್ಗನ್ ಇರಲಿ ಕೊಳಲ್ ಇರಲಿ, ಇದು ಗಾಳಿ ವಾದ್ಯ, ವಿಂಡ್ ಇನ್ಸ್ಟ್ರೂಮೆಂಟ್. ಈ ವಯಸ್ಸಿನಲ್ಲಿ ವಯಸ್ಸು ಕೇಳಿ ಕೂಡ ಮತ್ತೆ ಮುಂದೆ
1: ಮಾತಾಡಿ,
0: 67ನೇ ವಯಸ್ಸಿನಲ್ಲಿ ಒಂದು ಗಾಳಿವಾದ್ಯವನ್ನು ನುಡಿಸೋದು ಸ್ವಲ್ಪ ಕಷ್ಟದ ಕೆಲಸ. ಯಾಕೆಂದ್ರೆ ಗಮ್ ಹಿಡಿದು ಅಲ್ವಾ ಸುಬ್ಬಯ್ಯ ಅವರೇ, ಸ್ವಲ್ಪ ಗಾಳಿ
2: ಕೊಡಬೇಕಾಗುತ್ತೆ. ಮತ್ತೊಂದು ನನಗೆ ಸಂಶಯ, ಇದರಲ್ಲಿ ಎರಡು ಭಾಗ ಇದೆಯಲ್ಲ, ಒಂದು ಮೌತಾರ್ಗನ್ ಅಂತ ನೀವು ತೋರಿಸಿದ್ದು, ಬೇರೆ ಈಗ ನುಡಿಸಿದ್ದು.
1: ಇಲ್ಲ, ದಿಸ್ ಇಸ್ ಸಿ ಸ್ಕೇಲ್, ದಿಸ್ ಇಸ್ ಜಿ ಸ್ಕೇಲ್,
0: ಬೇರೆ ಬೇರೆ ಶ್ರುತಿ.
1: ಇದು ನುಡಿಸ್ ಜೋರಾಗ್ತದೆ,
0: ಇಲ್ಲಿ ಶ್ರುತಿ ಒಂದು ಏರ್ ಶ್ರುತಿ ಅಂತ ಇರೋದಲ್ಲ ಹಾಗೆ.

0: ಇದನ್ನು ನೀವು ಶಾಸ್ತ್ರೀಯ ಕಲೀಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಹೇಗೆ ಅಥವಾ
1: ಇಲ್ಲ,
0: ಸುಮ್ಮನೆ ನೀವು?
1: ಇದು ಹೇಗೆ ಅಂತ ಹೇಳಿದ್ರೆ, ನನ್ನ ತಂದೆ ಲಾಂಗ್ ಟೈಮ್ ಬ್ಯಾಕ್ ಬ್ರಾಟ್ ಒನ್ ಹಾರ್ಮ್ ದಿಸ್ ಮೌತ್ ಆರ್ಗನ್ ಫಾರ್ ಮೈ ಸಿಸ್ಟರ್. ಸೊ ಅವರು ಕಾನ್ವೆಂಟ್ ಹೋಗುವಾಗ ಸ್ವಲ್ಪ ಬ್ಯಾಗ್ ಹೋಗ್ತಿದ್ರು, ಅವಳು ಹೋದ್ಮೇಲೆ 15 ಮಿನಿಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅವಳು ಬರುವಾಗ ಪುನಃ ಅವಳದು ಕೋರ್ಟ್ ಜೋಗಲ್ಲಿ ಹಾಕಿಬಿಡ್ತಿದ್ದೆ. ಒಂದ್ ದಿವಸ ನನ್ನ ಅಕ್ಕ ಪ್ಲೇ ಮಾಡ್ತಾ ಇರುವಾಗ ನನ್ನ ತಾಯಿ ಹೇಳಿದ್ರು, ಸರ್ ಇವ್ರಿಗೆ ಕೊಡು, ಅವನ ಹೇಗೆ ಮಾಡ್ತಾನೆ ಅಂತೇಳಿ. ದೆನ್ ಶಿ ಲೈಕ್ ದ ವೇ ಐ ಪ್ಲೇಡ್, ಶಿ ಸೆಡ್ ನೀನೇ ಇಟ್ಕೊಡು ಅಂತೇಳಿ. ಫ್ರಮ್ ದಟ್ ಡೇ ಆನ್ವರ್ಡ್ಸ್ ಐ ಬಿಕೇಮ್ ಎ ಮೌತ್ ಆರ್ಗನ್ ಪ್ಲೇಯರ್.
2: ಮನಸ್ಸಿಗೆ ತೀರ ಒತ್ತಡ ಆದಾಗ,
1: ಹೌದು ಸರ್,
2: ನಿಜ, ಶಿಶುರ್ ವೇತ್ತಿ ಪಶುರ್ ವೇತ್ತಿ ವೇತಿ ಗಾನ ಸಂಪಣಿ ಹಿಂದ ಸಂಗೀತ, ಅದಕ್ಕೆ ತಲೆ ಆಡಿಸಿ ಇರೋರು ಇಲ್ಲ ಅಂತ. ಕಲ್ಲು ಕೂಡ ಸಂಗೀತಕ್ಕೆ ಕರೆಯುತ್ತೆ ಅಂತ ಅಲ್ಲ. ತೀರ ಒತ್ತಡ ಆದಾಗ, ತುಂಬಾ ಟೆನ್ಷನ್ ಆದಾಗ ನಿಮ್ಗೆ

0: ಟೆನ್ಷನ್ ರಿಲೀಸ್ ಮಾಡೋದಕ್ಕೆ ಏನಾದ್ರೂ ಸಹಾಯ ಮಾಡ್ತಾ ಇದ್ದು?
1: ಹೌದು, ನಾನು ರಾತ್ರಿ ತಿಂಗಳು ಬೆಳಕಿರುವಾಗ ನನ್ನ ಮನೆಯಲ್ಲಿ ಯಾರು ಇರುವುದಿಲ್ಲ, ಸೊ ಐ ಫೀಲ್ ವೆರಿ ಕಂಫರ್ಟಬಲ್ ಪ್ಲೇಯಿಂಗ್ ದಿ ಮೌತ್ ಆರ್ಗನ್
0: ಅಲ್ಲ
1: ಅಟ್ ಲೀಸ್ಟ್ ಒನ್ಸ್ ಎ ವೀಕ್.
0: ಇಲ್ಲಿ ಎರಡು ವಿಷಯ ಬಂತೀಗ.
1: ಹೌದು,
0: ಮನೆಯಲ್ಲಿ ಯಾರು ಇರೋದಿಲ್ಲ
1: ಅಂದ್ರೆ ನಾನು
0: ಯಾರು ಇರೋದಿಲ್ಲ ಅದ್ರಿಂದ ನನ್ಗೆ ಕಂಫರ್ಟೇಬಲ್
1: ಅಂದ್ರೆ ನನಗೆ ಎರಡು ಗಂಡು ಮಕ್ಕಳು, ಅವರು ಒಬ್ಬ ಅಮೆರಿಕದಲ್ಲಿ ಬಿಕಾಸ್ ಅಂದ್ರೆ ಆಫ್ಟರ್ ಪಿ ಯು ಸಿ ಇನ್ ಬಿಯೋರ್ ಇನ್ ಮದ್ರಾಸ್, ಸೊ ಆಫ್ಟರ್ ಐ ಗಾಟ್ ಮ್ಯಾರಿಡ್, ಸೊ ಆಫ್ಟರ್ ಪಿ ಯು ಸಿ ಮೈ ಸೆಂಟ್ ಬೋತ್ ಮೈ ಚಿಲ್ಡ್ರನ್ ಟು ಅಮೆರಿಕಾ ಫಾರ್ ಹೈಯರ್ ಸ್ಟಡೀಸ್. ಅಂದ್ರೆ ಇಲ್ಲಿ ಜಾತಿ ಅದೆಲ್ಲ ನೋಡ್ತಾ ಇದ್ರು. ಸೊ ಆಗ ಅಮೆರಿಕನ್ ಯೂನಿವರ್ಸಿಟೀಸ್ ವರ್ ಡ್ರ್ಯಾಗಿಂಗ್ ಇಂಡಿಯನ್ ಸ್ಟೂಡೆಂಟ್ಸ್, ಸೊ ಮೈ ಫಸ್ಟ್ ಸನ್ ವೆಂಟ್, ಈ ವೆಂಟ್ ಅಂಡ್ ಸ್ಟಡೀಡ್, ದೆನ್ ಸ್ಟಡೀಡ್ ಇನ್ ಅಮೆರಿಕಾ, ಬಿಕೇಮ್ ಎನ್ ಐ ಟಿ ಸ್ಪೆಷಲ್ ಇಂಜಿನಿಯರ್, ದೆನ್ ಫಾಲೋಡ್ ಬೈ ಮೈ ಯಂಗ್ ಸೆಕೆಂಡ್ ಸನ್, ಹಿ ಆಲ್ಸೋ ವೆಂಟ್ ದೇರ್, ಹಿ ಆಲ್ಸೋ ಸೆಟಲ್ ಡೌನ್ ವೆರಿ ವೆಲ್. ಆದರೆ ಮಕ್ಕಳಿಗೆ ಒಳ್ಳೇದಾಯ್ತು, ಆದರೆ ತಂದೆ ತಾಯಿಗೂ ಸರಿಯಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿರಿಯ ಮಗ ಅಮೆರಿಕನ್ ಹುಡುಗಿನ ಮದುವೆ ಆದ, ಎರಡನೇ ಹುಡುಗಿ ನಾರ್ವೇಜಿನ ಹುಡುಗಿನ ಮದುವೆಯಾಗಿ ಅವನು ನಾರ್ವೆಲ್ಲಿದ್ದಾನೆ. ಅಪ್ಪ ಮಾತ್ರ ಕೊಡೆಯಲ್ಲಿ ಮೌತಾರ್ಗರ್ ಮಾಡಿಕೊಂಡು ನಾಯಿಗಳೊಟ್ಟಿಗೆ ಕೂತ್ಕೊಂಡು ಲೊಟ್ಟಿಸ್ಬಿಡ್ತಾ ಇರ್ತಾನೆ.
0: ಸರಿ, ನೀವೀಗ ಅಮೆರಿಕದ ಪ್ರಸ್ತಾಪ ಮಾಡಿದ್ರಿ, ಈ ಇಲ್ಲಿಗಲ್ ಬಗ್ಗೆ ಸಾಕಷ್ಟು ತಾವು ಅಧ್ಯಯನ ಮಾಡಿದ್ರಿ ಅಂತ.
1: ಹೌದು, ಅದು ನಾನು ಪೆಸ್ಟ್ ಕಂಟ್ರೋಲ್ ಇಂಡಿಯಾದ ಒಂದು ಕಂಪನಿ ಕೆಲಸ ಮಾಡ್ತಾ ಇರುವಾಗ,
0: ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಒಂದು
1: ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಾ ಇರುವಾಗ, ಅಂದ್ರೆ ಐ ಆಮ್ ಟೆಲಿಂಗ್ ಸಮ್ ಇನ್ 1960s, ಆಗ ನಮ್ಮ ದೇಶದ ನಮ್ಮ ಸೈಂಟಿಸ್ಟ್ಗೆ ತುಂಬಾ ತಿಳುವಳಿಕೆ ಇರಲಿಲ್ಲ. ಇನ್ ದ ಸೆನ್ಸ್, ನಾವು ಬೇರೆ ದೇಶದಿಂದ ತಿಳುವಳಿಕೆ ತರಬೇಕಾಗಿತ್ತು. ಸೈಂಟಿಫಿಕ್ ನಾಲೆಜ್ ಇಸ್ ನಾಟ್ ಅವೈಲೇಬಲ್. ಸೊ ವಾಟ್ ಎವರ್ ನಾಲೆಜ್ ವಿ ಹ್ಯಾವ್ ಟುಡೇ, ಇಟ್ ಇಸ್ ಆಲ್ ಜನರೇಟೆಡ್ ಬೈ ಪ್ಯೂರ್ಲಿ ಬೈ ಇಂಡಿಯನ್ ಸೈಂಟಿಸ್ಟ್. ಟುಡೇ ವಿ ಹ್ಯಾವ್ ಸ್ಟೂಡ್ ಸೋ ಫಾರ್ ಔಟ್ ಇನ್ ದಿಸ್ ವರ್ಲ್ಡ್, ಇಟ್ ಈಸ್ ಬಿಕಾಸ್ ಆಫ್ ದ ಹಾರ್ಡ್ ವರ್ಕ್ ಡನ್ ಬೈ ಇಂಡಿಯನ್ ಸೈಂಟಿಸ್ಟ್, ದಟ್ ಈಸ್ ರೈಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಟಿಲ್ ಇನ್ ದ ಲಾಸ್ಟ್ 10 ವರ್ಷದವರೆಗೆ. ಈಗಂತೂ ನಾವು ಎಲ್ಲಿಗೂ ಹೋಗ್ಬಿಟ್ಟಿದ್ವಿ. ಆ ಮಾಡ್ಲಿಕ್ಕಿದಂತ ಕಷ್ಟಪಟ್ಟದು ನಮ್ಮಂಥವ್ರು. ನಾನು ಜಂಬದಿಂದ ಹೇಳ್ತಾ ಇದ್ದೀನಿ, ಅಂದ್ರೆ ಆಗ ಒಂದು ಹುಳನ್ನು ಕೊಲ್ಬೇಕಾದ್ರೆ ಮದ್ದು ಹೊಡಿ, ಇದು ಕಡ್ದು ಅದಕ್ಕೆ ಮದ್ದು ಹೊಡಿ. ಆದ್ರೆ ನಾವು ಈಗ ಏನ್ ಮಾಡ್ತಾ ಇದ್ವಿ ಹುಳಕ್ಕೆ, ಯು ನೋ ವಾಟ್ ಇಸ್ ನೋನ್ ಆಸ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಅಂದ್ರೆ ಯಾವಾಗ
0: ಸಮಗ್ರ ಬೀಳ ನಿರ್ವಹಣೆ,
1: ಸಿ ದಟ್ ಇಸ್ ಕಮ್ ಅಪ್ ವೆರಿ ವೆಲ್, ಸ್ಪೆಷಲಿ ಇನ್ ಆಂಧ್ರಪ್ರದೇಶ್ ಅಂಡ್ ತಮಿಳ್ನಾಡು ಇಸ್ ಡನ್ ಎಕ್ಸೆಪ್ಷನಲಿ ವೆಲ್ ಇನ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಐ ಆಮ್ ಸಾರಿ ಟು ಸೇ ಕರ್ನಾಟಕ ಹ್ಯಾಸ್ ನಾಟ್ ಡನ್ ಎನಿಥಿಂಗ್. ಕರ್ನಾಟಕ ಸತ ಅದು ಬಂದಿದೆ, ಆದರೆ ಕರ್ನಾಟಕದವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಐ ಡೋಂಟ್ ಥಿಂಕ್ ದೇ ಆರ್ ಟೇಕಿಂಗ್ ದಟ್ ಮಚ್ ಆಫ್ ಇಂಟ್ರೆಸ್ಟ್ ವಾಟ್ ತಮಿಳ್ನಾಡು ಅಂಡ್ ಆಂಧ್ರಪ್ರದೇಶ್ ಇಸ್ ಡೂಯಿಂಗ್.
0: ಏನು ಅಲ್ಲಿ ವಿಶೇಷ ಆಂಧ್ರದಲ್ಲಿ?
1: ಅಲ್ಲಿ ತಮಿಳ್ನಾಡು ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಸಪೋಸ್ ಇಂಗ್ ದೇರ್ ಇಸ್ ಅನ್ ಕ್ರಾಪ್ ಲೈಕ್ ಕಾಟನ್, ಕಾಟನ್ ಗೆ ದೇ ಡೋಂಟ್ ಯೂಸ್ ಮಚ್ ಪೆಸ್ಟಿಸೈಡ್, ಬಟ್ ದೇ ಯೂಸ್ ಪೆಸ್ಟಿಸೈಡ್ ಎಟ್ ದ ಲಾಸ್ಟ್ ಮಿನಿಟ್, ಬಟ್ ದೇ ಯೂಸ್ ಮೋರ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಅಂಡ್ ಕಂಟ್ರೋಲಿಂಗ್ ದ ಅಪ್ಲಿಕೇಶನ್ ಆಫ್ ಫರ್ಟಿಲೈಸರ್ ಎಟ್ಸೆಟ್ರಾ. ಸಿಮಿಲರ್ಲಿ ಇನ್ ಆಂಧ್ರ, ನಾವು ಟುಡೇ ಯು ಸಿ ಈಗ ಆಂಧ್ರ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ದೇ ಹ್ಯಾವ್ ಡನ್ ಸಚ್ ಗುಡ್ ವರ್ಕ್, ಅಂಡ್ ಅವರ್ ಫ್ರೆಂಡ್ ಜಾರ್ಜ್ ಬುಷ್ ಹಸ್ ಗಾನ್ ಟು ದಟ್ ಪರ್ಟಿಕ್ಯುಲರ್ ಫೇಮಸ್ ಕಾಲೇಜ್, ಎನ್ ಜಿ ರಂಗರಾವ್ ಕಾಲೇಜ್. ನಮ್ಮ ದೇಶ ನಮ್ಮ ಊರಲ್ಲಿ ಇರಲಿಲ್ಲ, ನಾವು ಸತ ಕೆಲಸ ಮಾಡಿದ್ರೆ ಅಂತ ಮಾಡ್ಬೋದಿತ್ತು. ಆದ್ರೆ ಸತ ನಾನು ಇವತ್ತು ಇಲ್ಲಿ ಹೇಳೋದು ಸರಿಯೋ ತಪ್ಪಂದು ಗೊತ್ತಿಲ್ಲ. ನಾನು ಸತ ಒಂದು ಕೃಷಿ ವಿಜ್ಞಾನಿ, ನಾನು ಸತ ಒಂದು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ನಾವು ಸತ ಐ ಪಿ ಎಂ ಅನ್ನ ನಮ್ಮ ಸ್ಟೇಟ್ಗೆ ಹೇಳಿಕೊಟ್ಟಿದ್ದೇವೆ, ಆದರೆ ಐ ಡೋಂಟ್ ಸಿ ದಟ್ ಇಸ್ ಬಿನ್ ಪ್ರಾಕ್ಟಿಸ್ಡ್ ಇನ್ ಮೈ ಓನ್ ಡಿಸ್ಟ್ರಿಕ್ಟ್, ಬಿಕಾಸ್ ಐ ಡೋಂಟ್ ಫೈಂಡ್ ಎನಿ ಆಫ್ ದಿಸ್ ಅಗ್ರಿಕಲ್ಚರ್ ಆಫೀಸರ್ಸ್ ಕಮಿಂಗ್ ಅಂಡ್ ಟೆಲ್ಲಿಂಗ್ ದ ಫಾರ್ಮರ್ಸ್ ಹೌ ಟು ಗೋ ಅಬೌಟ್ ಯೂಸಿಂಗ್ ಲೀಸ್ಟ್ ಪೆಸ್ಟಿಸೈಡ್ಸ್ ಅಂಡ್ ಯೂಸ್ ಲಾಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್.
0: ರಾಸಾಯನಿಕದ ಬಳಕೆಗೆ ಕಡೇ ಸ್ಥಾನ ಕೊಡಬೇಕು.
1: ಹೌದು,
0: ಜೈವಿಕ ವಿಧಾನಗಳಿಗೆ ಮೊದಲ
1: ಬಾರಿ.
0: ಈ ಇಲಿಗಲ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು.
1: ಹೌದು,
0: ರೋಡೆಂಟ್ ಕಂಟ್ರೋಲ್, ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ರು.
1: ಹೌದು, FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಯಾಕೆ ಅಂತ ಹೇಳಿದ್ರೆ, ನಾನು ಈ ಪ್ರೈವೇಟ್ ಕಂಪನಿಗಳನ್ನ ಕೆಲಸ ಮಾಡ್ತಾ ಇರುವಾಗ ನಾನು ಹೇಳ್ದೆ ಅಲ್ಲ, ಈ ಮೊದಲು ಜಿಂಕ್ ಫಾಸ್ಫೇಟ್ ಅಂತ ಇರ್ತಿತ್ತು, ಅನಂತರ ಎಲಿಪಾಷಾಣ ಅಂತ ಇರ್ತಿತ್ತು, ಅನಂತರ ಆಂಟಿಕೋಗ್ಲೆಂಟ್ಸ್ ಬಂತು. ಅದರಲ್ಲಿ ಇನ್ನೊಂದು ತರದ ಆಂಟಿಕೋಗ್ಲೆಂಟ್ ಸ್ವಲ್ಪ ಸೇಫ್, ಅಂದ್ರೆ ಸಿಂಗಲ್ ಫೀಡ್ ಆಂಟಿಕೋಗ್ಲೆಂಟ್ ಹೇಳಿ ನಾವು ಫ್ರಾನ್ಸ್ ಇಂದ ತಂದು. ಅನಂತರ ವೆನ್ ಐ ಗಾಟ್ ಇನ್ವಾಲ್ವ್ ವಿತ್ ಐ ಪಿ ಎಂ ಪ್ರೋಗ್ರಾಮ್ ಆಫ್ ದ FAO, ಅವ್ರು ಹೇಳಿದ್ರು ಇದಕ್ಕೆ ಏನಾದ್ರು ಬಯಾಲಜಿಕಲ್ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಮತ್ತೆ ನನಗೆ ಸಡನ್ ಸ್ಟ್ರೈಕ್ ಆಯಿತು, ಅಂದ್ರೆ ಈ ಪಕ್ಷದ ವಿಚಾರ ನಾವು ಓದ್ತಾ ಇರುವಾಗ ಬಾರ್ ನವರು ಅಂತೇಳಿ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದು ಕಣಜದ ಗೂಬೆ ಅಂತೇಳಿ. ಆ ಗೂಬೆಯಲ್ಲಿ

ಬರೀ ಇಲಿಗಳನ್ನು ಮಾತ್ರ ಹಿಡಿತದೆ ಅಂತೇಳಿ. ಸೊ ಅದನ್ನು ನಾವು ನಾನು ಕಂಪನಿಯಲ್ಲಿರುವಾಗ ತಂಜಾವೂರಲ್ಲಿ ವಿ ಕ್ಯಾರಿಡ್ ಔಟ್ ಎ ಪ್ರಾಜೆಕ್ಟ್. ಅಲ್ಲಿ ನೋಡಿ ಒಂದು 28 ಒಂದು ಕಾಲೇಜಿಗೆ ಒಂದು ಪ್ರೋಗ್ರಾಂ ಕೊಟ್ಟು 28 ಕಣಜದ ಅವಲು ದಿಸ್ ಬಾರ್ನ್ ಅವಲನ್ನು ಸಾಕಿ ಅದನ್ನು ಪುನಃ ನಾವು ಫೀಲ್ಡ್ಗೆ ಬಿಟ್ಟು. ಇದನ್ನು FAO-ನವರು ನೋಡಿ ಬಹಳ ಖುಷಿಪಟ್ಟರು. ಈಗ IPM ಪ್ರಾಜೆಕ್ಟ್ ಫಾರ್ ರೋಡನ್ ಕಂಟ್ರೋಲ್ ಇನ್ ಹೋಲ್ ಆಫ್ ಇಂಡಿಯಾ ದೇ ಫಾಲೋ ದಿಸ್ ಟೆಕ್ನಿಕ್ ಆಫ್ ಇನ್ವೈಟಿಂಗ್ ಬಾರ್ನ್ ಅವಲ್ ಟು ದ ಫೀಲ್ಡ್. ಇನ್ವೈಟಿಂಗ್ ಇನ್ ದ ಸೆನ್ಸ್ ಹೇಗೆಂತ ಹೇಳಿದ್ರೆ, ಈಗ ನಾವು ಗದ್ದೆಯಲ್ಲಿ ನೋಡಿರ್ಬೋದು ಕೊಡಗಲ್ಲಿ ಫೇಮಸ್ ಪ್ರಾಕ್ಟೀಸ್, ಮೂಲೆ ಮೂಲೆಯಲ್ಲಿ ಬಿದಿರಿಂದ ಒಂದು ಫ್ರೇಮ್ ಹಾಕಿಟ್ಟಿರ್ತಾರೆ, ಅಂದ್ರೆ

0: IPM project for rodent control in whole of India, they follow this technique of inviting barn owl to the field. Inviting in the sense, again, teltre, you can now gaddeli, ನೋಡಿರ್ಬೋದು ಕೊಡಗಲ್ಲಿ ಫೇಮಸ್ ಪ್ರಾಕ್ಟೀಸ್, ಮೂಲೆ ಮೂಲೆಯಲ್ಲಿ ಬಿದಿರಿಂದ ಒಂದು ಫ್ರೇಮ್ ಹಾಕಿಟ್ಟಿರ್ತಾರೆ, ಅಂದ್ರೆ ಗೂಬೆಗಳಲ್ಲಿ ಕೂತ್ಕೊಳ್ಬೇಕು ಅಂತೇಳಿ. ಅದು ನಾವು ಗೂಮ ಚೌಟಕ್ಕೂ ಅಲ್ಲಿ ಬೆಚ್ಚಿದಂತ ಹೇಳ್ತಾರೆ. ಈಗ ಅದೇ ತರ ಪ್ರಾಕ್ಟೀಸ್ ಬಿಕಾಸ್ ಆಫ್ ಮೀ ಇಟ್ ಇಸ್ ಬೀನ್ ಪ್ರಾಕ್ಟೀಸ್ ಆಲ್ ಓವರ್ ಇಂಡಿಯಾ ಇನ್ ಐಪಿಎಂ. ಇದಕ್ಕೊಂದು ಟೀ ತರ ಒಂದು ಕಂಬ, ಮರದ ಕಂಬ ಟೀ ತರ ಹಾಕೊಟ್ಟು ಗದ್ದೆಲೆಲ್ಲ ಈಗ ಚುಚ್ಚಿಬಿಡುದು,
1: ಹಕ್ಕಿ ಬಂದು ಕೂತ್ಕೊಳ್ಬೇಕು.
0: ಹಾ, ಅಂದ್ರೆ ಇದು ಬೇರೆ ಪಕ್ಷಿಗಳು ಡ್ಯೂರಿಂಗ್ ದ ಡೇ ಅಂದ್ರೆ ದಿವಸ ಸಮಯದಲ್ಲಿ ಬೇರೆ ಪಕ್ಷಿಗಳು ಬಂದು ಹುಳಿ ಒಪ್ಪಟ್ಟೆಯನ್ನು ತಿನ್ಬಹುದು, ರಾತ್ರಿ ಹೊತ್ತು ಈ ಗೂಬೆಗಳು ಬಂದು ಕೂತು ಇಲಿ ಹಿಡಿಬಹುದು ಅಂತೇಳಿ ಈ ತರ ಪ್ರಾಜೆಕ್ಟ್ ಬರ್ತಾ ಉಂಟು. ಈ ತರ ಪ್ರಾಜೆಕ್ಟ್ ಇಟ್ಸ್ ಬೀನ್ ಪ್ರಾಕ್ಟಿಸ್ಡ್ ಆಲ್ ಓವರ್ ಇಂಡಿಯಾ ಬಿಕಾಸ್ ದಿಸ್ ಇಸ್ ಎ ಪ್ರಾಜೆಕ್ಟ್ ದಟ್ ಇಸ್ ಟೇಕನ್ ಅಪ್ ಬೈ ದ ಸೆಂಟ್ರಲ್ ಗವರ್ಮೆಂಟ್.
1: ಈಗಲೂ ಈ ಪ್ರಾಜೆಕ್ಟ್ ಚಾಲ್ತಿಯಲ್ಲಿದೆಯಾ?
0: ಹೌದು, ಚಾಲ್ತಿಯಲ್ಲಿದೆ. ಈಗ ನಾನು ಹೇಳ್ತಲ್ಲ, ಆರ್ಮೇನಿಗೆ ಹೋಗಿದ್ದಾಗ ಅರ್ಮೇನಿಯಾದಲ್ಲಿ ಈ ಪ್ರಾಕ್ಟೀಸ್ ಅನ್ನು ನಾನು ಐ ಇಂಟ್ರೊಡ್ಯೂಸ್ ದಟ್ ಪರ್ಟಿಕ್ಯುಲರ್ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ದಿಸ್ ಪರ್ಚಿಂಗ್ ಪೋಲ್ಸ್ ಅಂತ ಹೇಳಿದ. ಅದಕ್ಕೆ ಪರ್ಚಿಂಗ್ ಪೋಲ್ ಅಂದ್ರೆ ಈ ಗೂಬೆಗಳು ಒಂದು ಪಕ್ಷಿಗಳು ಬಂದು ಕೂರ್ಲಿಕ್ಕೆ, ಅನಂತರ ಇವರಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ಲ ಅಂತೇಳಿ ಎಫ್ಎಒ ಮೂಲಕ ಇವರನ್ನು ಇವರಿಬ್ರಾಳನ್ನು ನಾನು ಇಂಡಿಯಾಕ್ಕೆ ಬರಲಿಕ್ಕೆ ಹೇಳಿದ್ದು. ಅವ್ರನ್ನ ಹೈದರಾಬಾದ್ ತಮಿಳುನಾಡು ಎಲ್ಲ ಕರ್ಕೊಂಡೋಗಿ ತೋರಿಸ್ಕೊಟ್ಟೆ ನಮ್ಮ ಐಪಿಎಂ ಪ್ರಾಜೆಕ್ಟ್ ಹೇಗೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ನಾವು ಹೇಗೆ ಹೆಚ್ಚು ಖರ್ಚಾಗದೆ ಕಡಿಮೆ ಪೆಸ್ಟಿಸೈಡ್ ಯೂಸ್ ಮಾಡಿ ಅಥವಾ
1: ರಾಸಾಯನಿಕ
0: ಮಾಡದೆ ಹೇಗೆ ಜೈವಿಕ ತರಲಿ ನಾವು ಹೇಗೆ ಮಾಡಬಹುದು ಅಂತೇಳಿ ನಾವು ತೋರಿಸ್ಕೊಟ್ಟಿದ್ದೀನಿ. ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವರಿಗೆ
1: ನಾನೆಲ್ಲ ಒಂದು ಲೇಖನದಲ್ಲಿ ಓದಿದ ನೆನಪು ಶಾರದ ಅವರೇ, ಒಂದು ಗಂಡು ಒಂದು ಹೆಣ್ಣು ಎರಡು ಇಲಿ ಒಟ್ಟು ಸೇರಿದ್ರೆ ವರ್ಷಕ್ಕೆ ಸುಮಾರು 700ಕ್ಕೂ ಮಿಕ್ಕಿ ಸಂತತಿಯನ್ನು ಬೆಳೆಸುತ್ತಾರೆ ಒಂದು ಜೋಡಿ. ನಮ್ಮ ದೇಶದ ಬಹುತೇಕ ಸುಮಾರು 40%ಕ್ಕೂ ಹೆಚ್ಚು ಉಗ್ರಾಣದಲ್ಲಿರುವಂತಹ ನಮ್ಮ ದವಸ ಧಾನ್ಯಗಳನ್ನ ಹಾಳು ಮಾಡಿದ ಬರೀ
2: ಇಲಿಗಳು.
1: ಶೇಕಡಾ 40%.
2: ಈಗ ನಮ್ಮಲ್ಲಿ ಕಣಜ ಗೂಬೆ ಅಂತ ನೀವು ಹೇಳಿದ್ರಲ್ಲ ಸುಪೈನ್ ಅವರೇ, ಅದು ಸಾಕಷ್ಟು ಪ್ರಮಾಣದಲ್ಲಿ ಇದೆಯಾ?
0: ಅದು ಕಣಜದ ಗೂಬೆ ವಿರಾಜಪೇಟೆಯಲ್ಲಿ ನಾನು ಸುಮಾರು ಜಾಗದಲ್ಲಿ ನೋಡಿದ್ದೇನೆ. ಅದನ್ನು ಅದಕ್ಕೆ ತಮಿಳಲ್ಲಿ ಸಾವು ಕುರುವಿ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅದು ಕಿರ್ಚುವಾಗ ಯಾರಾದ್ರೂ ಗಂಟ್ಲು ನೆಕ್ಕಿದ್ರೆ ಅಂತ ಕೀ ಕೀ ಅಂತ ಕಿರಿಸಿದಲ್ಲ, ಆತರ ಕಿರಿಸಿದ ಗೂಬೆ. ಅದಾದ್ರೆ ಹೆಚ್ಚು ಸ್ವಲ್ಪ ಬಯಲ್ಸೀಮೆಯಲ್ಲಿ ಹೆಚ್ಚಿರುತ್ತೆ, ವಿನಃ ಈ
2: ಮಲೆನಾಡು ಪ್ರದೇಶದಲ್ಲಿ
0: ಸ್ವಲ್ಪ ಕಡಿಮೆ. ಅಂದ್ರೆ ಈಗ ವಿರಾಜಪೇಟೆ ಮಡಿಕೇರಿಯಲ್ಲಿ ನಾನು ನೋಡಿಲ್ಲ, ಆದ್ರೆ ಇರುತ್ತದೆ ಅದು. ಈಗ ನಾನು ಈಗ ಹುಡುಕಿ ಕೋಟೆ ಸುತ್ತಮುತ್ತ ನೋಡಿದ್ರೆ ಅದು ಇರಲಿಕ್ಕೆ ಸಾಕು. ಆದ್ರೆ ಅದಕ್ಕೆ ತುಂಬಾ ಇಲಿ ಬೇಕು. ಎಲ್ಲಿ ಇಲಿ ಹೆಚ್ಚಿರ್ತದೆ ಅದರಲ್ಲಿ ಜಾಸ್ತಿ ಇರ್ತದೆ. ಕೊಡಗಲ್ಲಿ ಇಲಿಗಳ ಕಾಟ ಬಹಳ ಕಡಿಮೆ ಕೊಡಗಲ್ಲಿ,
2: ಅದರಿಂದ ಕಣಜ ಗೂಬೆಯೂ ಕಡಿಮೆ ಇರಬಹುದು.
0: ಕಣಜ ಗೂಬೆ ಅದೇ ಈಗ ವಿರಾಜಪೇಟೆ ಚರ್ಚ್ ಅಲ್ಲಿ, ವಿರಾಜಪೇಟೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಅದ್ರ ಮಾಡಿ ಮೇಲೆ ಎಲ್ಲ ಉಂಟು. ಹಾಗೆ ನಾನು ಮತ್ತೆ ಡಾಕ್ಟರ್ ನರಸಿಂಹ ಸುಮಾರು ಜಾಗದಲ್ಲಿ ಹೋಗಿ ನೋಡಿದ್ದೀವಿ. ಸೊ ಇದಿರ್ತದೆ, ಆದ್ರೆ ಇಲ್ಲಿ ಅದರದ ಅವಶ್ಯಕತೆ ನಮಗೆ ಜನರಿಗೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ನ್ಯಾಚುರಲಿ ದೇರ್ ಆರ್ ಸೋ ಮೆನಿ ಔಲ್ಸ್, ವೆರೈಟೀಸ್ ಆಫ್ ಔಲ್ಸ್ ವಿತಿನ್ ಇನ್ ದ ನಮ್ಮ ಏರಿಯಾ ಪ್ರಕಾರ. ಸಿ, ನಮ್ದು ಯೋಚನೆ ಮಾಡಿ, ಈಗ ನೀವು ಮೈಸೂರಿಗೆ ಬಾಸಲ್ ಗಿಸಲ್ ಹೋಗ್ತಿರುವಾಗ ಸುತ್ತಮುತ್ತ ಕಾಡೇ ಕಾಣೋದಿಲ್ಲ. ಅದನ್ನ ಇಲಿಗಳನ್ನ ಹಿಡಿಲಿಕ್ಕೆ ಬೇರೆ ಯಾವ ಪಕ್ಷಿಗಳೇ ಇಲ್ಲ, ಯಾವ ಪ್ರಾಣಿಗಳೇ ಇಲ್ಲ. ಕೊಡಗಲ್ಲಿ ಹಾಗೆ ಅಲ್ಲ. ಒಂದು ಗದ್ದೆ ಅಂತ ಹೇಳಿದ್ರೆ ಆಚೆಗಡೆ ಕಾಡು, ಈಚೆಗಡೆ ಕಾಡು, ದೇವರ ಕಾಡು ಇದೆ, ಹಾಗೆ ಇಲ್ಲಿದೆ. ಸುಮಾರು ಮರಗಳನ್ನ ನಾವು ಸಿಕ್ಕಿ ಸಿಕ್ಕಿದಾಗ ನಾವು ಕಡಿಯೋದಿಲ್ಲ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗೂಬೆ ಇದೆ, ಇಲ್ಲಿ ಅದು ಉಂಟು, ಇಲ್ಲಿ ಹದ್ದು ಕೂರ್ತದೆ, ಇಲ್ಲಿ ಗಿಡಗ ಕೂರ್ತದೆ, ಅದನ್ನು ಕೊಲ್ಲಬಾರ್ದು ಅಂತ ನಾವು ಸಾಕ್ತಾ ಇರ್ತೇವೆ. ಯಾರು ಅದನ್ನು ಕೆಡಿಸೋದಿಲ್ಲ,
2: ಎಲ್ಲವೂ ರೈತರಿಗೆ ಸಹಕಾರಿ.
0: ಹೌದು, ಎಲ್ಲರೂ ರೈತರ ಸಹಕಾರ. ಅದೇ ನಮ್ಮಲ್ಲಿ ಅದು ನಮ್ಮಲ್ಲಿ ಎಲ್ಲರಿಗೂ ಅದು ಬೆಳೆದು ಬಿಟ್ಟಿದೆ. ಅಂದ್ರೆ ಇದನ್ನು ಸಾಕಬೇಕು, ಇದನ್ನು ಕೊಲ್ಲಬಾರ್ದು, ಸುಮ್ಮನೆ ಸಿಕ್ಕಿ ಸಿಕ್ಕಿ ಕೊಲ್ಲಬಾರ್ದು. ಅದು ಬೇರೆಯವರಲ್ಲಿ ಹಾಗೆಲ್ಲ, ಆ ಬೇರೆಯವರಲ್ಲಿ ದೇ ಹ್ಯಾವ್ ಡಿಸ್ಟರ್ಬ್ ದ ಎಕ್ಸಿಸ್ಟಿಂಗ್ ಎಕೋಸಿಸ್ಟಮ್. ಮರ ಇದ್ರೆ ಅದನ್ನು ಕಡ್ದಾಗಿ ಸೌದೆ ಮಾಡೋದು, ಹಾಗೆ ಆಗಿದ್ದಕ್ಕಾಗಿ ಅವರಿಗೆ ತೊಂದರೆ ಹೆಚ್ಚಾಗ್ತೀವಿ. ಕೊಡಗಲ್ಲಿ ಇಟ್ ಈಸ್ ನ್ಯಾಚುರಲಿ ಅಂಡರ್ ಕಂಟ್ರೋಲ್.
3: ಇದುವರೆಗೆ ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ ಕೇಳಿದಿರಿ. ಇದರಲ್ಲಿ ಕುಂಬೇರ ಶರು ಸುಬ್ಬಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಆಕಾಶವಾಣಿ ಮಡಿಕೇರಿಯಲ್ಲಿಯೂ ಆಲಿಸಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ.

0: ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ.
1: ಕೇಳುಗರೆ, ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಇದು ಭಾರತದ ಪ್ರಮುಖ ಬಾಹ್ಯಾಕಾಶ ಸಾಧನೆಗಳ 3ನೇ ವಾರ್ಷಿಕ ಆಚರಣೆಯಾಗಿದೆ. ಶಿವಶಕ್ತಿ ಬಿಂದುವಿನಲ್ಲಿ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಮಾಡಿದ ಮೃದುವಾದ ಇಳುವಿಕೆಯ ಸಾಧನೆಯ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಈ ಆಚರಣೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಕಲಿಯುವವರಲ್ಲಿ ಖಗೋಳ ಶಾಸ್ತ್ರ, ನಾವೀನ್ಯತೆ ಮತ್ತು ಪರಿಶೋಧನೆಯಲ್ಲಿ ಸಾರ್ವಜನಿಕ ಆಸಕ್ತಿಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರತಿ ವರ್ಷ ಭಾರತ ಸರ್ಕಾರ ಇಸ್ರೋ ಜೊತೆಗೂಡಿ ಭವಿಷ್ಯದತ್ತ ಗಮನಹರಿಸುವ ವೈಜ್ಞಾನಿಕ ಪ್ರಗತಿಯತ್ತ ಸಾರ್ವಜನಿಕರನ್ನು ಆಕರ್ಷಿಸಲು ಒಂದು ಉತ್ಸಾಹಭರಿತ ವಿಷಯವನ್ನು ಅನಾವರಣಗೊಳಿಸುತ್ತೆ. ಅಂತೆಯೇ ಈ ವರ್ಷದ ಧ್ಯೇಯವಾಕ್ಯ ಸ್ವಾವಲಂಬಿ ದೇಶದ ದೃಷ್ಟಿಕೋನದ ಪ್ರಕಾರ ಆಚರಣೆಗಳು ವಿಕಸಿತ ಭಾರತ್ ಕಡೆಗೆ. ಜಾಗತಿಕ ಬಾಹ್ಯಾಕಾಶ ನಾಯಕತ್ವವನ್ನು ನಾವೀನ್ಯತೆ, ಸಹಯೋಗ ಮತ್ತು ಮಹತ್ವಾಕಾಂಕ್ಷೆ ಎಂಬ ಪ್ರಮುಖ ಅಂಶವನ್ನು ಗುರಿಯಾಗಿಸಿಕೊಂಡಿದೆ. ಈ ವಿಷಯದ ಉದ್ದೇಶ ಯುವ ಸಂಶೋಧಕರು, ತಾಂತ್ರಿಕ ನವೋದ್ಯಮಗಳು ಮತ್ತು ಪ್ರಮುಖ ಶಿಕ್ಷಣ ಸಂಸ್ಥೆಗಳನ್ನು ಪ್ರಪಂಚದಾದ್ಯಂತ ಎದುರಿಸುತ್ತಿರುವ ಪ್ರಸ್ತುತ ಬಾಹ್ಯಾಕಾಶ ಸಂದಿಗ್ಧತೆಗಳಿಗೆ ಸ್ಥಳೀಯ ಪರಿಹಾರಗಳನ್ನು ಪಡೆಯಲು ತಮ್ಮ ಕಾರ್ಯಗಳನ್ನು ನಡೆಸಲು ಪ್ರೇರೇಪಿಸುತ್ತದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಮಹತ್ವ ಕೇವಲ ಸ್ಮರಣಾರ್ಥದ ದಿನವಲ್ಲ, ಬದಲಾಗಿ ವೈಜ್ಞಾನಿಕ ವಿಧಾನವನ್ನು ನಿರ್ಮಿಸುವ ರಾಷ್ಟ್ರೀಯ ಉದ್ದೇಶಕ್ಕಾಗಿ ಒಂದು ಯೋಜನೆಯಾಗಿದೆ. ಯುವಕರನ್ನ ಪ್ರೋತ್ಸಾಹಿಸುವುದು, ದೇಶಾದ್ಯಂತ ವಿವಿಧ ಶಾಲೆಗಳು ಮತ್ತು ಕಾಲೇಜುಗಳು ಮಾದರಿ ರಾಕೆಟ್ ಕಾರ್ಯಾಗಾರಗಳು ಮತ್ತು ಸ್ಪರ್ಧೆಗಳು ಸೇರಿದಂತೆ ಬಾಹ್ಯಾಕಾಶ ಸಂಬಂಧಿತ ಯೋಜನೆಗಳನ್ನು ಆಯೋಜಿಸುತ್ತವೆ. ಈ ಬಾಹ್ಯಾಕಾಶ ದಿನದ ಇತಿಹಾಸ ಚಿಕ್ಕದಾಗಿ ಹೇಳೋದಾದರೆ 2023ರ ಆಗಸ್ಟ್ 23ರಂದು ಇಸ್ರೋ ಚಂದ್ರಯಾನ 3ನ್ನು ಚಂದ್ರನ ಅನ್ವೇಷಿಸದ ದಕ್ಷಿಣ ಧ್ರುವದ ಮೇಲೆ ಬಹಳ ಸರಾಗವಾಗಿ ಇಳಿಸುವಲ್ಲಿ ಯಶಸ್ವಿಯಾಯಿತು. ಈ ಸಾಧನೆಯೊಂದಿಗೆ ಭಾರತವು ಯಶಸ್ವಿ ಚಂದ್ರನ ಮೃದು ಇಳಿವಿಕೆಯನ್ನು ಸಾಧಿಸಿದ ವಿಶ್ವದ 4ನೇ ರಾಷ್ಟ್ರವಾಯಿತು ಮತ್ತು ಚಂದ್ರನ ಬಂಡೆಗಳಿಂದ ಕೂಡಿದ ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ಇಳಿದ ಮೊದಲ ದೇಶವಾಯಿತು. ಈ ತಾಂತ್ರಿಕ ಸಾಧನೆಯನ್ನು ಆಚರಿಸಲು ಮತ್ತು ಭವಿಷ್ಯದ ಪೀಳಿಗೆಗಳು ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಅಧ್ಯಯನಗಳನ್ನು ಕೈಗೊಳ್ಳಲು ಪ್ರೋತ್ಸಾಹಿಸಲು ಭಾರತ ಸರ್ಕಾರ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಘೋಷಿಸಿತು.

ಕಿನ್ನಲ್ ರಾಜವರ ಸಾಹಿತ್ಯಕ್ಕೆ ರವಿ ಬಸ್ರೂರವರು ಸಂಗೀತ ನೀಡಿದ್ದ ಸಲಾರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಯನ್ನು ಹಾಡಿದ್ದವರು ವಿಜಯಲಕ್ಷ್ಮಿ ಮೆಟ್ಟಿ. ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 3 ಗಂಟೆಗೆ ಗೀತಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827722858. ಈ ಸಂಜೆ 6:51 ಕೃಷಿ ರಂಗ, ಇದರಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬಳಕೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 2 ಗಂಟೆಯಾಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ರಾಷ್ಟೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶ ಮಾಡಿದ ಸಾಧನೆಯನ್ನು ಸಂಭ್ರಮದಿಂದ ನೆನಪಿಸಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಅವರು, ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಸಾಧನೆ ಅಮೋಘವಾಗಿದೆ. ಇದು ದೇಶದ ವೈಜ್ಞಾನಿಕ ಪಾರಮ್ಯತೆ, ನಾವೀನ್ಯತೆಯ ಸ್ಫೂರ್ತಿ ಹಾಗೂ ಜ್ಞಾನ ಮುಂಚೂಣಿಯಲ್ಲಿ ಇರುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದಿದ್ದಾರೆ. ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳು ಹಾಗೂ ಸಂಶೋಧಕರು ಗಗನಯಾನದಂತಹ ಮಹತ್ತರ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಸಮರ್ಪಣಾ ಭಾವದಿಂದ ಶ್ರಮಿಸುತ್ತಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸತತವಾಗಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸುತ್ತಿದೆ. ಖಾಸಗಿ ಕ್ಷೇತ್ರದಲ್ಲಿಯೂ ಭಾರತದ ಪ್ರತಿಭಾವಂತರು ವಿಶ್ವಾದ್ಯಂತ

0: ಅಸ್ಮಿತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರ ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಐತಿಹಾಸಿಕ ಸಾಧನೆಗಳೊಂದಿಗೆ ರಾಷ್ಟ ಹೆಮ್ಮೆ ಪಡುವಂತೆ ಶ್ರಮಿಸುತ್ತಿರುವ ಇಸ್ರೋದ ವಿಜ್ಞಾನಿಗಳು ಹಾಗೂ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ ಎಲ್ 1, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಪದ್ಮಶ್ರೀ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನವಾದ ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟು ನಿರ್ಮಾಣ, ಇಗೋ ಕನ್ನಡ ಅಂಕಣ ಹಾಗೂ ನೂರಾರು ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ಈ ಮೇರು ವಿದ್ವಾಂಸರು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಸದಾ ಚಿರಂತನ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಮರಿಸಿದ್ದಾರೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಕರೆದೊಯ್ದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ಗೆ ಹಸ್ತಾಂತರಿಸಲು 30 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಒಳಗೊಂಡ ತಂಡವನ್ನು ನಿಯೋಜಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಅವರು, ಬಂಧಿತರನ್ನು ಬಸ್ ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದ್ದು ಅಲ್ಲಿಂದ ರೈಲಿನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ದಾಗೆ ಕರೆದೊಯ್ಯಲಾಗುತ್ತದೆ. ಮಾಲ್ದಾದಲ್ಲಿ ಅವರನ್ನು ಬಿಎಸ್ಎಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು. ಅವರನ್ನು ಸ್ವೀಕರಿಸುವ ಬಿಎಸ್ಎಫ್ ತಂಡ ನಿಯಮಾನುಸಾರ ಮುಂದಿನ ಕಾನೂನು ಕ್ರಮ ಹಾಗೂ ಗಡಿಪಾರು ಪ್ರಕ್ರಿಯೆ ಕೈಗೊಳ್ಳಲಿದೆ. 21 ಮಂದಿಯನ್ನು ಇದೇ 26ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಕೆಜಿಎಫ್ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಆಸ್ಪತ್ರೆ ಕಟ್ಟಡದಲ್ಲಿ ಗರ್ಭಿಣಿಯರಿಗೆ ಉತ್ತಮ ಹೆರಿಗೆ ಸೇವೆ, ನವಜಾತ ಶಿಶುಗಳ ಆರೈಕೆ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ನಗರದ ಹೆರಿಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅನುದಾನದ 3 ಕೋಟಿ ರೂಪಾಯಿ ಮತ್ತು ಆರೋಗ್ಯ ಇಲಾಖೆ ಅನುದಾನ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಸ್ತುತ ಇರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆಯ ಕೊರತೆಯಿದ್ದು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಗತ್ಯವಾಗಿ ಬೇಕಾದ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ಗರ್ಭಿಣಿಯರು ಹಾಗೂ ಬಾಣಂತಿಯರು ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ನೂತನ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದೆ ಎಂದು ಹೇಳಿದರು. ನೂತನ ಕಟ್ಟಡದಲ್ಲಿ 2 ಆಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿ, 13 ಹಾಸಿಗೆಗಳ ನವಜಾತ ಶಿಶುವಿನ ಆರೈಕೆ ಘಟಕ, 8 ಹಾಸಿಗೆಗಳ ತಾಯಿ ಮತ್ತು ನವಜಾತ ಶಿಶುವಿನ ಆರೈಕೆಯ ಘಟಕ ಹಾಗೂ 19 ಹಾಸಿಗೆಗಳ ವಿಶೇಷ ವಾರ್ಡ್ ನಿರ್ಮಾಣವಾಗಲಿದೆ. ಸಿಟಿ ಸ್ಕ್ಯಾನಿಂಗ್ ಸೌಕರ್ಯ ಒದಗಿಸಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕಿ ರೂಪಕಲಾ ಶಶಿಧರ್ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತರ್ ರಾಜ್ಯ ಜಲ ವಿವಾದಗಳು ಇತ್ಯರ್ಥವಾಗಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅವರೊಂದಿಗೆ ಕೊಡಗಿನ ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ತಾಯಿ ಕಾವೇರಿ ಹಾಗೂ ಪಾಡಿ ಶ್ರೀ ಇಗ್ಗುತ್ತಪ್ಪ ಪುಣ್ಯಭೂಮಿಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜೊತೆಗೆ ಕುಡಿಯಲು ನೀರು ಸಿಗಲಿದೆ. ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕಾಡಾನೆ ಹಾವಳಿ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ, ಆದರೂ ಪ್ರವಾಸಿಗರು, ಕಾರ್ಮಿಕರು ಸೇರಿದಂತೆ ಎಲ್ಲರೂ ಎಚ್ಚರ ವಹಿಸಬೇಕಿದೆ ಎಂದರು. ಕೆಲವು ಸಂದರ್ಭದಲ್ಲಿ ಅನಾಹುತ ಘಟನೆಗಳು ಸಂಭವಿಸುತ್ತವೆ, ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರೂ ಮುನ್ನೆಚ್ಚರ ವಹಿಸಬೇಕು ಎಂದು ಸಚಿವ ನರೇಂದ್ರ ಸ್ವಾಮಿ ಮನವಿ ಮಾಡಿದರು.

0: ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಸನ್ಮಾನಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ತಿಂಗಳ 29ರಂದು ಕಾರ್ಯಕ್ರಮ ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ನಾಡಿದ್ದು 25 ಕೊನೆಯ ದಿನವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 621ಕ್ಕೂ ಅಧಿಕ ಅಂಕ, ದ್ವಿತೀಯ ಪಿಯುಸಿಯಲ್ಲಿ 596ಕ್ಕೂ ಅಧಿಕ ಹಾಗೂ ಸಿಬಿಎಸ್ಇ 10 ಹಾಗೂ 12ನೇ ತರಗತಿಗಳಲ್ಲಿ 496ಕ್ಕೂ ಅಧಿಕ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಗೌರವಕ್ಕೆ ಅರ್ಹರಾಗಿರುತ್ತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಜೊತೆಗೆ ಸಮಾಜದ ಇತರ ವಿದ್ಯಾರ್ಥಿಗಳನ್ನು ಉತ್ತಮ ಸಾಧನೆಗಾಗಿ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹೇಮಾವತಿ ಜಲಾಶಯದಿಂದ ಬುಗುಡನಹಳ್ಳಿ ಕೆರೆಗೆ ಬಿಡಲಾಗುತ್ತಿರುವ ನೀರನ್ನು ಕುಡಿಯುವ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಅವರು ನಿನ್ನೆ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಬರಗಾಲ ಪರಿಸ್ಥಿತಿ ಇರುವುದರಿಂದ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕೋರಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆಯಲು ಅರ್ಹ ಫಲಾನುಭವಿಗಳು ಇಕೆವೈಸಿಯನ್ನು ತಕ್ಷಣ ಪೂರ್ತಿಗೊಳಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಯೋಜನೆಯಡಿ ಇಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಇನ್ನೂ 130,000ಕ್ಕೂ ಹೆಚ್ಚು ರೈತರ ಇಕೆವೈಸಿ ಕಡ್ಡಾಯ ಪ್ರಕ್ರಿಯೆ ಬಾಕಿ ಇದೆ. ನಿಗದಿತ ಅವಧಿಯೊಳಗೆ ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ಮುಂದಿನ ಕಂತಿನ ಹಣ ಖಾತೆಗೆ ಜಮೆಯಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನು ತಡೆಯಲು ಹಾಗೂ ಮೃತಪಟ್ಟವರ ಖಾತೆಗಳಿಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಗದಗ ಅಂಚೆ ವಿಭಾಗೀಯ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಏಕರೂಪದ ವ್ಯವಹಾರ ಸಮಯವನ್ನು ಜಾರಿಗೆ ತರಲಾಗಿದೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ತಿಳಿಸಿದ್ದಾರೆ. ಈ ಹೊಸ ವ್ಯವಸ್ಥೆಯಿಂದ ಸಾರ್ವಜನಿಕರು ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ವಿವಿಧ ಅಂಚೆ ಹಾಗೂ ಹಣಕಾಸು ಸೇವೆಗಳಾದ ಉಳಿತಾಯ, ಬ್ಯಾಂಕ್ ವ್ಯವಹಾರಗಳು, ಸ್ಪೀಡ್ ಪೋಸ್ಟ್, ಪಾರ್ಸೆಲ್ ಸೇರಿದಂತೆ ವಿವಿಧ ಅಂಚೆ ಲೇಖನಗಳ ಬುಕ್ಕಿಂಗ್, ಇ ಪಾವತಿ ಸೇವೆಗಳು, ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿ ಹಾಗೂ ಇತರೆ ಅಂಚೆ ಸೇವೆಗಳನ್ನು ನಿಗದಿತ ಸಮಯದಿಂದಲೇ ಪಡೆಯಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮ.
2: ಇಂದಿನ ಕಾರ್ಮಿಕರಿಗಾಗಿರುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗೋವರ್ಧನ್ ಎಸ್ ಪಿಲಾಲಿ ಅವರು. ಇವರು ಲಾ ಪೀಪಲ್ ಫೌಂಡೇಶನ್ ಫೌಂಡರ್ ಕೂಡ ಹೌದು. ನಮಗೆ ಈ ಕಟ್ಟಡ ಕಾರ್ಮಿಕರಿಗಿರುವಂತಹ ಸೌಲಭ್ಯಗಳ ಕುರಿತಾಗಿ ವಿವರವನ್ನು ಮತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್, ಕಟ್ಟಡ ಕಾರ್ಮಿಕರು ಅಂತಂದರೆ ನಾವು ಕಾರ್ಮಿಕರನ್ನಷ್ಟೇ ನೋಡ್ತೀವಿ.
3: ಎಸ್, ಹೌದು.
2: ಆದರೆ ಅವರ ಸಂಸಾರ, ಮಕ್ಕಳು, ಅವಲಂಬಿತರು, ಅವರು ಹೇಗೆ ಇರ್ತಾರೆ, ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಯಾಕಂದರೆ ಊರು ಬಿಟ್ಟು ಊರು ಬಂದಿರ್ತಾರೆ.
3: ನಿಜ ನಿಜ.
2: ಸರ್, ಕಾರ್ಮಿಕರು ಅಂದರೆ ಯಾರು ತಮ್ಮ ಪ್ರಕಾರ?
3: ಸರ್, ಕಾರ್ಮಿಕರು ಅಂತಂದರೆ ಈ ದೇಶದ ಪ್ರಗತಿಗೆ ಬಹುಕಾಲದಿಂದಲೂ ಕೂಡ ನಾನಾ ಕ್ಷೇತ್ರದಲ್ಲಿ ಸಾಕಷ್ಟು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶ್ರಮಿಸ್ತಕ್ಕ ಎಲೆಮರೆ ಕಾಯ್ತರ ಶ್ರಮಿಸುತ್ತಾ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಹೇಳಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಶ್ರಮಿಕರನ್ನು ಗುರುತಿಸಿ ಅವರನ್ನು ಗೌರವಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಮೇ 1

0: ನೇ ತಾರೀಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರ
1: ಕಾರ್ಮಿಕರ
0: ದಿನಾಚರಣೆಯನ್ನು
1: ದಿನಾಚರಣೆ ಅಂತ.
0: ಆಚರಿಸ್ತಾರೆ. ಅದರಲ್ಲಿ ಬಹುತೇಕ ರಾಷ್ಟ್ರಗಳು ಇದನ್ನು ನಿರ್ಲಕ್ಷಣೆ ಮಾಡ್ತದೆ. ಕೆಲವು ಬಂಡವಾಳಶಾಹಿಗಳು ಇವತ್ತಿಗೂ ಕೂಡ ಅವರನ್ನು ಗುಲಾಮರಂತೆ ಕಾಣ್ತಾ ಇದ್ದಾರೆ. ಇದೊಂದು ದುರಂತ ಅಂತ ಹೇಳ್ಬೋದು. ಸೊ ಆದ್ದರಿಂದ ಕಾರ್ಮಿಕನಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಸಾಂದರ್ಭಿಕವಾಗಿ ಅನೇಕ ಕಾನೂನುಗಳನ್ನು ರೂಪಿಸ್ತಾ ಬಂದಿದೆ. ಸೊ ಅದು ಸಾಮಾಜಿಕ ಭದ್ರತೆ ಆಗಿರ್ಬೋದು, ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು, ವೇತನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಮುಂಬಡ್ತಿ ಕೆಲಸದ ಅವಧಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆರೋಗ್ಯ ಶಿಕ್ಷಣ ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು. ಸೊ ಈ ಸಂಬಂಧವಾಗಿ ಕಾರ್ಮಿಕರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಹಾಯಕ್ಕಾಗಿ ಒಂದು ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಭಾರತ ಸರ್ಕಾರ 1953ರಲ್ಲಿ ಈ ಒಂದು ನಿಧಿಯನ್ನ ಏನು ಮಂಡಳಿಯನ್ನು ಸ್ಥಾಪನೆ ಮಾಡಿತು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 1965ರಲ್ಲಿ ಈ ಒಂದು ಅಡಾಪ್ಟ್ ಅನ್ನು ಮಾಡಿಕೊಂಡಿದೆ, ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಹೇಳಿ, ಅವರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ. ಕೆಲವೊಂದು ಈ ನಮ್ಮ ಭಾರತದಲ್ಲಿ 16 ರಾಜ್ಯಗಳು ಈ ಒಂದು ಇದನ್ನೇನು ನಿಧಿಯನ್ನ ಮಂಡಳಿಯನ್ನ ರೂಪಿಸಿಕೊಂಡಿದ್ದಾರೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಮಾತಾಡುವಾಗ ಅವರಿಗೆ ಆರ್ಥಿಕ ಸೌಲಭ್ಯಗಳು ಮೊದಲಿಗೆ ಬೇಕು ಅಂತ ನಾವು ಮಾತಾಡ್ತೀವಿ, ಅವರಿಗೆ ಸರಿಯಾದ ವೇತನ ಸಿಗಬೇಕು ಅಂತ. ಮತ್ತೆ ದುಡಿಮೆ ಅವಧಿ ಅದು ಕೂಡ ಎಷ್ಟಿರುತ್ತೋ ಅಷ್ಟಿರಬೇಕು ಅಂತ ಮಾತಾಡ್ತೀವಿ. ಈ ದಿಸೆಯಲ್ಲಿ ಆರ್ಥಿಕವಾಗಿ ಸಬಲರಾದ ನಂತರ ಮಕ್ಕಳ ಸ್ಥಿತಿಗತಿಗಳು, ಕ್ಷೇಮಾಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅವಾಗ ಇದನ್ನೆಲ್ಲ ಮಂಡಳಿಗಳ ಮೂಲಕವಾಗಿ ಆ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ರೂಪವಾಗಿ ಏನೇನು ಮಾಡಕ್ ಸಾಧ್ಯ ಅಂತ ಅನ್ನೋದನ್ನ ಮಾಡುತ್ತೆ ಅಂತ.
0: ನೋಡಿ ಈಗ ತಾವು ಹೇಳಿದ್ರಿ, ಈಗ ಬರೀ ಕಾರ್ಮಿಕರಿಗಷ್ಟೇ ಅನುಕೂಲಗಳಿದೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಆದ್ರೆ ಅವರ ಮಕ್ಕಳಿಗೂ ಕೂಡ, ಅಂದ್ರೆ ಅವರ ಅವಲಂಬಿತರಿಗೂ ಕೂಡ ಏನು ಸರ್ಕಾರದಿಂದ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳಿದೆ ಅನ್ನೋಂಥದ್ದು ಜನಗಳು ತಿಳ್ಕೋಬೇಕು ಅನ್ನೋಂಥದ್ದು. ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಯಾವ ಕಾರ್ಮಿಕನು ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಮಾಡಿಸಿರ್ತಾನೆ ಅಂತಹ ಮಕ್ಕಳಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ಶೈಕ್ಷಣಿಕ ಧನ ಸಹಾಯ. ಈ ಕಾರ್ಮಿಕ ಏನು ಫಲಾನುಭವಿ ಅಂತ ಏನಿರ್ತಾನೆ, ಅವನು ಮಾಸಿಕ 35,000 ರೂಪಾಯಿ ಆದಾಯಕ್ಕಿಂತ ಜಾಸ್ತಿ ಇರಬಾರದು. ಇದರಲ್ಲಿ 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ 2,000 ರೂಪಾಯಿ ಕೊಡ್ತಾರೆ ಕಲ್ಯಾಣ ಮಂಡಳಿಯಿಂದ. ಅದೇ ರೀತಿ 4ನೇ ತರಗತಿಯಿಂದ 6ನೇ ತರಗತಿಯವರೆಗೆ 3,000 ರೂಪಾಯಿ ಸಹಾಯಧನವನ್ನು ಕೊಡ್ಲಿಕ್ಕಾಗುತ್ತೆ. ಜೊತೆಗೆ 7ರಿಂದ 8ನೇ ತರಗತಿಯವರೆಗೆ 4,000 ರೂಪಾಯಿ ಕೊಡ್ತಾರೆ. 9ರಿಂದ 10 ಮತ್ತು ಫಸ್ಟ್ PUC ಗೆ 6,000 ರೂಪೀಸ್ ಕೊಡ್ತಾರೆ. ಸೊ ಅದೇ ರೀತಿ ಸೆಕೆಂಡ್ PUC ಗೆ 8,000 ರೂಪಾಯಿ ಕೊಡ್ತಾರೆ
1: ವಾರ್ಷಿಕವಾಗಿ.
0: ವಾರ್ಷಿಕವಾಗಿ ಸಿಗುತ್ತೆ.
1: ಮತ್ತೆ ಡಿಪ್ಲೊಮಾ ಪದವಿ
0: ಡಿಪ್ಲೊಮಾ ITI ಗೆ 7,000 ರೂಪಾಯಿ ಕೊಡ್ತಾರೆ ಕಾಮನ್ ಆಗಿ. ಪದವಿ ಓದ್ತಾ ಇರತಕ್ಕಂತ ಮಕ್ಕಳಿಗೆ 10,000 ರೂಪಾಯಿ ಪ್ರತಿ ವರ್ಷಕ್ಕೂ 10,000 ರೂಪಾಯಿ ಕೊಡ್ತಾರೆ. ಹೌದು. ಸ್ನಾತಕೋತ್ತರ ಪದವಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ, ಮತ್ತೆ ಪ್ರತಿ ವರ್ಷ 20,000 ರೂಪಾಯಿನ 20,000 ರೂಪಾಯಿ ಕೊಡ್ತಾರೆ 2 ವರ್ಷಕ್ಕೆ. 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ 20,000 ರೂಪಾಯಿ ನೆಕ್ಸ್ಟ್ ಇಯರ್ ಕೊಡ್ತಾರೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳಿಗೆ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ 25,000 ರೂಪಾಯಿ ಕೊಡ್ತಾರೆ. ಮತ್ತೆ ಪ್ರತಿ ವರ್ಷ 2 ವರ್ಷದಂತೆ 20,000 ರೂಪಾಯಿ ಕೊಡ್ತಾರೆ. ಸೊ ಅದೇ ರೀತಿ ಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ 30,000 ರೂಪಾಯಿ ಕೊಡ್ತಾರೆ ಫಸ್ಟ್, ಆಮೇಲೆ ಪ್ರತಿ ವರ್ಷ 25,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ PhD ಓದ್ತಕ್ಕಂಥ ಮಕ್ಕಳಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ ಗರಿಷ್ಠ 2 ವರ್ಷಗಳು ಮಾತ್ರ ಅವರಿಗೆ ಕೊಡ್ತಾರೆ. ಮತ್ತೆ ಪ್ರಬಂಧ ಏನಾದರೂ ಬರೆಯೋ ಥರ ಇದ್ರೆ ಅವ್ರಿಗೆ 20,000 ರೂಪಾಯಿ ನಾನು ಕೊಡ್ತಾರೆ. ಸೊ ಇದು ಕಾರ್ಮಿಕರ ಮಕ್ಕಳಿಗೆ, ಅವಲಂಬಿತ ಮಕ್ಕಳಿಗೆ
1: ಶೈಕ್ಷಣಿಕವಾಗಿ ಸಿಗುವಂತಹ
0: ಸೌಲಭ್ಯಗಳು.
1: ಆರ್ಥಿಕವಾಗಿ ಈ ರೀತಿಯಾದಂತ ಸೌಲಭ್ಯಗಳಿಂದ ಮಕ್ಕಳು ತಮ್ಮ ಓದನ್ನ ಮುಂದುವರ್ಸಕ್ಕೆ ತುಂಬಾನೇ ಸಹಾಯಕಾರಿ ಆಗತ್ತೆ ಅಂತ ನಾವು ಹೇಳ್ಬೋದು. ವಿಶೇಷವಾಗಿ ತಾವು ಹೇಳಿದ್ ನೋಡಿ ಸರ್, ಈಗ ಎಲ್ಲರೂ ಮಕ್ಕಳು ಕೂಡ PhD ಮಾಡ್ತಾರೆ, ಇನ್ನ ಮೆಡಿಕಲ್ ಕೂಡ ಮಾಡ್ತಾರೆ, ಇನ್ನು ಇತ್ಯಾದಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಬರ್ತಾರೆ. ಈಗ ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ ನೋಡಿ, ಕಾರ್ಮಿಕರ ಮಕ್ಕಳು, ತರಕಾರಿ ಮಾರುವವರ ಮಕ್ಕಳು, ಸಣ್ಣ ಪುಟ್ಟ ಕೆಲಸ ಕೈಗಾರಿಕೆಗಳಲ್ಲಿ ತೊಡಗಿದಿರುವಂತಹ ಮಕ್ಕಳು ಕೂಡ ಸಾಕಷ್ಟು ಗಮನಾರ್ಹವಾದ ಸಾಧನೆ ಮಾಡಿ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ವೈರಲ್ ಆಗಿರೋ ತರ ಇದೆ. ಬಡ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಕೊಟ್ಟರೆ ಖಂಡಿತವಾಗಿ ಅವರು ಮುಂದೆ ಬರ್ತಾರೆ ಅಂತನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಂತ ಹೇಳ್ಬೋದು. ಅದೇ ಸರ್, ಈಗ ಕ್ಯಾಟಗರಿ ವೈಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಥವಾ ಜನರಲ್ ಕ್ಯಾಟಗರಿ ಅವರು ಹೇಗೆ ಅಂಕಗಳನ್ನು ಪಡೆದಿರಬೇಕಾಗತ್ತೆ? ಈಗ
0: ನೋಡಿ, ಜನರಲ್ ಕ್ಯಾಟಗರಿಗೆ 50% ಅವರ ಅಂಕಗಳನ್ನು ಗಳಿಸಿದ್ರೆ ಅವ್ರಿಗೆ ಈ ಒಂದು ಫೆಸಿಲಿಟಿ ಕೂಡ ಸಿಗುತ್ತೆ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳು ಮಾಡುವಂತ ಸಂದರ್ಭದಲ್ಲಿ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪರ್ಸೆಂಟು ಆಸ್ ಯೂಶಲ್ ಇರುತ್ತೆ
1: ಅಲ್ವಾ. ಸೊ ಅದೇ ಈ ಮಾನದಂಡಗಳ ಆಧಾರದ ಮೇಲೆ
0: ಹೌದು
1: 35

0: ಸಾವಿರ ರೂಪಾಯಿ ಮಾಸಿಕವಾಗಿ ಆದಾಯ ಮೀರಬಾರದು.
1: ಮೀರಬಾರದು ಯಾರಿಗೆ ಅಂದರೆ
0: ಹೌದು
1: ಕಾರ್ಮಿಕ ಯಾರಿದ್ದಾನೆ
0: ಹೌದೌದು
1: ನೋಂದಣಿ ಆಗಿರ್ತಕ್ಕಂಥ ಕಾರ್ಮಿಕನಿಗೆ.
0: ಸರಿ, ಅಲ್ಲಿ ಅವರು ಯಾರೇ ಇರಬಹುದು, ಜನರಲ್ ಕ್ಯಾಟಗರಿ ಮಕ್ಕಳಾಗಿರ್ಬೋದು, ಪರಿಶಿಷ್ಟ ಜಾತಿ ಮಕ್ಕಳಾಗಿರ್ಬೋದು,
1: ಹೌದು
0: ಇಲ್ಲಿ ಅಂಕಗಳನ್ನು ನಾವು ನಿಗದಿಪಡಿಸುವಾಗ ಜನರಲ್ ಕ್ಯಾಟಗರಿ 50% ಪಡೆದಿರಬೇಕಾಗತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅವರು 45% ಅಂಕಗಳನ್ನು ಪಡೆದಿರಬೇಕು.
1: ಅದೊಂದು ಕಂಡೀಷನ್.
0: ಹಾಂ, ಕಂಡೀಷನ್. ಈಗ ಸರ್, ಪ್ರತಿಭಾವಂತ ಮಕ್ಕಳು ಇರ್ತಾರೆ, ಸಾಕಷ್ಟು ಸಾಧನೆ ಮಾಡಿರ್ತಾರೆ, ಆಯಾ ವರ್ಷಗಳಲ್ಲಿ ಅವರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಆ ದಿಶೆಯಲ್ಲಿ ಏನಾದರೂ ಪ್ರೋತ್ಸಾಹನ ಇದೆಯಾ?
1: ಹೌದು ಸರ್, ಈಗ ಏನಾಗುತ್ತೆ ನೋಡಿ, ಇದಷ್ಟೇ ಅಲ್ಲದೆ ಏನು ಈಗ ಏನು ಅವರಿಗೆ ಪ್ರೋತ್ಸಾಹ ಧನವಾಗಿ ಏನು ಕೊಡ್ತಾ ಇದ್ರು ಓದೋದಕ್ಕೆ, ಅದಲ್ಲದೆ ಈ ಪ್ರತಿಭಾವಂತ ಮಕ್ಕಳಿಗೆ ಕೂಡ ಸರ್ಕಾರದಿಂದ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವ ಸಲುವಾಗಿ ಇನ್ನೂ ಚೆನ್ನಾಗಿ ಓದಲಿ ಅನ್ನುವಂಥ ಅವರಿಗೆ ಒಂದು ಹುಮ್ಮಸ್ ಬರುವ ರೀತಿಯಲ್ಲಿ
0: ಬರಬೇಕು
1: ಒಂದು ಇದನ್ನ ಪ್ರೋತ್ಸಾಹನವನ್ನು, ವಿಶೇಷ ಪ್ರೋತ್ಸಾಹನವನ್ನು ಕೊಡೋದಕ್ಕೆ ಸರ್ಕಾರ ಇದು ಮಾಡ್ತಾ ಇದೆ. ಅದರಂತೆ SSLC ನಲ್ಲಿ 75% ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ

0: ಸರ್ಕಾರದಿಂದ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವ ಸಲುವಾಗಿ ಇನ್ನೂ ಚೆನ್ನಾಗಿ ಓದಲಿ ಅನ್ನುವಂಥ ಅವರಿಗೆ ಒಂದು ಹುಮ್ಮಸ್ಸು ಬರುವ ರೀತಿಯಲ್ಲಿ
1: ಬರಬೇಕು.
0: ಒಂದು ಇದನ್ನು ಪ್ರೋತ್ಸಾಹನವನ್ನು ವಿಶೇಷ ಪ್ರೋತ್ಸಾಹನವನ್ನು ಕೊಡೋದಕ್ಕೆ ಸರ್ಕಾರ ಇದು ಮಾಡ್ತಾ ಇದೆ. ಅದರಂತೆ SSLC ನಲ್ಲಿ 75% ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಕೊಡಲಾಗುತ್ತೆ. PUC ನಲ್ಲಿ 75% ಪಡೆದಂಥ ವಿದ್ಯಾರ್ಥಿಗಳಿಗೆ 7,000 ಕೊಡಲಾಗುತ್ತೆ. ಅದೇ ರೀತಿ ಪದವಿಯಲ್ಲಿ ಕೂಡ 75% ತೆಗೆದುಕೊಂಡವಂಥವ್ರಿಗೆ 10,000 ರೂಪಾಯಿ ಕೊಡಲಾಗುತ್ತೆ. ಸೊ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ 75% ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಗಳನ್ನು ಪ್ರೋತ್ಸಾಹಧನವಾಗಿ ಸರ್ಕಾರ ಕೊಡುತ್ತೆ. ಸೊ ಅದರಿಂದ ನಮ್ಮ ಮಕ್ಕಳು ಕಾರ್ಮಿಕರು ಅಂತಂದ್ರೆ ಇವತ್ತು ದುರ್ಬಲರು ಅಂತ ನಾವು ಸಾಮಾನ್ಯವಾಗಿ ಜನಗಳು ಭಾವಿಸ್ತೀವಿ. ಆದರೆ ಈ ದೇಶವನ್ನು ಕಟ್ಟತಕ್ಕಂಥ ಈ ದೇಶದ ಪ್ರಗತಿಗೆ ಅವರು ಬಹುಮುಖ್ಯ ಕೊಡುಗೆ ಅಂತ ಹೇಳ್ಬೋದು, ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ಅಂತಹ ಮಕ್ಕಳಿಗೆ ಸರ್ಕಾರ ಸಾಕಷ್ಟು ಒಂದು ಫೆಸಿಲಿಟಿಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದೆ. ಬಟ್ ಸಾಕಷ್ಟು ಅವೇರ್ನೆಸ್ ಬೇಕು. ನೋಡಿ, ನೀವು ಆಕಾಶವಾಣಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಜನಸಾಮಾನ್ಯರಿಗೆ ಇದು ಅರ್ಥ ಆಗಬೇಕು, ತಿಳ್ಕೋಬೇಕು. ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತಿದ್ದಾವೆ. ಸೊ ಅವರು ಕೂಡ ಜನಗಳಿಗೆ ಈ ರೀತಿ ಒಂದು ಒಳ್ಳೆ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಆ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು.
1: ಬಡ ಜನರಿಗೆ, ದೀನ ದಲಿತರಿಗೆ ಇರುವಂತಹ ಅನೇಕ ಸೌಲಭ್ಯಗಳ ಕಡೆಗೆ ಸಾಕಷ್ಟು ಜಾಗೃತಿ ಕೂಡ ಮೂಡಬೇಕಾಗಿದೆ ಇದೇ ಸಮಯದಲ್ಲಿ ಕೂಡ. ಅದು ಸರ್ಕಾರಗಳು ಕೂಡ ಸಾಕಷ್ಟು ಸೌಲಭ್ಯಗಳನ್ನು ಅವರು ಘೋಷಣೆ ಮಾಡಿದಾಗೊಮ್ಮೆ ಅದರ ಪ್ರಚಾರ ಮಾಡಿ ಜನಗಳಿಗೆ ತಲುಪುವ ಹಾಗೆ ಕೂಡ ಮಾಡ್ತಿದ್ದಾರೆ.
0: ಸಾಕಷ್ಟು ಮಾಧ್ಯಮಗಳಿದೆ, ಸೋಷಿಯಲ್ ಮೀಡಿಯಾಗಳಿದೆ. ಸೊ ಅದನ್ನೆಲ್ಲ ಬಳಸ್ಕೋಬೇಕಾಗತ್ತೆ.
1: ಈಗ ಸರ್, ಈಗ ತಾವು ಹೇಳ್ತಾ ಇದ್ರಿ, ಈ ಕಾರ್ಮಿಕರ ಮಕ್ಕಳಿಗೆ 75%ಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ರೀತಿಯಾಗಿ ಪ್ರೋತ್ಸಾಹನವನ್ನು ಕೂಡ ಕೊಡಲಾಗ್ತದೆ ಅಂತ ಹೇಳ್ತಿದ್ರಿ. ಉಳಿದಂತೆ ಬಹುಶಃ ಉಳಿದ ಎಲ್ಲ ಈಗ ಫಸ್ಟ್ ಕ್ಲಾಸ್ ಬಂದಾಗ ಬೇರೆ ಬೇರೆ ಪ್ರೋತ್ಸಾಹನಗಳು ಮಾಮೂಲಿಯಾಗಿ
0: ವಿಶೇಷವಾಗಿ ಕೊಡ್ತೇವೆ. ಅದು ನಮ್ಮ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ,
1: ಯಾಕಂದ್ರೆ ಆ ಒಂದು ಸೌಲಭ್ಯದಿಂದ ನಾವು ವಂಚಿತರಾಗ್ಬಿಡ್ತೀವಿ ಅಂತ ಹೇಳಿ ತಿಳ್ಕೋಬಾರ್ದು. ಅದು ಕೂಡ ಮಾಮೂಲಿಯಾಗಿ ಇದ್ದಂಗೆ ಇರುತ್ತೆ, ಎಲ್ಲರ ಜೊತೆಗೆ ಅದು ಇರುತ್ತೆ.
0: ಹೌದು.
1: ಈಗ ಸರ್, ಬರೀ ಈಗ ಶೈಕ್ಷಣಿಕವಾಗಿ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳು, ಉದಾಹರಣೆ ವೈದ್ಯಕೀಯ ಸಹಾಯಧನಗಳು, ಅವರಿಗಾಗಿ ಅನೇಕ ಆರೋಗ್ಯದ ಸ್ಕೀಮ್ಗಳು ಇರ್ತವೆ, ಆರೋಗ್ಯ ಕಾರ್ಡ್ಗಳು ಇರ್ತವೆ ಕಾರ್ಮಿಕ ಮಕ್ಕಳಿಗಾಗಲಿ ಕಾರ್ಮಿಕರಿಗಾಗಲಿ. ಇದ್ರ ಬಗ್ಗೆ ಸರ್,
0: ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ. ಸೊ ಇದರಲ್ಲಿ ಏನು ಫಲಾನುಭವಿಗಳು ಯಾರಿದ್ದಾರೆ ಅಂದ್ರೆ, ಕಾರ್ಮಿಕ ಯಾರು ನೋಂದಣಿ ಆಗಿರ್ತಾನೆ ಕಲ್ಯಾಣ ಮಂಡಳಿಯಲ್ಲಿ, ಅವರ ಅವಲಂಬಿತರಿಗೂ ಕೂಡ ಈ ಒಂದು ವೈದ್ಯಕೀಯ ಧನ ಸಹಾಯ ಅವರಿಗೆ ಸಿಗುತ್ತೆ. ಸೊ ಅವರಿಗೆ ಪ್ರಥಮವಾಗಿ 300 ಸ್ಟಾರ್ಟಿಂಗು 10,000 ರೂಪಾಯಿ ಅವರಿಗೆ ಅವರಿಗೆ ಏನು ಜನರಲ್ ಚೆಕಪ್ ಅವ್ರಿಗೆ ಸಿಗುವಂತದ್ದು
1: ಸಿಗತ್ತಲ್ಲ. ಅವರಿಗಾಗಿನೇ ಪ್ರತ್ಯೇಕ ಆಸ್ಪತ್ರೆಗಳು ಇರ್ತವೆ,
0: ಇರ್ತದೆ
1: ESI ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಅಂತೂ ಫ್ರೀ ಆಗಿರುತ್ತೆ. ಈಗ ಮತ್ತೆ ಈ ತರ ಸೌಲಭ್ಯಗಳು
0: ಇದ್ರ ಜೊತೆಗೆ ಮತ್ತೆ ಮದುವೆಗೆ ಸಂಬಂಧಪಟ್ಟಂತ ಸಹಾಯಧನ ಅಂದ್ರೆ, ಯಾರು ಫಲಾನುಭವಿ ಇರ್ತಾನೆ ಅವನಾಗ್ಲಿ ಅಥವಾ ಅವರನ್ನ ಅವಲಂಬಿಸಿದ ಅಂದ್ರೆ ಅವರ ಮಕ್ಕಳಾಗ್ಲಿ, ಇಬ್ರು ಮಕ್ಕಳಿಗೆ ತಲಾ 50,000 ರೂಪಾಯಿ ಅವ್ರಿಗೆ ಸಹಾಯ. ಇಬ್ರು ಮಕ್ಕಳಿಗೆ ಮಾತ್ರ ಇದು ಅಂದ್ರೆ, ಇದು ಒಂದ್ ವೇಳೆ ಫಲಾನುಭವಿ ಅವ್ನು ಮದುವೆ ಆಗದೆ ಇದ್ರೆ ಅವನಿಗೂ ಕೂಡ ಇದು ಕೊಡ್ಲಿಕ್ಕಾಗುತ್ತೆ,
1: ಬರುತ್ತೆ.
0: ಒಂದ್ವೇಳೆ ಮದುವೆ ಆಗಿದ್ರೆ ಅವರಿಗೆ ಮಕ್ಕಳಿಗೆ ಸಹಜವಾಗಿ ಇಬ್ರು ಮಕ್ಕಳಿಗೆ ಅದು
1: ಸಿಗುತ್ತೆ.
0: ಅದೇ ರೀತಿಯಾಗಿ ಸಾರಿಗೆ ಸೌಲಭ್ಯ ಕೂಡ ಅಂದ್ರೆ, ರಾಜ್ಯಾದ್ಯಂತ ಯಾವುದೇ ರಾಜ್ಯದಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತ ಒಂದು ಕಾರ್ಮಿಕರ ಮಕ್ಕಳಿಗೆ, ಇಬ್ರು ಮಕ್ಕಳಿಗೆ KSRTC ಬಸ್ಸು ಫ್ರೀ ಸೌಲಭ್ಯ ಕೂಡ ಸೊ ಅದು ಕೂಡ ಇದೆ. ಮತ್ತೆ ಶಿಶು ಆರೈಕೆ ಅಂದ್ರೆ ಈ ಮಗು ಹುಟ್ಟಿದಾಗಿನಿಂದ ಸುಮಾರು 3 ವರ್ಷದವರೆಗೆ ಮಗುವಿನ ಪೌಷ್ಟಿಕತೆ ಮತ್ತು ಶೈಕ್ಷಣಿಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ 6,000 ರೂಪಾಯಿನ ಕೊಡಲಾಗುತ್ತೆ. ಅಂದ್ರೆ ಹುಟ್ಟಿನಿಂದ 3 ವರ್ಷ ಮಗುವಿಗೆ ವಯಸ್ಸಿನವರಿಗೆ ಸುಮಾರು 6,000 ರೂಪಾಯಿ
1: ಶಿಶು ಆರೈಕೆ ಅಂತ ಸಿಗುತ್ತೆ.
0: ಅಂದ್ರೆ ಮಕ್ಕಳು ಪೌಷ್ಟಿಕವಾಗಿ
1: ಬೆಳಿಬೇಕು ಅಂತ,
0: ಅವ್ರಿಗೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಕೊಟ್ಟು ಅವ್ರನ್ನ ಸಾಕ್ಬೇಕು ಅನ್ನೋ ದೃಷ್ಟಿಗೋಸ್ಕರ.
1: ಯಾಕಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರ್ತಾರೆ,
0: ವಲಸೆ ಹೋಗ್ತಾರೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ
1: ಸಿಕ್ಕಿರಂಗಿಲ್ಲ,
0: ಆಹಾರ ಸಿಗೋದಿಲ್ಲ. ಮತ್ತೊಂದು ಏನಂತಂದ್ರೆ, ಈ ಕಾರ್ಮಿಕ ಯಾರಿದ್ದಾನೆ ಆ ವ್ಯಕ್ತಿ ಏನಾದರೂ ತೀರ್ಕೊಂಡ್ರೆ, ಅಂದ್ರೆ ನೋಂದಣಿ ಆಗಿರ್ತಕ್ಕಂತ ಕಾರ್ಮಿಕ ತೀರ್ಕೊಂಡಿದ್ರೆ ಅಥವಾ ಏನಾದರೂ ಆ ಅಪಘಾತ ಆದಂತ ಸಂದರ್ಭದಲ್ಲಿ ಏನಾದರೂ ಆಘಾತಗಳಾದಾಗ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾದಂತ ಸಂದರ್ಭದಲ್ಲಿ, ಸೊ ಅವನ ಗರಿಷ್ಠ 2 ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸುಮಾರು ವಾರ್ಷಿಕವಾಗಿ 10,000 ರೂಪಾಯಿ ಧನ ಸಹಾಯನ ಕೊಡ್ಲಾಗ
1: ಸಿಗತ್ತೆ.
0: ಸೊ ಇದು ಯಾಕೆ ಅಂತಂದ್ರೆ, ಈಗ ಒಬ್ಬ ಕಾರ್ಮಿಕ ನೋಂದಣಿ ಆಗಿ ಅವನು ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಸೊ ಅಂತ ಸಂದರ್ಭದಲ್ಲಿ ಆಘಾತವಾಗಿ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡೋಗಿರ್ಬೋದು, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಅವನನ್ನು ಅವಲಂಬಿಸಿ

0: ಇರ್ತಕ್ಕಂಥ ಮಕ್ಕಳು ಅವ್ರಿಗೆ ಓದಿಸೋದಕ್ಕೆ ತುಂಬ ಕಷ್ಟ
1: ಆಗುತ್ತೆ,
0: ಯಾರ ಮೇಲೆ ಡಿಪೆಂಡ್ ಆಗಬೇಕು ಈ ಸಮಾಜದಲ್ಲಿ ಅನ್ನುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ಈ ಒಂದು ಸಹಾಯವನ್ನು ಕೂಡ ಮಾಡಲಿಕ್ಕೆ
1: ಅನೇಕ ಸೌಲಭ್ಯಗಳನ್ನು ತಾವು ತುಂಬ ವಿವರವಾಗಿ ತಿಳಿಸ್ತಾ ಇದ್ದೀರಾ. ಈಗ ಸರ್, ಈ ಎಲ್ಲ ಸೌಲಭ್ಯಗಳನ್ನು ಪಡಿಬೇಕಂದಾಗ ಈ ಆದಾಯದ ಕೆಲವು ಮಿತಿ ಆ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಯಾವುದೋ ಒಂದು ಕಾರ್ಮಿಕ ಕಲ್ಯಾಣ ನಿಧಿ, ಇದರ ಪ್ರಯೋಜನ ಪಡಿಬೇಕಂದ್ರೆ ಕಾರ್ಮಿಕರು ಏನೇನು ಅನುಸರಿಸಬೇಕಾಗತ್ತೆ
0: ಸರ್? ಈಗ ನೋಡಿ, ಮಕ್ಕಳು ಅವರಲ್ಲಿ ನೋಂದಣಿ ಆಗಿರಲ್ಲ, ಅಂದರೆ ಅವರ ತಂದೆ ಯಾರು ಕಾರ್ಮಿಕ ಇದ್ದಾನೆ ಆ ಫಲಾನುಭವಿ ಮಾತ್ರ ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಆಗಿರಬೇಕು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಹಣ ಎಲ್ಲಿ ಬರ್ತದೆ ಅನ್ನೋದು ವಿಚಾರ, ಸರ್ಕಾರ ಎಲ್ಲಿಂದ ಕ್ರೋಢೀಕರಿಸೋದು ಇವರಿಗೆಲ್ಲ ಕೊಡಲಿಕ್ಕೆ ಅನ್ನೋದು ವಿಚಾರ. ಸೊ ಇಲ್ಲಿ ಏನಾಗಿತ್ತು ಅಂದರೆ, 1965ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಯನ್ನು, ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಸೊ ಈ ಮಂಡಳಿಯ ಕೆಲಸ ಏನು ಅಂತಂದರೆ, ಯಾರು 10 ಲಕ್ಷದ ಮೇಲ್ಪಟ್ಟು ಕಾಮಗಾರಿಯನ್ನು ಮಾಡಿರ್ತಾರೆ, ಅದು ವೈಯಕ್ತಿಕವಾಗಿ ಒಂದು ಯಾರಾದರೂ ಒಬ್ಬ ಮನೆ ಕಟ್ಟಿರ್ಬೋದು ಅಥವಾ ರಸ್ತೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವುದೇ ಒಂದು ಕಾಮಗಾರಿ ಅಥವಾ ಆದಾಯದ ಮೊತ್ತ ಏನಿರ್ತದೆ ಆ ಕಾಮಗಾರಿಯ ವೆಚ್ಚದಲ್ಲಿ 1% ಅಮೌಂಟ್ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು. ಯಾರು ಕಾರ್ಮಿಕರ ಕಲ್ಯಾಣ ಮಂಡಳಿ ಕಲೆಕ್ಟ್ ಮಾಡಿ ಇವರ ಒಂದು ಕಲ್ಯಾಣಕ್ಕೋಸ್ಕರ ಅದನ್ನು ಕ್ರೋಢೀಕರಿಸಿರ್ತಾರೆ. ಸೊ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನು ಕೂಡ ಎಲ್ಲ ಸೇರಿಸಿ ಇವರು ಹೆಚ್ಚಿಗೆ ಮಾಡ್ತಾ ಈ ಥರದ ಒಂದು ಸ್ಕೀಮ್ಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇತ್ತೀಚೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಕಾರ್ಮಿಕ ಸಚಿವರು ಸುಮಾರು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಮಿಕರ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿಗಾಗಿ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಮೊನ್ನೆ ಸರ್ಕಾರವು ಕೂಡ ಅನುಮೋದನೆ ನೀಡಲಾಗಿದೆ ಮಕ್ಕಳಿಗೋಸ್ಕರ, ಯಾಕಂದ್ರೆ ವಲಸೆ ಹೋಗಿರ್ತಾರೆ ಎಷ್ಟೋ ಜನ ಬೇರೆ ಬೇರೆ ಕಡೆಗೆ. ಸೊ ಅವರೆಲ್ಲ ಅಸಂಘಟಿತ ಕಾರ್ಮಿಕರು. ಸೊ ಅವರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ಅವರು ದಾಖಲಾಗಿ ನೋಂದಣಿ ಆಗಿರ್ತಾರೆ. ಅಂಥ ಮಕ್ಕಳು ಅಲ್ಲಿ ಇರೋದಕ್ಕೆ ಒಂದು ಒಳ್ಳೆಯ ಜಾಗ ಇರೋದಿಲ್ಲ, ವಾಸ ಮಾಡೋದಕ್ಕೆ ಅವರಿಗೆ ಓದೋದಕ್ಕೆ ಯಾವುದೇ ರೀತಿಯಾಗಿ ಫೆಸಿಲಿಟಿಗಳಿರೋದಿಲ್ಲ. ಸೊ ಇಂಥ ಒಂದು ವಿಚಾರಕ್ಕೋಸ್ಕರ ಅವರನ್ನು ಉತ್ತೇಜನಗೊಳಿಸೋದಕ್ಕೆ, ಅವರಿಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ, ಅವರ ಒಂದು ರಕ್ಷಣೆಗೆ, ಆ ಸಾಮಾಜಿಕ ಭದ್ರತೆಗೋಸ್ಕರ ವಸತಿ ನಿಲಯಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ.
1: ಆಲ್ರೆಡಿ ಸುಮಾರು ವಸತಿ ನಿಲಯಗಳು ಇವೆ, ಎಲ್ಲರ ಜೊತೆಗೆ ಇರ್ಬೋದು ನಿಜ, ಆದರೆ ಪ್ರತ್ಯೇಕವಾಗಿ ಇವರಿಗೆ ಈ ರೀತಿ ವಸತಿ ನಿಲಯಗಳನ್ನು ಮಾಡೋದ್ರಿಂದ
0: ಹೌದು
1: ಇನ್ನೂ ಸಾಕಷ್ಟು ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಹಾಯಕಾರಿಯಾಗುತ್ತೆ.
0: ಸೊ ಈಗ ಈ ಕಾರ್ಮಿಕರ ಕಲ್ಯಾಣ ಮಂಡಳಿ ಅನ್ನೋ ವಿಚಾರದಲ್ಲಿ ಈ ನಿಧಿಯ ಪ್ರಯೋಜನ ಪಡಿಬೇಕು ಅಂದ್ರೆ, ಕಾರ್ಮಿಕ ಮೊದಲನೇದಾಗಿ ಕಡ್ಡಾಯವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನಲ್ಲಿ ನಿಗದಿತ ನಮೂನೆಯ ಅರ್ಜಿಯನ್ನು ಪಡೆದು ನೋಂದಾಯಿಸಬೇಕು. ಪ್ರಥಮವಾಗಿ ಈ ಮಕ್ಕಳು ಆಗಲಿ ಅಥವಾ ಕಾರ್ಮಿಕ ಆಗಲಿ ಈ ರೀತಿಯ ಏನು ಸೌಲಭ್ಯನ ಪಡಿಬೇಕು ಅಂದ್ರೆ, ಪ್ರಥಮವಾಗಿ ಆ ಮಂಡಳಿನಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಬೇಕಾಗುತ್ತೆ. ಸೊ ಅರ್ಜಿಯ ಜೊತೆಗೆ ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಸೊ ಅದು ಯಾರಾದರೂ ಮಾಲೀಕರು ಆಗಿರ್ಬೋದು ಅಥವಾ ಗುತ್ತಿಗೆದಾರರಾಗಿರ್ಬೋದು. ಸೊ ಅವರಲ್ಲಿ ಕೆಲಸ ಮಾಡಿದ ಬಗ್ಗೆ ಅವರು ಏನು ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರ,
1: ಇಲ್ಲಿ ನಮ್ಮ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಬೇಕಾಗತ್ತೆ. ಮಾಲೀಕರ ಹೇಳಿ, ಕಟ್ಟಡ ಕಾರ್ಮಿಕ ಗುತ್ತಿಗೆದಾರರಾದ್ರೆ ಹೇಳಿ.
0: ಹೌದು, ಅದು ಫಾರ್ಮ್ ನಂಬರ್ VA ಅಂತ ಬರ್ತದೆ. ಮತ್ತೆ ಕೆಲಸ ಮಾಡ್ತಿರುವ ಬಗ್ಗೆ ನೋಂದಾಯಿತ ಕಾರ್ಮಿಕರ ಸಂಬಂಧಪಟ್ಟಂಗೆ ಫಾರ್ಮ್ ನಂಬರ್ VB ಅಂತ ಬರ್ತದೆ. ಕೆಲಸ ಮಾಡ್ತಿರ್ತಕ್ಕಂಥ ಬಗ್ಗೆ ಕಾರ್ಮಿಕರ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಂತ ಆ ಒಂದು ಫಾರ್ಮ್ C ಅಂತ ಬರುತ್ತೆ. ಕೆಲಸ ಮಾಡಿರುವ ಬಗ್ಗೆ PDO ಅಥವಾ ಕಾರ್ಯದರ್ಶಿ ನೀಡ್ತಕ್ಕಂಥ ಫಾರ್ಮ್ D ಅಂತ ಬರ್ತದೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ಕೊಡಬೇಕಾಗುತ್ತೆ. ಇದರ ಜೊತೆಗೆ ಈ ಆ ಸ್ವಯಂ ದೃಢೀಕೃತವಾಗಿರ್ತಕ್ಕಂಥ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಕಾರ್ಡ್ ಅನ್ನು ಕೂಡ ಕೊಡಬೇಕು. ಮತ್ತೆ ರೇಷನ್ ಕಾರ್ಡ್ ಕೊಡಬೇಕು, ಅದೇನು ಮ್ಯಾಂಡೇಟರಿ ಏನಲ್ಲ. ಜೊತೆಗೆ ವಯಸ್ಸಿನ ದೃಢೀಕರಣ ಪತ್ರದ ಬಗ್ಗೆ ಯಾವ್ದಾದ್ರು ಒಂದು ಸರ್ಕಾರಿ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಯಾವ್ದಾದ್ರು. ಮತ್ತೆ ಇದಕ್ಕೇನು ಅರ್ಜಿ ಶುಲ್ಕ ಏನು ಇಲ್ಲ ಇದಕ್ಕೆ. ಜೊತೆಗೆ ಕಾರ್ಡ್ ಅನ್ನ ಏನು ಅವರು ನೋಂದಾವಣಿಗೆ ಕೊಟ್ಟಿದ ನಂತರ ಸುಮಾರು 45 ದಿನದಲ್ಲಿ ಈ ಒಂದು ಲೇಬರ್ ಕಾರ್ಡ್ ಇವರಿಗೆ ಇಶ್ಯೂ ಮಾಡ್ತಾರೆ ಕಾರ್ಮಿಕರ ಕಲ್ಯಾಣ ಮಂಡಳಿನವರು. ಸೊ ನೋಂದಣಿಯನ್ನು ಮುಂದುವರಿಸಬೇಕು ಅಂತಂದ್ರೆ ಉದ್ಯೋಗದ ಪ್ರಮಾಣ ಪತ್ರದ ಜೊತೆಗೆ ವರ್ಷದಲ್ಲಿ 90 ದಿನಗಳಿಂದ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಸಾಕ್ಷಿಯಾಗಿ ನಿಯೋಜಕರಿಂದ ಪಡೆದಿರ್ತಕ್ಕಂಥ ಒಂದು ವೇತನದ ಚೀಟಿಯನ್ನ ಅಥವಾ ಹಾಜರಾತಿ ಪ್ರತಿಯನ್ನು ಲಗತ್ತಿಸಬೇಕು, ಅಂದ್ರೆ ರಿನ್ಯೂವಲ್ ಮಾಡಬೇಕು.
1: ಜಾಬ್ ಕಾರ್ಡ್ ಅಂತ ಹೇಳ್ತಾರೆ,
0: ಏನಾಗುತ್ತೆ ಸುಮ್ಮನೆ ಜಾಬ್ ಕಾರ್ಡ್ ಅಂತಾರೆ, ಮನೇಲಿ ಇಟ್ಕೊಂಡ್ಬಿಡ್ತಾರೆ, ಫೆಸಿಲಿಟಿಗಳೆಲ್ಲ ತಗೋತಾರೆ. ಸೊ ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಇವ್ರು ಕೆಲಸ ಮಾಡ್ತಿದಾರೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ವರ್ಷಕ್ಕೆ 90 ದಿನಗಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಒಂದು ವೇತನ ಚೀಟಿಯನ್ನು ಕೂಡ ಲಗತ್ತಿಸಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿ

0: ಕಾರ್ಮಿಕ ಈ ಒಂದು ನಿಧಿಯ ಪ್ರಯೋಜನವನ್ನು ಪಡೆದಿಕ್ಕೆ ಅವಕಾಶ ಆಗುತ್ತೆ.
1: ಭಾಳ ಸಂತೋಷ. ಅನೇಕ ಸೌಲಭ್ಯಗಳು ಇವೆ, ಅದರ ಜೊತೆ ಜೊತೆಗೆ ಕಾರ್ಮಿಕ ಮಕ್ಕಳಿಗೆ ಇನ್ನೂ ಸ್ವಲ್ಪ ವಿಶೇಷವಾದಂಥ ಕೆಲವು ಸೌಲಭ್ಯಗಳನ್ನು ತಾವು ಪರಿಚಯ ಮಾಡಿಕೊಟ್ಟಿದ್ದೀರಿ.
0: ಹೌದು,
1: ಈ ಸೌಲಭ್ಯಗಳು ಅಷ್ಟೇ ಅಂತಂತೇಳಿ ಅನ್ಕೋಬಾರ್ದು. ಇದರ ಜೊತೆಗೆ ಹಾಸ್ಟೆಲಲ್ಲಿದ್ದಾಗ ಉಚಿತ ಊಟ ಇರ್ತದೆ, ಬಟ್ಟೆ ಇರುತ್ತೆ, ಪುಸ್ತಕ ಇರುತ್ತೆ, ಉಳಿದಂತೆ ಏನೇನು ಬೇಕು ಅಂತ ಎಲ್ಲವೂ ಕೂಡ ಸಿಗ್ತಿರ್ತದೆ. ಮತ್ತೆ ಪ್ರವಾಸಕ್ಕಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ಮತ್ತೆ ಓದುವಾಗ ಪುಸ್ತಕಗಳನ್ನು ತಗೋಬೇಕು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಾಗೂ ಕೂಡ ಎಲ್ಲರ ಜೊತೆಗೆ ಎಲ್ಲ ಸೌಲಭ್ಯಗಳು ಇದ್ದಂಗೆ ಇವರಿಗೂ ಕೂಡ ಪ್ರತ್ಯೇಕವಾಗಿ ಇನ್ನು ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇವೆ. ಅಷ್ಟೇ, ನಾವು ಸೌಲಭ್ಯಗಳು ಇದ್ದೇ ಇರ್ತವೆ ಅಂತ ನಂಬಿಕೆಯಿಂದ ನಾವು ಮುಂದೆ ಹೆಜ್ಜೆ ಇಡಬೇಕು. ಎಲ್ಲಿದೆ ಅಂತ ಅನ್ನೋದನ್ನು ಕೇಳಬೇಕು, ಕಾರ್ಮಿಕ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ಹೋಗಿ ನಾವು ಕೇಳಬೇಕಾಗತ್ತೆ. ಕೆಲವು ಸಲ ಮಾಹಿತಿ ಬೇಕಂದಾಗ ಅಥವಾ ಸಂಬಂಧಪಡುವಂತಹ ಸೌಲಭ್ಯಗಳನ್ನು
0: ನೀಡಲು
1: ಅವರು ಕೂಡ ಅಲ್ಲಿ ಕೂಡ ಹೇಳ್ತಾರೆ ಅಲ್ವಾ. ಚಟುವಟಿಕೆಗಳಲ್ಲಿ ತೊಡಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಆರಂಭದಲ್ಲಿ ಹೇಳಿದಂಗೆ ಈ ದೇಶದ ಅಭಿವೃದ್ಧಿಗಾಗಿ ಅವರು ಕೂಡ ಸಾಕಷ್ಟು ತಮ್ಮ ದೇಣಿಗೆಯನ್ನು ಕೊಟ್ಟಿರ್ತಾರೆ, ತಾವು ಸಾಕಷ್ಟು ಕೆಲಸ ಮಾಡಿರ್ತಾರೆ, ಈ ದೇಶವನ್ನು ಕಟ್ಟಿರ್ತಾರೆ. ಅಂತ ಕಾರ್ಮಿಕರ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬಯಸೋಣ. ತಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇದೀಗ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಇದುವರೆಗೂ ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯಗಳು ಈ ಕುರಿತು ವಕೀಲರಾದ ಗೋವರ್ಧನ್ ಪಿಲಾಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗೀತಮಾಧುರ್ಯ.
2: ಗೀತಮಾಧುರ್ಯ.
3: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
1: ವೈವಿಧ್ಯಮಯ ಗೀತೆಗಳ ಹೂರಣ ಕಾರ್ಯಕ್ರಮ ಗೀತಮಾಧುರ್ಯ.
4: ಗೀತಮಾಧುರ್ಯ

0: ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಗೀತಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ನೀವು ಕರೆ ಮಾಡಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ ಹಾಗೂ ಸೋಬಾನೆ ಪದಗಳನ್ನು ಕೂಡ ಹಾಡಬಹುದು. ನಿಮಗೆ ಹಾಡಲು 5 ನಿಮಿಷ ಸಮಯಾವಕಾಶ ಇರುತ್ತದೆ. ವಿಶೇಷ ಸೂಚನೆ, ಭಾವಗೀತೆ ಹಾಗೂ ಭಕ್ತಿಗೀತೆಯನ್ನು ಹಾಡುವಾಗ ಗೀತರಚನೆಕಾರರ ಹೆಸರನ್ನು ಹೇಳಬೇಕಾಗುತ್ತದೆ. ಕರೆ ಮಾಡಲು ಸಂಖ್ಯೆಗಳು ಹೀಗಿವೆ: 0827222858, ಮತ್ತೊಂದು ಸಂಖ್ಯೆ 0827222289. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್, ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ
1: ನಾನು ಎಂ ಶಕುಂತಲಾ.
0: ಮೇಡಮ್ ಹೇಗಿದ್ದೀರಾ?
1: ಅವಿನಾಶ್, ಇವಾಗ ನಾವು ನಿಮ್ಮನ್ನ ಕೇಳಬೇಕು. ಆರಂಭದಲ್ಲಿ ನೀವು ಶ್ರೋತೃಗಳ ಜೊತೆ ಮಾತನಾಡುವಾಗ ನೀವು ಪರಿಚಯನೇ ಮಾಡಿಕೊಳ್ಳಿಲ್ಲ. ಈ ಪ್ರಸಾರದಲ್ಲಿ ನಾನು ನಿಮ್ಮ ಬಾನುಲಿ ಸ್ನೇಹಿತ ಅವಿನಾಶ್ ಕೆಎಲ್. ಈಗ ಕೇಳೋಣ ಕಾರ್ಯಕ್ರಮ ಗೀತ ಮಾಧುರ್ಯ, ವೈವಿಧ್ಯಮಯ ಗೀತೆಗಳ ಸಂಗಮ ಅಂತ ಅಲ್ವಾ. ಅವರಿಗೆ ದೂರವಾಣಿ ಸಂಖ್ಯೆ ಹೇಳ್ತೀರಾ, ಸೂಚನೆ ಹೇಳ್ತೀರಾ, ಆ ನಂತರ ನೀವು ಪರಿಚಯ ಮಾಡಿಕೊಂಡಿದ್ದು ಎಷ್ಟು ಸರಿ, ಸಮಂಜಸವೇ.
0: ಮೊದಲಿಗೆ ನಮ್ಮ ಪರಿಚಯ ಆಗಬೇಕು ಅಂತ ನೀವು
1: ಹೌದಲ್ವಾ. ಈಗ ಆಕಾಶವಾಣಿ ಮಡಿಕೇರಿ ಕೇಂದ್ರ, FM ಕಂಪನಾಂಕ 103.1 ಮೆಗಾಹರ್ಟ್ಸ್ಗಳು. ಸಮಯ, ಶ್ರೋತೃಗಳೇ, ಈ ಪ್ರಸಾರದಲ್ಲಿ ನಾನು ನಿಮ್ಮ ಬಾನುಲಿ ಸ್ನೇಹಿತ ಅವಿನಾಶ್ ಕೆಎಲ್. ಈಗ ಕಾರ್ಯಕ್ರಮ

0: ಗೀತಮಾಧುರ್ಯ ಅಥವಾ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಅಂತ ಕೂಡ ಹೇಳಬಹುದು. ನಮ್ಮ ಶ್ರೋತೃಗಳು ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತಾರೆ ಅಂತ ಹೇಳೋಣ. ಮತ್ತೆ ಊಟ ಏನಿವತ್ತು?
1: ಇವತ್ತು ಅನ್ನ ಹಾಗೂ ಸಾಂಬಾರ್.
0: ಏನು ಸಾಂಬಾರ್?
1: ಬೆಂಡೆಕಾಯಿ ಸಾಂಬಾರ್.
0: ಸಸ್ಯಾಹಾರ.
1: ಹೌದು.
0: ಈಗ ನೀವು ಸಂಜೆ ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ಕೇಳೋ ಹಾಗಿಲ್ಲ, ಏನು ವಿಶೇಷ ಇವತ್ತು ಅಂತ, ಯಾಕೆ ಮಾಡಿಲ್ಲ ವಿಶೇಷ ಅಂತ ಕೇಳ್ತಿರ್ತೀರಾ ಅಲ್ವಾ? ಅಲ್ವಾ, ನಾವು ಕೂಡ ಚಿತ್ರಕಾವೇರಿ ಕಾರ್ಯಕ್ರಮ ಕೇಳ್ತೀವಿ, ಅವಿನಾಶ್ ಅವರು ನಡೆಸ್ಕೊಡೋವಂಥದ್ದು. ಒಂದು ಬೆಳಗು ಕವಿತೆ ಇದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಹಾಡಿನೊಂದಿಗೆ, ಅಂದರೆ ಅವರ ಗೀತೆಯ ಸಾಲುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸ್ವಲ್ಪ ಮಾತಾಡೋದು ಕೂಡ ಇದೆ.
1: ಓಕೆ.
0: ಇದು ಚಿತ್ರಗೀತೆ ಕೂಡ ಆಗಿದೆ.

0: ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ನುಣ್ಣನೆ ಜಗವೆಲ್ಲ ತೊಯ್ದ, ಜಗವೆಲ್ಲ ತೊಯ್ದ. ನೋಡಿ, ಪ್ರಕೃತಿಯನ್ನು ಕುರಿತ ಕವನಗಳಲ್ಲಿ ಇದೊಂದು ಶ್ರೇಷ್ಠ ಕವನ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರದು. ಅಂದರೆ ಒಂದು ಪ್ರಾಕೃತಿಕ ಘಟನೆ, ಕವಿಯ ಇಂದ್ರಿಯ ಮನಸ್ಸು ಬುದ್ಧಿಗಳ ವಿಷಯವಾಗಿ ಅವನ ಸ್ವಭಾವಕ್ಕನುಗುಣವಾಗಿ ಅಂದರೆ ಎಂತಹ ಉತ್ತಮ ಕಾವ್ಯ ಮೂಡಬಲ್ಲದೆಂಬುದಕ್ಕೆ ಬೆಳಗು ಕವಿತೆ ನಿದರ್ಶನ. ನೋಡಿ, ನಾವು ಕತ್ತಲಿನಿಂದ ಬೆಳಕಿಗೆ ಹೋಗುವಾಗ ಮೂಡಲ ದಿಕ್ಕು, ಹಾಂ, ಆ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ, ಉದಯಿಸ್ತಾನೆ. ಇಲ್ಲಿ ಬಿಡಿ, ನಮ್ಮ ಮಡಿಕೇರಿ, ನಮ್ಮ ಕೊಡಗು ಮಂಜಿನ ನಗರಿ. ಈ ಸಂದರ್ಭದಲ್ಲಿ ಒಂದು ಹೇಳಬೇಕು, ಮಂಜು ಮುಸುಕಿದ ಸಂದರ್ಭದಲ್ಲಿ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಚಾಲನೆಯನ್ನು ಮಾಡಬೇಕು ಅಲ್ವಾ? ಅಪಘಾತಕ್ಕೀಡಾಗುವಂತಹ ಸಂದರ್ಭಗಳೇ ಹೆಚ್ಚು. ನಾವು ಯಾವುದೋ ಒಂದು ಜ್ಞಾನದಲ್ಲಿ ಅಂದರೆ ಒಂದು ಅಂಶದಲ್ಲಿ ನಾವು ಬರ್ತಾ ಇರ್ತೀವಿ, ಮುಂದೆ ಏನು ಬರುತ್ತೆ ಅಂತ
1: ಕಾಣಿಸಲ್ಲ.
0: ಜೊತೆಗೆ ನಾವು ಬೇರೆ ಆಲೋಚನೆಯಲ್ಲಿರ್ತೀವಿ, ಮುಂದೆ ಏನು ಎದುರುಗಡೆ ಏನು ಬರ್ತಾ ಇದೆ, ಅಥವಾ ಇದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆಗಳು ಇರೋದ್ರಿಂದ ಆನೆಗಳಿರಬಹುದು ಅಥವಾ ಕಾಡು ಪ್ರಾಣಿಗಳು ಇರಬಹುದು, ಅವುಗಳೆಲ್ಲ ಅಡ್ಡ ಬರಬಹುದು. ಅದರಿಂದ ಏನಾಗುತ್ತೆ ಹೇಳಿ, ಕಡೆಗೆ ಜೀವ ಹೋಗುತ್ತೆ. ನಮ್ಮನ್ನು ನಂಬಿರುವಂತಹವರಿಗೆ ನಾವು ಏನನ್ನು ಕೊಡುಗೆಯಾಗಿ ಕೊಡಬೇಕು ಅಂತಂದರೆ ಆಶ್ವಾಸನೆಯನ್ನು, ಭರವಸೆಯನ್ನು ಕೊಟ್ಟಿರ್ತೀವಿ ಅವರಿಗೆ. ಅಂತಂದರೆ ಬ್ರೆಡ್ ವಿನ್ನರ್ ಆಗಿರ್ತೀವಿ ನಾವು,
1: ನಮ್ಮನ್ನೇ ನಂಬ್ಕೊಂಡಿರ್ತಾರೆ,
0: ಹೌದಲ್ವಾ? ಎಷ್ಟೋ ಜೀವಗಳಿರುತ್ತೆ, ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ. ನಾವು ಒಂದು ರೀತಿಯಲ್ಲಿ ಬೇರೆ ಯೋಚನೆಯಲ್ಲಿ ಮುಳುಗಿ ನಾವು ಚಾಲನೆಯನ್ನು ಮಾಡೋದ್ರಿಂದ ಆಗುವಂತಹ ಅಪಘಾತಕ್ಕೆ ಕಣ್ಣೀರಾಗಬೇಕಾಗತ್ತೆ. ಸುತ್ತಮುತ್ತಲ ಜನ ಕಣ್ಣೀರಾಗ್ತಾರೆ, ಆಸರೆ ಆಗ್ತಾರಾ? ಒಂದು ದಿನ ಎರಡು ದಿನ ಆಸರೆ ಆಗಬಹುದು, ಆದರೆ ಅವರವರ ಕೆಲಸಗಳಿಗೆ ಅವರು ಮುಂಚೂಣಿಯಲ್ಲಿ ಹೋಗ್ತಾರೆ. ಹಾಗಾಗಿ ನಾವು ಈ ಒಂದು ಎಚ್ಚರಿಕೆಯ ಕಿವಿ ಮಾತಿನೊಂದಿಗೆ ಇವತ್ತಿನ ಗೀತ ಮಾಧುರ್ಯ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅಂದರೆ ಇವತ್ತು ಹಲವು ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆ ಒಂದು ಕಾರಣಕ್ಕಾಗಿ ನಮ್ಮ ಮುಖ್ಯಸ್ಥರೊಂದಿಗೆ ಚರ್ಚೆ ಮಾಡಿ 5 ನಿಮಿಷಗಳ ಅವಧಿಯನ್ನು ನಾವು ಅವರಿಗೆ ಕೊಡೋಣ. ಅವರು ಕರೆ ಮಾಡಿ ಸಂಪರ್ಕಕ್ಕೆ ಬಂದ ತಕ್ಷಣ ಅವರು ಹೆಸರು ಮತ್ತು ಊರನ್ನು ಹೇಳಬೇಕು. ಈಗ ಸಾಮಾನ್ಯ ಭಕ್ತಿಗೀತೆ ಭಾವಗೀತೆಗಳಿಗೆ ಭಕ್ತಿಗೀತೆ ಭಾವಗೀತೆಗಳಿಗೆ ರಚನೆ ಇರುತ್ತೆ, ಆ ರಚನೆಯನ್ನು ಹೇಳಿ ಆ ಹಾಡನ್ನು ಹಾಡಬಹುದು. ನಾವು ಕಳೆದ ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳಿದ್ವಿ. ಮತ್ತು 5 ನಿಮಿಷಗಳು, ನಿಮಗೆ ಗಡಿಯಾರ ಕಾಣಿಸ್ತಾ ಇದೆ, ನೀವು ಅದನ್ನು ನೋಡ್ಕೊಳ್ಬೇಕು. ಹಾಂ, ನಮ್ಮ ಶ್ರೋತೃಗಳು ಕೂಡ ಸಹಕರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಮೊದಲ ಕರೆ ಯಾರ್ದು ಅಂತ ನೋಡೋಣ ಗೀತಾ ಮಾಧುರ್ಯ ಕಾರ್ಯಕ್ರಮದಲ್ಲಿ.
2: ಹಲೋ, ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
2: ನಾನು ಸುಳ್ಯದಿಂದ ಶ್ರೀಧರ ಕೈರಾಜೆ ಮಾತನಾಡುತ್ತೇನೆ.
1: ಶ್ರೀಧರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಗೀತೆ ಹಾಡ್ತಿರಬೇಕು?
2: ನನಗೆ ಇವತ್ತು ನಾನು ಫಸ್ಟ್ ಸಿಕ್ಕಿದ ಕಾರಣ ಒಂದು ಭಕ್ತಿ ಗೀತೆನೆ ಹಾಡ್ತೇನೆ.
1: ಹಾ, ಹಾಡಿ.
0: ರಚನೆ
2: ರಚನೆ ರಚನೆ ಆರ್ ಎಂ ಜಯಗೋಪಾಲ್ ಸರ್.
1: ಹಾಡಿ
0: ಹಾಡಿ ಸರ್.
2: ಇವಳೇ ವೀಣಾ ಪಾಣಿ ವಾಣಿ ತುಂಗ

0: ஆதி
1: ஸ்ரீதரோட
0: சங்கரே.
1: ஸ்ரீதரோட
0: ஓ மேடம்,
1: 5 நிமிஷம் ஆயிற்று.
0: ಹೌದಾ ಮೇಡಮ್?
1: ನಿಮ್ಮ ಸಮಯ ಮುಕ್ತಾಯ ಆಯಿತು.
2: ಐದು
0: ಓಕೆ
2: ನಿಮಿಷ
0: ಮೇಡಮ್,
2: ಸಮಯಾವಕಾಶ ಅಷ್ಟೇ ಇರುತ್ತೆ ಒಬ್ಬ ಶ್ರೋತೃಗೆ.
0: ಓಕೆ
2: ಹೀಗೆ
0: ಮೇಡಮ್,
2: ಕರೆ ಮಾಡ್ತೀರಿ, ಧನ್ಯವಾದ.
1: ಪ್ರಾರ್ಥನೆಯ ರೀತಿ ಅವರು ಹಾಡಿದ್ದಾರೆ. ಶ್ರೀಧರ್ ಅವರಿಗೆ ಧನ್ಯವಾದಗಳು, ಅವರ ಪ್ರಯತ್ನಕ್ಕೆ ಅಭಿನಂದನೆಗಳು ಕೂಡ. ನಮಸ್ಕಾರ ಸರ್.
2: ಹಲೋ
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
3: ನಾನು ಕಾರ್ಕಳದಿಂದ ಪೂವಪ್ಪ ಮಾತಾಡಿದ್ದೇನೆ ಮೇಡಮ್.
2: ಕಾರ್ಕಳದಿಂದ ಪೂವಪ್ಪ ಅವರು.
3: ಹೌದು.
2: ಯಾವ ಗೀತೆ ಇವತ್ತು?
3: ನಾನು ಒಂದು ಭಾಗವತಿಗೆ ಬೇಕಂತ.
2: ಯಾವುದು
3: ಹಾಡು? ಯಾವುದು ಕೂಡ ಆಗ್ಬೋದು, ನಾನೊಂದು ಹಾಡು ಹೇಳ್ಬೋದು.
2: ಚಿತ್ರಗೀತೆ
1: ಸರ್, ಯಾವುದು? ಭಕ್ತಿ ಗೀತೆನಾ, ಭಾವಗೀತೆನಾ?
3: ಇಲ್ಲ, ನಾನು ಒಂದು ಯಕ್ಷಗಾನದ
1: ಹಾಡಿ.
2: 5 ನಿಮಿಷ ಕಾಲಾವಕಾಶ ಇರುತ್ತೆ.
3: ನೂತನ ತ್ಯಜಿಸಿ ಕಾಂಚನ ದುಯ್ಯಾಲಿಯ ಏರುತ ಕಾಂಚನ ದುಯ್ಯಾಲಿಯ ಏರುತ ತನುಜ ತನುಮನ ಮೋಹಿ ಪಿರಿದ ಧನುಜರ ಮೋಹಿ ಅನುಪಮೇ ಪಾಡು ಅನುಪಮೇ ಪಾಡು ಇಗಲ ಅನುಪಮೇ ಪಾಡು ಇಗಲ ವನ ಮಧ್ಯದಿ ನೋತನದಿ ತ್ಯಜಿಸಿ ಕಾಂಚನ ದುಯ್ಯಾಲಿ ಇದು ಸತೀಶ್ ಪಟ್ನಾಡಿದ ಗೀತೆ.
1: ಪ್ರಸಂಗ ಹೇಳಬಹುದಾ?
3: ದೇವಿ ಮಹಾತ್ಮೆ.
2: ದೇವಿ ಮಹಾತ್ಮೆ.
1: ದೇವಿ ಮಹಾತ್ಮೆ. ತುಂಬಾ ಸಂತೋಷ ಆಯ್ತು, ಬಹಳ ಬೇಗ ನೀವು
2: ಮುಗಿಸಿದ್ರಿ.
1: ಮುಗಿಸಿದ್ರಿ
2: 2 ನಿಮಿಷ ಕಾಲಾವಕಾಶ ಇತ್ತು.
1: ಪೂವಪ್ಪ ಅವರೇ,
3: ಹೌದು ಮೇಡಮ್,
1: ಹೀಗೆ ಭಾಗವಹಿಸ್ತಾ ಇರಿ, ತುಂಬಾ ಸಂತೋಷ ಆಯ್ತು.
3: ಓಕೆ ಮೇಡಮ್,
1: ನಮಸ್ಕಾರ, ಧನ್ಯವಾದ.
2: ಹಲೋ ಹಲೋ ಹಲೋ, ನಮಸ್ತೆ, ಯಾರು ಹಾಗೂ ಎಲ್ಲಿಂದ? ಮನು ಅವರು ವಿರಾಜಪೇಟೆಯಿಂದ. ಯಾವ ಗೀತೆ ಹಾಡ್ತೀರವತ್ತು? ಹಾಡಿ, 5 ನಿಮಿಷ ಕಾಲಾವಕಾಶ ಇರುತ್ತೆ.
1: ಈಗ ಸಮಯ ಆರಂಭ.
2: ಹೌದು.
1: ಕೇಳಿಸ್ತಾ ಇಲ್ಲ ಮನು ಅವ್ರೆ.
4: ಹಲೋ,
1: ಕೇಳಿಸ್ತಾ ಇಲ್ಲ, ಯಾಕೋ? ಇವಾಗ ಕೇಳಿಸ್ತಾ ಇದೆ, ಸ್ವಲ್ಪ ದೂರ ಇಟ್ಕೊಳ್ಳಿ. ಹಾ, ಹಾಡಿ.
4: ಕೆಲವಿಲ್ಲ ಕೋಟ ಪಾರ್ಟಿ ಕೆಲವಿಲ್ಲ

0: adetli. Belum senin belum senin gelin giderim varalım la gelin giderim varalım senin ya male gider eman eka banta senin ya senin ventos pina koke male Ramane, mialit nain, agamit min babilende, silidamat at igan sa, silidamat alpipinda, bilunga sinin, bilit nara ko. Mialin sa kalasa ko de bitu mialin si kalasa ko de bitu
1: ಸಮಯ ಮುಕ್ತಾಯವಾಯ್ತಲ್ವಾ?
2: ಹೌದು
1: ಮನು ಅವರೇ,
0: ಹೇಳಿ. ನಾನು ಹಾಗೆ ಮುಗಿತು.
1: ಅಲ್ಲ, ನೀವು ಹಾಡಿದ್ದು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ.
0: ನೆಟ್ವರ್ಕ್ ಆಫ್ ಮಾಡ್ತಿದ್ದೆ.
1: ಹೌದು, ನೀವು ನೆಟ್ವರ್ಕ್ ಇರೋ ಕಡೆ ಚೆಕ್ ಮಾಡಿಕೊಂಡು
0: ಆಯ್ತು
1: ಹಾಂ ಮುಂದಿನ ಬಾರಿ ಹಾಡಿ.
0: ಆಯ್ತು,
1: ಹಾಂ, ಧನ್ಯವಾದ, ನಮಸ್ಕಾರ.
3: ಹಲೋ ಹಲೋ
1: ಹಲೋ, ನಮಸ್ತೆ. ಯಾರು, ಎಲ್ಲಿಂದ?
4: ನಾನು ಪುತ್ತೂರಿಂದ ತಿಮ್ಮಪ್ಪ ಅಂತ ಹೇಳಿದ್ದೆ.
1: ತಿಮ್ಮಪ್ಪ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಡಿ.
4: ಥ್ಯಾಂಕ್ ಯು ಮೇಡಮ್.
1: ಹಾಂ, ಯಾವ ಹಾಡು ಹಾಡ್ತೀರಿ?
4: ನಾನು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ.
3: ಯಾರ ಕೀರ್ತನೆ ಅದು?
4: ಅದು ಕನಕದಾಸ್ ಸರ್.
3: ಹಾಡು.
4: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯಲೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ. ಓ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಮತ್ತು ಉನ್ನತ ವಸ್ತುಗಳಿಲ್ಲ. ಗುಟ್ಟು ಕಾಣಿಸ ಬಂತು ಕಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂದ್ಯ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯಲೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಜಲವೇ ಸಕಲ ಕುಲಕ್ಕೆ ತಾ

0: ನೀ ಬಾಳು ನೆನೆ ಕಂದ್ಯ ಮನುಜ ಕುಲ ಕುಲ ಕುಲವೆಂದು ಹೊಡೆದಾಳದಿರಿ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲ ವಿನತ ತಿರುದು ಬರಿಕಾಗಿ ನೆನೆಯಾದಿ ಕೇಶವರಾಯನ ಬರಿಕಾಗಿ ನೆನೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿ ಪನೆ ಕುಲಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯಲ್ಲೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ.
1: ಸಮಯ ಆಯ್ತಲ್ವಾ ತಿಮ್ಮಪ್ಪ ಅವರೇ? ಹಾಡ್ತಾ ಹಾಡ್ತಾ ಭಕ್ತಿ ಪರವಶನಾದಂತಾಯ್ತು. ತುಂಬ ಸಂತೋಷ ಆಯಿತು ನಿಮ್ಮ ಒಂದು ಪ್ರಯತ್ನಕ್ಕೆ. ಧನ್ಯವಾದಗಳು ತಿಮ್ಮಪ್ಪ ಅವರೇ. ನಮಸ್ಕಾರ.
2: ಹಲೋ ಹಲೋ ನಮಸ್ತೆ. ಯಾರು ಹಾಗೆ? ಎಲ್ಲಿಂದ?
3: ನಾನು ಸಕ್ರಿಯ ಗಿರಿಜಾ ಸರ್.
2: ಗಿರಿಜಾ ಅವರೇ, ಯಾವ ಗೀತೆ ಹಾಡ್ತಾ ಇದ್ದೀರಿ ಇವತ್ತು?
3: ನಾನು ನಾಡ ಗೀತೆ ಹಾಡ್ತೀನಿ.
1: ಹಾಡಿ ಹಾಡಿ ಗಿರಿಜಾ ಅವರೇ. ನಮಸ್ಕಾರ.
3: ನಮಸ್ಕಾರ. ಶಕುಂತಲ ಅವರಿಗೆ ದೊಡ್ಡ ಧನ್ಯವಾದಗಳು.
1: ಗಿರಿಜಾ
2: ಅವರೇ, ನಿಮಗೆ 5 ನಿಮಿಷ ಕಾಲ
1: ತುಂಬಾ ಸಂತೋಷದಿಂದ ಅಭಿಮಾನದಿಂದ ಹೇಳ್ತಾ ಇದ್ದಾರೆ.

0: ಗಿರಿಜಾವ್ರೆ, ಸಮಯ ಆಯ್ತು. ಗಿರಿಜಾವ್ರೆ, ಯಾರು
1: ಸಮಯ
0: ಬರ್ದಿರೋದು ಅಂತ ಹೇಳ್ಬೋದಾ?
2: ರಚನೆ
1: ಗೊತ್ತಿಲ್ಲ ಮೇಡಮ್, ಅರ್ಥ ಹೋಗಿರತ್ತಲ್ವಾ,
2: ನಾಡದೇವಿಗೆ ನಾಡದೇವಿಗೆ ಅರ್ಪಣೆ ಅಲ್ವಾ?
0: ಆದ್ರೂ ಹಾಡುವ ಮುನ್ನ ಯಾರು ಬರ್ದಿದ್ದು ಅಂತ ನೆನ್ಪಾಡ್ಕೊಂಡಿದ್ರು,
1: ನೆನ್ಪಿಟ್ಕೊಳಕ್ ಆಗಲ್ವಲ್ಲ.
2: ಇಲ್ಲ, ಒಂದು ವಾರ ಇರತ್ತಲ್ವಾ ಟೈಮು, ಸಮಯ ಒಂದು ವಾರ ಇರುತ್ತೆ ನಿಮ್ಗೆ, ಅದನ್ನ ಹುಡುಕಿ ಒಂದು ಹಾಡು ಕಲಿಬಹುದಲ್ವಾ, ಭಜನೆ. ತುಂಬಾ ಸಂತೋಷ ಆಯ್ತು ನಿಮ್ಮ ಭಾಗವಹಿಸುವಿಕೆಯಿಂದ.
0: ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ,
2: ಧನ್ಯವಾದ.
0: ಹಲೋ ಹಲೋ
3: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
3: ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲ ಅಡಿಗೆ ಅಂತ ಹೇಳಿದ್ದೇನೆ, ಬೆಳಿಗ್ಗೆ ಕಾಲ್ ಮಾಡ್ತೇನೆ ಅಂತ.
0: ಯಾವ ಗೀತೆ ಹಾಡ್ತೀರಿ ಇವತ್ತು?
3: ನಾನು ಸುಲೋಚನ ಅವರು ಹಾಡಿದ ಅಕ್ಕಿತ್ತ ನೋಡದಿರುತ್ತೀನಿ.
0: ಹಾಡಿ
2: ಆರಂಭ ಶುರು
3: ಅಂತ. ರಚನೆ ಕೆ ಎಸ್ ನರಸಿಂಹ ಸ್ವಾಮಿಯ ಮೇಡಮ್.
0: ಹಾಡಿ, ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ.
2: ಈಗ ಶುರು.
3: ಈಗ ಶುರು ಮಾಡ್ತೀನಿ ಮೇಡಮ್. ಮಳೆಗಾಲದಲ್ಲಿ ಗಾಳಿ ಮಳೆ ಬರ್ತದೆ, ಇದುಂಟು ಮಾಡ್ತೀನಿ. ಅತ್ತಿತ್ತ ನೋಡದಿರು, ಅತ್ತು ಹೊರಲಾಡದಿರು, ನಿದ್ದೆ ಬರುವಲು ಹೊತ್ತು ಮಲಗು ಮಗುವೆ.

ಕಲೆಗಳ ಚರತಾರಿ ಅಂಗಿಸೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು.

0: ಇಸ್ಮಾಯಿಲ್ ಅವರೇ,
1: ಏನು ಮೇಡಮ್?
0: ನೀವು ಜೋ ಜೋ ಹಾಡು ಹಾಡ್ಬಿಟ್ರಿ, ಈಗ ಕರೆ ಬರ್ತಾ ಇಲ್ವಲ್ಲ, ಏನ್ ಮಾಡೋದು? ಎಲ್ಲರೂ ಮಲಗಿಸ್ಬಿಟ್ಟಿದ್ದೀರಲ್ಲ.
1: ಏನು ಮೇಡಮ್, ಜೋ ಜೋ ಅಂದ್ರೆ ನೀವು ನಿದ್ದೆ ಮಾಡಿ ಎಲ್ರು ಕೇಳುವವರು, ಎಲ್ರು ಕೇಳುವವರು ಸ್ವಲ್ಪ ನಿದ್ದೆ ಮಾಡಲಿ ಅಂತ ಆಡಿದ್ರು
0: ಹೇಗೆ
1: ಮೇಡಮ್. ನಾನು
0: ಅಭ್ಯಾಸ
1: ಸ್ವಲ್ಪ
0: ಮಾಡಿದ್ರಿ
1: ಮಾಡಿದ್ರೆ
0: ನೀವು?
1: ಮನೆಯಲ್ಲಿ.
0: ಹಲೋ ಹಲೋ, ಕರೆಯಲ್ಲಿ ಕಡಿತಾ ಇತ್ತು, ಕರೆಯಲ್ಲಿ ಕಡಿತಾ ಇತ್ತು. ಈಗ ಅವಿನಾಶ್
2: ಮೇಡಮ್,
0: ಆರಂಭದಲ್ಲಿ ಶ್ರೀಧರ್ ಅವರು ಹಾಡಿದ್ರು, ಒಂದೇ ಚರಣ ಹಾಡೋದಕ್ಕೆ ಸಮಯ ಆಯ್ತಲ್ಲ, ಹೇಗೆ ಸಾಧ್ಯ ಅದು?
2: ಹೌದು,
0: ಇನ್ನೂ ಒಂದು, ಈಗ ಎಲ್ಲರೂ ಎರಡು ಮೂರು ಹಾಡ್ತಾ ಇದಾರಲ್ವ ಚರಣಗಳು,
2: ಹೌದು.
0: ಅವರು ಒಂದೇ ಹಾಡಿಗೆ ಸಮಯ ಆಯಿತು ಅಂತ ಹೇಳಿದ ಹಾಗಾಯ್ತಲ್ಲ.
2: ಇಲ್ಲ, ಎಲ್ಲರಿಗೂ 5 ನಿಮಿಷ ಕಾಲ.
0: ಅವರು ಎರಡೆರಡು ಬಾರಿ ಹಾಡಿದ್ರು ಅಂತ ಅಲ್ವಾ ಸಮಯಕ್ಕೆ, ಇದು ಪಲ್ಲವಿ
2: ಹೌದು,
0: ಎರಡೆರಡು ಬಾರಿ ಹಾಡಿದ್ರು ಅಂತ ಅನ್ಸುತ್ತೆ. ಮತ್ತೆ ಸ್ವಲ್ಪ ಸಮಯ ತಕೊಂಡ್ರು ಅಂದ್ರೆ ಉಸಿರು.
2: ಹೌದು,
0: ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಪ್ರೀತಿಯ ಶ್ರೋತೃಗಳು, ಸಮಯ ಕೊಡ್ತಾ ಇಲ್ಲ, ಪಾಸ್ ಅಂತ.
2: ಹೌದು,
0: ಪಲ್ಲವಿಗೆ ಚರಣಕ್ಕೆ ಒಂದು ಪಾಸ್ ಕೊಡ್ತಾ ಇಲ್ಲ, ಉಸಿರು ಕಟ್ಟಿ ಹಾಡ್ತಾ ಇದ್ರೆ. ಹೌದು, ಹಾಗೆ ಆಡಬಾರ್ದು. ಈಗ ನೋಡಿ, ಶ್ರೀಧರ್ ಅವರು ಆರಂಭದಲ್ಲಿ ಹಾಡಿದ್ದು ಸ್ವಲ್ಪ ಸಮಯ ತಕೊಂಡ್ರು, ನಂತರ ಅದು ನಿಧಾನಕ್ಕೆ ಹಾಡಿದ್ರು ಅಲ್ವಾ, ಸ್ವಲ್ಪ ಜೋರಾಗಿ ಆ ರೀತಿ ಹಾಡ್ಬೇಕಾಗಿ
2: ಸಮಯ ತುಂಬಾ ಅಂತ ಅನ್ಸುತ್ತೆ.
0: ಹೌದು, ಇವರು ಉಸಿರು ಕಟ್ಟಿ ಹಾಡ್ತಾ ಇದ್ದಾರೆ, ಅದು ಆರೋಗ್ಯಕ್ಕೆ ಹಾನಿಕರ
2: ನಿಜ
0: ಅಲ್ವಾ. ಅದನ್ನ ಅವರು ಗಮನಿಸ್ಲಿ ಅಂತ ಹೇಳ್ತಾ, ಯಾರು?
2: ಹಲೋ ಹಲೋ, ನಮಸ್ತೆ, ಯಾರು ಹೊಗೆಲ್ಲಿಂದ? ನಮಸ್ತೆ, ಯಾರು?
3: ನಾನು ಕಾರ್ಕಳ ವರಂಗದಿಂದ, ರಾಮಣ್ಣ.
2: ರಾಮಣ್ಣ ಅವರೇ, ಯಾವ ಗೀತೆ ಹಾಡ್ತೀರಿ ಇವತ್ತು?
3: ನಾನು ಇದು ಜಯತು ಜಯವಿಠಲ ಅಂತ ಭಕ್ತಿ ಗೀತೆ ಉಂಟು.
2: ಹಾ, ಹಾಡಿ. ಯಾರು ಬರೆದಿರೋದು?
3: ಸದಾಶಿವಯ್ಯ.
2: ಹಾ, ಹಾಡಿ.
0: ಕಳೆದ ಬಾರಿ ಕೂಡ ಹಾಡಿದ್ರು.
2: ಹ್ಮ್,
0: ಈಗ ಸಮಯ ಶುರು.
3: ಹಾ,

ಜಯ ಜಯ ವಿಠಲ ನಿನ್ನ ನಾಮವೋ ಶಾಂತಿ ಧಾಮವೋ ಸೌಖ್ಯದಾರಾಮ ಜಯ ಜಯ.

0: ಹಲೋ.
1: ಹಲೋ ಮೇಡಮ್.
0: ಹಾಂ, ಇನ್ನೂ 2 ನಿಮಿಷ ನಮಗೆ ಕೊಟ್ಟಿದ್ದೀರಾ?
2: ಹೌದು.
0: ತುಂಬ ಧನ್ಯವಾದಗಳು. ಬಹಳ ಸಹಕಾರವನ್ನು ಕೊಡ್ತೀರಿ ನಮ್ಮ ಶ್ರೋತೃಗಳೆಲ್ಲರೂ ಕೂಡ. ಒಂದು ಆಕಾಶವಾಣಿ ಒಂದು ನಿಯಮ ಅಂತ ಹೇಳಿದ್ರೆ ಅದನ್ನು ಪಾಲನೆ ಮಾಡ್ತೀರಿ, ಅದಕ್ಕೆ ವಿಶೇಷ ಅಭಿನಂದನೆಗಳು. ಮತ್ತು ಬೇರೆ ಬೇರೆ ಹಾಡನ್ನು ಹಾಡಿದರೆ ಒಳಿತು ಅಂತ ನಾವು ಬೆಳಿಗ್ಗೆನೂ ಕೂಡ ಹೇಳಿದ್ವಿ. ಯಾಕೆಂದರೆ ಈಗ ಒಂದು ಹಾಡು ಕಳೆದ ಬಾರಿ ಕಲ್ತಿದ್ದೀರಿ. ಹಲೋ.
1: ಕಳೆದ ಬಾರಿ ನಾನ್ ಮಾಡ್ಲಿಲ್ಲ ಕಾಲ್.
0: ಹೌದಾ? ನೀವೇ ಹಾಡಿದ್ದು ಅನ್ಸುತ್ತಲ್ಲ.
1: ಭಕ್ತಿಗೀತೆಗೆ ನಾನು ಇದೇ ಫಸ್ಟ್ ಸಲ ಮಾಡಿದ್ದೆ ಮೇಡಮ್.
0: ಅಲ್ಲ, ಒಂದು ಇದು ಇದೇ ಹಾಡು ನಾವು ವಿವರಣೆ ಕೊಟ್ಟಿದ್ವಿ.
1: ಹೌದಾ?
0: ನೀವೇ ಹಾಡಿದ್ದು ಕಾರ್ಕಳದಿಂದ
1: ಮೇಡಮ್. ಒಂದ್ ನಿಮಿಷ, ನಾನು ಕಾರ್ಕಳ ವರಂಗ ಆಯ್ತು.
0: ಹಾ ಹಾ ಹಾ,
1: ನಾನು ಗೀತಾ ಮಾಧುರಿಯಕ್ಕೆ ಫೋನ್ ಇದೇ ಫಸ್ಟ್
0: ಇದೇ ಪ್ರಥಮನಾ? ಆಯ್ತು, ತಪ್ಪಾಗಿ ಏನೋ ಅರ್ಥೈಸಲಾಗಿದೆ, ಕ್ಷಮೆ ಇರ್ಲಿ. ನಮಸ್ಕಾರ. ಇಲ್ಲ, ನಮಸ್ಕಾರ. ನಮಸ್ಕಾರ, ಧನ್ಯವಾದ.
3: ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ FM 103.1 MHz ಕಂಪನಾಂಕಗಳಲ್ಲಿ ಗೀತಮಾಧುರ್ಯ.

0: ವೈವಿಧ್ಯಮಯ ಗೀತೆಗಳ ಹೂರಣ
1: ಗೀತಮಾಧುರ್ಯ.
2: ನೀವು ಹಾಡ್ತೀರ?
1: ಸಂಪರ್ಕ ಸಂಖ್ಯೆ
2: 0822 2288 2285 58.
1: ಮತ್ತೊಂದು ದೂರವಾಣಿ ಸಂಖ್ಯೆ
2: 0822 2288 2289. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕೇಳಿ ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ.
0: ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ಮತ್ತೊಮ್ಮೆ ಗೀತ ಮಾಧುರ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಈಗ ಸಮಯ 3:32:19
1: ಅವಿನಾಶ್, ಈ ಕಾರ್ಯಕ್ರಮದ ನಂತರ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ?
0: 4:00 ಭಾವಯಾನ, ಪ್ರಸ್ತುತಿ ಶ್ರುತಿ ಎಂಎಂ, 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ, ಇಂದು ಸಂಜೆ 5:00 ಯುವವಾಣಿಯಲ್ಲಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳನ್ನು ಆಲಿಸಬಹುದು. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಚಿತ್ರಕಾವೇರಿ ಮೂಡಿಬರಲಿದೆ. 6:51 ಕೃಷಿ ರಂಗದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬಳಕೆ ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 7:45 ಬೆಂಗಳೂರು ಕೇಂದ್ರದಿಂದ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ

0: ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ. ಈ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿರುತ್ತದೆ. 8 ಗಂಟೆಗೆ ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕೃಷಿರಂಗದ ನಂತರ
0: 7:35 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆಗಳು. 7:20 ನಮ್ಮ ನಿಲಯದಿಂದ ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಏಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇಷ್ಟು ಕಾರ್ಯಕ್ರಮಗಳು ಬಿತ್ತರವಾಗುತ್ತೆ.
1: ಇನ್ನು ಗೀತಮಾಧುರ್ಯ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರದು ನೋಡೋಣ.
0: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
2: ನಾನು ಮರಗೋಡು ಹೊಸಕೇರಿಯಿಂದ, ಕೊಂಪ್ಳಿ ರೇಂದ್ರಾವತಿ ಮೇಡಮ್.
1: ಯಾರು, ಹೆಸರು ಹೇಳಿ?
2: ಕೊಂಪ್ಳಿ ರೇಂದ್ರಾವತಿ ದೇವಯ್ಯ.
0: ರೇಂದ್ರಾವತಿ
1: ಹೊಸಬರು ಅನ್ಸುತ್ತಲ್ಲ.
2: ಇಂದ್ರಾವತಿ.
0: ಇಂದ್ರಾವತಿ ದೇವಯ್ಯವತಿ. ಯಾವ ಗೀತೆ ಹಾಡ್ತೀರಾ ಇವತ್ತು?
2: ನಾನು ರಾಗಿ ಬೀಸೋ ಪದ ಹೇಳ್ಬಹುದಾ?
0: ಹಾಡ್ಬೋದು, ಹಾಡಿ. ನಿಮಗೆ 5 ನಿಮಿಷ ಕಾಲಾವಕಾಶ ಇರುತ್ತೆ.
1: ಶುರು.

ನದೇವು ಸೊಲ್ಲೋ ಸೊಲ್ಲಿಗೆ ನೆನದೇವು ಅಕ್ಕಿ ಒರಳಿಗೆ ಹುಯ್ದು ಅಪ್ಪ ನೆನದೇವು ಅಕ್ಕ ಮಹಾದೇವಿ ಗಿರಿಜೆಯ.

0: ಸರಿ ಮೇಡಮ್, ಧನ್ಯವಾದಗಳು.
1: ಹಲೋ,
2: ಹಲೋ,
1: ನಮಸ್ತೆ, ಯಾರು ಮಾತಾಡ್ತಿರೋದು ಹಾಗೂ ಎಲ್ಲಿಂದ?
2: ನಮಸ್ತೆ ಸರ್, ನಾನು ಅಮ್ಮಣ್ಣಿ ಕಾರ್ಕಳದಿಂದ.
1: ಅಮ್ಮಣ್ಣಿಯವರು ಕಾರ್ಕಳದಿಂದ. ಯಾವ ಗೀತೆ ಹಾಡ್ತೀರಿ ಇವತ್ತು?
2: ನಾನಿವತ್ತು ಒಂದು ಭಾವಗೀತೆ ಹಾಡ್ತೇನೆ.
1: ಹಾಂ, ರಚನೆ?
2: ರಚನೆ ಶಿವರುದ್ರಪ್ಪ.
1: ಹಾಂ, ಹಾಡಿ. 5 ನಿಮಿಷ ಕಾಲಾವಕಾಶ ಇರುತ್ತೆ ನಿಮಗೆ.
2: ಮೇಡಮ್ ನಮಸ್ತೆ.
1: ನಮಸ್ತೆ ಅಮ್ಮಣ್ಣಿಯವರೇ, ನಮಸ್ಕಾರ.
2: ಹಾಂ,
1: 5 ನಿಮಿಷ ಇರುತ್ತೆ ನಿಮಗೆ ಕಾಲಾವಕಾಶ.

0: ಆಯ್ತು ಮೇಡಮ್.
1: ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ನಶಿಸಿ ಹೋಗ್ತಾ ಇದೆ ಇಂತ ಹಾಡುಗಳು
2: ಹೌದು
1: ನಮ್ಮ ಆಕಾಶವಾಣಿ ಮುಖಾಂತರ ಕೇಳೋ ಹಾಗಾಯ್ತು.
2: ಹೌದು ನೋಡಿ, ನಾವು ಸಮಯನೇ ಮರೆಯುತ್ತಾ ಇದ್ದೀವಿ. ಅವ್ರು ಹಾಡ್ತಾ ಹಾಡ್ತಾ ನಮ್ಮನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ.
1: ನಿಜ
2: ನೋಡಿ, ನಮ್ಮ ಅವಿನಾಶ್ ಕಣ್ಣಲ್ಲಿ ನೀರ್ ಬಂತು. ಅಷ್ಟು ಅಷ್ಟು ರೀತಿಯಲ್ಲಿ ಭಾವುಕತೆಯನ್ನ ಹುಟ್ಟಿಸಿದೆ ನಿಮ್ಮ ಗಾನ.
0: ಹೌದಾ ಮೇಡಮ್?
2: ಧನ್ಯವಾದ ನಿಮ್ಮ ಪ್ರಯತ್ನಕ್ಕೆ. ಶುಭವಾಗ್ಲಿ. ನಮಸ್ಕಾರ.

0: ಹೆದರಿಕೆ ಆಗ್ತಿದೆಯಾ?
1: 2 ನಿಮಿಷ ನಮಗೆ ಬಿಟ್ಕೊಟ್ಟಿದ್ದಾರೆ ಅಮ್ಮಣ್ಣಿಯವರೇ. ಹಲೋ,
2: ಹಲೋ,
1: ಸ್ವಲ್ಪ ಜೋರಾಗಿ ಮಾತಾಡಿ.
0: ಮುಂದಿನ ಬಾರಿ ಇನ್ನಷ್ಟು
1: ಅದು ಇಲ್ಲ, ನೀವು ಚೆನ್ನಾಗಿ ಹಾಡ್ತೀರಿ, ನೆಟ್ವರ್ಕ್ ಇರೋ ಕಡೆ ನೀವು ಅಭ್ಯಾಸ ಮಾಡಿ ಹಾಡಬೇಕು.
0: ಕಳೆದ ಬಾರಿ ಅದು
1: ನೆಟ್ವರ್ಕ್ ಸಮಸ್ಯೆಯಿಂದ ಆ ಪದಗಳು ಕೇಳಿಸಲ್ಲ. ಈಗ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ರಚನೆಯನ್ನು ಹಾಡಿದ್ರು ಅಲ್ವಾ ಅವರು?
0: ಅಲ್ಲ ಅಲ್ಲ.
1: ಹೌದಾ? ಅವರು ಡಾಕ್ಟರ್ ಜಿ ಎಸ್ ಅಂತ ಹೇಳಲಿಲ್ಲ, ಹಾಗಾಗಿ ರಾಷ್ಟ್ರಕವಿಗಳು. ಅಮ್ಮಣ್ಣಿಯವರೇ, ಹೀಗೆ ಪ್ರಯತ್ನ ಸಾಗಲಿ, ಧೈರ್ಯ ತಗೊಳ್ಳಿ, ಒಂದು ವಾರ ಸಮಯ ಇದೆ. ಧನ್ಯವಾದ, ನಮಸ್ಕಾರ.
0: ಹಲೋ,
3: ಹಲೋ,
0: ನಮಸ್ತೆ. ಯಾರು ಹಾಗೆ ಇಲ್ಲಿಂದ?
3: ನಮಸ್ತೆ ಸರ್, ನಾನು ಪಡಿಕ್ಕಿಂದ ಮಾಧವ ಚಂದ ಮಾತಾಡ್ತಿರೋದು.
1: ಯಾವ ಹಾಡು ಹಾಡ್ತೀರಿ?
3: ಈಗ ಎಲ್ಲರೂ ಭಾವಗೀತೆ, ಜಾನಪದ ಗೀತೆ, ಭಕ್ತಿ ಗೀತೆ ಹಾಡಿದ್ದಾರೆ.
1: ಹೌದು.
3: ಈಗ ನನ್ನ ಹತ್ರ ನೀವು ಸ್ಪೆಷಲ್ ಆಗಿ ಕೇಳಬೇಕು, ನಿಮಗೆ ಏನು ಬೇಕೋ ಅದನ್ನ ಹಾಡ್ತೇನೆ.
1: ಅಲ್ಲ, ನಿಯಮ ಇರುವಂತದ್ದೇ ನೀವು ಹಾಡ್ಬೇಕು.
3: ಅಲ್ಲ, ಈಗ ರಂಗಗೀತೆ ಇರ್ಬೋದು,
0: ನಾವು ಕೇಳಿದ ಹಾಡ್ತೀರ.
1: ಅಲ್ಲ, ಇವಾಗ ನಾವು ಹೇಳಲ್ಲ ಅದನ್ನ, ಶ್ರೋತೃಗಳ ಅಭಿಪ್ರಾಯಕ್ಕೆ ಬಿಟ್ಟಂತದ್ದು. ನಿಮಗೆ ಯಾವ ಹಾಡು ಹಾಡ್ಬೇಕು ಅಂತ ಕರೆ ಮಾಡಿದ್ದೀರಿ?
3: ಮೇಡಮ್, ಹಾಗಾದ್ರೆ ಈಗ ನಾನೊಂದು ಕೆಲಸ ಮಾಡ್ತೇನೆ. ಜಿ ಕಾಳಿಂಗನವರು ಹಾಡಿರ್ತಕ್ಕಂತ ಒಂದು ಯಕ್ಷಗಾನದ ಹಾಡನ್ನ ಹಾಡ್ತೇನೆ.
1: ಹಾಡಿ ಸರ್,
0: ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ.
1: ಈಗ ಶುರು.
3: ಅರಳಿದ ಸುಮಧುಳು ದುಂಬಿಗಳು

ಬುಂದಿಗಳು ಮಧುವಾಗಿರುತ್ತೆ ನಾಟ ಬೆರೆಯುತ್ತೀರಿ ನೋಡ ನೋಡ ನಿಲಗಗಳು ಮೆಗಗಳು ಮಲ್ಲಿಕಾನತೆಗಳು ಮಾಮರಾಮ ನಲ್ಲನೆ ಅರಸಿದೆ ನೆಲ್ಲ ಮೆಲ್ಲ ಮೆಲ್ಲ ಮೆಲ್ಲನೆ ಅರಸಿದೆ ನೋಡ ನೋಡ.

0: नीला गगना दौड़ू, नीला गगना दौड़ू, नीला गगना दौड़ू, वेग चला वेग चला वेग चला। ಹಲೋ
1: ಹಲೋ, ಪ್ರಸಂಗ ಹೇಳಿ ಆ ನಂತರ ನೀವು ಪ್ರಸ್ತುತ ಪಡಿಸಿದ್ರೆ ಚೆನ್ನಾಗಿರ್ತಿತ್ತು.
0: ಹಾ, ಇದು ವಿಶ್ವಾಮಿತ್ರ ಮೇನಕ್ಕಿ.
1: ಹಾ, ಅದನ್ನ ಆರಂಭದಲ್ಲಿ ಹೇಳಿ, ಯಕ್ಷಗಾನ ಕಲೆಯಲ್ಲಿ ಪ್ರಸಂಗ ಹೇಳಿ ನಂತರ ಗೀತೆಯನ್ನ ಹಾಡಿದ್ರೆ ಅದಕ್ಕೊಂದು ಲಕ್ಷಣ ಅಲ್ವಾ?
0: ಹಾ ಹೌದು, ವಿಷಯಗಳು ಹೌದು.
1: ಹಾ,
0: ಆದ್ರೆ ಬಾಕಿಳಿದವರಿಗೆ ಅವಕಾಶದ ವಂಚಿತರ ಆಗಬಾರ್ದಲ್ಲ.
1: ಅಲ್ಲ, ಇನ್ನು 2 ನಿಮಿಷ ಇತ್ತು ನಿಮಗೆ ಸಮಯ, ಹಾಗಾಗಿ ಮಾತನಾಡಿಸಿದ್ದು.
0: ಹಾಗಾದ್ರೆ 5 ನಿಮಿಷ ಹೊಸದಾಗಿ ಕೊಡಿ ನನಗೆ.
1: ಆಯ್ತು, ಈಗ ಸಮಯ ಆಯ್ತು.
2: ಮುಂದಿನ ಭಾನುವಾರ
1: ಪ್ರಸಂಗ ಹೇಳಿ ನೀವು ಅದು ಹಾಡಿದ್ರೆ ಚೆನ್ನಾಗಿರುತ್ತೆ, ಯಕ್ಷಗಾನ ಹಾಡನ್ನ.
0: ಹಾಡುಗಳು ಚೆನ್ನಾಗಿತ್ತ?
1: ಯಾವುದು
0: ಇದು? ನೀಲಗಗನದೊಳು ಮೇಘಗಳ.
1: ಚೆನ್ನಾಗಿ ಹಾಡಿದ್ರಲ್ಲ, ಏನು ಹೇಳಲಿಲ್ಲ ಅಂತ ನೀವು ನಾನು ಚೆನ್ನಾಗಿ ಹಾಡಿಲ್ವೇನೋ ಅಂತ ಅನ್ಕೊಳ್ಬೇಡಿ, ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದೀರಿ.
0: ಧನ್ಯವಾದಗಳು ಬಂತ.
1: ಹಾ,
0: ಆವಾಗ ನಾವು ಪುನೀತರಾಗ್ತೇವೆ ಅಂತ ಅದರ ಅರ್ಥ
1: ಇಲ್ಲ. ಇಲ್ಲ, ಅರ್ಥಪೂರ್ಣವಾಗಿ ಹಾಡಿದ್ದೀರಿ. ಹಾ, ಧನ್ಯವಾದ ತಮಗೆ, ತಮ್ಮ ಪ್ರಯತ್ನಕ್ಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ಕಾರ.
2: ಹಲೋ
1: ಹಲೋ, ನಮಸ್ತೆ.
2: ಯಾರು ಮಾತಾಡ್ತಿರೋದು?
3: ಸತೀಶ್ ಅಂತ, ಕಾಸರಗೋಡಿಂದ.
2: ಸತೀಶ್ ಅವರು ಕಾರ್ಕಳದಿಂದ?
3: ಕಾಸರಗೋಡಿಂದ.
2: ಕಾಸರಗೋಡಿಂದ ಯಾವ ಗೀತೆ ಹಾಡ್ತಿರವತ್ತು?
3: ನಾನೊಂದು ಭಕ್ತಿ ಗೀತೆ ಹಾಡ್ತೀನಿ.
2: ಹಾ, ಯಾರ ರಚನೆ
3: ಅದು? ರಚನೆ ಸರಿ ಗೊತ್ತಿಲ್ಲ, ಅದು ದಾಸರ ಪದ. ಅದು
2: ದಾಸರ ಪದ. ಹಾ, ಹಾಡಿ, ನಿಮಗೆ 5 ನಿಮಿಷ ಕಾಲಾವಕಾಶ ಇರುತ್ತೆ.
3: ಭೂಷಣಕ್ಕೆ ಭೂಷಣ ಇದು ಭೂಷಣ, ಭೂಷಣಕ್ಕೆ ಭೂಷಣ ಇದು ಭೂಷಣ, ಶೇಷಗಿರಿ ವಾಸ ಶ್ರೀವರ ವೆಂಕಟೇಶ, ಶೇಷಗಿರಿವಾಸ ಶ್ರೀವರ ವೆಂಕಟೇಶ, ಶೇಷಗಿರಿವಾಸ ಶ್ರೀವರ ವೆಂಕಟೇಶ.

ನಾರಾಯಣ ನಾಮ ತಾರಕಿ ಭೂಷಣ ಹರಿಯಾತ್ರೆಯೋ ನಾರಕಿ ಭೂಷಣ ನಾರಾಯಣ ನಾಮ ತಾರಕಿ ಭೂಷಣ

ಗಂಗನೋಡೋದಿತ್ತನಿಗೆ ಭೂಷಣ ಮಂಗಳಂಗತಿ ಮಣಿವ ತಿರಭೂಷಣ ರಂಗನನ್ನು ನೋಡುವಂತೆ ತನ್ನಿಗೆ ಭೂಷಣ ಮಂಗಳಾಂಗದಿ ಮಣಿವ ಶಿರ

ಗಾನವಿಭೂಷಣಂ ಇರುವ ಹಸ್ತಗಳಿಗೆ ಮಾನವಿಭೂಷಣ ಮಾನವರಿಗೆ ಗಾನವಿಭೂಷಣ ಇರುವ ಹಸ್ತಗಳಿಗೆ ಮಾನವಿಭೂಷಣ ಮಾನವರಿಗೆ ಜ್ಞಾನವಿಭೂಷಣ ಮುನಿಯೋ ಜೀವ.

0: శ్రేష్ఠగిరి వాస శ్రీవరవేంకటేశ శ్రేష్ఠగిరి వాస శ్రీవరవేంకటేశ శేషగిరి వాస శ్రీవర వెంకటేశ భూషణస్య భూషణా ఇదు భూషణ భూషణస్య భూషణా ఇదు భూషణ.
1: ಸಮಯ ಮುಕ್ತಾಯವಾಯಿತು.
0: ಥ್ಯಾಂಕ್ ಯು
1: ಸತೀಶ್ ಕುಮಾರ್ ಅಲ್ವಾ?
0: ಸತೀಶ್
1: ಸತೀಶ್ ಹಾಂ, ಬಹಳ ದೂರದಿಂದ ಕರೆ ಮಾಡಿದ್ದೀರಿ.
0: ಹೌದು.
2: ಹ್ಮ್, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ. ಹಲೋ
3: ಹಲೋ, ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ.
2: ಹಾಂ, ಯಾವ ಗೀತೆ ಕಲ್ತಿದ್ದೀರಿ ಇವತ್ತು ನೀವು?
3: ಚಿತ್ರಗೀತೆಯಲ್ಲಿ ಭಕ್ತಿಗೀತೆ ಹಾಡ್ತೇನೆ ಸರ್. ಉದಯಶಂಕರ್ ರಚನೆ ಮಾಡಿದ್ದು, ಜಾಣಕೆಮ್ಮನವರು ಹಾಡಿದ್ದು.
1: ಚಿ ಉದಯಶಂಕರ್ ಅವ್ರದ್ದು.
3: ಹೌದು.
1: ಹ್ಞೂ, ಹಾಡಿ.
3: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ, ಹಾಡಿ. ಇವಾಗ ಸಮಯ ಶುರು.
3: ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಳ ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಂಗಿಸಿ ಮಾತುಗಳ ಕಾನಿನ ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಲಿಂಗನ ಸಿರದಿ ಕುಂಡಾಡಿದ ಪಾದ ಕಾನನದಿ ಕಲ್ಲಾದ ಮುನಿ ಸತಿಯ ಜೀವನ ತಂದ ಕಾನೆಳು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪ ನಿಧಿ ಕಲ್ಲಾದ ಮುನಿ ಸತಿಗೆ ಜೀವ ಜನಿಸಿದಂತ ಪಾವನ ದೀನ ನಂಬಿದೆ ನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಳ.
1: ಸುಸ್ತಾಗ್ಬಿಟ್ರಲ್ಲ ಸರಸ್ವತಿ ಅವರೇ,
2: ಉಸಿರುಗಟ್ಟ ಹಾಡ್ಬಿಟ್ರು.
1: ಉಸಿರುಗಟ್ಟ ಮಾಡಿಲ್ವಾ ಮಧ್ಯಾಹ್ನ? ಈಗ ನಿಮ್ಮ ಹಿಂದೆ ಅಂದ್ರೆ ನಿಮಗೂ ಹಿಂದೆ ಒಬ್ರು ಹಾಡಿದ್ರು ಕಾಸರಗೋಡಿಂದ ಸತೀಶ್ ಅಂತ. ಅವರು ನಿಧಾನಕ್ಕೆ ಧೈರ್ಯ ತಂದ್ಕೊಂಡು ಬಹಳ ಚಂದ ಹಾಡಿದ್ರು. ಎಲ್ಲ ಪ್ರತಿಯೊಬ್ರು ಕೂಡ, ಒಬ್ರೇ ಅಂತ ಅಲ್ಲ, ಪ್ರತಿಯೊಬ್ರು ಕೂಡ. ನೀವು ಸ್ವಲ್ಪ ಸುಸ್ತಾಗ್ತಾ ಇದ್ದೀರಾ? ಹಾ, ಊಟ ಮಾಡಿ ಚೆನ್ನಾಗಿ.
3: ಊಟ ಮಾಡಿದ್ದೇನೆ ಮೇಡಮ್.
1: ಶಕ್ತಿ ಬೇಕಲ್ಲ.
3: ಅಲ್ಲ, ಶಕ್ತಿ ಅಲ್ಲ, ಕೆಲಸ ಎಲ್ಲ ಉಂಟಲ್ಲ, ಸಂಜೆ ತುಂಬಾ ಕೆಲಸ ಇರ್ತದೆ ಮೇಡಮ್. ಹಾಗೆಲ್ಲ ಕೆಲಸ ಮಾಡಿ ಬಂದು ಈಗ ಟ್ರೈ ಮಾಡಿದೆ.
1: ಹ್ಮ್,
2: ಹೀಗೆ ಕರೆ
1: ಮಾಡ್ತಾ ಇರ್ತಾರೆ ಸರಸ್ವತಿ ಅವರು. ಇನ್ನು ನಾಳಿನ ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ಅವರು ಏನಾದ್ರು ಒಂದು ತಿನಿಸು ತಯಾರು ಮಾಡೋದು ಹೇಗೆ ಅಂತ ಹೇಳೋದ್ ನೋಡ್ಕೊಳ್ಳಿ ಅವರು. ಸರಸ್ವತಿ ಅವರೇ,
2: ಚಿತ್ರಕವಿರಿಗೂ ಕರೆ ಮಾಡೇ ಮಾಡ್ತಾರೆ.
3: ತುಂಬಾ ಖುಷಿ ಆಗ್ತದೆ ಅಂತ ಎಲ್ಲರಿಗೂ.
1: ಹಾ,
3: ಎಲ್ಲರಿಗೂ ನಮ್ಮ ಊರಿನಲ್ಲಿ ತುಂಬಾ ಖುಷಿ ಆಗ್ತದೆ. ನಿಮ್ಮ ಹಾಡು ಇವತ್ತು ಹಾಡಾಡಿದ್ದೀರಿ, ಅದು ಸಹ ತುಂಬಾ ಖುಷಿ ಆಗಿದೆ.
1: ತುಂಬಾ ಸಂತೋಷ ಆಯ್ತಾ? ತುಂಬಾ ಖುಷಿ ಆಯ್ತು ನಮಗೂ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು.
3: ಮೊನ್ನೆ ಇವರು ಜಗದೀಶ್ವರ ಆರೋಗ್ಯದ ವಿಷಯವನ್ನು ಹೇಳಿದ್ರು, ಸಂದರ್ಶನ ಮಾಡಿದ್ರು, ಅದು ಸಹ ತುಂಬಾ ಖುಷಿ ಮೇಡಮ್. ಎಲ್ಲಾ ಕಡೆಯಲ್ಲಿ ಸಿಕ್ಕಾಕ್ಪಟ್ಟೆ ಕಸಗಳನ್ನ ಹಾಕುವುದು ಅದೆಲ್ಲ ನಿಲ್ಲಿಸ್ತಾರೆ. ಕೇಳಿ ಸ್ವಲ್ಪ ಡೆಂಗು ಜ್ವರ ಬರುವುದು ಕಮ್ಮಿ ಆಗ್ತದೆ.
1: ಆಯ್ತು, ತುಂಬಾ ಸಂತೋಷ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ.
2: ಹಲೋ
4: ಹಲೋ,
2: ನಮಸ್ತೆ, ಯಾರು ಮಾತಾಡ್ತಿರೋದು?
4: ನಮಸ್ಕಾರಗಳು, ನಾನು ಸತೀಶ್ ಕುಮಾರ್ ಅಂತ.
2: ಸತೀಶ್ ಕುಮಾರ್?
1: ಸತೀಶ್ ಕುಮಾರ್,
4: ಸಾಲಿಗ್ರಾಮ ಉಡುಪಿ.
2: ಯಾವ ಗೀತೆ ಹಾಡ್ತೀರಿ ಇವತ್ತು?
4: ಹಾಡು ಒಂದು ಭಾವಗೀತೆ ಹಾಡುವ.
2: ರಚನೆ ಯಾರು?
4: ರಚನೆ ಅದು ಲೇಲಾಡಿ ಲಕ್ಷ್ಮೀನಾರಾಯಣ್ ಭಟ್.
2: 5 ನಿಮಿಷ ಕಾಲಾವಕಾಶ ಇರುತ್ತೆ ನಿಮಗೆ, ಹಾಡಿ.
1: ಈಗ ಶುರು.
5: ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ. ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ.

ಬೆಳೆಯಿರಿ ಹಸಿರನು, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಪ್ರೀತಿಯ ಮಳೆ ಸುರಿಸಿ, ಪ್ರೀತಿ ಸುರಿಸಿ, ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ನೀಯುವ ಮುಗಿಲಿನಲಿ, ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ಯುವ ಮುಗಿಲಿನಲಿ, ತವರಿನೆದೆಗೆ ತಂಪೆರೆಯುವ ಬೇಗದ ತವರಿನೆದೆ

0: ನೆನೆದೆಗೆ ಕರೆಯುವೆ ಕೈದೀಸಿ, ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈದೀಸಿ. ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಪ್ರೀತಿಯ ಮಳೆ ಸುರಿಸಿ, ಪ್ರೀತಿಯ ಮಳೆ ಸುರಿಸಿ. ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈದೀಸಿ, ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈದೀಸಿ.
1: ಧನ್ಯವಾದ ಸತೀಶ್ ಕುಮಾರ್ ಅವರೇ.
2: ಆಯ್ತು, ಅಂದ್ರೆ ಹಾಡು ಇನ್ನು ಚರಣ ಎರಡು ಇದೆ, ಅದು ಸಾಕು ಅಂತ ನಿಲ್ಸಿದೆ.
1: ಅಲ್ಲ, ತುಂಬಾ ಸಂತೋಷ. ಈಗ ಇನ್ನೊಬ್ರು ಕರೆ ಮಾಡ್ತಾರೆ ಈಗ.
2: ಆಯ್ತು, ಯಾಕೆ ಗೊತ್ತಾ, ಅಂದ್ರೆ ಹೆಚ್ಚು ಜನ ಭಾಗವಹಿಸಿದಷ್ಟು ಕಾರ್ಯಕ್ರಮಕ್ಕೊಂದು ಹೊಸ ರಂಗ.
1: ಹೌದು ಹೌದು, ಅದಕ್ಕೆ ಸಮಯ ನಿಗದಿ ಮಾಡಿರುವಂತದ್ದು.
2: ಬ್ಯೂಟಿಫುಲ್ ಆಗಿ ನಡೆಸಿ ಬರ್ತಾ ಇದ್ದೀರಿ.
1: ನಮಸ್ಕಾರ, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ.
3: ಕಾರ್ಯಕ್ರಮದ ಕೊನೆಯ ಕರೆ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
4: ಸರ್ ನಮಸ್ತೆ ಸರ್, ನನ್ನದೊಂದು ರಾಂಗ್ ಆಗಿತ್ತು. ನಾನು ಅಮ್ಮನ ಕಾರ್ಕಳದಿಂದ, ಅದು ಸುಬ್ರಹ್ಮಣ್ಯ ಚಕ್ಕಡಿ ಅವರದ್ದು ಕವನ ಅಂತ ಹೇಳಿಕ್ಕೆ. ಸೋ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ.
1: ನಿಮ್ಮ ಸ್ಪಷ್ಟೀಕರಣಕ್ಕೆ ಧನ್ಯವಾದ.
4: ಧನ್ಯವಾದಗಳು.
1: ನಮಸ್ಕಾರ.
3: ಹಲೋ ಹಲೋ
5: ಹಲೋ
3: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
5: ಮೇಡಮ್, ನಾನು ಪ್ರಿಯಪಟ್ಟಣದಿಂದ.
3: ಪ್ರಿಯಪಟ್ಟಣದಿಂದ ಯಾರು?
5: ಆರಿಫುಲ್ಲಾ ಖಾನ್.
3: ಯಾರು? ಅರಿಫುಲ್ಲಾ ಖಾನ್ ಅವರು. ಯಾವ ಗೀತೆ ಹಾಡ್ತೀರ ಇವತ್ತು? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು.
5: ಮೊಹಮ್ಮದ್ ರಫಿ.
1: ಅಲ್ಲ, ಯಾವ ಹಾಡು? ಭಕ್ತಿ ಗೀತೆನಾ, ಭಾವಗೀತೆನಾ, ಜನಪದ ಗೀತೆ?
5: ಮೊಹಮ್ಮದ್ ರಫಿ ಸಾಂಗ್.
1: ಅಲ್ಲ, ಹಿಂದಿ ಹಾಡಾ? ಇಲ್ಲ, ಹಿಂದಿ ಹಾಡಲು ಇಲ್ಲಿ ಅವಕಾಶ ಇಲ್ವಲ್ಲ, ಕ್ಷಮಿಸಿ. ಜನಪದ ಗೀತೆ ಹಾಡ್ತೀರಾ? ಅಲ್ಲ, ಒಂದು ನಿಯಮ ಇದೆ ಅಲ್ವಾ, ಆ ಹಾಡುಗಳನ್ನೇ ಹಾಡ್ಬೇಕು. ದಯವಿಟ್ಟು ಕ್ಷಮಿಸಿ.
3: ಹಲೋ
6: ಹಲೋ,
3: ನಮಸ್ತೆ, ಯಾರು ಮಾತಾಡ್ತಿರೋದು?
6: ನಾನು ವಾಣಿ ಚಂಗಮ್ಮ.
3: ವಾಣಿ ಅವರೇ,
1: ಕಾರ್ಯಕ್ರಮದ ಕಡೆಯ ಕರೆ.
3: ಹೌದು, ಯಾವ ಗೀತೆ ಹಾಡ್ತಾ ಇದ್ದೀರಿ ಇವತ್ತು ವಾಣಿ ಅವರೇ? ಹಾಡಿ ಹಾಡಿ.
6: ಕಾಲ ಕಳೆದಿರಲ್ಲ, ಧ್ಯಾನ ಬರಲಿಲ್ಲ. ಕಾಲ ಕಳೆದಿರಲ್ಲ, ಜ್ಞಾನ ಬರಲಿಲ್ಲ. ಕಾವಲ ಯಮನರು ಕರೆಯ ಬಂದರ, ಏನು ಹೇಳುವೆ ಮೋಡ, ಏನು

0: ಇಲ್ಲದಿದ್ದರೆ ಮಂಗರಾದಿರಲ್ಲ, ಮಂಗರಾದಿರಲ್ಲ. ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಮೇಲೆ ಕಣ್ಣು, ಹಗಲು ಇರುಳು ಜ್ಞಾನದೊಳಗೆ ಜ್ಞಾನದ ಮೇಲೆ ಮಣ್ಣು, ಜ್ಞಾನದ ಮೇಲೆ ಕಣ್ಣು. ಹಲೋ.
1: ತುಂಬಾ ಚೆನ್ನಾಗಿ ಹಾಡಿದ್ರಿ. ಓ, ಬೇಗ ಮುಗಿಸ್ತ್ರಿ ನೋಡಿ, ಎಷ್ಟು ಸಹಕಾರ ಕೊಡ್ತಾರೆ. ಧನ್ಯವಾದ ವಾಣಿಯವರೇ, ನಮಸ್ಕಾರ. ಇನ್ನು ಅವಿನಾಶ್, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಸಾಕಷ್ಟು ಶ್ರೋತೃಗಳು ಪ್ರಯತ್ನ ಮಾಡ್ತಾ ಇದ್ರು, ಆದರೆ ಕರೆ ಸಿಕ್ಕಿಲ್ಲ. ಜೊತೆಗೆ ಒಂದು ಸಂತೋಷದ ಸಂಗತಿ ಅಂತ ಅಂದರೆ, ಒಂದು ಈ ಕಾರ್ಯಕ್ರಮ ಅಂತ ಅಂದಾಗ ಸಹಕಾರ ಮೊದಲು. ಯಾವುದೇ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಸಿಕ್ಕಿದಾಗ ಆ ಕಾರ್ಯಕ್ರಮ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಯಶಸ್ವಿಯಾಗಿ. ಬಹಳಷ್ಟು

0: ಶ್ರೋತೃಗಳು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತು, ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ. ಮತ್ತೆ ಬೇರೆ ಶ್ರೋತೃ ಕೂಡ ಹಾಡ್ಲಿ ಅಂತ ಪ್ರೋತ್ಸಾಹವನ್ನ ಕೊಟ್ರು, ಬೇಗ ಮುಗಿಸ್ತ್ರು ಕೂಡ ಅವರ ಒಂದು ತಮ್ಮ ಸ್ವಂತ ಅಭಿಪ್ರಾಯದಿಂದ, ಸ್ವಂತ ಪ್ರಯತ್ನದಿಂದ. ಮತ್ತೆ ಒಬ್ರು ಅಮ್ಮಣ್ಣಿಯವರು ಕೂಡ
1: ಹೇಳಿದ್ರು,
0: ಸರಿಪಡಿಸ್ತರು. ನಿಜವಾಗಿ ಇವೆಲ್ಲವೂ ಕೂಡ ಒಂದು ಕಲಿಯುವಂತಹದ್ದು, ಕಲಿಯುತ್ತಾ ನಲಿಯುತ್ತಾ ನಡೆಯುವಂತಹದ್ದೇ ಜೀವನದ ಒಂದು ಸಂದೇಶ ಅಂತ ಹೇಳ್ಬೋದು. ಇನ್ನು ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಕೊಟ್ಟಂತವರು,
1: ತಾಂತ್ರಿಕ ಸಹಕಾರ ರಂಜಿತ್ ಕುಮಾರ್ ಹಾಗೂ ನಾಗರಾಜ್ ಕೇಟಿ.
0: ಒಂದು ಮಾತಿದೆ, ಕಬ್ಬಿಣವು ತುಕ್ಕಿನಿಂದ ನಾಶವಾಗುವಂತೆ ಮಾನವನು ಅಸೂಯೆಯಿಂದ ಹಾಳಾಗುತ್ತಾನೆ. ಏನ್ ಹೇಳಿ, ಕಬ್ಬಿಣವು ತುಕ್ಕಿನಿಂದ ನಾಶವಾಗುವಂತೆ ಮಾನವನು ಅಸೂಯೆಯಿಂದ ಹಾಳಾಗುತ್ತಾನೆ. ಹೀಗೆಂದವರು ಟಿ ಎಸ್ ಫಯಾಜ್. ಅಂದ್ರೆ ತುಕ್ಕು ಹಿಡಿಯೋದು ಬೇಡ, ಸೋಮಾರಿತನ ತುಕ್ಕು ಹಿಡಿಯೋದು ಅಂತ ಅಂದ್ರೆ ಬೇಡ. ನಮ್ಮ ಹೊಸ ಹೊಸ ಶ್ರೋತೃಗಳ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ನೀವು ಸಮಯ ನೋಡಿ ನೋಡಿ ಎದೆ ಬಡಿತ ಜಾಸ್ತಿ ಮಾಡ್ತಾ ಇದ್ದೀರಿ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಸೂಕ್ಷ್ಮ ಮನಸ್ಸು ಪ್ರತಿಯೊಬ್ಬರದು ಕೂಡ, ಏನಾದರೂ ಒಂದು ಮನಸ್ಸಿಗೆ ನೋವುಂಟು ಮಾಡ್ಕೊಳ್ಬಾರದು. ಇದೆಲ್ಲವೂ ಕೂಡ ಮನರಂಜನೆಗೆ, ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂತಹ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಗೀತಾ ಮಾಧುರ್ಯ ಕಾರ್ಯಕ್ರಮ ಮೂಡಿರುವಂಥದ್ದು, ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಾರ ಒಂದು ವಾರ ಸಮಯ ಇರುತ್ತೆ, ಪೂರಾ ಅವರು ಪ್ರಯತ್ನ ಪಡಲಿ ಮತ್ತೆ ಆದಷ್ಟು ತಪ್ಪುಗಳು ಆಗದ ಹಾಗೆ ಎಚ್ಚರವನ್ನ ವಹಿಸ್ಲಿ ಅಂತ ಹೇಳ್ತಾ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಸಹಕಾರ ನೀಡಿದಂತಹ ಅವಿನಾಶ್ ಕೆ ಎಲ್ ನಿರೂಪಕರಿಗೆ ಕೂಡ ಧನ್ಯವಾದಗಳು. ನಮಸ್ಕಾರ, ಶುಭ ಸಂಜೆಯ ಸಮಯ.
2: ಇದುವರೆಗೆ
3: ಗೀತಮಾಧುರ್ಯ
2: ವೈವಿಧ್ಯಮಯ ಗೀತೆಗಳ ಪೂರಣ ಕಾರ್ಯಕ್ರಮ ಪ್ರಸಾರವಾಯಿತು.
4: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
2: ನಿರ್ವಹಣೆ ಎಂ ಶಕುಂತಲಾ.
4: ಎಲ್ಲ ಮರೆತು ಈ ಹಾಡ ಕೇಳುತ್ತಿಗೆ ನಿಮ್ಮ ಪ್ರೀತಿಗೆಂದು.
2: ಇದಾಗಿತ್ತು ಇಂದಿನ ಗೀತಮಾಧುರ್ಯ.

0: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:01:36.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
3: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
5: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ಕೈಯಲ್ಲಿ ಉಳಿದಂತಹ ಕಲ್ಲು ಅವನನ್ನೇ ಅಣುಕಿಸಿ ನಕ್ಕಂತಾಯ್ತಂತೆ. ಎದೆ ಬಡಿದುಕೊಂಡ, ಅಯ್ಯಯ್ಯೋ ಅಂತ ಬೊಬ್ಬಿಟ್ಟ. ಕೈಗೆ ಬಂದಿದ್ದ ಅದೃಷ್ಟವನ್ನ ನೀರಿಗೆ ಎಸೆದಿದ್ದ. ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿನ ಯುವ

0: ಸಮೂಹಕ್ಕೆ ನೀತಿ ಹೇಳುವಂತಹ ಕಿವಿ ಮಾತಾಗಿರುವಂತಹ ಆಯ್ದ ಕಥೆಗಳು ಪ್ರಸಾರ ಆಗ್ತಾ ಇದೆ. ಯಾರು ಎಷ್ಟೇ ತಿಳಿದುಕೊಂಡರೂ ಒಂದು ಸಾಗರವಾಗಲು ಅಸಾಧ್ಯ. ಜ್ಞಾನವೆಂಬ ಸಾಗರದಿಂದ ಎಷ್ಟು ಸಾಧ್ಯವೋ ಅಷ್ಟು ಪಡೆಯಬೇಕು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಆ ಆಭರಣದ ಅಂಗಡಿಯವನಿಗೆ ಈ ವಜ್ರದಲ್ಲಿ ಸಣ್ಣದೊಂದು ಬಿರುಕು ಬಂದರೂ ಕೂಡ ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಎಂದು ಗೊತ್ತಿದೆ. ಯುವ ಸ್ನೇಹಿತರೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ಸಮಯ ಇಂದು ಸಂಜೆ 5 ಗಂಟೆಗೆ.
1: ಯುವವಾಣಿ, ಇದು ನಿಮ್ಮ ವಾಣಿ.
2: ಸಮಯ 4:04:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಭಾವಯಾನ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ, ಸ್ವಾಗತ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಶ್ರೋತೃಗಳೇ, ಕವಿಯ ಕೆಲಸ ಸಾರ್ಥಕವಾಗುವುದು ಅವನ ಸೃಷ್ಟಿ ಸಹೃದಯನ ಹೃದಯದಲ್ಲಿ ಮತ್ತೆ ನೆಲೆಗೊಂಡಾಗ. ಸಹೃದಯನಿಗೆ ಆಗುವ ಸಂತೋಷ ಕವಿಗೆ ಹೊಸ ಪ್ರೇರಣೆ. ಇಂದು ಕೆಲವು ಸುಮಧುರ ಗೀತೆಗಳನ್ನು ಆಲಿಸ್ತಾ ಕವಿ ಕಾವ್ಯದ ಆಶಯ ಮತ್ತು ಇಂಗಿತವನ್ನು ಅರಿಯೋಣ. ನಮ್ಮ ಅಂತರಂಗದ ಕನ್ನಡಿಯನ್ನು ಇನ್ನಷ್ಟು ಉಜ್ವಲಗೊಳಿಸೋಣ. ಕನ್ನಡ ಸಾಹಿತ್ಯದಲ್ಲಿ ತಾತ್ವಿಕ ಚಿಂತನೆಗಳನ್ನು ಸರಳವಾಗಿ ಮನಸ್ಸಿಗೆ ಹತ್ತುವ ರೀತಿಯಲ್ಲಿ ಹೇಳಿದ ಕವಿಗಳಲ್ಲಿ ಚೆನ್ನವೀರ ಕಣವಿಯವರು ಪ್ರಮುಖರು. ಇವರ ಬರುವುದೆಲ್ಲ ಬರಲಿ ಎಂಬ ಗೀತೆ ಮಾನವ ಜೀವನದ ಸತ್ಯಗಳನ್ನು ಅತ್ಯಂತ ಸರಳ ಪದಗಳಲ್ಲಿ ಅಭಿವ್ಯಕ್ತಿಸುವ ಕೃತಿ. ಈ ಹಾಡು ಜೀವನದ ಅನಿಶ್ಚಿತತೆ, ಕಾಲದ ಪ್ರಭಾವ, ಕರ್ಮದ ಫಲ ಹಾಗೂ ಮಾನವನ ಮನೋಭಾವಗಳನ್ನು ಆಳವಾಗಿ ಚಿತ್ರಿಸುತ್ತೆ. ಈ ಗೀತೆಯ ಮೊದಲ ಸಾಲೆ ಅದರ ಸಾರವನ್ನು ಹೇಳುತ್ತದೆ. ಬರುವುದೆಲ್ಲ ಬರಲಿ ಬಿಡು, ಏಕೆ ಅದರ ಚಿಂತೆ? ಜೀವನದಲ್ಲಿ ಏನಾಗುತ್ತೋ ಅದನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಸುಖವಾಗಲಿ, ದುಃಖವಾಗಲಿ, ನಗು ಆಗಲಿ, ಕಣ್ಣೀರಾಗಲಿ, ಇವೆಲ್ಲವೂ ಜೀವನದ ಸಹಜ ಭಾಗಗಳು. ಆದ್ರಿಂದ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸುವುದಕ್ಕಿಂತ ಬರುವ ಪ್ರತಿಯೊಂದು ಅನುಭವವನ್ನು ಹೊಂದಬೇಕು ಎಂದು ಕವಿ ಸಾರುತ್ತಾರೆ. ಮುಂದಿನ ಭಾಗದಲ್ಲಿ ಕವಿ ಕರ್ಮದ ಮಹತ್ವವನ್ನು ಹೇಳುತ್ತಾರೆ. ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳೇ ನಮ್ಮ ಜೀವನದ ಫಲವಾಗಿ ಹಿಂದಿರುಗುತ್ತದೆ. ನಮ್ಮ ಮಾತು, ನಡೆ, ನುಡಿ, ನಮ್ಮ ವ್ಯಕ್ತಿತ್ವ ಇವೆಲ್ಲವೂ ಸೇರಿ ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ಕಣ್ಣು ಕಟ್ಟಿ ಬೆನ್ನು ತಟ್ಟಿ ಓಡಿಸುವನು ಕಾಲ ಎಂಬ ಈ ಸಾಲು ಕಾಲದ ನಿರಂತರ ಚಲನವಲನಗಳನ್ನ ಸೃಷ್ಟಿಪಡಿಸುತ್ತದೆ. ಕಾಲ ಯಾರನ್ನೂ ಕಾಯುವುದಿಲ್ಲ, ಅದು ಎಲ್ಲರನ್ನೂ ತನ್ನ ಗತಿಯಂತೆ ಮುಂದೆ ಒಯ್ಯುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನವನ ಸಂಬಂಧಗಳು ಮತ್ತು ಮೋಹಗಳು ಶಾಶ್ವತವಲ್ಲ ಎಂಬುದನ್ನು ಕವಿ ಸೂಚಿಸುತ್ತಾರೆ. ಈ ಗೀತೆಯಲ್ಲಿ ಪ್ರಕೃತಿ ಮತ್ತು ಮಾನವನ ಸಂಬಂಧದ ಕುರಿತು ಕೂಡ ಸೂಕ್ಷ್ಮ ಸಂದೇಶ ಇದೆ. ಮಾನವನು ಪ್ರಕೃತಿಯಿಂದ ಪಡೆಯುವುದೆಲ್ಲ ಒಂದು ರೀತಿಯ ಸಾಲ, ಆದರೆ ಅದನ್ನು ಸಂಪೂರ್ಣವಾಗಿ ತೀರಿಸಲು ಅವನಿಂದ ಸಾಧ್ಯವಾಗುವುದಿಲ್ಲ. ಗಾಸಿಗೊಂಡ ಭೂಮಿ ತಾಯಿ ನರಳುತಿಹಳು ಎಂಬ ಸಾಲು ಪ್ರಕೃತಿಯ ನೋವನ್ನು ವ್ಯಕ್ತಪಡಿಸುತ್ತದೆ. ಇದು ಪರಿಸರ ಸಂರಕ್ಷಣೆಯ ಅಗತ್ಯತೆಯನ್ನ ಮನದಟ್ಟು ಮಾಡುತ್ತದೆ. ಮಾನವನ ಅತಿಯಾದ ಆಸೆ ಮತ್ತು ಅಲಕ್ಷ್ಯದಿಂದ ಪ್ರಕೃತಿ ಹಾನಿಯಾಗುತ್ತಿದೆ ಎಂಬ ಎಚ್ಚರಿಕೆಯನ್ನು ಕವಿಯಲ್ಲಿ ನೀಡುತ್ತಿದ್ದಾರೆ. ಗೀತೆಯ ಮೂರನೇ ಭಾಗದಲ್ಲಿ ಕವಿ ಜೀವನದ ಕನಸುಗಳು ಮತ್ತು ಮರೀಚಿಕೆಯ ಸ್ವಭಾವವನ್ನು ಚಿತ್ರಿಸುತ್ತಾರೆ. ಮಾನವನು ಸದಾ ಉನ್ನತ ಶಿಖರವನ್ನ ತಲುಪಲು ಪ್ರಯತ್ನಿಸುತ್ತಾನೆ, ದೊಡ್ಡ ಕನಸುಗಳನ್ನ ಕಾಣ್ತಾನೆ, ಆದರೆ ಅವುಗಳಲ್ಲಿ ಅನೇಕವು ಕ್ಷಣಿಕವಾದದ್ದು, ಕೆಲವೊಮ್ಮೆ ಮರೀಚಿಕೆಯಂತೆ ಕಾಣುತ್ತೆ. ಒಟ್ಟಾರೆ ಬರುವುದೆಲ್ಲ ಬರಲಿ ಎಂಬ ಈ ಗೀತೆ ಜೀವನವನ್ನ ಸಮತೋಲನದಿಂದ ನೋಡುವ ದೃಷ್ಟಿಕೋನವನ್ನ ಕಲಿಸುತ್ತೆ. ಚಿಂತೆಗಿಂತ ಸ್ವೀಕಾರ ಮುಖ್ಯ, ಅಸಹನೆಗಿಂತ ಸಹನೆ ಮುಖ್ಯ ಎಂಬುದನ್ನು ಇದು ಸಾರುತ್ತದೆ. ಸುಖದಲ್ಲಿಯೂ ದುಃಖದಲ್ಲಿಯೂ ಸಮ ಬುದ್ಧಿಯನ್ನ ಕಾಪಾಡಿಕೊಂಡು ಜೀವನದ ಪ್ರತಿಯೊಂದು ಅನುಭವ

ಅನುಭವವನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗುವುದು ಮಾನವನ ಕರ್ತವ್ಯ. ಈ ತಾತ್ವಿಕ ಸಂದೇಶವೇ ಈ ಗೀತೆಯನ್ನ ಶಾಶ್ವತವಾಗಿ ನೆನಪಿನಲ್ಲಿಡುವಂತೆ ಮಾಡುತ್ತದೆ.

ಕನ್ನಡ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳನ್ನು ಅತ್ಯಂತ ಸರಳವಾದರೂ ಗಂಭೀರವಾಗಿ ವ್ಯಕ್ತಪಡಿಸಿದ ಕವಿಗಳಲ್ಲಿ ಒಬ್ಬರು ಕವಿ ಕೆಎಸ್ ನಿಸಾರ್ ಅಹಮದ್ ಅವರು. ಕವಿ ಕೆಎಸ್ ನಿಸಾರ್ ಅಹಮದ್ ಅವರ ಬೇರೆ ಹಾಡ ಕಲಿಸುತ್ತಾಯೇ ಎಂಬ ಭಾವಗೀತೆಯು ಮಾನವೀಯ ಮೌಲ್ಯಗಳನ್ನು ಮತ್ತು ಸಮಾನತೆಯ ಮಹತ್ವವನ್ನು ಸಾರುವ ಅದ್ಭುತ ಕಾವ್ಯವಾಗಿದೆ. ಈ ಗೀತೆಯ ಮೂಲಕ ಕವಿ ಜೀವನದಲ್ಲಿ ಹೊಸ ಚಿಂತನೆ, ಹೊಸ ದಾರಿಯನ್ನ ಅಳವಡಿಸಿಕೊಳ್ಳಬೇಕೆಂದು ಪ್ರೇರೇಪಿಸುತ್ತಾರೆ. ಬೇರೆ ಹಾಡ ಮತ್ತು ಬೇರೆ ರಾಗ ಎಂಬ ಪದಗಳು ನಮ್ಮ ಮನಸ್ಸಿನ ಪರಿವರ್ತನೆಗೆ ಸಂಕೇತವಾಗಿದೆ. ಕವಿ ನಮ್ಮೊಳಗಿನ ಅಹಂಕಾರ ಮತ್ತು ಸ್ವಾರ್ಥವನ್ನ ಬಿಟ್ಟು ಬಿಡಬೇಕು ಎಂದು ಈ ಗೀತೆಯ ಮೂಲಕ ಹೇಳುತ್ತಾರೆ. ನಾವು ಸ್ವಾರ್ಥದ ವಲಯದಿಂದ ಹೊರಬಂದು ಸಮಾಜದ ಹಿತವನ್ನ ಗಮನಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ನಿಜವಾದ ಸಂತೋಷ ಮತ್ತು ಸಮಾಧಾನವನ್ನ ಕಂಡುಕೊಳ್ಳಬಹುದು. ಕವಿ ದೇಶಪ್ರೇಮ ಮತ್ತು ಜನಪ್ರೀತಿಯನ್ನ ಕೂಡ ಈ ಗೀತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ನನ್ನ ಜನದ ಪಾಡ ನನ್ನ ನಾಡ ಎಂಬ ಸಾಲುಗಳಲ್ಲಿ ನಮ್ಮ ನಾಡಿನ ಮೇಲಿರುವ ಪ್ರೀತಿ ಹಾಗೂ ಜನರ ಬದುಕಿನೊಂದಿಗೆ ಇರುವ ನಂಟು ಸ್ಪಷ್ಟವಾಗುತ್ತದೆ. ಹಾಗೆಯೇ ಈ ಗೀತೆಯ ಮೂಲಕ ಜನರ ನೋವು, ಸಂತೋಷ ಮತ್ತು ಬದುಕಿನ ಸತ್ಯಗಳನ್ನು ವ್ಯಕ್ತಪಡಿಸಲು ಬಯಸುತ್ತಾರೆ. ಈ ಭಾವಗೀತೆಯ ಮುಖ್ಯ ಸಂದೇಶವೇನೆಂದರೆ ವಿಶ್ವ ಭಾವನೆ. ಜಾತಿ, ಧರ್ಮ, ವರ್ಣ, ಭಾಷೆ ಎಂಬ ಎಲ್ಲ ಅಂತರಗಳನ್ನ ಮೀರಿ ಎಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸಬೇಕೆಂದು ಕವಿ ಹೇಳುತ್ತಾರೆ. ಇಂತಹ ಸಮಾನತೆ ಮತ್ತು ಮಾನವೀಯತೆ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಬೇರೆ ಹಾಡ ಕಲಿಸುತ್ತಾಯೇ ಎಂಬ ಈ ಕವಿತೆ ನಮ್ಮ ಜೀವನದಲ್ಲಿ ಮಾನವೀಯತೆ, ಸಹಾನುಭೂತಿ ಮತ್ತು ಸಮಾನತೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಇದು ನಮ್ಮನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸುವುದರ ಜೊತೆಗೆ ಉತ್ತಮ ಸಮಾಜ ನಿರ್ಮಾಣಕ್ಕೂ ದಾರಿ ತೋರಿಸುತ್ತದೆ.

ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಎಂಬ ಈ ಭಾವಗೀತೆಯನ್ನು ರಚಿಸಿದ್ದಾರೆ ಕವಿ ಎಚ್ ಎಸ್ ವೆಂಕಟೇಶಮೂರ್ತಿಯವರು. ಈ ಹಾಡಿನಲ್ಲಿ ಪ್ರೇಮದ ಮಧುರ ಭಾವನೆಗಳನ್ನು ಪ್ರಕೃತಿಯ ಸಂಕೇತಗಳ ಮೂಲಕ ಕವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಈ ಗೀತೆಯ ಮೊದಲ ಸಾಲುಗಳಲ್ಲಿ ಪ್ರಿಯತಮನನ್ನು ಭಾವಗಳ ಮೇಳಕ್ಕೆ ಕರೆದೊಯ್ಯುವ ಆಸೆ ವ್ಯಕ್ತವಾಗುತ್ತದೆ. ಹೃದಯವು ಯಾವ ತಾಳಕ್ಕೆ ಮಿಡಿಯುತ್ತಿದೆ ಎಂಬುದನ್ನು ತಿಳಿಯದಷ್ಟು ಪ್ರೇಮದ ಮದದಲ್ಲಿ ಮುಳುಗಿದೆ. ಇದು ಪ್ರೇಮದ ಮಾತಿನಲ್ಲೂ ಹೇಳಲಾಗದ ಆನಂದವನ್ನು ಸೂಚಿಸುತ್ತದೆ. ಮುಂದಿನ ಸಾಲುಗಳಲ್ಲಿ ಜೀವನವನ್ನು ಒಂದು ಪ್ರಯಾಣದಂತೆ ಚಿತ್ರಿಸಲಾಗಿದೆ. ನೆರಳು ತುಂಬಿದ ದಾರಿಯಲ್ಲಿ ಸಾಗುತ್ತಿರುವ ಜೀವದ ಬಂಡಿ ಎಂದರೆ ಜೀವನದ ಏರುಪೇರುಗಳು. ಮರಮರವಾಗಿ ಹರೆಯ ಬೆಳೆದು ಬಣ್ಣದ ಹೂಗಳಂತೆ ಸುಂದರ ಕ್ಷಣಗಳು ಅರಳುತ್ತವೆ. ಪ್ರಿಯತಮನ ತುಟಿಯ ಚುಂಬನವನ್ನ ಜೇನಿನ ಸಿಹಿಗೆ ಹೋಲಿಸಿ ಪ್ರೀತಿಯ ಮಧುರತೆಯನ್ನ ಕವಿ ವರ್ಣಿಸಿದ್ದಾರೆ. ಸಾಲ ಮರದ ಕೊಂಬೆಯಲ್ಲಿ ಹಕ್ಕಿಗಳ ಗೂಡು, ಅದರಲ್ಲಿರುವ ಜೋಗುಳದ ಹಾಡು, ಇವೆಲ್ಲವೂ ಶಾಂತಿ ಮತ್ತು ಮಮತೆಯ ಸಂಕೇತಗಳು. ಆ ಹಾಡಿನಂತೆ ಪ್ರೇಮವು ಮನಸ್ಸಿನಲ್ಲಿ ಸಿಹಿ ಕನಸುಗಳನ್ನು ಹುಟ್ಟಿಸುತ್ತದೆ. ಕೀಟಕ್ಕೂ ಹೂವಿನ ಮಕರಂದ ಬೇಕಿರುವಂತೆ ಪ್ರಿಯತಮನ ಸಮೀಪವನ್ನ ಬಯಸುವ ತವಕ ಇಲ್ಲಿ ವ್ಯಕ್ತವಾಗುತ್ತದೆ. ಗೀತೆಯ ಕೊನೆಯ ಭಾಗದಲ್ಲಿ ಕವಿ ಕತ್ತಲೆಯ ದಾರಿಯಲ್ಲಿ ಬೆಳಕಿನ ಆಶೆಯನ್ನ ತೋರಿಸುತ್ತಾರೆ. ಬಳ್ಳಿಯು ಕುಲುಕದೆ ಸಾಗುವುದು ಎಂದರೆ ಜೀವನದ ಸವಾಲುಗಳನ್ನು ಶಾಂತವಾಗಿ ಎದುರಿಸುವುದು. ದೂರದಲ್ಲಿರುವ ಬೆಳಕು ದಾರಿಯನ್ನು ತೋರಿಸುವಂತೆ ಪ್ರಿಯತಮನ ಕಣ್ಣುಗಳು ಜೀವನಕ್ಕೆ ದಾರಿ ತೋರಿಸುತ್ತವೆ. ಇಬ್ಬರೂ ಒಟ್ಟಿಗೆ ಸಾಗುವಾಗ ಇಡೀ ಜಗವೇ ಅವರೊಂದಿಗೆ ಸಾಗುತ್ತಿರುವಂತೆ ಅನಿಸುತ್ತದೆ. ಶ್ರೋತೃಗಳೇ, ಈ ಗೀತೆ ಪ್ರೇಮದ ಮಧುರತೆ, ಜೀವನದ ಪಯಣ ಹಾಗೂ ಪ್ರಿಯತಮನೊಂದಿಗೆ ಇರುವ ಆತ್ಮೀಯತೆಯನ್ನು ಪ್ರಕೃತಿ ಸಂಕೇತಗಳ ಮೂಲಕ ಮನಮುಟ್ಟುವ ರೀತಿಯಲ್ಲಿ ಹೇಳುತ್ತದೆ.

ಕೇಳಿದಿರಲ್ಲ ಶ್ರೋತೃಗಳೇ, ಇದು ಇಂದಿನ ಭಾವಯಾನ. ನಿಮಗೆ ಗೊತ್ತು, ಕವಿ ಹೃದಯ ಮತ್ತು ರಸಿಕನ ಹೃದಯ ಸಮಶ್ರುತಿಯ ಎರಡು ವೀಣೆಗಳಂತೆ, ಒಂದನ್ನು ಮೀಟಿದಾಗ ಇನ್ನೊಂದು ಸಮಾನ ಸ್ಥಿತಿಯಲ್ಲಿ ಸ್ಪಂದಿಸುತ್ತದೆ. ಇಂದು ನೀವು ಕೇಳಿದ ಗೀತೆಗಳು ಕೂಡ ಇದೇ

0: ಭಾಗಿಯ ಸ್ಪಂದನವನ್ನು ಮತ್ತು ಪರಿಣಾಮವನ್ನು ಕೇಳುಗರಾದ ನಿಮ್ಮ ಮೇಲೆ ಬೀರಿದೆ ಅಂತ ಆಶಿಸ್ತ ಇವತ್ತಿನ ಭಾವಯಾನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಕೈಯಲ್ಲಿ ಉಳಿದಂತಹ ಕಲ್ಲು ಅವನನ್ನೇ ಅಣುಕಿಸಿ ನಕ್ಕಂತಾಯ್ತಂತೆ. ಎದೆ ಬಡಿದುಕೊಂಡ, ಅಯ್ಯಯ್ಯೋ ಅಂತ ಬೊಬ್ಬಿಟ್ಟ. ಕೈಗೆ ಬಂದಿದ್ದ ಅದೃಷ್ಟವನ್ನ ನೀರಿಗೆ ಎಸೆದಿದ್ದ. ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿನ ಯುವ ಸಮೂಹಕ್ಕೆ ನೀತಿ ಹೇಳುವಂತಹ ಕಿವಿ ಮಾತಾಗಿರುವಂತಹ ಆಯ್ದ ಕಥೆಗಳು ಪ್ರಸಾರ ಆಗ್ತಾ ಇದೆ. ಯಾರು ಎಷ್ಟೇ ತಿಳಿದುಕೊಂಡರೂ ಒಂದು ಸಾಗರವಾಗಲು ಅಸಾಧ್ಯ. ಜ್ಞಾನವೆಂಬ ಸಾಗರದಿಂದ ಎಷ್ಟು ಸಾಧ್ಯವೋ ಅಷ್ಟು ಪಡೆಯಬೇಕು. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಆ ಆಭರಣದ ಅಂಗಡಿಯವನಿಗೆ ಈ ವಜ್ರದಲ್ಲಿ ಸಣ್ಣದೊಂದು ಬಿರುಕು ಬಂದರೂ ಕೂಡ ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಎಂದು ಗೊತ್ತಿದೆ. ಯುವ ಸ್ನೇಹಿತರೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ಸಮಯ ಇಂದು ಸಂಜೆ 5 ಗಂಟೆಗೆ.
1: ಯುವವಾಣಿ, ಇದು ನಿಮ್ಮ ವಾಣಿ.

0: ಸಮಯ 4:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ ನೆನಪು ನಿನಾದ
1: ಕಾರ್ಯಕ್ರಮ ನೆನಪು ನಿನಾದ
3: ನೆನಪು ನಿನಾದ
1: ಕಾರ್ಯಕ್ರಮ ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ
1: ನೆನಪು ನಿನಾದ
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಬರೆದಿದ್ದಾರೆ ವಿಜಯನಾರಸಿಂಹ.

ಬಯಲುದಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿರುವ ವಿಜಯವಾಣಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್.

0: ಕೈಯಲ್ಲಿ ಉಳಿದಂತಹ ಕಲ್ಲು ಅವನನ್ನೇ ಅಣುಕಿಸಿ ನಕ್ಕಂತಾಯ್ತಂತೆ. ಎದೆ ಬಡಿದುಕೊಂಡ, ಅಯ್ಯಯ್ಯೋ ಅಂತ ಬೊಬ್ಬಿಟ್ಟ. ಕೈಗೆ ಬಂದಿದ್ದ ಅದೃಷ್ಟವನ್ನ ನೀರಿಗೆ ಎಸೆದಿದ್ದ. ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಲಹರಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿನ ಯುವ ಸಮೂಹಕ್ಕೆ ನೀತಿ ಹೇಳುವಂತಹ ಕಿವಿ ಮಾತಾಗಿರುವಂತಹ ಆಯ್ದ ಕಥೆಗಳು ಪ್ರಸಾರ ಆಗ್ತಾ ಇದೆ. ಯಾರು ಎಷ್ಟೇ ತಿಳಿದುಕೊಂಡರೂ ಒಂದು ಸಾಗರವಾಗಲು ಅಸಾಧ್ಯ. ಜ್ಞಾನವೆಂಬ ಸಾಗರದಿಂದ ಎಷ್ಟು ಸಾಧ್ಯವೋ ಅಷ್ಟು ಪಡೆಯಬೇಕು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಆ ಆಭರಣದ ಅಂಗಡಿಯವನಿಗೆ ಈ ವಜ್ರದಲ್ಲಿ ಸಣ್ಣದೊಂದು ಬಿರುಕು ಬಂದರೂ ಕೂಡ ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಎಂದು ಗೊತ್ತಿದೆ. ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ಸಮಯ ಇಂದು ಸಂಜೆ 5 ಗಂಟೆಗೆ
1: ಯುವವಾಣಿ, ಇದು ನಿಮ್ಮ ವಾಣಿ.
2: ನೆನಪು ನಿನಾದ

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಇನ್ನು ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕನ್ಯಾರತ್ನ ಚಿತ್ರದ ಗೀತೆ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅವರದ್ದು, ಸಾಹಿತ್ಯ ಬರೆದಿದ್ದಾರೆ ಕೂರ ಸೀತಾರಾಮ ಶಾಸ್ತ್ರಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಮುಗಿಯದ ಕತೆ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಎಸ್ ಜಾನಕಿ ಅವರ ಸ್ವರದಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಗ ಸಂಯೋಜನೆ ಉಪೇಂದ್ರ ಕುಮಾರ್.

ಟಿಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜಿಸಿರುವ ದೇವರ ಕಣ್ಣು ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ತೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
2: ತೆರೆಯ ಮೇಲೆ ಆರಲಿ
0: ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಸಮಯ 5:56.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
9: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
10: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
11: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
3: ಸಮಯ 5:58. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
12: ಯುವ ಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
1: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗಾಗಲೇ ನಿಮಗೆ ತಿಳಿದಿದೆ, ಈ ಕಾರ್ಯಕ್ರಮದಲ್ಲಿ ಯುವ ಲಹರಿ ಕನ್ನಡ ಚಿತ್ರಗೀತೆಗಳನ್ನ ನೀವು ಆಲಿಸಲಿದ್ದೀರಿ. ಇವತ್ತು ವಿಶೇಷ ಏನು ಅನ್ನೋದು ನಿಮಗೆ ಕುತೂಹಲ. ಸ್ನೇಹಿತರೆ, ಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿನ ಕಥೆಗಳಲ್ಲಿ ಯುವ ಸಮೂಹಕ್ಕೆ ಕಿವಿಮಾತಾಗಿರುವಂತಹ ಕಥೆಗಳನ್ನು ನಿಮಗೆ ಹೇಳಲಾಗುತ್ತೆ. ಅಂದರೆ ನೀತಿಗಳನ್ನು ನೀವು ತಿಳಿದುಕೊಂಡು ಬದುಕಿಗೆ ಅಳವಡಿಸಿಕೊಂಡರೆ ಬದುಕು ಸ್ವಚ್ಛಂದವಾಗುತ್ತೆ, ಆನಂದಮಯವಾಗುತ್ತೆ ಅಂತ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಒಂದು

ಸದುದ್ದೇಶ. ಇನ್ನು ಆರಂಭದಲ್ಲಿ ಒಂದು ಸಂಗತಿಯನ್ನು ನಿಮಗೆ ಹೇಳಲೇಬೇಕು. ಯುವ ಸಮೂಹ ಅಂತ ಅಂದಾಗ ಒಂದು ಕನಸುಗಳು ಹುಟ್ಟುವಂತಹ ಸಮಯ. ಏನೆಲ್ಲ ಕನಸುಗಳು ಹುಟ್ಟುತ್ತೆ? ನಾನು ಒಂದು ಸಾಧನೆಯನ್ನು ಮಾಡಬೇಕು, ನಾನು ಆರ್ಮಿಗೆ ಸೇರಬೇಕು, ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು, ನರ್ಸಿಂಗ್ ಕೋರ್ಸ್ ಮಾಡಬೇಕು, IAS IPS ಆಗಿ ಬಡ ಜನರ ಸೇವೆಯನ್ನು ಮಾಡಬೇಕು, ಮತ್ತು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಂದು ಕಂಪನಿಯನ್ನು ಓಪನ್ ಮಾಡಬೇಕು, ಅಲ್ಲಿ MD ಆಗಬೇಕು. ಇವೆಲ್ಲ ಕನಸುಗಳು ನಿಮ್ಮಲ್ಲಿ ಹುಟ್ಟೋದು ಸಹಜ. ಯಾಕೆ ಹೇಳಿ, ಆ ವಯಸ್ಸೇ ಹಾಗೆ. ಕನಸು ಹುಟ್ಟುವಂತಹ ಆ ಸಮಯದಲ್ಲಿ ಸಾಧಿಸುವಂತಹ ಛಲ ನಿಮ್ಮನ್ನು ಬೆನ್ನು ತಟ್ಟಿ ತಟ್ಟಿ ತಟ್ಟಿ ಎಬ್ಬಿಸ್ತಾ ಇರುತ್ತೆ. ನಮ್ಮ ರಾಷ್ಟ್ರದ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕು. ಭಾರತ ರತ್ನ ಪಡೆದಂತಹ ರಾಷ್ಟ್ರಪತಿಗಳ ಮಾತುಗಳನ್ನು ನಾವು ಕೇಳೋದು ಅಂತ ಅಂದರೆ ನಮ್ಮೆಲ್ಲರಿಗೆ ಆಸೆ, ತುಂಬ ಇಷ್ಟ ಆಗುತ್ತೆ. ಹಲವು ಯುವಕರು ಅವರನ್ನು ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕೆ? ಈಗಾಗಲೇ ನಾವು ಹೇಳಿದ್ವಲ್ವ, ಕನಸು ಕಾಣುವುದು ಮನಸ್ಸಿನ ಹಿತವಾದಂತಹ ಆಸೆ. ಕನಸು ಕಾಣಿರಿ, ಕನಸು ಕಾಣಿರಿ ಅಂತ ಅವರು ಹೇಳಿದ್ರು. ಎಂತಹ ಕನಸನ್ನ ಕಾಣಬೇಕು? ನಿದ್ದೆಯಲ್ಲೂ ಕೂಡ ಕಾಣಬೇಕು ಆ ಕನಸು, ನಿದ್ದೆ ಮಾಡಲು ಬಿಡದಂತಹ ಕನಸಾಗಬೇಕು. ಮಕ್ಕಳು ಅಂತಹ ಕನಸನ್ನ ಕಾಣಬೇಕು ಅಂತ ಅವರು ಕನಸನ್ನ ಕಂಡ್ರು. ಮಕ್ಕಳು ಭವಿಷ್ಯದ ರುವಾರಿಗಳು, ಉತ್ತಮ ಪ್ರಜೆಗಳಾಗಬೇಕಾದ್ರೆ ಕನಸನ್ನ ಕಾಣಬೇಕು, ಆ ಕನಸನ್ನ ಎತ್ತರಕ್ಕೆ ಕೊಂಡೊಯ್ಯಬೇಕು, ಸಾಧಿಸಿ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆ ಕನಸು ಎಂದೆಂದೂ ಕೂಡ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತ ಕೂಡ ಅವರು ಆಸೆಯನ್ನು ಪಟ್ಟರು. ನಿಮ್ಮಗಳಲ್ಲಿ ಅವರು ನಂಬಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಲ್ವಾ? ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ಸಾಕಷ್ಟು ಸಾಧಕರ ಇತಿಹಾಸವನ್ನ, ಚರಿತ್ರೆಯನ್ನ ಓದಿದ್ದೇವೆ. ಅವೆಲ್ಲವೂ ಕೂಡ ಎದುರಾಗುವಂತಹ ಸವಾಲುಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಸಹಾಯಕ್ಕೆ ಬರುತ್ತೆ ಅಂತ ಅಲ್ವಾ? ಇನ್ನು ಇವತ್ತಿನ ಸಮಾಜದಲ್ಲಿ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥದ್ದು ಒಂದು ಸಂಗತಿ ಇದೆ. ಆ ಗಂಭೀರ ಸಮಸ್ಯೆ ಏನು ಅಂತ ಕೇಳುವ ಮುನ್ನ ಒಂದು ಹಾಡನ್ನು ಕೇಳಿ ಬರೋಣ. ಆ ಹಾಡು ಕೇಳಿದ ನಂತರ ನಾವು ಮಾತುಕತೆಯನ್ನು ಮುಂದುವರಿಸೋಣ.

ಹಾಡನ್ನಂತೂ ಕೇಳಿಯಾಯ್ತು. ಗಂಭೀರವಾದಂತಹ ಮಾತು, ಗಂಭೀರವಾದಂತಹ ಸಂಗತಿ ಯಾವುದು ಅಂತಾದ್ರೆ, ಇತ್ತೀಚೆಗೆ ಒಂದು ಸಂಗತಿಯನ್ನ ನಾವು ಓದಿದ್ದೇವೆ. ಯಾವ ಸಂಗತಿ? ಆಸ್ಪತ್ರೆಗಳಲ್ಲಿ ಚಿಕ್ಕ ವಯಸ್ಸಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ದುಶ್ಚಟಗಳನ್ನ ಅಂಟಿಸಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಳ್ಳುತ್ತಿರುವವರ ಸಂಖ್ಯೆ ಜಾಸ್ತಿಯಾಗಿದೆ ಅಂತ ಆರೋಗ್ಯಾಧಿಕಾರಿಗಳು ಅಭಿಪ್ರಾಯವನ್ನು ನೋವಿನಿಂದ ಹೇಳಿರುವಂತಹ ಸಂಗತಿಯನ್ನು ನಾವು ಓದಿದ್ದನ್ನು ಇವತ್ತು ಗಂಭೀರ ಸಮಸ್ಯೆ ಅಂತ ನಾವು ಹೇಳಬೇಕಾಗತ್ತೆ. ಯುವ ಸಮೂಹ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವತ್ತ ಒಂದು ಸಹಕಾರವನ್ನು ಕೊಡುವಂತಹ ಕೈ. ಅಸಹಾಯಕರ ಸಾಲಿನಲ್ಲಿ ಮಕ್ಕಳು ಹಾಗೂ ಹಿರಿಯರು ಇರ್ತಾರೆ ಅಂತ ಅಂದಾಗ, ಮಧ್ಯ ವಯಸ್ಸಿನ ಅಂದರೆ ಯುವ ಸಮೂಹವೇ ಇಂದಿನ ಸಮಾಜದ ರುವಾರಿಗಳು ಅಂತ ನಾವು ಪರಿಗಣಿಸ್ತೇವೆ. ಅಂತಹದ್ದರಲ್ಲಿ ಓದುವಂತಹ ಸಮಯದಲ್ಲಿ ಅಪ್ಪ ಅಮ್ಮನ ಶ್ರಮದ ಹಣವನ್ನು ಬಳಸಿಕೊಂಡು ತಪ್ಪು ದಾರಿ ಹಿಡಿದು ದುಶ್ಚಟಗಳಿಗೆ ಬಲಿಯಾಗುತ್ತಿರುವಂತಹದ್ದು ಒಂದು ಆತಂಕದ ಛಾಯೆಯನ್ನ ಮೂಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಮನೆಯಲ್ಲಿ ಒಬ್ಬ ಯುವಕ ಸರಿಯಾಗಿ ಓದದೆ ಬರೆಯದೆ ಶಿಸ್ತನ್ನ ಕಲಿಯದೆ ಸುಸಂಸ್ಕೃತ ಅಂತ ಅನ್ನಿಸಿಕೊಳ್ಳದೆ ಅಶಿಸ್ತಿನಿಂದ ನಡೆದುಕೊಂಡಾಗ ಕುಟುಂಬದವರು ಬಹಳ ಚಿಂತೆಗೀಡಾಗ್ತಾರೆ. ಈ ಸಂದರ್ಭದಲ್ಲಿ ಅವನನ್ನ ಆ ದುಶ್ಚಟದಿಂದ ದೂರ ಮಾಡೋದಿಕ್ಕೆ ಅಂತ ಹಲವು ಪ್ರಯತ್ನಗಳು ನಡೀತಾನೇ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ಆ ಯುವಕ ಅಥವಾ ಯುವತಿ ನಡೀತಾನೇ ಹೋಗ್ತಾರೆ. ಕಡೆಗೆ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ, ಮಕ್ಕಳು ಪ್ರಾಣ ಕಳೆದುಕೊಳ್ಳುವಂತಹ ಅಥವಾ ಪ್ರಾಣ ತೆಗೆಯುವಂತಹ ಕೃತ್ಯಕ್ಕೆ ಬಲಿಯಾಗುತ್ತಿರುವಂತಹದನ್ನು ಕೂಡ ನಾವು ಕಂಡಿದ್ದೇವೆ. ಇದು ಎಷ್ಟು ಸರಿ? ಸಮಂಜಸನ ಇದು ಇಲ್ಲ ಅಲ್ವಾ? ಹಾಗಾದ್ರೆ ಸಮಂಜಸ ಯಾವುದು? ಒಂದು ಬದುಕನ್ನ ನಮಗೆ ತಂದೆ ತಾಯಿಗಳು ರೂಪಿಸಲು ಸಹಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂಗತಿಯನ್ನ ಮರೆತು ತನ್ನಿಷ್ಟ ಬಂದ ಹಾಗೆ ಕೆಟ್ಟ ಜನರ ಸಹವಾಸವನ್ನ ಹೊಂದಿ ತನ್ನ ಪ್ರಾಣವನ್ನ ಬಲಿ ಕೊಡ್ತಾ ಇರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಕಪ್ಪು ಚುಕ್ಕೆ. ಎಷ್ಟೋ ಮನೆಗಳಲ್ಲಿ ಆಹಾರ ತಯಾರಿಸಲು ಬೇಕಾದಂತಹ ಪದಾರ್ಥಗಳಿಗೆ ಹಣವಿಲ್ಲದೆ ಸರಳವಾದ ಆಹಾರವನ್ನು ಸೇವಿಸಿ ಪ್ರಾಮಾಣಿಕತೆಯಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಆಸೆ ಹುಟ್ಟಿದೆ, ಒಂದು ಮೊಬೈಲನ್ನು ತೆಗೆದುಕೊಳ್ಳಬೇಕು ಅಥವಾ ಒಂದು ಕಂಪ್ಯೂಟರನ್ನು ತೆಗೆದುಕೊಳ್ಬೇಕು ಅಥವಾ ಒಂದು ಬೈಕನ್ನು, ಒಂದು ಕಾರನ್ನು, ಒಂದು ಒಳ್ಳೆ ಬೆಲೆಯ ವಾಚನ್ನು ನನಗೆ ಬೇಕೇ ಬೇಕು ಅಂತ ಆಸೆಯನ್ನು ಇಟ್ಟುಕೊಂಡು ಹಠ ಮಾಡಿದಾಗ ಅಸಹಾಯಕ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಬಹುದು? ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂತ ಕನಸನ್ನ ಕಂಡಿರ್ತಾರೆ ಹೊರತು, ವಯಸ್ಸಲ್ಲದ ವಯಸ್ಸಿನಲ್ಲಿ ಬೇಕಾದಂತಹ ಧಿರಿಸನ್ನ ಧರಿಸಿ ಸಮಾಜದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ನಡೆಯುತ್ತಿರುವಂತಹ ಮಗನನ್ನ ನೋಡಲು ಯಾವ ತಂದೆ ತಾಯಿಗಳಿಗೂ ಇಷ್ಟ ಇಲ್ಲ. ನೀವೇ ಆ ತಂದೆ ತಾಯಿಯ ಸ್ಥಾನ

ಅಲ್ಲಿ ನಿಂತಾಗ ನಿಮಗೆ ಏನನ್ನಿಸಬಹುದು? ನಿಮ್ಮ ಮಕ್ಕಳು ದಾರಿ ತಪ್ಪುತ್ತಾರೆ ಅಂತ ಅಂದಾಗ ನೀವು ಪ್ರೋತ್ಸಾಹವನ್ನು ಕೊಡ್ತೀರಾ? ಖಂಡಿತ ಇಲ್ಲ ಅಲ್ವಾ? ಹಾಗಾಗಿ ತಾಯಿ, ತಂದೆ, ಗುರುಗಳು ಇವರು ಮೂವರು ಕೂಡ ನಮ್ಮ ಜೀವನದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾರೆ. ಆ ಸಹಾಯವನ್ನು ಪಡೆದು ನಾವು ಮಾಡಬೇಕಾದಂಥದ್ದು ಉತ್ತಮ ಕೆಲಸಗಳನ್ನು, ಉತ್ತಮ ಪರಿಶ್ರಮದಿಂದ ನಾವು ನಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಆಗ ಗುರುಗಳ ಮುಖದಲ್ಲಿ ಮಂದಹಾಸ ಮೂಡುತ್ತೆ, ಹೆತ್ತ ತಾಯಿಯ ಮುಖದಲ್ಲಿ ಸಂತೋಷ ಕಾಣುತ್ತೆ, ನೆಮ್ಮದಿ ಕಾಣುತ್ತೆ. ಅಪ್ಪ ಆಕಾಶ ಇದ್ದ ಹಾಗೆ ಅಂತ ಹೇಳ್ತಾರೆ. ನನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ಅಂತ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ದುಡಿದು ಏನು ಅಗತ್ಯ ಇದೆ ಅನ್ನೋದನ್ನು ತಂದು ಕೊಡ್ತಾನೆ. ಅಂತಹ ಅಪ್ಪನಿಗೆ ಎಂತಹ ಮಕ್ಕಳಾಗಬೇಕು ಭವಿಷ್ಯದಲ್ಲಿ? ಸರ್ಕಾರಿ ಸೇವೆಗೆ ಸೇರಿ ಅಥವಾ ತನ್ನಲ್ಲಿರುವಂತಹ ಕೌಶಲ್ಯವನ್ನು ಕಂಡುಹಿಡಿದುಕೊಂಡು ಆ ಮುಖಾಂತರ ಜೀವನದಲ್ಲಿ ಒಂದು ಉದ್ಯೋಗವನ್ನು ಮಾಡುವಂತಹದ್ದನ್ನು ಅವನು ಕಾಣ್ತಾನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಒಂದು ಕಥೆಯನ್ನು ಬರೆದಿದ್ದಾರೆ. ಮಕ್ಕಳಿಗೂ ಕೂಡ ಅದು ಅನ್ವಯ ಆಗುತ್ತೆ, ಯುವ ಸಮೂಹಕ್ಕಂತೂ ಅದು ಹೇಳಿ ಮಾಡಿಸಿದ ಹಾಗೆ ಕಥೆ ಹೊಂದುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹಾಗಿದ್ರೆ ಯಾವ ಕಥೆ ಅದು? ಅದೃಷ್ಟದ ಆಟ ಅರಿತವರಿಲ್ಲ ಅಂತ. ಮುಂಜಾನೆಯ ನಸುಕು. ಒಬ್ಬ ಅಂಬಿಗ ನದಿಯೆಡೆಗೆ ಹೋಗುತ್ತಿದ್ದ. ಚುಮು ಚುಮು ಚಳಿ. ಕತ್ತಲೆಯಲ್ಲಿ ಅಲ್ಲಿದ್ದಂತಹ ಚೀಲವೊಂದನ್ನ ಇಡವಿದ. ಏನೂ ಕಾಣಿಸುತ್ತಿರಲಿಲ್ಲ. ಸೊಂಟದಲ್ಲಿ ಸಿಕ್ಕಿಸಿಕೊಂಡ. ನದಿ ದಡ ತಲುಪಿದ. ಕೈಯಲ್ಲಿದ್ದಂತಹ ಬಲೆಯನ್ನು ಪಕ್ಕಕ್ಕಿಟ್ಟು ಸೂರ್ಯೋದಯಕ್ಕೆ ಕಾಯತೊಡಗಿದ. ಸೂರ್ಯ ಬಂದಂತೆ ಜಾಗ ನೋಡಿ ಬಲೆ ಬೀಸಬೇಕು ಅಂತ ಅಂದುಕೊಂಡಿದ್ದ. ಸುಮ್ಮನೆ ಕೂತು ಕೂತು ಬೇಸರ ಆಯಿತು. ಸ್ಪಷ್ಟವಾಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಕತ್ತಲು ಕವಿದಿತ್ತು. ಕೈಗೆ ಸೊಂಟಕ್ಕೆ ಸಿಕ್ಕಿಸಿಕೊಂಡಂತಹ ಚೀಲ ಆಕಸ್ಮಿಕವಾಗಿ ತಾಗ್ತು. ಚೀಲದೊಳಕ್ಕೆ ಕೈ ಹಾಕಿ ಕಲ್ಲೊಂದನ್ನು ಎತ್ತಿ ನೀರಿಗೆ ಎಸೆದ. ಅದು ಟಪ್ ಅಂತ ಶಬ್ದ ಆಯಿತು. ಏಕತಾನತೆ ಮರೆಯಾದಂತಾಯಿತು. ಮತ್ತೊಂದು ಕಲ್ಲು ತೆಗೆದ, ಎಸೆದ. ಹೀಗೆ ಒಂದೊಂದೇ ಕಲ್ಲನ್ನು ತೆಗೆದು ಎಸೆಯುತ್ತಾ ಎಸೆಯುತ್ತಾ ಚೀಲದಲ್ಲಿದ್ದಂತಹ ಕಲ್ಲುಗಳೆಲ್ಲವೂ ಮುಗಿದು ಹೋದವು. ಒಂದೇ ಒಂದು ಕಲ್ಲು ಉಳಿದಿತ್ತು ಕಡೆಗೆ. ಮೇಲೆತ್ತಿದ. ಎಸೆಯಬೇಕು ಅನ್ನುವಷ್ಟರಲ್ಲಿ ಸೂರ್ಯ ಮೂಡಿದ. ಬೆಳಕು ಆಗಮಿಸಿತ್ತು. ಅವನ ಬೆಳಕ ಕಿರಣದಿಂದ ಕಲ್ಲು ಫಳಕ್ಕನೆ ಹೊಳೆಯಿತು. ಅವನೆದೆಯುಸಿರು ಒಮ್ಮೆಗೆ ನಿಂತಂತಾಯಿತು. ಅದನ್ನೇ ದಿಟ್ಟಿಸಿ ನೋಡಿದ. ಅವನು ಎಸೆದ ಕಲ್ಲುಗಳೆಲ್ಲವೂ ವಜ್ರದ ಕಲ್ಲುಗಳಾಗಿದ್ವಂತೆ. ಕೈಯಲ್ಲಿ ಉಳಿದಂತಹ ಕಲ್ಲು ಅವನನ್ನೇ ಅಣುಕಿಸಿ ನಕ್ಕಂತಾಯ್ತಂತೆ. ಎದೆ ಬಡಿದುಕೊಂಡ. ಅಯ್ಯಯ್ಯೋ ಅಂತ ಬೊಬ್ಬಿಟ್ಟ. ಕೈಗೆ ಬಂದಿದ್ದ ಅದೃಷ್ಟವನ್ನು ನೀರಿಗೆ ಎಸೆದಿದ್ದ. ಅಯ್ಯೋ ಬದುಕಿ, ಅದೃಷ್ಟದ ಆಟವನ್ನ ಅರಿಯದೆ ಸೋತೆನಲ್ಲ ಅಂತ ನೊಂದ. ಕೊನೆಯ ಕಲ್ಲು ಎಸೆಯುವ ಮೊದಲು ಉದಿಸಿದ ಸೂರ್ಯ ಒಂದಷ್ಟು ಭಾಗ್ಯವನ್ನು ಉಳಿಸಿ ಹೋಗಿದ್ದಾನೆ ಅಂತ ಸಮಾಧಾನವನ್ನು ಪಟ್ಟುಕೊಂಡ. ಅದನ್ನು ಜೋಪಾನವಾಗಿ ಪಕ್ಕಕ್ಕೆ ತೆಗೆದಿರಿಸಿ ಬದುಕಿನ ರೀತಿಯನ್ನು ಆ ಕ್ಷಣದಲ್ಲಿ ಬದಲಿಸಲು ನಿರ್ಧರಿಸಿದ. ಕಥೆಯ ನೀತಿಯನ್ನು ಲೇಖಕರು ಏನು ಹೇಳಿದ್ದಾರೆ ಅಂದರೆ, ಈ ಬದುಕು ದೊಡ್ಡ ಸಂಪತ್ತು, ನಾವದನ್ನು ನಿರ್ಲಕ್ಷ್ಯದಿಂದ ಪೋಲು ಮಾಡಬಾರದು. ಬದುಕು ಒಂದು ದೊಡ್ಡ ಸಂಪತ್ತು, ನಾವದನ್ನು ನಿರ್ಲಕ್ಷ್ಯದಿಂದ ಪೋಲು ಮಾಡಬಾರದು. ನೋಡಿ, ಅದೃಷ್ಟದ ಆಟ ಅರಿತವರಿಲ್ಲ. ಅದೃಷ್ಟ ಬೇಕು, ಆದರೆ ಶ್ರಮ ನಮ್ಮದಾಗಿರಬೇಕು ಅಲ್ವಾ? ಬನ್ನಿ, ಒಂದು ಹಾಡನ್ನು ಕೇಳಿ ಬರೋಣ.

ಈಗ ಮತ್ತೊಂದು ನೀತಿ ಕಥೆ. ಲೋಹ ಮತ್ತು ವಜ್ರ. ಪ್ರವಚನವೊಂದು ನಡೆಯುತ್ತಿತ್ತು. ಪ್ರವಚನಕಾರರು ಲೋಕಮಾನ್ಯತೆಯನ್ನು ಗಳಿಸಿದ್ರು. ಅವರ ಮಾತುಗಾರಿಕೆಗೆ ಮರುಳಾಗದವರೇ ಇರಲಿಲ್ಲ. ಆ ದಿನ ಅವರು ಎಂದಿನಂತೆ ತಮ್ಮ ಪ್ರವಚನ ಮುಗಿದ ನಂತರ ಸಭಿಕರಲ್ಲಿ, ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಿ ಎಂದರು. ಬಾಲಕಿಯೋರ್ವಳು ಎದ್ದು ನಿಂತಳು. ಎದ್ದು ನಿಂತ ಬಾಲಕಿಯ ಮುಖದಲ್ಲಿ ತಾಂಡವವಾಡುತ್ತಿದ್ದಂತಹ ಕೋಪವನ್ನು ಗಮನಿಸಿದ ಪ್ರವಚನಕಾರರು, ಹೇಳಮ್ಮ, ನಿನಗೇನು ಕೇಳಬೇಕೆಂದಿದೆ ಎಂದರು. ಆ ಬಾಲಕಿಯು, ಮಹಾಸ್ವಾಮಿ, ನಮ್ಮ ಸಮಾಜದಲ್ಲಿ ಹುಡುಗರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನೂ ನೀಡಲಾಗಿದೆ. ಹುಡುಗರು ಏನೇ ಮಾಡಿದರೂ ಯಾರೂ ಕೇಳುವುದಿಲ್ಲ. ಆದರೆ ಹುಡುಗಿಯರಿಗೆ ಮಾತು ಮಾತಿಗೂ ಪ್ರಶ್ನಿಸುತ್ತಾರೆ, ಇಲ್ಲದ ನಿರ್ಬಂಧ ಹೇರುತ್ತಾರೆ, ಇಲ್ಲದ ಅಡೆತಡೆ ಒಡ್ಡುತ್ತಾರೆ, ಅವಳ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುತ್ತಾರೆ, ಇದು ಸರಿಯೇ ಎಂದು ಕೇಳಿದಳು. ಪ್ರವಚನಕಾರರು ಮುಗುಳ್ನಗುತ್ತಾ, ಲೋಹದ ಗಾಡಿಯ ಎದುರು ನಿಲ್ಲಿಸಿದ ಲೋಹದ ಗಾರ್ಡ್ ನೋಡಿರುವೆಯಲ್ಲಮ್ಮ, ಮಳೆ ಚಳಿ ಬೇಸಗೆ ದಿನರಾತ್ರಿ ಪೂರಾ ಅಲ್ಲೇ ಇರುತ್ತದೆ. ಅಂದರೆ ಲೋಹದ ಗಾಡಿಯ ಎದುರು ನಿಲ್ಲಿಸಿದ ಲೋಹದ ಗಾರ್ಡ್ ನೋಡಿರುವೆಯಲ್ಲ, ಮಳೆ ಚಳಿ ಬೇಸಗೆ ದಿನರಾತ್ರಿ ಪೂರಾ ಅಲ್ಲೇ ಇರುತ್ತದೆ. ಆದರೂ ಅದಕ್ಕೆ ಏನೂ ಆಗಿರುವುದಿಲ್ಲ, ಅದರ ಬಿಡಿಯಲ್ಲಿ ಯಾವ ವ್ಯತ್ಯಾಸವೂ ಆಗಿರುವುದಿಲ್ಲ. ಹುಡುಗರ ಕುರಿತು ಸಮಾಜದಲ್ಲಿ ಇದೇ ಭಾವನೆ ಇದೆ. ಈಗ ನೀನೊಂದು ಚಿನ್ನದಾಭರಣಗಳ ಅಂಗಡಿಗೆ ಹೋಗಿ ನೋಡು. ಒಂದು ದೊಡ್ಡ ತಿಜೋರಿ, ಅದರ ಮೇಲೊಂದು ಸಣ್ಣ ತಿಜೋರಿ, ಅದರ ಒಳಗೆ ಇನ್ನೊಂದು ಸುಂದರವಾದ ಡಬ್ಬಿ, ಅದರ ಒಳಗಡೆ ರೇಷ್ಮೆಯ ವಸ್ತ್ರದೊಳಗೆ ವಜ್ರ. ಇಷ್ಟೆಲ್ಲ ರಕ್ಷಣೆ ಏಕೆ ಮಾಡಿರುತ್ತಾರೆಂದರೆ, ಆ ಆಭರಣದ ಅಂಗಡಿಯವನಿಗೆ ಈ ವಜ್ರದಲ್ಲಿ ಸಣ್ಣದೊಂದು ಬಿರುಕು ಬಂದರೂ ಕೂಡ ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಎಂದು ಗೊತ್ತಿದೆ. ಸಮಾಜದಲ್ಲಿ ಹುಡುಗಿಯರ ಬಗ್ಗೆಯೂ ಕೂಡ ಇಂತಹುದೇ ನವಿರು ಭಾವನೆ ಇದೆ. ಅವಳು ಮನೆಯನ್ನು ಬೆಳಗುವ ಹೊಳೆಯುವ ವಜ್ರವೆಂದೇ ಪರಿಗಣಿಸಿದ್ದಾರೆ. ಒಂದು ಸಣ್ಣ ಬಿರುಕು ಬಂದರೂ ಅದವಳ ಮೌಲ್ಯವನ್ನೇ ಕಡಿಮೆ ಮಾಡಬಹುದು ಎಂಬ ಆತಂಕವಿದೆ. ಹಾಗಾಗಿಯೇ ನಿರ್ಬಂಧ ಅಡೆತಡೆ ಎಂದು ಉತ್ತರಿಸಿದರು ಪ್ರವಚನಕಾರರು. ನೀತಿ: ಉರಿಯುವ ಮೊದಲು ಅರಿಯಬೇಕು, ಸತ್ಯ ಎಂದಿಗೂ ಕಹಿಯೇ. ಉರಿಯುವ ಮೊದಲು ಅರಿಯಬೇಕು, ಸತ್ಯ ಎಂದಿಗೂ ಕಹಿಯೇ ಅಂತ ನೋಡಿ. ಇದರಲ್ಲಿ ಒಗಟಿನಂತೆ ಒಂದು ಸಂಗತಿ ಇದೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಸಮಾನವಾಗಿ ಬೆಳೆಸ್ತಾರೆ ಅಲ್ವಾ. ಗಂಡು ಮಕ್ಕಳು ಮನೆಯಲ್ಲೇ ಕೂತರೆ ಏನಂತಾರೆ, ಉದ್ಯೋಗ ಇಲ್ಲ, ಏನು ಕೆಲಸ ಮಾಡಲ್ಲ, ದಂಡವಾಗಿ ಕೂತಿದ್ದಾನೆ, ಶ್ರಮ ಅಂತಂದ್ರೆ ಅವನಿಗಾಗಲ್ಲ.

ಹೇಳ್ತಾ ಇರ್ತಾರೆ ಅಲ್ವಾ. ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಒಂದು ಕೆಲಸದಲ್ಲಿ ತಲ್ಲೀನರಾಗಿರ್ತಾರೆ. ಇಷ್ಟೆಲ್ಲ ಕಲೆ ಇದೆ ಅಂತ ಅವರು ಮುಳುಗ್ತಾರೆ ಅದರಲ್ಲಿ. ಅಲ್ಲದೆ ತಂದೆ ತಾಯಿಗೆ ಒಂದು ಜವಾಬ್ದಾರಿ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನೂ ಕೊಡಿಸಿ ಅವರಿಗೆ ಒಂದು ಒಳ್ಳೆಯ ಕಡೆ ವಿವಾಹವನ್ನು ಮಾಡಬೇಕು ಅಂತ. ಇಂದಿನ ಯುವ ಸಮೂಹ ನನಗೆ ಮದುವೆಯೇ ಬೇಡ ಅಂತ ವಾದ ಮಾಡುವಂತಹ ಕಾಲವೂ ಕೂಡ ನಾವು ನೋಡಿಯಾಗಿದೆ. ಆದರೆ ನಮ್ಮ ಸಂಪ್ರದಾಯದ ಪ್ರಕಾರ ಹಿರಿಯ ಅಂದರೆ ಮನೆಯ ತಂದೆ ತಾಯಿಯ ಕನಸು ಏನು, ನಮ್ಮ ಮನೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಒಂದು ಸಾಧನೆಯನ್ನು ಸಾಧಿಸಿದ ನಂತರ ಮತ್ತೊಂದು ಮನೆಗೆ ದೀಪವಾಗಬೇಕು, ಬೆಳಗಬೇಕು ಅಂತ ಇರುವುದರಿಂದ ಅವರು ಎಚ್ಚರವನ್ನು ವಹಿಸ್ತಾರೆ. ಅವರ ಸೂಕ್ಷ್ಮ ಸಂಗತಿಗಳನ್ನು ಕಿರಿಯರು ಏಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ನಮ್ಮ ಶ್ರೋತೃಗಳ ಪ್ರಶ್ನೆಯೂ ಕೂಡ. ಇದರಲ್ಲಿ ಹುಡುಗಿ ಹುಡುಗ ಅಂತ ವ್ಯತ್ಯಾಸ ಬಂದರೂ ಕೂಡ ಓದಿಸುವಂತಹ ಮನಸ್ಸು ಯಾವುದೇ ಭೇದ ಭಾವ ಮಾಡೋದಿಲ್ಲ. ಉತ್ತಮ ಶಿಕ್ಷಣವನ್ನು ಕೊಡಿಸ್ತಾರೆ, ಎಷ್ಟು ಬೇಕು ಹಣ ಕಟ್ತಾರೆ, ಅವರ ಕನಸುಗಳಿಗೆ ಆಧಾರವಾಗ್ತಾರೆ, ಕನಸು ನನಸಾಗೋದಿಕ್ಕೆ ಅವರು ಹಗಲು ರಾತ್ರಿ ಶ್ರಮ ಪಡ್ತಾರೆ. ಇಂತಹ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಖಂಡಿತ ಇಲ್ಲ ಅಲ್ವಾ. ಆದರೆ ಇಂದಿನ ಯುವ ಸಮೂಹ ದುಶ್ಚಟಗಳಿಗೆ ಬಲಿಯಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನ ಕಣ್ಣಾರೆ ತಂದೆ ತಾಯಿ ಕಂಡಾಗ ಕಣ್ಣೀರು ಹಾಕ್ತಾರೆ. ಇನ್ನು ನಮ್ಮ ಮುಂದಿನ ಜೀವನ ಹೇಗಿರಬಹುದು ಅಂತ ಆತಂಕಕ್ಕೊಳಗಾಗ್ತಾರೆ. ಅದರ ಪರಿಣಾಮ ಅವರಿಗೆ ಕಾಯಿಲೆಯೂ ಕೂಡ ಬರಬಹುದು. ಆಗ ಅವರನ್ನು ನೋಡುವವರು ಯಾರೂ ಇರುವುದಿಲ್ಲ ಅನ್ನೋದು ಸ್ಪಷ್ಟ ಅಲ್ವಾ. ಈ ಎಲ್ಲ ಸಂಗತಿಗಳನ್ನು ಆಕಾಶವಾಣಿ ಯುವವಾಣಿ ಕಾರ್ಯಕ್ರಮದಲ್ಲಿ ಯಾಕಾಗಿ ಹೇಳ್ತಾ ಇದೆ ಅಂದರೆ, ದುಶ್ಚಟಗಳೇ ಹಾಗೆ, ಮದ್ಯಪಾನ ಧೂಮಪಾನ ಇವುಗಳು ಎಂದೂ ಕೂಡ ಯುವಕರನ್ನು ಬೆಳೆಯೋದಿಕ್ಕೆ ಬಿಡೋದಿಲ್ಲ. ಕೆಟ್ಟವರ ಸಹವಾಸ ಅಂತ ಅಂದರೆ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಕೊಟ್ಟ ಹಾಗೆ. ಒಂದು ಚಂದದ ಕನಸನ್ನು ಕಂಡು ಒಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಾಗಬಹುದು, ಗಂಡು ಮಕ್ಕಳಾಗಬಹುದು, ಕೇಂದ್ರ ಸರ್ಕಾರಿ ಹುದ್ದೆಗೆ ಅಥವಾ ರಾಜ್ಯ ಸರ್ಕಾರಿ ಹುದ್ದೆಗೆ ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನ ಎದುರಿಸಿ ಸಂದರ್ಶನದಲ್ಲೂ ಕೂಡ ಪ್ರಥಮ ಬಾರಿಗೆ ಆಯ್ಕೆಯಾಗುವುದು ಅಂತ ಅಂದರೆ ಇಷ್ಟು ಖುಷಿಯಾಗತ್ತೆ. ಆ ಸಂಗತಿಯನ್ನ ಕೇಳಿದಾಗ ಅವರಿಗೆ ಬಡತನ ಇರುತ್ತೆ, ಉಡಲು ಬಟ್ಟೆ ಇರಲ್ಲ, ಬೇಕಾದಂತಹ ವಸ್ತುಗಳನ್ನು ಕೊಂಡುಕೊಳ್ಳೋದಿಕ್ಕೆ ಅಂತ ಹಣ ಇರಲ್ಲ, ತಂದೆ ತಾಯಿ ಬಡತನದಲ್ಲಿರ್ತಾರೆ, ಕೂಲಿ ಮಾಡ್ತಾ ಇರ್ತಾರೆ. ಅಂತಹ ಕುಟುಂಬದಲ್ಲಿ ವಿದ್ಯೆಗೆ ಓದಿಗೆ ಮಹತ್ವವನ್ನು ಕೊಟ್ಟವರು ಯಾರು? ಅವರು ಪಡುವಂತಹ ಕಷ್ಟಗಳು, ಹಲವು ಪೋಷಕರ ಅಭಿಪ್ರಾಯ ಏನು ಗೊತ್ತಾ? ನಮ್ಮ ಮಕ್ಕಳಿಗೆ ಏನೆಲ್ಲ ಕೊಡಿಸ್ತೀವಿ ಆದರೆ ಓದಿನ ಕಡೆ ಗಮನ ಕಡಿಮೆ. ನನ್ನ ಆಸೆ ನನ್ನ ಮಕ್ಕಳು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಓದಬೇಕು ಅಂತ. ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಯುವ ಸಮೂಹ ಎಡವುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಲ್ವಾ. ಬನ್ನಿ ಒಂದು ಹಾಡನ್ನು ಕೇಳಿ ಬರೋಣ.

ಹಾಡನ್ನಂತೂ ಕೇಳಿಯಾಯಿತು. ಇನ್ನೊಂದು ಪುಟ್ಟ ಕಥೆ ಇದೆ, ಜ್ಞಾನಿ ಯಾರು ಅಂತ ಶೀರ್ಷಿಕೆ. ಬುದ್ಧನ ಬಳಿಗೆ ಬಂದ ಶಿಷ್ಯನೊಬ್ಬ ಅವರನ್ನು ಬಹಳವಾಗಿ ಪ್ರಶಂಸಿಸಿದ. ಈ ಪ್ರಪಂಚದಲ್ಲಿ ನಿಮ್ಮಷ್ಟು ದೊಡ್ಡ ಜ್ಞಾನಿ ಬೇರಾರೂ ಇಲ್ಲ ಎಂದ. ತನ್ನ ಬಾಯಿ ತುಂಬ ಪ್ರಶಂಸಿಸಿದ ಶಿಷ್ಯನನ್ನು ಅಪಾದ ಮಸ್ತಕ ನೋಡಿದ ಬುದ್ಧ. ಅಯ್ಯ, ನನಗಿಂತಲೂ ಮುಂಚೆಯೂ ಅನೇಕ ಮಂದಿ ಮಹಾಜ್ಞಾನಿಗಳಿದ್ದರು, ಅವರ ಬಗ್ಗೆ ನಿನಗೇನಾದರೂ ಗೊತ್ತೇ ಎಂದು ಕೇಳಿದ. ಶಿಷ್ಯ ಇಲ್ಲ ಎಂದ. ಮತ್ತೆ ಬುದ್ಧ, ನನ್ನ ನಂತರವೂ ಈ ಜಗತ್ತಿನಲ್ಲಿ ಜ್ಞಾನಿಗಳಿರುತ್ತಾರೆ, ಅವರ ಬಗ್ಗೆ ನಿನಗೇನಾದರೂ ಗೊತ್ತೇ ಎಂದು ಪ್ರಶ್ನಿಸಿದ. ಶಿಷ್ಯ ಇಲ್ಲ ಎಂದ. ಗಂಭೀರ ವದನದಲ್ಲಿ ಬುದ್ಧ, ಶಿಷ್ಯ ಹಾಗಾದರೆ ನನ್ನನ್ನು ನೀನೇಕೆ ಸ್ವತಃ ಹೊಗಳುತ್ತಿರುವೆ? ಜ್ಞಾನ ಎನ್ನುವುದು ವಿಶಾಲವಾದ ಜ್ಞಾನ ಸಾಗರ, ಯಾರು ಎಷ್ಟೇ ತಿಳಿದುಕೊಂಡರೂ ಒಂದು ಸಾಗರವಾಗಲು ಅಸಾಧ್ಯ. ಜ್ಞಾನವೆಂಬ ಸಾಗರದಿಂದ ಎಷ್ಟು ಸಾಧ್ಯವೋ ಅಷ್ಟು ಪಡೆಯಬೇಕು. ತನ್ನದೇನಾದರೂ ಕೊಡುಗೆ ಇದ್ದರೆ ಮತ್ತೆ ಸಾಗರಕ್ಕೆ ಸೇರಿಸಬೇಕು. ಜ್ಞಾನಾರ್ಜನೆಗೆ ಕೊನೆ ಎಂಬುದಿಲ್ಲ ಎಂದ ಬುದ್ಧ. ಇದರ ನೀತಿ, ಜ್ಞಾನ ಎಂಬುದು ನಿತ್ಯ ನಿರಂತರ ಸಾಗರಕ್ಕೆ ಸೇರುವ ನೀರು ಇದ್ದ ಹಾಗೆ ಅಂತ. ಜ್ಞಾನ ಎಂಬುದು ನಿತ್ಯ ನಿರಂತರ ಸಾಗರಕ್ಕೆ ಸೇರುವಂತಹ ನೀರು ಇದ್ದ ಹಾಗೆ. ಅಂದರೆ ಒಟ್ಟಾರೆ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಒಂದು ಗಂಭೀರ ಸಮಸ್ಯೆಯೊಂದಿಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ನೀತಿ ಕಥೆಗಳನ್ನು ಕೂಡ ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆ ನಿಮಗಾಗಿ ಪ್ರಸಾರ ಮಾಡಿತು. ಈ ಕಾರ್ಯಕ್ರಮ ಕೇಳಿ ನಿಮಗೆ ಏನನ್ನಿಸ್ತು ಅಂತ ನೀವು ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಯುವಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವ ಸ್ನೇಹಿತರೇ, ಈ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಲಾದಂತಹ ಚಿತ್ರಗೀತೆಗಳ ವಿವರ ಚಿತ್ರ ಪ್ರಜಾರಾಜ್ಯ, ಗಾಯಕ ವಿಜಯ್ ಪ್ರಕಾಶ್, ಸಂಗೀತ ವಿಜೇತಾ ಮಂಜಯ್ಯ, ಸಾಹಿತ್ಯ ಸಂದೀಪ್ ಹೆಗಡೆ. ನಂತರ ಚಿತ್ರ ಕ್ರೇಜಿ ಸ್ಟಾರ್, ಸಾಹಿತ್ಯ ಅಂಶಲೇಖ ಸಂಗೀತ ವಿ ರವಿಚಂದ್ರನ್, ಸಾಹಿತ್ಯ ಕೆ ಕಲ್ಯಾಣ್, ಗೀತೆಗೆ ಧ್ವನಿ ಸಂತೋಷ್ ವೆಂಕಿ, ಹಾಗೂ ನೀನೆಲ್ಲೋ ನಾನೆಲ್ಲೋ ಚಿತ್ರದ ಗೀತೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ರಮೇಶ್ ಕೃಷ್ಣ, ಗೀತೆಗೆ ಧ್ವನಿ ಗಾಯಕ ಹೇಮಂತ್. ಯುವವಾಣಿ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ.

0: ಕೇಂದ್ರದಿಂದ ಮುಡಿಬಂತು.
1: ಸಮಯ 5:34:36. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಕಾವೇರಿ
1: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಆಲಿಸಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆ ಮತ್ತೊಮ್ಮೆ 08272228558.

0: ನಮ್ಮ ಮೊದಲಕ್ಕರೆ, ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಗಿದ್ದೀರವ?
1: ನಮಸ್ತೆ, ನಾನು ಕೇರಮನೆ ಕೊಳಗದವ ಗ್ರಾಮದಿಂದ ಕೀರಮ್ಮನ ವಾಣಿಜ್ಯ ಒಮ್ಮೆ.
0: ಹೇಗಿದ್ದೀರ ವಾಣಿಯವರೇ?
1: ಚೆನ್ನಾಗಿದ್ದೀನಿ ಸರ್.
0: ಸಂಜೆಯ ಕಾಫಿ ಎಲ್ಲ ಆಯ್ತಾ?
1: ಆಯ್ತು, ಕಡುಬು ಸರ್, ಕಡುಬು ಕಾಫಿ.
0: ಯಾವ ಚಿತ್ರದ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಬಜರಂಗಿ ಚಿತ್ರದಿಂದ ಶ್ರೀ ಆಂಜನೇಯ ಶ್ರೀರಾಮದೂತ ಅಂತ ಆಗಿದ್ದೇವೆ.
0: ಪ್ರಸಾರ ಮಾಡುವ ನಿಮಗೆ ಪ್ರಶ್ನೆ ಈಗ. ದಕ್ಷಿಣದ ಗಂಗೆ ಎಂದು ಯಾವ ನದಿಯನ್ನ ಕರೆಯುತ್ತಾರೆ?
1: ಕನ್ನಡ ನಾಡಿನ ಜೀವನದಿ ಕಾವೇರಿ.
0: ನಿಮ್ಮ ಉತ್ತರ ಸರಿ ಇದೆ. ನಿಮ್ಮ ನೆಚ್ಚಿನ ಗೀತೆ ಕೂಡ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡಿ.
1: ಕೊಡಗಿನಲ್ಲೇ ಹುಟ್ಟಿ ದಕ್ಷಿಣ ಗಂಗೆ ಗೊತ್ತಿಲ್ಲ.
0: ಹೌದು, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ. ನಮಸ್ಕಾರ.
1: ಸಮಸ್ತ ಕೇಳಿಗರಿಗೆ ಧನ್ಯವಾದಗಳು.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡೋದು ಸರ್.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ಆರೋಗ್ಯವಾಗಿ ಕೂಡ ಆರೋಗ್ಯವಾಗಿದ್ದೀವಿ. ಯಾವ ಚಿತ್ರದ ಗೀತೆ
1: ಒಳ್ಳೆದಾಯ್ತು ಸರ್.
0: ಬೇಕಿವತ್ತು ನಿಮಗೆ?
1: ನನಗೆ ಒಂದಾಗೋಣ ಬಾ ಚಿತ್ರದಿಂದ ಸರ್, ರಾಗಿ ಮುದ್ದೆ ಕಲಚಿ ಉಪ್ಪು ಖಾರ ಬೆರೆಸಿಂತ ಒಂದು ಹಾಡುಂಟು ಸರ್, ಆ ಹಾಡು ಬೇಕು ಸರ್.
0: ಪ್ರಸಾರ ಮಾಡುವ ನಿಮಗೆ ಪ್ರಶ್ನೆ:
1: ಹೇಳಿ ಸರ್.
0: ಮೀನಿನ ಉಸಿರಾಟದ ಅಂಗ ಯಾವುದು?
1: ಅದು ಕಿವಿ.
0: ಕಿವಿರು. ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ನೆಚ್ಚಿನ ಗೀತೆ ಕೂಡ ಪ್ರಸಾರ ಆಗ್ತಾ ಇದೆ.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು ಹಾಗೂ ಎಲ್ಲಿಂದ?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಬೆಣ್ಣಿಯವರು.
1: ಹೌದು ಸರ್.
0: ಲೈವ್ ಕಾರ್ಯಕ್ರಮಕ್ಕೆ ಕರೆ ಮಾಡಲಿಲ್ವ ನೀವು?
1: ಇಲ್ಲ ಸರ್, ಅವಾಗ ಮಾಡೋಕ್ಕಾಗಲಿಲ್ಲ. ನಾವು 4 ರಿಂದ 6 ಗಂಟೆ ತನಕ ಕೇಳ್ತೇವೆ ಸರ್.
0: ಅಷ್ಟೇ.
1: ಹೌದು ಸರ್, ಬೆಳಗ್ಗೆ ಎಲ್ಲ ಚಿತ್ರದುರ್ಗ ಆಕಾಶವಾಣಿ ಕೇಳ್ತಿರ್ತೇವೆ, ಅದು ರೇಡಿಯೋಕ್ಕೆ ರೀಚ್ ಆಗುತ್ತೆ.
0: ನೀವು ಕರೆ ಮಾಡಿದರೆ ಹಾಡ್ಬೋದಿತ್ತಲ್ಲ.
1: ನಮಗೆ ಆಡಕ್ ಬರಲ್ಲ ಸರ್, ಆದ್ರಿಂದ ಆ ಕಾರ್ಯಕ್ರಮಕ್ಕೆಲ್ಲ ಅಟೆಂಡ್ ಆಗಲ್ಲ.
0: ಹಾಗಾಗಿ
1: ಹ್ಞೂ ಸರ್.
0: ಯಾವ ಚಿತ್ರದ ಗೀತೆ ಬೇಕಿವತ್ತು ನಿಮಗೆ?
1: ಬಾಳು ಬೆಳಗಿತ್ತು ಸರ್, ಅದರಲ್ಲಿ ನೀತಿವಂತ ಬಾಳಲ್ಲಿ ಸರ್ ಆಗಿತ್ತು.
0: ಪ್ರಸಾರ ಮಾಡುವ.
1: ಓಕೆ ಸರ್,
0: ನಿಮಗೆ ಪ್ರಶ್ನೆ.
1: ಕೇಳಿ ಸರ್.
0: ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು?
1: ಸರ್ ಗೊತ್ತಲ್ಲ, ಅಂದಾಜ್ ಮೇಲೆ ಹೇಳ್ತೇನೆ ಸರ್.
0: ಹಾಂ ಹೇಳಿ.
1: ಇಂದಿರಾ ಗಾಂಧಿ ಅವರು ಇರಬೇಕು.
0: ಸರಿಯಾದ ಉತ್ತರ.
1: ಹೌದೇನು ಸರ್?
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ. ನಮಸ್ಕಾರ.
1: ಓಕೆ ಸರ್, ನಮಸ್ತೆ.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ.
0: ರಾಮಣ್ಣ ಅವರೇ, ಹೇಗಿದ್ದೀರಾ?
1: ಹಾ, ಚೆನ್ನಾಗಿದ್ದೇನೆ ಸರ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ
0: ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಕಾರ್ಯಕ್ರಮಗಳೆಲ್ಲ ಹೇಗೆ ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೀರಾ?
1: ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೇನೆ ಸರ್.
0: ಭಾಗವಹಿಸ್ತಾ ಇದ್ದೀರಾ ಕೂಡ?
1: ಮಾದರಿಯ ಮತ್ತು ಸ

0: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ.
1: ರಾಮಣ್ಣ ಅವರೇ ಹೇಗಿದ್ದೀರಾ?
0: ಹಾ, ಚೆನ್ನಾಗಿದ್ದೇನೆ ಸರ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ
1: ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಕಾರ್ಯಕ್ರಮಗಳೆಲ್ಲ ಹೇಗೆ ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೀರಾ?
0: ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೇನೆ ಸರ್. ಈ
1: ಭಾಗವಹಿಸ್ತಾ ಇದ್ದೀರಾ ಕೂಡ?
0: ಸಮಾಜದಲ್ಲಿ ಯಾವತ್ತು ಸರ್
1: ಭಾಗವಹಿಸ್ತಾ ಇದ್ದೀರಾ ಕೂಡ?
0: ಹೌದೌದು, ಇವತ್ತು ನನಗೆ ಗೀತಾ ಮಾಧುರ್ಯದಲ್ಲಿ ಮೊದಲ ಕರೆ ಸಿಕ್ಕಿತು ಸರ್.
1: ಖುಷಿ
0: ಹೌದು,
1: ಖುಷಿ
0: ಮೊದಲು
1: ಆಯ್ತಾ?
0: ನಾನು ಕರೆ ಮಾಡಿದ್ದು ಫಸ್ಟ್ ಕಾಲ್.
1: ಖುಷಿ ಆಯ್ತಲ್ಲ ನಿಮಗೆ?
0: ಇಷ್ಟರ ತನಕ ಮಾಡಲಿಲ್ಲ.
1: ಹಾಂ,
0: ಮತ್ತು ನಿಮ್ಮ ಮತ್ತು ಶಕುಂತಲಾ ಮೇಡಮ್ ಅವರದ್ದು ನನಗೆ ತುಂಬಾ ಖುಷಿ ಆಯಿತು. ನಾನು ಮೊನ್ನೆನೇ ಫಸ್ಟ್ ಕೇಳಿದ್ದು ಸರ್ ಅದು.
1: ಭಕ್ತಿಗೀತೆ ಹಾಡಿದಲ್ವೇ ಇವತ್ತು ನೀವು?
0: ಹೌದೌದು.
1: ಇವತ್ತು ಯಾವ ಗೀತೆ ಬೇಕು ನಿಮಗೆ?
0: ನನಗೆ ಇವತ್ತು ತವರಿಗೆ ಬಾ ತಂಗಿ ಫಿಲಮ್ ಅಲ್ಲಿ ಸರ್ ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ ಅಂತ.
1: ಪ್ರಸಾರ ಮಾಡುವ ನಿಮಗೆ ಪ್ರಶ್ನೆ, ಭಾರತದ ಪ್ರಧಾನಿಯಾಗಿದ್ದ ಮೊದಲ ಕನ್ನಡಿಗ ಯಾರು?
0: ಎಚ್ ಡಿ ದೇವೇಗೌಡ.
1: ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
0: ಓಕೆ ಓಕೆ ಸರ್, ಥ್ಯಾಂಕ್ ಯು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬಳಕೆ, ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ, ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. 8:00 ಸಿರಿಗಂಧ, ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಶಾಂತಲಾ ನಾಗರಾಜು. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೇಮಾ ರಾಥೋಡ್, ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಯಾದಾಪುರ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05

ನಿಮಿಷಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸೃಷ್ಟಿ ಮತ್ತು ಶ್ರಾವಣ ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೊಣೇಸರ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಶುಭ ಸಂಹಿತ ಹಾಗೂ ಹಠ ಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೊಡಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 11:00 ಪ್ರಗತಿಪಥದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ವಿನೋದ್ ಎಂ ಅವರಿಂದ ಮಾಹಿತಿ. 11:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು, 11:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳು, 4:00 ನಮ್ಮ ನಿಲಯದಿಂದ ಭಕ್ತಿಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ 5:00 ಮಹಿಳಾ ಲೋಕದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚನಹಳ್ಳಿ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ ಈ ಕುರಿತು ಮೇಘನಾ ಕಾನಿಟ್ಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಿಂಡುಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
2: ಹೌದು, ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ತ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದ ಎಗ್ egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ಎಷ್ಟೊತ್ತಿನಿಂದ
13: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
15: ಆಂಟೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
16: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
17: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
18: ಹೇ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
14: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
18: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
14: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
18: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
19: ಕೋಣಿಯೂಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕ

0: ನೇತೃತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾರ್ಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾರ್ಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990786 ಅಥವಾ 9010990808.
1: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
7: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
5: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
7: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
5: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
4: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, UPS, ಬ್ಯಾಟರಿ, ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ ಏಳು ಪಾಯಿಂಟ್

0: 5.5 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಾನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಇದೇ August 6 ನಿಧನರಾದ ಆನೇರ ಶ್ರೀ ಗಿರಿಧರ್ ಕಾಶಿ ಇವರ ತಿಥಿ ಕರ್ಮಾಂತರ ನಾಳೆ 24 ಸೋಮವಾರ ಬೆಳಿಗ್ಗೆ 11 ಕಾರಗುಂದ ಗೌಡ ಸಮಾಜ ಚೇರಂಬಾಣೆ ಇಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ತಿಳಿದು ಆಗಮಿಸುವಂತೆ ಮೃತರ ಪತ್ನಿ, ಮಗ ಹಾಗೂ ಮನೆಯವರು ಕೇಳಿಕೊಂಡಿದ್ದಾರೆ.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
5: ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ, ಇದರ 50 ವಾರ್ಷಿಕ ಮಹಾಸಭೆ ಹಾಗೂ ಸುವರ್ಣ ಮಹೋತ್ಸವವನ್ನು ಇದೇ August 25 ಮಂಗಳವಾರ ಪೂರ್ವಾಹ್ನ 10 ಸಂಘದ ಅಧ್ಯಕ್ಷರಾದ ಶ್ರೀ ಕೋಳೆರಾಸಿ ದಿನು ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಆಹ್ವಾನ ಪತ್ರ ತಲುಪದೇ ಇರುವವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಂಘದ ಸರ್ವ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪೊನ್ನಂಪೇಟೆ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಸಿಂಚು, ರೆಡಿನಾ? ಅಮ್ಮ ಇಲ್ಲಿ.
8: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
1: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
8: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
7: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ತನಿಷ್ಕ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕೊಡುಗೆ, ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ 1 ಮೇಲೆ ಪಡೆಯಿರಿ ಅಪ್ ಟು 601 ರುಪೀಸ್ ಆಫ್. ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಅಪ್ ಟು 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ 0% ಕಡಿತ. ಈ ಕೊಡುಗೆ ಇದೇ August 22 ಮಾತ್ರ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್,

0: ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
3: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
3: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
4: ಮಿಂಚು ಹುಳ

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬಳಕೆ ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 7:45 ಬೆಂಗಳೂರು ಕೇಂದ್ರದಿಂದ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರಿಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿಚಿತ್ರಣ ಈ ಕುರಿತು ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00 ಸೇರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಶೋಧನ ಸಾಗರದ ಅಲೆಗಳ ಮೊರೆತ.
1: ಇವತ್ತು ನಾನು ಅಸ್ತ್ರ ಮಿಸೈಲ್ ಬಗ್ಗೆ ಮಾತಾಡ್ತೀನಿ. ಅಸ್ತ್ರ ಮಿಸೈಲ್ ಅನ್ನೋದು ಭಾರತದ ಡಿಆರ್ಡಿಒ ಅಲ್ಲಿ ಉತ್ಪಾದಿಸುವಂತ ಮಿಸೈಲ್ಸ್ಗಳು. ನಾವು ಇದನ್ನ ಕಂಪ್ಲೀಟ್ ಇಂಡಿಜಿನಿಯಸ್ ಅಂದ್ರೆ ಪ್ರತಿ ಒಂದು ಕಾಂಪೋನೆಂಟ್ಸ್ ನಾವು ಇಲ್ಲೇ ಉತ್ಪಾದನೆ ಮಾಡ್ತೀವಿ. ಈ ಮಿಸೈಲಿಗೆ ಬೇಕಾಗಿರುವಂತ ಕಾಂಪೋನೆಂಟ್ಸ್ ಇದು ಏರ್ ಟು ಏರ್ ಮಿಸೈಲ್ ಅಂತ ಕರೀತಾರೆ. ಅಂದರೆ ಒಂದು ಏರೋಪ್ಲೇನ್ಗೆ ಇದನ್ನ ಅಳವಡಿಸಿದ್ರೆ ಇನ್ನೊಂದು ಏರೋಪ್ಲೇನ್ನ ಹೋಗಿ ಒಡೆದು ಉರುಳಿಸಬಲ್ಲವಂತ ಶಕ್ತಿ ಇರ್ತದೆ. ಈ ಮಿಸೈಲ್ಸ್ನ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ ಅಂತ ಕರೀತಾರೆ. ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ಈ ಪೈಲಟ್ಗೆ ಕಾಣದೇ ಇರುವಂತ ಟಾರ್ಗೆಟ್ಗಳನ್ನ ಹೋಗಿ ಒಡೆದು ಉರುಳಿಸಬಲ್ಲದು. ಯೂಶಲಿ ಪೈಲಟ್ಗೆ ಏನಂದ್ರೆ 25-30 ಕಿಲೋಮೀಟರ್ ದೂರದಲ್ಲಿ ಆ ವೆದರ್ ಕಂಡೀಷನ್ಸ್ ಮೇಲೆ ಅವ್ರಿಗೆ ಅಷ್ಟು ತನಕ ಕಾಣುತ್ತೆ. ಅದ್ರ ಮೇಲೆ ಅವ್ರಿಗೆ ಏನೋ ಒಂದು ಸಣ್ಣದಾಗಿ ಕಾಣುತ್ತೆ 25-30 ಕಿಲೋಮೀಟರ್, ಬಟ್ ಅದ್ರ ಮೇಲೆ ಅವ್ರಿಗೆ ಏನು ಕಾಣಲ್ಲ. ಅದನ್ನೇ ಬಿಯಾಂಡ್ ವಿಜುವಲ್ ರೇಂಜ್ ಅಂತ ಹೇಳ್ತಾರೆ. ಸೊ ಈ ಅಸ್ತ್ರ ಮಿಸೈಲ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಈ Sukhoi-30 Mk-1 ಅಳವಡಿಸಿದ್ದಾರೆ. Sukhoi-30 Mk-1 ಅಂತಾನು ಕರೀತಾರೆ. ಸೊ ಅದಕ್ಕೆ ಅಳವಡಿಸಿದ್ದಾರೆ. ಇದು ಈಗ ಅಳವಡಿಸಿರುವಂತ ಮಿಸೈಲ್ ಬಂದು Astra Mk-1 ಅಂದ್ರೆ ಇದು 110 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಟಾರ್ಗೆಟ್ನ ಒಡೆದು ಉರುಳಿಸಬಲ್ಲವಂತ ಶಕ್ತಿ ಇದಕ್ಕಿರ್ತದೆ. ಅಂದ್ರೆ ನಾವು ಇಲ್ಲಿಂದ ಅದನ್ನ ಉಡಾಯಿಸಿದ್ರೆ ಏರೋಪ್ಲೇನ್ ಅಲ್ಲಿ ಹತ್ತತ್ರ ಬೆಂಗಳೂರಿಂದ ಉಡಾಯಿಸಿದ್ರೆ ಮೈಸೂರಲ್ಲಿರುವಂತ ಟಾರ್ಗೆಟ್ ನೋಗಿ ಒಡೆಯುತ್ತದು. ಸೊ ಈ ಅಲ್ಲಿ ಯಾವುದೋ ಒಂದು ಶತ್ರು ಏರೋಪ್ಲೇನ್ ಅಲ್ಲಿ ಮೈಸೂರು ಹತ್ರ ಇದ್ರೆ ನಾವು ಇಲ್ಲಿಂದ ಉಡಾಯಿಸಿದ್ರೆ ಅದು ಮೈಸೂರಲ್ಲಿರುವಂತ ಏರೋಪ್ಲೇನ್ ನ ಒಡೆದು ಉರುಳಿಸಬಲ್ಲವಂತ ಶಕ್ತಿ ಇದಕ್ಕಿರ್ತದೆ. ಇದಕ್ಕೆ ಆಕ್ಟಿವ್ ರೇಡಾರ್ ಓಮಿಂಗ್ ಸೀಕರ್ ಅಂತ ಅಳವಡಿಸಿರ್ತಾರೆ. ಆಕ್ಟಿವ್ ರೇಡಾರ್ ಓಮಿಂಗ್ ಸೀಕರ್ ಅಂದ್ರೆ ಆ ಶತ್ರು ಏರೋಪ್ಲೇನ್ ಎಲ್ಲಿರುತ್ತೋ ಅದನ್ನ ಹುಡ್ಕೊಂಡೋಗಿ ಅದು ಒಡೆಯುತ್ತೆ. ಅದನ್ನ ಆಕ್ಟಿವ್ ರೇಡಾರ್ ಓಮಿಂಗ್ ಸೀಕರ್ ಅಂತ ಕರೀತಾರೆ. ಸೊ ಇದು ಹೇಗೆ ಅಂದ್ರೆ ಒಂದು ಸಲ ಇದನ್ನ ಲಾಂಚ್ ಮಾಡಿಬಿಟ್ರೆ ಈ 110 ಕಿಲೋಮೀಟರ್ ಅಂದ್ರೆ 80 ಕಿಲೋಮೀಟರ್ ಅದು ಆಟೋಮೆಟಿಕ್ ಆಗಿ ಟುವರ್ಡ್ಸ್ ಆ ಟಾರ್ಗೆಟ್ಗೆ ಅದು ಫ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೆ ಆದ ಒಂದು GPS ನ ಇನರ್ಷಿಯಲ್ ನ್ಯಾವಿಗೇಷನ್ ಅಂತಾರೆ. ಅಂದ್ರೆ ಒಂಥರ GPS ತರ ಅದರಲ್ಲೇ ಅಳವಡಿಸಿರ್ತಾರೆ. ಮತ್ತೆ ಅದ್ರ ಮದರ್ ಏರ್ಕ್ರಾಫ್ಟ್ ನಾನು ಹೇಳದ್ನಲ್ಲ Su-30 Mk-1 ಇಂದ ಲಾಂಚ್ ಮಾಡಿದ್ರೆ ಅದು ಅದನ್ನ ಡೈರೆಕ್ಷನ್ಸ್ ಕೊಡ್ತಾ ಇರುತ್ತೆ. ಕೊನೆ 20 ಕಿಲೋಮೀಟರ್ ಇದ್ದಂಗೆ ಆ ಶತ್ರು ಏರ್ಕ್ರಾಫ್ಟ್ ನ ಹೋಗಿ ಅದ್ ಲಾಕ್ ಮಾಡಿ ಹೊಡಿಯುತ್ತೆ. ಅದ್ ಎಲ್ಲೇ ಔತ್ಕೊಂಡಿದ್ರು ಅದ್ ಬಿಡಲ್ಲ, ಅದು ಹೋಗಿ ಹೊಡೆದುರುಳಿಸುತ್ತೆ. ಇದು ಮೂರು ವೆರೈಟಿ ಬರುತ್ತೆ. Astra Mk-1 ಅಂತಾರೆ, ಅದು 110 ಕಿಲೋಮೀಟರ್ ಹೋಗುತ್ತೆ. Astra Mk-2 ಅಂತಾರೆ, ಅದು 160 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಹೋಗಿ ಹೊಡೆಯುತ್ತೆ. ಆಮೇಲೆ Astra Mk-3 ಅಂತ ಇದೆ, ಅದು 350 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟು ಹೋಗಿ ಹೊಡೆಯುತ್ತೆ. ಅದನ್ನ ಗಾಂಡಿವಾ ಅಂತ ಹೆಸರು ಇಟ್ಟಿದ್ದಾರೆ. ಅದನ್ನು ಈ ಟ್ರಯಲ್ ಸ್ಟೇಜಸ್ ಅಲ್ಲಿ ಇದೆ, ಅದು ಫಿನಿಶ್ ಆಗ್ತಾ ಬರ್ತಾ ಇದೆ. ಇದನ್ನ Tejas-ಗೂ ಅಳವಡಿಸ್ತಾರೆ, Tejas Mk-1-ಗೂ ಅಳವಡಿಸ್ತಾರೆ, Tejas Mk-1A-ಗೂ ಇದನ್ನ ಅಳವಡಿಸ್ತಾರೆ. ಸೊ ಇದರ ವೆಯ್ಟ್ ಬಂದು ಹತ್ತತ್ರ 150-160 ಕೆಜಿ ಅಷ್ಟು ತೂಕ ಇರ್ತದೆ. ಇದಕ್ಕೆ 15 ಕೆಜಿ ಅಷ್ಟು ವಾರ್ ರೆಡ್ ನ ಇದು ಅಳವಡಿಸೋ ಶಕ್ತಿ ಇರ್ತದೆ. ಇದು ಬಂದು ಪ್ರಾಕ್ಸಿಮಿಟಿ ಫ್ಯೂಸರ್ ಸ್ವಿಚ್ ಅಂತ ಇರ್ತದೆ. ಅಂದ್ರೆ ಶತ್ರು ಏರೋಪ್ಲೇನ್ ಹತ್ರ ಇದ್ದಾಗ ಹೋಗಿ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಇದು ಹೋಗಿ ಏರೋಪ್ಲೇನ್ ಹೊಡಿಬೇಕು ಅಂತ ಏನಿಲ್ಲ, ಆದ್ರೆ ಹತ್ತತ್ರ ಬಂದಿದ ತಕ್ಷಣ ಅದು ಫ್ಯೂಸ್ ಇನಿಷಿಯೇಟ್ ಆಗಿ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಇದನ್ನ ಪ್ರಾಕ್ಸಿಮಿಟಿ ಫ್ಯೂಸರ್ ಸ್ವಿಚ್ ಅಂತ ಕರೀತಾರೆ. ಇದು ಅಸ್ತ್ರ ಮಿಸೈಲ್ಸ್ ಬಗ್ಗೆ ಒಂದು ವಿಶೇಷವಾದ ಒಂದು ಸಣ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ.
2: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:34:51.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡ್

0: ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900902182.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

ಶ್ರೋತೃಗಳೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ ಮತ್ತು ಡ್ರಮ್ ಸೀಡರ್ ಬಳಕೆ ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:37. ನಮ್ಮ ಮುಂದಿನ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ. ಇದು ಆಕಾಶವಾಣಿ. ಈಗ ಕೆಲವೊಂದು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಗಾಲಿಕ ಬಳಗೇ

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम अवन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಅರೇಂಜ್ಮೆಂಟ್ ಆಯ್ತು।
5: ಯಾವ್ದ್ರದ್ದು?
4: ಚಿನ್ನನ ಫೀಸ್ ನದ್ದು
5: ತೋರ್ಸು।
4: 20,000 ಲೋನ್ ತಕ್ಷಣ?
5: ಯಾರ್ ಕೊಡ್ತಿದ್ದಾರೆ ಗೊತ್ತಾ?
4: ಬಡ್ಡಿ ಎಷ್ಟು?
5: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ।
4: ಅದು ನೋಡ್ಕೊಂಡು
5: ಅರೇಂಜ್ಮೆಂಟ್ ಆಯ್ತು। ಸಂಬಳ ಅಡ್ವಾನ್ಸ್ ಆಗಿ ಕಳ್ಸ್ಬಿಟ್ಟೆ।
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ।
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಹಾಗೂ ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕೆಪಿಎಸ್ ಶಾಲೆಗಳನ್ನು ಸಮಗ್ರವಾಗಿ ಉನ್ನತೀಕರಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯ ಅಕ್ಷರಾಭ್ಯಾಸದಿಂದ 12ನೇ ತರಗತಿಯವರೆಗೆ ಆಧುನಿಕ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿರುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲೆಗೆ ತಲುಪಲು ಸಂಪೂರ್ಣ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಇರುತ್ತದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳನ್ನು ಬೆನ್ನತ್ತದೆ, ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕೇವಲ ಅಂಕಗಳನ್ನು ಗಳಿಸುವ ಸ್ಪರ್ಧಾತ್ಮಕ ಮನೋಭಾವಕ್ಕಿಂತ ನೈತಿಕತೆ ಹಾಗೂ ಸಂಸ್ಕಾರತೆಯ ಶಿಕ್ಷಣವನ್ನು ನೀಡುವುದು ಇಂದಿನ ಸಮಾಜದ ಅತ್ಯಗತ್ಯವಾಗಿದೆ. ಹೊಸ ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ತಿಳಿಸಿದರು. ವಾಲ್ಮೀಕಿ ನಿಗಮದ ಹಣ ಅಕ್ರಮ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕೈಗೊಳ್ಳಲಾಗಿರುವ ಹೋರಾಟ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದಕ್ಕೆ ಜೆಡಿಎಸ್ ಸಹಕಾರ ನೀಡಲಿದೆ ಎಂದು ಪಕ್ಷದ ಧುರೀಣ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಸ್ವಾತಂತ್ರ್ಯ ಉದ್ಯಾನದಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಹಗರಣ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಹೆದರಿರುವ ಆಡಳಿತ ಪಕ್ಷ ವಿಪಕ್ಷಗಳ ವಿರುದ್ಧವೇ ಪ್ರತಿಭಟನೆ ಮಾಡಲು ಮುಂದಾಗಿದ್ದು ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದೆ ಎಂದು ಆಪಾದಿಸಿದರು. ಮುಖ್ಯಮಂತ್ರಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ನೈಸ್ ಮತ್ತು ಬಿಡದಿ ವಿಷಯ ಚರ್ಚೆಗೆ ಅವಕಾಶ ಕಲ್ಪಿಸಲಿದ್ದಾರೆ ಎನ್ನುವ ಆಶಾಭಾವನೆ ಇದೆ ಎಂದು ಆರ್ ಅಶೋಕ ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುವ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಧಾರವಾಡದ ಹಿರಿಯ ರಂಗ ನಿರ್ದೇಶಕಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಆಯ್ಕೆಯಾಗಿದ್ದಾರೆ. ವಿಶ್ವೇಶ್ವರಿ ಅವರು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ರಾಜ್ಯ ಹೊರರಾಜ್ಯದಲ್ಲಿ ತರಬೇತಿ ಶಿಬಿರ ನಡೆಸಿ 40ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳ ಜೊತೆಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸುಮಾರು 40 ವರ್ಷಗಳಿಂದ ನಾನು ಈ ರಂಗಭೂಮಿ ಹಾಗೂ ಜನಪದ ಕಲಾ ಪ್ರಕಾರಗಳಲ್ಲಿ ತೊಡಗಿಕೊಂಡಿದ್ದು ಈ ಸಲ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಅನ್ಸದ. ಹೆಣ್ಮಕ್ಳು ನಾಟಕಕ್ಕೆ ಬಂದ್ರೆ ಮೂಗು ಮುರಿಯುವಂತ ಕಾಲ ಇತ್ತವಾಗ. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ನೀನಾಸಂ ಸೇರ್ಕೊಂಡು ಹವ್ಯಾಸಿ ರಂಗಭೂಮಿಗೆ ಕಾಲಿಟ್ಟೆ. ಅನೇಕ ಸಂಘಟನೆಗಳಾಗಿರಬಹುದು, ನಾಟಕ ಅಕಾಡೆಮಿ ಆಗಿರಬಹುದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರಬಹುದು, ನನ್ನನ್ನು ಖುದ್ದಾಗಿ ಕರೆದು ರಂಗ ತರಬೇತಿ ಶಿಬಿರಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು.
0: ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ 2024-25 ಮತ್ತು 2025-26 ಕುಶಲ ಕಲಾ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಂಸನಾ ಪತ್ರ ನೀಡಲು 20 ಕಲಾವಿದರನ್ನು ಆಯ್ಕೆ ಮಾಡಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದ ಕರಕುಶಲ ಕಲೆಯಾಗಿರುವ ಕಿನ್ನಾಳ ಕಲೆಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಅಣ್ಣಪ್ಪ ಏಕಪ್ಪ ಚಿತ್ರಗಾರ, ಆಂಜನೇಯ ಚಿತ್ರಗಾರ ಮತ್ತು ಸಂತೋಷ್ ಕುಮಾರ್ ಚಿತ್ರಗಾರ ಆಯ್ಕೆಯಾಗಿದ್ದಾರೆ. ಈ ಕುರಿತಂತೆ ಸಂತೋಷ್ ಚಿತ್ರಗಾರ ಅವರು ಅನಿಸಿಕೆ ಹಂಚಿಕೊಂಡಿದ್ದಾರೆ.

0: ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಪ್ರಶಸ್ತಿ ನಮಗೂ ಹಾಗೂ ನಮ್ಮ ತಂದೆಯವರಿಗೂ ಒಂದೇ ಸಾರಿ ಸಿಕ್ಕಿರುವುದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವರಿಗೆ ಈಗಾಗಲೇ 60 ವರ್ಷಗಳಾಗಿದೆ. ಅವರು ಸುಮಾರು 45 ವರ್ಷಗಳಿಂದ ಈ ಕಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕಾರಣಾಂತರಗಳಿಂದ ಪ್ರಶಸ್ತಿ ತಡವಾಗಿ ದೊರಕಿದೆ, ಆದರೂ ಅವರು ತುಂಬಾ ಖುಷಿಯಾಗಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿನ್ನಾಳ ಕಲೆಗೆ ತುಂಬಾ ಒಳ್ಳೆ ಪ್ರಶಂಸನೆ ಸಿಗ್ತಾ ಇದೆ. ಸರ್ಕಾರ ಇನ್ನಷ್ಟು ಈ ಕಲೆಗೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಬೆಳೆಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನಿನ್ನೆ ರಾತ್ರಿ ಕರಾವಳಿಯ ಕಾವಲು ಪಡೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ನವಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಜನ ಮೀನುಗಾರರನ್ನು ಯಶಸ್ವಿಯಾಗಿ ಸಂರಕ್ಷಿಸಿದೆ. ನವಮಂಗಳೂರಿನಿಂದ 20 ನಾವಿಕ ಮೈಲಿ ದೂರದಲ್ಲಿ 9 ಜನರಿದ್ದ ಮೀನುಗಾರ ನೌಕೆ ಇಂಜಿನ್ ವೈಫಲ್ಯದಿಂದ ಸಂಕಷ್ಟದಲ್ಲಿತ್ತು. ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ಸಿಲುಕಿದವರನ್ನು ಭಾರತೀಯ ಕರಾವಳಿ ಕಾವಲು ಪಡೆಯ C-447 ಹಡಗು ಗುರುತಿಸಿ ಎಲ್ಲಾ 9 ಜನರನ್ನು ಸುರಕ್ಷಿತವಾಗಿ ಹಳೆ ಮಂಗಳೂರು ಬಂದರಿಗೆ ತಲುಪಿಸಿದೆ ಎಂದು ಕಾವಲು ಪಡೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನ ಮತ್ತು ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನಿರ್ಮಿಸಲು ಉದ್ದೇಶಿಸಲಾಗಿರುವ 3 ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಭೂಮಿಪೂಜೆ ನೆರವೇರಿಸಿದರು. ಒಟ್ಟು ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ, ನೇರಲಿಗೆ ಗ್ರಾಮದ ರಸ್ತೆ ಅಭಿವೃದ್ಧಿ ಹಾಗೂ ಸಮುದಾಯ ಶೌಚಾಲಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಸಚಿವರು, ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಶಾಲೆಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಶಾಲಾ ವಾಹನದ ವ್ಯವಸ್ಥೆ ಮಾಡಲಾಗುವುದು ಎಂದು ಘೋಷಿಸಿದರು. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ವಿಶೇಷವಾಗಿ ಕೆಪಿಎಸ್ ಶಾಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಿಷನ್ ಸ್ಥಾಪಿಸುವ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸುವುದು ಸಮಾಜದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಕಾರ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯ, ಸ್ವಾಭಿಮಾನ ಹಾಗೂ ನಾಡಿನ ಗೌರವಕ್ಕಾಗಿ ಹೋರಾಡಿದ ಅಪ್ರತಿಮ ವೀರ ಸೇನಾನಿಯಾಗಿದ್ದಾರೆ. ಅವರ ಆದರ್ಶ ಹಾಗೂ ಹೋರಾಟದ ಸಂದೇಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ಧಾರವಾಡದ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮನಸೂರು ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯದಲ್ಲಿ ಕಬ್ಬಿನ ಇಳುವರಿ ಗಣನೀಯವಾಗಿ ಕುಸಿದಿದ್ದು ಬೆಳೆ ನಷ್ಟ ಮತ್ತು ಉತ್ಪಾದನಾ ವೆಚ್ಚದಿಂದಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಬಿಕ್ಕಟ್ಟನ್ನು ನಿವಾರಿಸಲು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭವಾಗಲಿದೆ. ಪಂದ್ಯಾವಳಿ ಇದೇ 78ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ ಹಾಗೂ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಅಕ್ಕ, ಕೆಲ್ಸ ಸಿಕ್ತು.

0: अरे वाह, अभिनंदनेगळु। ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್
1: ಹೊಸ ಮೊಬೈಲ್ ಜೀನ್ಸ್ ಜಾಕೆಟ್
0: ಒಂದ್ ನಿಮಿಷ ಮಹಾರಾಜರೇ ಸ್ಯಾಲರಿಗಿಂತ ಮೊದಲು ಖರ್ಚು
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ
0: ಮೊದಲು ಬಜೆಟ್ ಮಾಡ್ಲು ಕಲಿ ಆಮೇಲೆ ಖರ್ಚು ಮಾಡು
1: ಆದ್ರೆ ಅಕ್ಕ
0: ನೋಡು ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ
1: ಅಕ್ಕ ಪಾರ್ಟಿ ನಂದು ಬಜೆಟ್ ನಿಂದು
2: ಆರ್ ಬಿ ಐ ಹೇಳುತ್ತೆ
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ
4: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು ನೀರನ್ನು ಹಿತಮಿತವಾಗಿ ಬಳಸೋಣ ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ
3: ನೀರನ್ನು ಉಳಿಸಿ ಸಂರಕ್ಷಿಸಿ

0: ಮಾಡುತ್ತೆ.
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51 15 ಸೆಕೆಂಡುಗಳು. ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯಾಂತ್ರೀಕೃತ ಭತ್ತದ ಬೇಸಾಯ. ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಬೇಸಾಯ ತಜ್ಞರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಂತ್ರಗಳನ್ನು ಬಳಸಿ ಭತ್ತದ ಬೇಸಾಯವನ್ನು ಹೇಗೆ ಮಾಡ್ಕೋಬಹುದು ಮತ್ತು ಡ್ರಮ್ ಸೀಡರನ್ನು ಬಳಸಿಕೊಂಡು ಭತ್ತದ ಬೀಜವನ್ನು ಹೇಗೆ ಗದ್ದೆಯಲ್ಲಿ ಬಿತ್ತಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಬಸವಲಿಂಗಯ್ಯ ಅವರು. ನಮಸ್ಕಾರ ಡಾಕ್ಟರ್ ಬಸವಲಿಂಗಯ್ಯ ಅವರೇ.
2: ನಮಸ್ತೆ ಸರ್.
1: ಮೊದಲಿಗೆ ಈ ಯಾಂತ್ರೀಕೃತ ಭತ್ತದ ಬೇಸಾಯ ಅಂದರೆ ಈ ಯಂತ್ರಗಳನ್ನು ಬಳಸಿ ಭತ್ತದ ಬೇಸಾಯವನ್ನು ಮಾಡುವಂಥ ಅವಶ್ಯಕತೆ ಏನಿದೆ ಅಂತೀರಿ? ಇದು ಯಾಕೆ ಬೇಕು ಅಂತೀರಿ?
2: ಭತ್ತದಲ್ಲಿ ಯಾಂತ್ರೀಕೃತ ಬೇಸಾಯ ಬಹಳ ಅವಶ್ಯಕವಾದಂಥ ವಿಚಾರ ಇವತ್ತಿನ ದಿನಕ್ಕೆ. ಹಾಗೆ ಕೃಷಿನಲ್ಲೂ ಯಂತ್ರಗಳನ್ನು ಬಳಸಿ ಕೃಷಿ ಮಾಡತಕ್ಕಂಥದ್ದು ಕೂಡ ಬಹಳಷ್ಟು ಮುಖ್ಯವಾದಂಥ ಅಂಶವಾಗಿದೆ ಇವತ್ತು. ಯಾಕಂತಂದರೆ ಇವತ್ತು ಕೃಷಿನಲ್ಲಿ ನಾವು ಕಾರ್ಮಿಕರ ಸಮಸ್ಯೆನ ಎದುರಿಸ್ತಾ ಇದ್ದೇವೆ.
1: ಓಹೋ.
2: ಹಾಗಾಗಿ ನಮಗೆ ಕಾರ್ಮಿಕರ ಲಭ್ಯತೆ ಬಹಳ ಕಡಿಮೆ ಆಗ್ತಾ ಇದೆ ಕೃಷಿನಲ್ಲಿ. ಹಾಗಾಗಿ ನಾವು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಯಂತ್ರಗಳನ್ನು ಬಳಸಿ ಬೇಸಾಯವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗ ಭತ್ತ ಕೃಷಿಯನ್ನೆಲ್ಲ ಹೇಳಬೇಕು ಅಂತಂದರೆ ಬಿತ್ತನೆ ಬೀಜವನ್ನು ಹಾಕಿ ಬೀಜವನ್ನು ತೆಗೆಯುವಷ್ಟರಲ್ಲಿ ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡಲಿಕ್ಕೆ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಅದರಲ್ಲಿ ಬರೀ ಗದ್ದೆಗಳನ್ನು ಸಿದ್ಧಪಡಿಸಲಿಕ್ಕೆ ನಮಗೆ ಶೇಕಡ 11% ಕೃಷಿ ಕಾರ್ಮಿಕರು ಬೇಕು.
1: ಅಂದರೆ ಇಡೀ ಬೇಸಾಯಕ್ಕೆ ಎಷ್ಟು ಬೇಕಾಗುತ್ತೋ ಅದರಲ್ಲಿ ಶೇಕಡ 11%
2: ಅದಕ್ಕೆ ಬೇಕಾಗುತ್ತೆ. ಅತಿ ಹೆಚ್ಚಿನ ಕೃಷಿ ಕಾರ್ಮಿಕರು ನಾಟಿ ಮಾಡಬೇಕು. ಶೇಕಡ 38% ಕೃಷಿ ಕಾರ್ಮಿಕರು ನಾಟಿ ಮಾಡಬೇಕು. ಇದಕ್ಕೆ ಒಂದು ಸುಮಾರು 5,000-6,000 ರೂಪಾಯಿಗಳು ಪ್ರತಿ ಎಕರೆಗೆ ತಗಲುತ್ತೆ. ನಂತರ 19% ಕಳೆ ತೆಗೆದುಕೊಳ್ಳಬೇಕು. 20% ಕಟಾವು ಮಾಡಲಿಕ್ಕೆ, 12% ಒಕ್ಕಣೆ ಮಾಡಲಿಕ್ಕೆ ಬೇಕು. ಹಾಗಾಗಿ ಈ ರೀತಿಯ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ನಮಗೆ ಯಂತ್ರಗಳ ಸಹಾಯ ಇವತ್ತು ಬೇಕಾಗಿದೆ.
1: ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ರೈತರು ಒಟ್ಟಿಗೆ ನಾಟಿ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಕೆಲಸಗಾರರ ಕೊರತೆ ಇನ್ನೂ ಹೆಚ್ಚು ಕಾಣುತ್ತೆ.
2: ಹಾಂ ಹೌದು ಸರ್, ಅದನ್ನು ಕೂಡ ಒಂದು ಭಾಳ ಸಮಸ್ಯೆ ಆಗಿದೆ. ಯಾವ ರೀತಿ ಲೇಬರ್ನ ಮ್ಯಾನೇಜ್ಮೆಂಟ್ ಮಾಡಬೇಕಾದ ಸಮಸ್ಯೆ ಆಗಿದೆ. ಜನರಲ್ ಆಗಿ ನಾವು ಒಂದು ವಿಲೇಜ್ನ ಮಟ್ಟದಲ್ಲಿ ಅಥವಾ ಒಂದು ವಿಭಾಗ ಮಟ್ಟದಲ್ಲಿ ತಗೊಂಡ್ರೆ ಎಲ್ಲರೂ ಒಂದೇ ಟೈಮ್ನಲ್ಲಿ ನಾಟಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋದ್ರಿಂದ ಕೂಡ ಅವಾಗ ಲೇಬರ್ಸ್ಗಳಿಗೆ ಭಾಳ ಡಿಮ್ಯಾಂಡ್ ಆಗುತ್ತೆ, ಮತ್ತು ಸೂಕ್ತ ಕಾಲದಲ್ಲಿ ಕಾರ್ಮಿಕರ ಕೊರತೆ ಎದ್ದು ಕಾಣುತ್ತೆ. ನಾವು ಕರೆಕ್ಟ್ ಆದಂಥ ಸಮಯದಲ್ಲಿ ಸರಿಯಾದ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅದು ಒಂದು ಕಾರಣ ಆಗುತ್ತೆ. ಮತ್ತೆ ಭತ್ತದ ಅತಿ ಹೆಚ್ಚಿನ ಇಳುವರಿಗೆ ಯಂತ್ರಗಳನ್ನು ಬಳಸೋದು ಅನುಕೂಲ ಆಗುತ್ತೆ. ಯಾಂತ್ರೀಕರಣದಿಂದ ಕೂಡ ಭತ್ತದ ಇಳುವರಿ ಹೆಚ್ಚಾಗುತ್ತೆ. ಇದಕ್ಕೆ ಅನೇಕ ಕಾರಣಗಳಿದೆ. ಭತ್ತ ಅಂದ್ರೆ ಒಂದು ಎಕರೆಗೆ ಇಷ್ಟೇ ಇಳುವರಿನ ಕೊಡಬೇಕು ಅಂತಂದ್ರೆ ಅನೇಕ ಕಾರಣಗಳಿರ್ತದೆ. ಅದರಲ್ಲಿ ಮೊದಲನೇ ಅಂಶ ಏನಪ್ಪಾ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಷ್ಟು ಸಸಿಗಳನ್ನ ನಾವು ಹಾಕಿದ್ದೀವಿ, ಅಂದ್ರೆ ಎಷ್ಟು ಗುಣಿಗಳಲ್ಲಿ ನಾವು ನಾಟಿ ಮಾಡಿದ್ದೀವಿ ಅಂತ, ಇದು ಒಂದು ಮುಖ್ಯವಾದ ಅಂಶ ಆಗುತ್ತೆ.
1: ಅಂದ್ರೆ ಒಂದು ಚದರ ಮೀಟರ್ಗೆ ಎಷ್ಟು
2: ಸಸಿಗಳಿರಬೇಕು, ಗುಣಿಗಳಿರಬೇಕು ಅಂತಕ್ಕಂಥದ್ದು. ಭತ್ತದಲ್ಲಿ ಒಂದು ಚದರ ಮೀಟರ್ಗೆ ಸುಮಾರು 50 ಸಸಿಗಳನ್ನ ನಾವು ಹಾಕ್ಬೇಕು. ಈಗ ಕೃಷಿ ಕಾರ್ಮಿಕರು ನಾಟಿ ಮಾಡಬೇಕಾದ್ರೆ ಈ ಸಂಖ್ಯೆನ ಹಿಂದೆ ಮುಂದೆ ಮಾಡಬಹುದು,
1: ಕಡಿಮೆ ಮಾಡಬಹುದು,
2: ಹೆಚ್ಚು ಮಾಡಬಹುದು, ಅಥವಾ ಗುತ್ತಿಗೆ ಕೊಟ್ಟಿದ್ರೆ ಬೇಗ ಮುಗಿಸ್ಬೇಕು ಅಂತೇಳಿ ದೂರ ದೂರ ಹಾಕೊಂಡು ಹೋಗ್ಬೋದು. ಸಾಕಷ್ಟು ಪ್ರಮಾಣದ ಸಸಿಗುಣಿಗಳೇ ಇಲ್ಲ ಅಂತಂದಾಗ ಇಳುವರಿ ಕಡಿಮೆ ಆಗುತ್ತೆ. ಸೊ ಯಾಂತ್ರೀಕೃತ ನಾಟಿಯಿಂದ

0: ಸಮಸ್ಯೆ ಆಗಲ್ಲ.
1: ಪ್ರತಿ
0: ಒಂದು ಚದರ ಮೀಟರ್ನಲ್ಲಿ ಖಡಾಖಂಡಿತವಾಗಿ 50 ಸಸಿ ಮಡಿಗಳು ಬರುವಾಗೆ ನಾಟಿ ಮಾಡಬಹುದು. ಸೊ ಹಾಗಾಗಿ ಒಂದು ಎಕರೆ ಪ್ರದೇಶದಲ್ಲಿ 2 ಲಕ್ಷ ಸಸಿಗಳಿರುತ್ತೆ. ಸೊ ಇಷ್ಟರಿಂದ ನಾವು ಒಳ್ಳೆ ಇಳುವರಿಯನ್ನು ನಿರೀಕ್ಷಣೆ ಮಾಡಬಹುದು. ಇನ್ನು ಎರಡನೇ ಕಾರಣ ಏನಂತಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ನಾವು ಹೇಳ್ತೀವಿ. ನಾಟಿ ಮಾಡಿದಾಗ ಒಂದು ಶಾಕ್ ಆಗುತ್ತೆ,
1: ಆಘಾತ ಆಗುತ್ತೆ,
0: ಆಘಾತ
1: ಸಸಿಗಳಿಗೆ,
0: ಸಸಿ ಆಘಾತ. ಯಾಕಂತಂದ್ರೆ ಗಮನಿಸಿರ್ಬೋದು ಗದ್ದೆಗಳಲ್ಲಿ ಅಚ್ಚ ಹಸಿರಿನ ಪೈರನ್ನ ನಾವು ನಾಟಿ ಮಾಡಿರ್ತೀವಿ, ಒಂದು 2 ದಿನ ಆದ್ಮೇಲೆ ಅದು ತಿಳಿ ಹಳದಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಯಾಕಂತಂದ್ರೆ ನಾವು ಸಸಿ ಮಡಿಯಿಂದ ಸಸಿಯನ್ನ ಕಿತ್ತು ಅವಾಗ ಕಂತೆ ಕಟ್ಟಿ ಅದನ್ನ ಗದ್ದೆಗಳಿಗೆ ಹಾಕಿ ನಾಟಿ ಮಾಡಬೇಕಾದಾಗ ಆ ಒಂದು 3 ರಿಂದ 5-6 ದಿವಸ ಬೇರುಗಳು ಯಾವುದೇ ಕೆಲಸಗಳು ಮಾಡಲ್ಲ. ನಾಟಿ ಮಾಡಾದ್ಮೇಲೆ ಹೊಸ ಬೇರುಗಳು ಬಂದು ಅವ್ರ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಅವಾಗ ಗಿಡಗಳಿಗೆ ನೀರು ಪೋಷಕಾಂಶಗಳು ಸಪ್ಲೈ ಆಗಿ ಮತ್ತೆ ಅದು ಪತ್ರಾರಿತ್ತು ಬಂದು ಹಸಿರು ಬಣ್ಣ ತಗೊಂಡು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸುಮಾರು 1-8 ದಿನಗಳ ಕಾಲ ಯಾವುದೇ ಬೆಳವಣಿಗೆ ಇಲ್ದಂಗೆ ಇರುತ್ತೆ. ಸೊ ಇದನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ. ಈ ಕಾರಣಕ್ಕೆ ಕೂಡ ಭತ್ತ ಒಂದು 10 ದಿನ ತಡವಾಗಿ ಕಟಾವಾಗಿ ಬರುತ್ತೆ. ಆದ್ರೆ ಯಾಂತ್ರೀಕೃತ ನಾಟಿಯಲ್ಲಿ ನಾವು ಸಸಿ ಮಡಿ ಮಾಡ್ಕೊಂತ ವಿಧಾನನೇ ಬೇರೆ, ನಾಟಿ ಆಗ್ತಕ್ಕಂತ ವಿಧಾನನೇ ಬೇರೆ. ಇದು ಇಲ್ಲಿ ಅವಾಯ್ಡ್ ಆಗೋದ್ರಿಂದ ಯಾಂತ್ರೀಕೃತ ನಾಟಿಯಿಂದ ಭತ್ತವನ್ನ ಸುಮಾರು 8-10 ದಿವಸಗಳ ಮುಂಚಿತವಾಗಿ ಕಟಾವನ್ನ ಪಡಿಬಹುದು. ಇದು ಎರಡನೇ ಕಾರಣ ಆಗುತ್ತೆ.
1: ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೊಳ್ಳೋದ್ರಿಂದನೂ ಇಳುವರಿ ಹೆಚ್ಚಾಗುತ್ತೆ.
0: ಹೌದು,
1: ಯಾಂತ್ರೀಕೃತ ನಾಟಿಯಿಂದ
0: ಯಾಕಂದ್ರೆ ಬೇಗ ಕಟಾವು ಬರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೂರನೇ ಕಾರಣ, ನಾಟಿ ಮಾಡುವ ಸಂದರ್ಭದಲ್ಲಿ ಈ ಹೆಬ್ಬೆರಳು ಮತ್ತೆ ತೋರ್ಬೆರಳು ಅಥವಾ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳನ್ನ ಬಳಸಿ ಭತ್ತದ ಸಸಿಯ ಕುತ್ತಿಗೆ ಭಾಗವನ್ನ ಇಟ್ಕೊಂಡು ಮಣ್ಣಿಗೆ ಅದುಮಿ ನಾಟಿ ಮಾಡ್ತೀವಿ. ಸೊ ಈ ಅದುಮು ಅಂತ ಕೆಲಸ ಏನಾದ್ರೂ ಜಾಸ್ತಿ ಪ್ರೆಷರ್ ಕೊಟ್ಟು ಅದುಮುದೇ ಆಗಿತ್ತು
1: ಅಂದ್ರೆ
0: ಆಳಕ್ಕೋದ್ರೆ ಅಥವಾ ತೀರಾ ಲೇಬರ್ಸ್ ಗಳು ಬಹಳ ಪ್ರೆಸ್ ಮಾಡಿ ಹಾಕ್ಬಿಡ್ತು ಅಂತಂದ್ರೆ ಆ ಕುತ್ತಿಗೆ ಭಾಗದಲ್ಲಿ ಇರತಕ್ಕಂಥ ಕೆಲವು ಅಂಗಾಂಶಗಳ ಮೇಲೆ ಪ್ರೆಷರ್ ಬಿದ್ದಾಗ ಆ ಒಂದು ಅಂಗಾಂಶಗಳು ಸತ್ತೋಗ್ಬಿಡ್ತವೆ. ಸೊ ಅಲ್ಲೇನಾದ್ರೂ ಆ ಟಿಶ್ಯೂಸ್ ಅಥವಾ ಅಂಗಾಂಶಗಳು ಸತ್ತಾಗ ಅದಕ್ಕೆ ಡ್ಯಾಮೇಜ್ ಆದ್ರೆ ಕವಲು ಹೊಡೆಯೋದು ಕದ್ರುಗಳು ಬರ್ತಾವಲ್ಲ ಆ ಸಂಖ್ಯೆ ಕಡಿಮೆ ಆಗುತ್ತೆ. ತೆಂಡೆಗಳು ಹೊಡೆಯೋದು ಕಡಿಮೆ ಆಗುತ್ತೆ. ಸೊ ಈಗ ತೆಂಡೆಗಳು ಹೊಡೆಯೋದು ಕಡಿಮೆ ಆದಾಗಲೂ ಕೂಡ ನಮಗೆ ಇಳುವರಿ ಮೇಲೆ ಅದು ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ. ಈಗ ಕೂಡ ಕಡಿಮೆ ಆಗುತ್ತೆ. ಆದ್ರೆ ಯಂತ್ರದಿಂದ ನಾಟಿ ಮಾಡಿದಾಗ ಈ ಸಮಸ್ಯೆ ಇರಲ್ಲ. ಆ ಮ್ಯಾಟಿಂದ ಆ ಯಂತ್ರದಲ್ಲಿ ಇರತಕ್ಕಂಥ ಬೆರಳುಗಳು ಕರೆಕ್ಟ್ ಆದಂತ ರೀತಿಯಲ್ಲಿ ಸಸಿಯನ್ನ ಕಿತ್ಕೊಳ್ಳುತ್ತೆ. ಕಿತ್ಕೊಂಡು ಮಣ್ಣಿನಲ್ಲಿ ಕರೆಕ್ಟ್ ಆಗಿ ನೇರವಾಗಿ ಮಣ್ಣಿನಲ್ಲಿ ಫಿಕ್ಸ್ ಮಾಡಿದಂತ ಡೆಪ್ತ್ ಅಲ್ಲೇ ಆಗುತ್ತೆ. ತೀರಾ ಆಳವಾದ ನಾಟಿನೂ ಇರಲ್ಲ. ಆಳವಾದ ನಾಟಿ ಮಾಡಿದಾಗಲೂ ಕೂಡ ಕದ್ರಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕವಲುಗಳ ಸಂಖ್ಯೆ ಅಥವಾ ತೆಂಡೆ ಒಡೆಯೋ ಸಂಖ್ಯೆ ಕಡಿಮೆ ಆಗುತ್ತೆ. ಈ ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸಬಹುದು. ಇನ್ನು ನಾಲ್ಕನೇದಾಗಿ ಯಾಂತ್ರೀಕೃತ ಯಂತ್ರವನ್ನು ಬಳಸಿ ನಾಟಿ ಮಾಡೋದ್ರಿಂದ ಒಂದು ಸಾಲಿನಲ್ಲಿ ನಿರ್ದಿಷ್ಟವಾದ ಅಳತೆನಲ್ಲಿ ಅಥವಾ ಸಾಲುಗಳಲ್ಲಿ ನಾವು ನಾಟಿ ಮಾಡ್ತೀವಿ. ಸೊ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಸುಮಾರು 8 ಇಂಚ್ ಅಂತರದಲ್ಲಿ ನಾವು ನಾಟಿ ಮಾಡ್ತೀವಿ. ಸೊ ಈ ರೀತಿ ನಾಟಿ ಮಾಡೋದ್ರಿಂದ ಕಳೆಗಳನ್ನು ನಿರ್ವಹಣೆ ಮಾಡೋದು ಕೂಡ ಸುಲಭ ಆಗುತ್ತೆ. ನಮ್ಮಲ್ಲಿ ಕೋನೋವೀಡರ್ ಇದೆ.
1: ಹೌದು,
0: ಕೋನೋವೀಡರ್ನ ನಾವು ಸಾಲುಗಳ ಮಧ್ಯೆ ಆಯಿಸ್ಬಿಡ್ತು ಅಂತಂದ್ರೆ ಕಳೆಗಳೆಲ್ಲ ಕಂಟ್ರೋಲ್ ಮಾಡಬಹುದು. ಇಲ್ಲಿ ಇನ್ನೂ ಒಂದು ಏನಪ್ಪ ನಮ್ಗೆ ಅನುಕೂಲವಾಗತಕ್ಕಂತ ಅಂಶ ಅಂತಂದ್ರೆ ಕೋನೋವೀಡರ್ ಕಳೆಗಳನ್ನ ಬೇರ್ ಸಮೇತ ಕಿತ್ತು ಅದನ್ನ ಕಟ್ ಮಾಡಿ ಮಣ್ಣಿನ ಒಳಗಡೆ ಸೇರಿಸ್ಬಿಡುತ್ತೆ.
1: ಕೆಸುವಿನಲ್ಲಿ
0: ಊತಾಕುತ್ತೆ. ಸೊ ಊತಾಕ್ತಾಗ ಇವು ಅಲ್ಲೇ ಕೊಳತು ಗೊಬ್ಬರಗಳಾಗ್ಬಿಡ್ತವೆ. ಆಮೇಲೆ ಕೋನೋವೀಡರು ಹೋಗೋದ್ರಿಂದ ಆ ಬೇರ್ನ ಸುತ್ತಮುತ್ತ ಇರತಕ್ಕಂಥ ಮಣ್ಣು ಸಡಿಲಗೊಳ್ಳುತ್ತೆ. ಅವಕ್ಕೆ ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಬೇರುಗಳಿಗೆ ಸಿಗೋದ್ರಿಂದ ಬೇರುಗಳು ಚೆನ್ನಾಗಿ ಆಕ್ಟಿವ್ ಆಗುತ್ತೆ. ಇದು ಕೂಡ ಹೆಚ್ಚು ಕವಲುಗಳು ಬರಕ್ಕೆ ತೆಂಡೆ ಒಡೆಯಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ತೆಂಡೆಗಳು ಜಾಸ್ತಿ ಆದಂಗೆ ಇಳುವರಿ ಬರುತ್ತೆ. ಇದು ಇನ್ನೊಂದು ಅನುಕೂಲ ಆಗ್ತದೆ. ಆಮೇಲೆ ನಮ್ಗೆ ಐದನೇ ಅನುಕೂಲ ಏನಪ್ಪ ಅಂತಂದ್ರೆ ಈ ಎಲ್ಲಾ ಕಾರಣಗಳಿಂದ ಕರೆಕ್ಟ್ ನಂಬರ್ಸ್ ನಾಟಿ ಮಾಡಿರ್ತೀವಿ, ಕರೆಕ್ಟ್ ಆಳಕ್ಕೆ ನಾಟಿ ಮಾಡಿರ್ತೀವಿ, ನಮ್ಮ ಕಳೆಗಳ ನಿರ್ವಹಣೆ ಚೆನ್ನಾಗಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಬೇರೆ ಕೈ ನಾಟಿಯಿಂದ ಅಥವಾ ಇತರ ಪದ್ಧತಿಗಳ ಕಂಪೇರ್ ಮಾಡಿಕೊಂಡ್ರೆ ಶೇಕಡ 10-15% ಈ ಯಾಂತ್ರೀಕೃತ ಭತ್ತದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಈವನ್ ಡ್ರಮ್ ಸೀಡರ್ ಭತ್ತದಲ್ಲೂ ಕೂಡ ಇದೇ ಪ್ರಮಾಣದ
1: ಇಳುವರಿ
0: ಜಾಸ್ತಿ ಆಗ್ತಕ್ಕಂಥ ಸಂಶೋಧನೆಗಳಿಂದ ದೃಢಪಟ್ಟಿದೆ.
1: ಈ ಯಾಂತ್ರೀಕೃತ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರಗಳನ್ನ ಬಳಸ್ಕೊಳ್ತೀವಿ ಅಂತ ತಾವು ತಿಳಿಸಿದ್ರಿ. ಈ ನಾಟಿ ಯಂತ್ರದ ಬಳಕೆಗಾಗಿ ಸಸಿ ಮಡಿಯನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ?
0: ಯಂತ್ರಗಳನ್ನ ಬಳಸಿ ನಾಟಿ ಮಾಡುವಾಗ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಸಸಿ ಮಡಿಗಳನ್ನ
1: ಮಾಡ್ಕೋಬೇಕಾಗತ್ತೆ.
0: ಅದರಲ್ಲಿ ಒಂದು 2 ಮೆಥಡ್ಗಳಿದೆ. ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಟ್ರೇಗಳನ್ನ ಬಳಸಿ ಸಸಿ ಮಡಿಗಳನ್ನ ಮಾಡ್ಕೊಳ್ತಾ ಇದಾರೆ. ಟ್ರೇ ಸಿಗದಂತ ಪಕ್ಷದಲ್ಲಿ ಇನ್ನೊಂದು ಮೆಥಡ್ ಅಲ್ಲಿ ಸುಲಭವಾಗಿ ಸಸಿ ಮಡಿಗಳನ್ನ ಮಾಡ್ಕೋಬಹುದು. ಅದೇನಪ್ಪ ಅಂದ್ರೆ ಚಾಪೆ ಸಸಿ ಮಡಿ, ಡಾಪಾಕ್ ಸಸಿ ಮಡಿ ಅಥವಾ ಡಾಪಾಕ್ ಚಾಪೆ ಸಸಿ ಮಡಿ ಅಂತ ಕರಿತೀವಿ. ಈ ಸಸಿ ಮಡಿಯನ್ನ ಮಾಡ್ಕೋಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಒಂದು ಗಟ್ಟಿಯಾದ ಸಮತಟ್ಟವಾದಂತ ಜಾಗವನ್ನು ಹುಡುಕೋಬೇಕು. ಮನೆಗಳಲ್ಲಿ ಕಲ್ಲು ನಾಸಿದ್ದು ಅಥವಾ ಸಿಮೆಂಟ್ ನೆಲ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಆ ರೀತಿ ಗುರುಸ್ತಂತ ಜಾಗದಲ್ಲಿ ಒಂದು 1 ಮೀಟರ್ ಅಗಲಕ್ಕೆ ಮತ್ತೆ 4 ಇಂಚ್ ಎತ್ತರಕ್ಕೆ ಮಣ್ಣನ್ನ ಹಾಕಿ ಒಂದು ಬೆಡ್ ಅಥವಾ ಮಡಿಯನ್ನ ಮಾಡ್ಕೋಬೇಕು. ಆ ಮಡಿಯನ್ನ ಮಾಡದಾದ್ಮೇಲೆ ಅದ್ರ ಮೇಲೆ ಒಂದು ತೆಳುವಾದ ಪ್ಲಾಸ್ಟಿಕ್ ಹಾಳೆಯನ್ನ ಹಾಕೋಬೇಕು. ಈ ಪ್ಲಾಸ್ಟಿಕ್ ಹಾಳೆ ಮೇಲೆ 1:1 ಅನುಪಾತದಲ್ಲಿ ಮಿಕ್ಸ್ ಮಾಡ್ತಕ್ಕಂತ ಚೆನ್ನಾಗಿ ಮಾಗಿರ್ತಕ್ಕಂಥ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತೆ ಪುಡಿಯಾದಂತ ಉತ್ಕೃಷ್ಟವಾದಂತ ಮಣ್ಣನ್ನ ಮಿಕ್ಸ್ ಮಾಡ್ತಾರೆ.

0: ಕೊಂಡು ಇದನ್ನ ಅರ್ಧ ಇಂಚು ಅಥವಾ 2 ಸೆಂಟಿಮೀಟರ್ ದಪ್ಪನಾಗಿ ಆ ಪ್ಲಾಸ್ಟಿಕ್ ಹಾಳೆ ಮೇಲೆ ಹರಡಬೇಕು. ಹರಡ್ಬಿಟ್ಟು ಅದನ್ನ ಸಮತಟ್ಟಾಗಿ ತಟ್ಟಿ ಲೆವೆಲ್ ಮಾಡ್ಕೋಬೇಕು. ಇದಾದ್ಮೇಲೆ ಬಿತ್ತನೆ ಬೀಜಗಳನ್ನ ಬಿತ್ತಬೇಕು. ಬಿತ್ತನೆ ಬೀಜಗಳ ಹೆಂಗ್ ಬಿತ್ತೋದು ಅಂತಂದ್ರೆ 24 ಗಂಟೆ ನೀರಲ್ಲಿ ನೆನೆಸಿ 24 ರಿಂದ 36 ಗಂಟೆ ಕೋಣಿ ಚೀಲದಲ್ಲಿ ಕಟ್ಟಿಟ್ಟು ಅದಕ್ಕೆ ಸೀ ಟ್ರೀಟ್ಮೆಂಟ್ ಮಾಡಿ ಅದನ್ನ ಬಿತ್ತನೆ ಮಾಡ್ಕೊಂಡು ಹೋಗ್ಬೇಕು. ಯಾವ ರೀತಿ ಬಿತ್ತನೆ ಮಾಡ್ಬೇಕು
1: ಅಂತಂದ್ರೆ
0: ಅಂತರ 1 ಚದರ ಮೀಟರ್ ಡಾಪಾಕ್ ಸಸಿ ಮಡಿ ಮೇಲೆ ಸುಮಾರು 1 ಕೆಜಿ ಅಷ್ಟು ಭತ್ತದ ಬೀಜಗಳು ಬೀಳಬೇಕು. ಆ ರೀತಿ ತಿಕ್ಕಾಗಿ ನಾವು ಭತ್ತವನ್ನ ಬಿತ್ತನೆ ಮಾಡ್ಬೇಕು. ಯಾಕಂತಂದ್ರೆ ಅದು ಒಂದು ಮ್ಯಾಟ್ ರೀತಿ ಚಾಪೆ ರೀತಿ ಭತ್ತದ ಸಸಿ ಮಡಿ ರೆಡಿ ಆಗುತ್ತೆ. ಸೊ ಹಿಂಗ್ ಬಿತ್ತನೆ ಮಾಡಾದ್ಮೇಲೆ ಸ್ವಲ್ಪ ಅಕ್ಕಿಗಳ ಡ್ಯಾಮೇಜ್ ಅಥವಾ ಅದರಲ್ಲಿ ಮಾಯಿಶ್ಚರ್ ಮೊದಲೇ 2 ಸೆಂಟಿಮೀಟರ್ ಅರ್ಧ ಇಂಚ್ ಥಿಕ್ನೆಸ್ ಇರೋ ಮಣ್ಣಿನ ಮತ್ತೆ ಕಾಂಪೋಸ್ಟ್ ಮಿಶ್ರಣ ಇರೋದ್ರಿಂದ ಆ ತೇವಾಂಶ ಬೇಗ ಆವಿಯಾಗಿ ಹೊರಟೋಗ್ತಾ ಇರ್ತದೆ. ಭತ್ತ ಜಾಸ್ತಿ ಇರೋದ್ರಿಂದ ಕಕ್ಕಿಗಳು ನೋಡಿದ ತಕ್ಷಣ ಬಂದು ಅಟ್ಯಾಕ್ ಮಾಡುವಂತ ಚಾನ್ಸಸ್ಗಳು ಇರುತ್ತೆ. ಸೊ ಇಂಥ ಟೈಮಲ್ಲಿ ಅದನ್ನ ಅವಾಯ್ಡ್ ಮಾಡಕ್ಕೆ ತೆಳುವಾಗಿ ಭತ್ತದ ಹುಲ್ಲನ್ನ ಒದಕೆ ಮಾಡೋದ್ರಿಂದ 2 ತೊಂದರೆಗಳಿಂದ ನಾವು ಪರಿಹಾರವನ್ನ ಕಂಡ್ಕೋಬಹುದು. ಸೊ ಈ ರೀತಿ ಮಾಡಿ ಬೆಳಗ್ಗೆ ಸಾಯಂಕಾಲ ವಾಟರ್ನ ಸ್ಪ್ರಿಂಕ್ಲರ್ ಮಾಡ್ಕೊಂಡು ನಾವು ಸಸಿ ಮಡಿಯನ್ನ ರೈಸ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದಂತ ಸಸಿ ಮಡಿಯಲ್ಲಿ ಬೇರೆ ಕೆಸರುಗದ್ದೆ ಸಸಿ ಮಡಿಗಿಂತ ಸಸಿಗಳು ಬೇಗ ನಾಟಿಗೆ ಸಿದ್ಧಗೊಳ್ತವೆ.
1: ಅಂದ್ರೆ ಎಷ್ಟು ದಿನಕ್ಕೆ ಬರ್ತವೆ?
0: ಸುಮಾರು 15 ದಿನಕ್ಕೆ ಸಿದ್ಧಗೊಂಡ್ಬಿಡ್ತವೆ. ಬೇರೆ ಮೆಥಡ್ ಅಲ್ಲಿ 20 ದಿವಸ ಆಗುತ್ತೆ, ಸಮಟೈಮ್ 25 ದಿವಸನೂ ಆಗುತ್ತೆ. ಇಲ್ಲಿ 15ರಿಂದ 18ನೇ ದಿನಕ್ಕೆ ಸಸಿ ಮಡಿ ಸಿದ್ಧ ಆಗುತ್ತೆ. ಸಸಿ ಮಡಿ ಸಸಿ ಒಂದು ಬೆಳವಣಿಗೆ ಕಂಡಾದ್ಮೇಲೆ ನಾವೇನ್ ಮಾಡ್ತೀವಿ, ಭತ್ತದ ನಾಟಿ ಯಂತ್ರದ ಬಾಯಿಗೆ ಯಾವ ಸೈಜ್ ಬೇಕೋ ಅದನ್ನ 1 ಮೀಟರ್ ಅಳತೆ ಅಗಲವಾಗಿರ್ತದಲ್ಲ, ಅದನ್ನ ನಾವು ಅನುಕೂಲಕ್ಕೆ ತಕ್ಕಂತೆ ಚಾಕುವಿಂದ ಕಟ್ ಮಾಡಿ ಆ ಮ್ಯಾಟನ್ನ ನಾವು ಅಲ್ಲಿ ಫೀಡ್ ಮಾಡಿದಾಗ ಅದು ಅಲ್ಲಿಂದ ಪೈರುಗಳನ್ನ ಮ್ಯಾಟಿಂದ ಕಿತ್ಕೊಂಡು ಸರಿಯಾದ ಅಳತೆಗೆ ಸರಿಯಾದ ಆಳಕ್ಕೆ ನಾಟಿಯನ್ನ ಮಾಡಿಕೊಡುತ್ತೆ. ಇದು ಒಂದು ಮೆಥಡ್ ಸಸಿ ಮಡಿಯನ್ನ ತಯಾರಿಸ್ಕೊಳ್ತಕ್ಕಂಥ
1: ಡಪಾಗ್ ಪದ್ಧತಿ. ಇದು
0: ಡಪಾಗ್ ಪದ್ಧತಿ. ಇನ್ನು ಎರಡನೇ ಮೆಥಡ್ ಅಂತಂದ್ರೆ ನಾವು ಟ್ರೇಗಳನ್ನ ಬಳಸಿ ನಾವು ಕೂಡ ಸಸಿ ಮಡಿಯನ್ನ ಮಾಡ್ಕೋಬಹುದು. ಈ ಟ್ರೇ ಮೆಥಡ್ ಅಲ್ಲಿ ಟ್ರೇ ಮಾಡಿ ಬೆಳೆಸಬೇಕಾದ್ರೆ 1 ಎಕರೆಗೆ ಸರಿ ಸುಮಾರು 80ರಿಂದ 120 ಟ್ರೇಗಳು ಬೇಕಾಗುತ್ತೆ. ಅದು ಸೊ ಹಂಗಾಗಿ 1 ಎಕರೆ ನನ್ನ ಹತ್ರ 1 ಎಕರೆ ಜಮೀನ್ ಇದೆ, ನಾನು 1 ಎಕರೆ ಭತ್ತ ಮಾಡ್ತೀನಿ ಅನ್ನೋರು ಇಷ್ಟು ಟ್ರೇಗಳನ್ನ ತಗೋಬೇಕು. ಸರಾಸರಿ 100 ಟ್ರೇಗಳಂತೂ ಬೇಕೇ ಬೇಕಾಗುತ್ತೆ.
1: ಇದರಲ್ಲೂ ಕೂಡ ಇದೇ ರೀತಿ ಮಣ್ಣು ಹಾಕೊಂಡು
0: ಇದೇ ರೀತಿ ಕೂಡ 1:1 ಪ್ರಪಾತದಲ್ಲಿ ಚೆನ್ನಾಗಿ ಮಾಗಿರ್ತಕ್ಕಂಥ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತೆ ಚೆನ್ನಾಗಿರ್ತಕ್ಕಂಥ ಮಣ್ಣನ್ನು ಮಿಕ್ಸ್ ಮಾಡಿ ಅದೇ ಸೈಜ್ಗೆ ಟ್ರೇ ಹೈಟಿರುತ್ತೆ, 1/2 ಇಂಚು ಅಥವಾ 2 ಸೆಂಟಿಮೀಟರ್ ಇಡೈನಲ್ಲಿ ಸೈಜ್ ಇರುತ್ತೆ. ಅದಕ್ಕೆ ಮಣ್ಣು ಅಶ್ರವಣನ್ನು ಹಾಕಿ ಸಮನಾಗಿ ತಟ್ಟುಬಿಟ್ಟು ಅದ್ರ ಮೇಲೆ ಬಿತ್ತನೆ ಬೀಜವನ್ನು ಹಾಕಿ ಈ ಡಾಪಾಗ್ ಮೆಥಡ್ ಅಲ್ಲಿ ಏನ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅದೇ ರೀತಿನಲ್ಲಿ ನಾವು ಸಸಿ ಮಡಿಗಳನ್ನ ಬೆಳೆಸ್ಕೋಬಹುದು.
1: ಆದ್ರೆ ಇದರ ತಳಕ್ಕೆ ಮಣ್ಣು ಹಾಕುವ ಅವಶ್ಯಕತೆ ಇರಲ್ಲ,
0: ಇದರಲ್ಲಿ ಟ್ರೇನ್ ಅಲ್ಲಿ ತಳಕ್ಕೆ ಮಣ್ಣು ಹಾಕುವ ಅವಶ್ಯಕತೆ ಇಲ್ಲ.
1: ನೇರವಾಗಿ ನಾವು ಪ್ಲಾಸ್ಟಿಕ್ ಹಾಳೆಯನ್ನು ಹರಡಿ ಅದ್ರ ಮೇಲೆ 1/1 ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಮಣ್ಣನ್ನು
0: ತುಂಬಿ ಟ್ರೇನ್ ಅಲ್ಲಿ ಭತ್ತ ಹಾಕಿ ಅದ್ರ ಮೇಲೆ ಅದಕ್ಕೆ ನೀರ್ ಹಾಕಿ ಭತ್ತದ ಹುಲ್ಲಿಂದ ಕವರ್ ಮಾಡಿ ಸಸಿಯನ್ನ ಬೆಳೆಸ್ಕೋಬಿಡ್ಬೋದು.
1: ಪೋಷಕಾಂಶಗಳೇನು ಕೊಡೋದು ಬೇಕಾಗಲ್ಲ?
0: ಪೋಷಕಾಂಶಗಳು ಕೊಡೋದು ಬೇಕಾಗತ್ತೆ ಸರ್. ಜನರಲ್ ಆಗಿ ಸೀಡಲ್ಲೇ ಸ್ವಲ್ಪ ಆಹಾರ ಇರುತ್ತೆ, ಅದನ್ನ ಬಳಸ್ಕೋತೇವೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, 7 ದಿನ 8 ದಿನ ಆದ್ಮೇಲೆ ಸುಮಾರು 1% ಯಾವ್ದಾದ್ರು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ವಾಟರ್ ಸಾಲಿಬಲ್ ನೀರಿನಲ್ಲಿ ಕರತಕ್ಕಂಥ ಇದನ್ನ 1 2 grams per liter ಆಫ್ ವಾಟರ್ ನಲ್ಲಿ ಹಾಕೊಂಡು ಅದನ್ನ ಸ್ಪ್ರೇ ಮಾಡ್ಕೋಬಹುದು. ಸಸಿಗಳ ಗ್ರೋತ್ ಗಳ ಆಧಾರದ ಮೇಲೆ ಅದ್ರಲ್ಲಿ ಏನಾದ್ರೂ ಒಂಥರ ಯೆಲ್ಲೋ ಕಲರ್ ಬಿಳಿಸ್ಕೊಂಡಿದೆ, ಅದರ ಲಕ್ಷಣಗಳ ಆಧಾರದ ಮೇಲೆ ನಾವು ಈ ತರ ನೀರಿನಲ್ಲಿ ಕರತಕ್ಕಂಥ ಪೋಷಕಾಂಶಗಳ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಸಾರಜನಕ ರಂಜಕ ಪೊಟಾಷ್ 3 ಇರತಕ್ಕಂಥವನ್ನ 2 grams ಅಥವಾ 3 grams per liter ನೀರಲ್ಲಿ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಕೂಡ ಉತ್ಕೃಷ್ಟವಾದ ಸಸಿಗಳನ್ನ ನಾವು ಈ ಸಸಿ ಮಡಿಗಳಿಂದ ಪಡ್ಕೊಳ್ಬಹುದು.
1: ಈಗ ಈ ಡೆಪ್ಯಾಕ್ ಪದ್ಧತಿ ಅಥವಾ ಏನು ನಾವು ಈ ತಟ್ಟೆಗಳನ್ನ ಟ್ರೇಗಳನ್ನ ಬಳಸಿ ಸಸಿಗಳನ್ನ ಮಾಡ್ಕೊಳ್ತೀವಲ್ಲ, ಸಸಿ ಮಡಿಗಳನ್ನ ಇಲ್ಲೂ ಕೂಡ ಕಳೆ ನಿರ್ವಹಣೆಯನ್ನು ಮಾಡಬೇಕಾಗತ್ತ?
0: ಹೌದು ಸರ್. ಯಾಕಂತಂದ್ರೆ ಕೆಸರು ಗದ್ದೆನಲ್ಲಿ ಕಳೆ ಸಸಿ ಮಡಿ ಮಾಡಿದಾಗ ಕಳೆ ಬಂದ್ರೆ ನಾವು ಸುಲಭವಾಗಿ ಕಿತ್ತಾಕ್ಬಿಡ್ಬೋದು. ಅಲ್ಲಿ ಬೀಜಗಳಿಂದ ಬೀಜಗಳಿಗೆ ಸ್ವಲ್ಪ ಅಂತರನಾರ ಇರುತ್ತೆ, ತೆಳ್ಳಗಿರುತ್ತೆ ಬೀಜಗಳನ್ನ, ನಾವು ಬಹಳ ತೆಳ್ಳಗೆ ಹರಡಿರ್ತೀವಿ. ಇಲ್ಲಿ ಬಹಳ ಒತ್ತಾಗಿ ಹರಡಿರ್ತೀವಿ. ಅಂದ್ರೆ 1 ಚದರ ಮೀಟರ್ನಲ್ಲಿ 1 ಕೆಜಿ ಭತ್ತದ ಬೀಜಗಳನ್ನ ನಾವು ಬಿತ್ಬಿಟ್ಟಿರ್ತೀವಿ. ಇಲ್ಲಿ ಇವು ಬಹಳ ತಿಕ್ಕಾಗಿ ಬೆಳ್ಕೊಂಡಿರ್ತವೆ, ಬೇರುಗಳು ಒಂದಕ್ಕೊಂದು ಇದಕ್ಕೆ ಒಂಥರ ಮ್ಯಾಟ್ ತರ ಆಗಿರುತ್ತೆ,
1: ಸೇರ್ಕೊಂಡ್ಬಿಟ್ಟಿರುತ್ತೆ.
0: ನಾವು ಅದನ್ನ ಕೈಯಿಂದ ಕಿತ್ನಾಟಿ ಮಾಡಕ್ ಆಗಲ್ಲ, ಆದ್ರೆ ಮಿಷಿನ್ಗೆ ಚೆನ್ನಾಗಿ ಕೀಳಕ್ಕೆ ಆಗಿರುತ್ತೆ. ಆತರನೇ ಅದರ ಬೆರಳುಗಳನ್ನ ಕೈಗಳನ್ನ ಡಿಸೈನ್ ಮಾಡಿರ್ತಾರೆ. ಸೊ ಹಂಗಾಗಿ ಇಲ್ಲಿ ಕಳೆ ಏನಾದ್ರೂ ಬಂದಂತ ಪಕ್ಷದಲ್ಲಿ ನಮ್ಗೆ ಕಳೆ ತಗೊಳ್ಳೋದು ಬಹಳ ತ್ರಾಸ ಅಂದ್ರೆ ಕಷ್ಟ ಆಗುತ್ತೆ. ಈ ಕಳೆಗಳು ಬರದಂಗೆ ಎಚ್ಚರ ವಹಿಸಿ ನಾವು ಈ ಡಾಪಾಗ್ ಮೆಥಡ್ ಅಥವಾ ಟ್ರೇ ಮೆಥಡ್ ಅಲ್ಲಿ ಸಸಿ ಮಡಿಗಳನ್ನ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ ಸ್ವಚ್ಛವಾದಂತ ಗೊಬ್ಬರ ಯೂಸ್ ಮಾಡ್ಬೇಕು, ಕಳೆ ಬೀಜಗಳು ರಹಿತವಾದಂತ ಮಣ್ಣನ್ನ ಬಳಸ್ಬೇಕು, ಆಮೇಲೆ ಕ್ಲೀನ್ ಆಗಿರತಕ್ಕಂಥ ಭತ್ತದ ಬೀಜಗಳನ್ನ ಬಳಸ್ಕೊಳ್ಳೋದ್ರಿಂದ ಈ ಹಂತದಲ್ಲೇ ನಾವು ಕಳೆಯನ್ನ ಕಂಟ್ರೋಲ್ ಮಾಡಬಹುದು. ಒಂದ್ ವೇಳೆ ಏನಾದ್ರು ಕಳೆ ಬಂತು ಅಂತಂದ್ರೆ ಇಲ್ಲಿ ನಾವು ಸಾಧ್ಯವಾದಷ್ಟು ಕೆಮಿಕಲ್ ಯೂಸ್ ಮಾಡಿ ಕಳೆಗಳನ್ನ ಕಂಟ್ರೋಲ್ ಮಾಡೋದೇ ಬಹಳ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಅದು ಹರಿದೋಗೋದು ಏನೋ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಯಾವ್ದಾದ್ರು ಕಾರಣಕ್ಕೆ ಕಳೆಗಳು ಬಂದಂತ ಪಕ್ಷದಲ್ಲಿ ನಾವು ಬ್ಯೂಟಾಕ್ಲೋರ್ 50 ECನ್ನ 3 ml 1 liter ನಲ್ಲಿ ಹಾಕೊಂಡು ಬೆರೆಸಿ ನಮ್ಗೆ ಎಷ್ಟು ಪ್ರಮಾಣ ಬೇಕಾಗತ್ತೆ ಅಷ್ಟು ಸೊಲ್ಯೂಷನ್ ಮಾಡಿಕೊಂಡು ದ್ರಾವಣವನ್ನು ರೆಡಿ ಮಾಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಕೂಡ ಕಳೆಗಳನ್ನು ಕಂಟ್ರೋಲ್ ಮಾಡ್ಬೋದು. ಅಥವಾ ಇನ್ನೂ ಒಂದು ಕೆಮಿಕಲ್ ಇದೆ

0: ಅನಿಲ ಫಾಸ್ 30 EC ಅಂತ, ಅದನ್ನು 1 ML 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಸ್ಟ್ರೇನಲ್ಲಿ ಅಥವಾ ಡಾಪಾಗ್ ಮೆಥಡ್ ಸಸಿಮಡಿಗಳಲ್ಲಿ ಕಳೆಯನ್ನು ನಾವು ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು.
1: ಇನ್ನು ಈ ಯಾಂತ್ರಿಕ ಒಂದು ಕೃಷಿಯ ಮುಖ್ಯವಾದ ಅವಶ್ಯಕತೆ ಅಂದರೆ ಭೂಮಿ ಸಿದ್ಧತೆ. ಅದು ಮುಖ್ಯವಾಗಿ ನಮ್ಮ ಈ ಡೆಪಾಗ್ ರೀತಿಯಲ್ಲಿ ನಾವು ಬೆಳೆಸ್ಕೊಂಡಿರುವಂಥ ಸಸಿಗಳನ್ನು ನಾಟಿ ಮಾಡೋದಕ್ಕೂ ಚೆನ್ನಾಗಿರಬೇಕು, ನಾಟಿ ಯಂತ್ರದ ಚಲನೆಗೂ ಕೂಡ ಅದು ಚೆನ್ನಾಗಿರಬೇಕು, ಸೂಕ್ತವಾಗಿರಬೇಕು. ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತಾರೆ ಗದ್ದೆನ ಯಾಂತ್ರೀಕೃತ ಭತ್ತದ ಬೇಸಾಯದಲ್ಲಿ?
0: ಯಾಂತ್ರೀಕೃತ ಬೇಸಾಯದಲ್ಲಿ ಗದ್ದೆಗಳನ್ನು ತಯಾರು ಮಾಡ್ಕೊಳ್ಳೋದು ಒಂದು ಮುಖ್ಯವಾದ ಅಂಶವಾಗುತ್ತೆ. ಯಾಕೆಂತಂದರೆ ಎಷ್ಟು ಸಸಿಗಳನ್ನು ಅದು ಕಿತ್ಕೊಂಡು ಪ್ರತಿ ಗುಣಿಗೆ ಹಾಕಬೇಕು, 2 ಸಸಿ ಬೇಕಾ 3 ಸಸಿ ಬೇಕಾ, ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಜೊತೆಗೆ ಎಷ್ಟು ಆಳಕ್ಕೆ ಹಾಕಬೇಕು ಅನ್ನೋದು ಕೂಡ ಮೊದಲೇ ನಾವು ನಿಯಂತ್ರಣ ಮಾಡಿರ್ತೀವಿ. ಸಾಧ್ಯವಾದಷ್ಟು ನಾವು ತೀರಾ ಆಳಕ್ಕೆ ಹಾಕಕ್ಕೆ ಹೋಗಲ್ಲ. ಕರೆಕ್ಟ್ ಅಲ್ಲದಲ್ಲಿ ಬೇರೆ ಕುತ್ತಿಗೆ ಭಾಗ ಸ್ವಲ್ಪ ಕೆಳಗಡೆ ಹೋಗುವ ನಿಟ್ಟಿನಲ್ಲಿ ನಾವು ನಾಟಿ ಮಾಡೋ ಥರ ನಾವು ಆ ಮಿಷಿನ್ ಅನ್ನು ಮುಂಚೆನೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಗದ್ದೆನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಉಬ್ಬು ತಗ್ಗುಗಳಿರಬಾರ್ದು. ತಗ್ಗುಗಳಿದ್ದಾಗ ಏನಾಗುತ್ತೆ, ಅದ್ರ ಮೆಷಿನ್ ಬೆರಳುಗಳು ಅಲ್ಲಿ ಹೋಗಲ್ಲ, ಕೈಗಳು ಬೆರಳುಗಳು ರೀಚ್ ಆಗಲ್ಲ. ಅವಾಗ ಏನಾಗುತ್ತೆ, ಆ ಜಾಗದಲ್ಲಿ ಹಂಗೆ ಬಿಟ್ಬಿಡುತ್ತೆ. ಒಂದು ಸರಿ ಅದು ಅರ್ಧ ಒಂದು ಸ್ವಲ್ಪ ಮಣ್ಣಿಗೆ ಸೇರ್ಕೊಳ್ಬಹುದು, ಅಟ್ಯಾಚ್ ಆಗ್ಬೋದು, ಅರ್ಧ ಬಹುದು ಸುಮ್ಮನೆ ಬಿಟ್ಟಿರುತ್ತೆ, ಅದ ನೀರು ಬಿಟ್ಟಾಗ ತೇಲ್ಕೊಂಡು ಎಲ್ಲ ಹೊರಗಡೆ ಹೋಗುತ್ತೆ. ಹಂಗಾಗಿ ಸಮರ್ಪಕವಾಗಿ ನಾಟಿಯನ್ನ ನಾವು ಮಾಡ್ಕೋಬೇಕು ಅಂತಂದ್ರೆ, ಬಹಳ ಅಚ್ಚುಕಟ್ಟಾಗಿ ನಾಟಿ ಮಾಡಬೇಕು ಅಂತಂದ್ರೆ, ಗದ್ದೆಯನ್ನ ಯಾವುದೇ ಉಬ್ಬು ತಗ್ಗುಗಳಿಲ್ಲದೆ ಗುಂಡಿಗಳಿಲ್ದಂಗೆ ಸಮತಟ್ಟಾಗಿ ಗದ್ದೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಜೊತೆಗೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ನಿಂತಿರುವಂತ ನೀರು ಇರಬಾರದು. ನಾಟಿ ಮಾಡಾದ್ಮೇಲೆ ಸ್ವಲ್ಪ ಪ್ರಮಾಣದ ನೀರು ಕೊಟ್ಟು ಒಂದು 4-5 ದಿವಸಗಳಾದ್ಮೇಲೆ ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಕೂಡ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದೊಂದು ಲ್ಯಾಂಡ್ ಪ್ರಿಪರೇಷನ್ ಅಲ್ಲಿ ಬಹಳ ಮುಖ್ಯವಾದಂತ ಅಂಶ.
1: ಆಮೇಲೆ ನಾವು ನಾಟಿ ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಅಂದ್ರೆ ಇದಕ್ಕೆ ವಿಶೇಷವಾದ ನಾಟಿ ಯಂತ್ರಗಳು ಕೂಡ ಇದಾವೆ ಈಗ.
0: ಸರಿವಾಗಿದೆ, ಅನೇಕ ಕಂಪನಿಗಳಿದೆ, ಯಂತ್ರಗಳಿದೆ. ಮುಂಚೆ ಎಲ್ಲ 4 ಸಾಲದ ಇರ್ತಾ ಇತ್ತು, 6 ಸಾಲ ಬಂತು, ಇವಾಗ 8 ಸಾಲ ಬಂದಿದೆ. ಈ ತರ ಮಿಷಿನ್ಗಳು ಬಂದಿರೋ ಸುಮಾರು 2 ಗಂಟೆನಲ್ಲೇ 1 ಎಕರೆಯನ್ನು ಕವರ್ ಮಾಡ್ತಕ್ಕಂಥ ಮಿಷಿನ್ಸ್ ಗಳು ಇವತ್ತು ಬಂದಿದೆ. ಸೊ ಹಂಗಾಗಿ ನಾವು ಈ ತರ ಯಂತ್ರಗಳನ್ನ ಬಳಸೋದ್ರಿಂದ ನಾವು ಹೆಚ್ಚು ಕಡಿಮೆ 35-50% ಕೃಷಿ ಕಾರ್ಮಿಕರಿಗೆ ತಗಲ್ತಕ್ಕಂಥ ವೆಚ್ಚವನ್ನ ಇಲ್ಲಿ ಕಡಿಮೆ ಮಾಡ್ಕೋಬಹುದು ಯಾಂತ್ರೀಕೃತ ಭತ್ತದ ಬೇಸಾಯದಿಂದ. ಜೊತೆಗೆ ಅತಿ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚು ಜಾಗದಲ್ಲಿ ಅಥವಾ ಹೆಚ್ಚು ವಿಸ್ತೀರ್ಣದಲ್ಲಿ ನಾಟಿಯನ್ನು ಕೈಗೊಳ್ಳಬಹುದು.
1: ಇನ್ನು ಮತ್ತೊಂದು ಮುಖ್ಯವಾದ ಒಂದು ಕೃಷಿ ಕೆಲಸಗಾರರನ್ನು ಬಯಸುವಂಥ ಭತ್ತದ ಕೃಷಿಯ ಚಟುವಟಿಕೆ ಅಂದರೆ ಕಟಾವು ಮಾಡುವಂಥದ್ದು. ಇಲ್ಲಿ ಏನೇನು ಯಂತ್ರಗಳನ್ನು ಬಳಸ್ಕೋಬೋದು ಅಂತೀರಿ
0: ಸರ್? ಇವತ್ತು ಮುಂಚಿನ ಕಾಲಗಳಲ್ಲಿ ನಾವು ಇವತ್ತು ಆಲ್ರೆಡಿ ನಮಗೆ ಕಂಬೈನ್ಡ್ ಹಾರ್ವೆಸ್ಟ್ ಬಂದ್ಬಿಟ್ಟಿದೆ. ಆದರೆ ಮುಂಚೆಯಿಂದನೂ ಕೂಡ ಸುಮಾರು ಬೇರೆ ಬೇರೆ ಯಂತ್ರಗಳನ್ನು ನಾವು ಕಟಾವು ಮಾಡೋಕ್ಕೆ ಮತ್ತೆ ಒಕ್ಕಣೆ ಮಾಡೋಕ್ಕೆ ಬಳಸ್ತಾ ಇದ್ವಿ. ಸೊ ಈ ಕಂಬೈನ್ಡ್ ಹಾರ್ವೆಸ್ಟ್ಗಳು ಬರೋಕ್ಕೆ ಮುಂಚೆ ನಾವು ಒಂದು ರೀಪರ್ ಅಂತ ಒಂದು ಯಂತ್ರವನ್ನು ನಾವು ಬಳಸ್ಕೋತಾ ಇದ್ವಿ ಭತ್ತವನ್ನು ಕಟಾವು ಮಾಡಲಿಕ್ಕೆ. ಸೊ ಇದೇನು ಮಾಡ್ತದೆ, 1 ಮೀಟರ್ ಅಗಲವಾದಂಥ ಜಾಗದಲ್ಲಿ ಇರ್ತಕ್ಕಂಥ ಎಲ್ಲ ಭತ್ತವನ್ನು ಕಟ್ ಮಾಡಿ ಲೈನ್ನಲ್ಲಿ ಹರ್ಕೊಂಡು ಹೋಗುತ್ತೆ. ಅದು ಕರೆಕ್ಟಾಗಿ ತೆಳುವಾಗಿ ಹರ್ಕೊಂಡು ಹೋಗಿರ್ತದೆ. ಸೊ ಈ ಥರ ಮಾಡೋದ್ರಿಂದ ಅದು ಒಣಗೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದು ಗದ್ದೆನಲ್ಲಿ 1% ಇಷ್ಟು ಮಾಯಿಶ್ಚರ್ ಎಲ್ಲ ಒಣಗಾದ್ಮೇಲೆ ಅದನ್ನು ನಾವು ಬಂಡ್ಲು ಮಾಡಿಕೊಂಡು ಈಸಿಯಾಗಿ ತಗೊಂಡು ಬರ್ಬೋದಿತ್ತು. ಸೊ ಈ ಯಂತ್ರವನ್ನು ಬಳಸೋದ್ರಿಂದ 1 ದಿನಕ್ಕೆ 1 ಎಕರೆ ನಾವು ಆರಾಮಾಗಿ ಒಬ್ಬ ಲೇಬರ್ ಕಟಾವು ಮಾಡ್ಬೋದು ಈ ಯಂತ್ರವನ್ನು ಬಳಸಿ. ಹಾಗಾಗಿ ಇದು 90% ಕೃಷಿ ಕಾರ್ಮಿಕರ ಅವಶ್ಯಕತೆಯನ್ನು ನೀಗಿಸುತ್ತೆ ಈ ರೀಪರ್ ಬಳಸೋದು. ಜೊತೆಗೆ ಕಟಾವಿನ ಖರ್ಚಿನಲ್ಲಿ 30% ರೈತರಿಗೆ ಖರ್ಚನ್ನು ಉಳಿಸ್ಕೊಡುತ್ತೆ. ಇದು ಈ ಕಟಾವಿ ಯಂತ್ರದ ವೈಶಿಷ್ಟ್ಯತೆ.
1: ಒಬ್ಬರಾದ್ರೆ
0: ಸಾಕು, ಅದು ಸಣ್ಣ ಯಂತ್ರ ಇರ್ತದೆ, ಸಿಂಪಲ್ ವೆಯ್ಟ್ ಇರ್ತದೆ, ಅದನ್ನ ಆಪರೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಟ್ ಮಾಡಿಕೊಂಡು ಕಟ್ ಮಾಡಿದ ಭತ್ತವನ್ನು ಅಲ್ಲೇ ಸಪ್ತಟ್ಟಾಗಿ ಹಾಸ್ಕೊಂಡು ಹೋಗುತ್ತೆ. ಒಣಗಾದ್ಮೇಲೆ ನಾವು ಅದನ್ನ ಬಂಡ್ಲು ಮಾಡಿ ತಗೊಂಡು ಹೋಗ್ಬೋದು.
1: ನಾಟಿ ಯಂತ್ರಕ್ಕೂ ಕೂಡ ಒಬ್ಬರೇ ಬೇಕಾಗತ್ತೆ?
0: ನಾಟಿ ಯಂತ್ರಕ್ಕೂ ಒಬ್ಬರು ಚಲಾಯಿಸಕ್ ಬೇಕಾಗತ್ತೆ. ಆದ್ರೆ ನಾಟಿ ಯಂತ್ರದಲ್ಲಿ ಸಸಿ ಮ್ಯಾಟ್ಗಳು ಕಡಿಮೆ ಆದಾಗ ಅದನ್ನ ಫೀಡ್ ಮಾಡಕ್ಕೆ ಇನ್ನೊಬ್ರು ಸಹಾಯ ಬೇಕಾಗತ್ತೆ. ಒಬ್ರು ಡ್ರೈ ಮಾಡ್ತಾ ಇರ್ತಾರೆ, ಮ್ಯಾಟ್ಗಳು ಅಥವಾ ಟ್ರೇಗಳಿಂದ ತಂದ ಸಸಿ ಮಡಿಗಳನ್ನ ಖಾಲಿ ಆದ ತಕ್ಷಣ ಅದ್ರ ಬಾಯಿಗೆ ಸಸಿ ಮ್ಯಾಟ್ಗಳನ್ನ ಹಾಕ್ಲಿಕ್ಕೆ ಒಬ್ರು ಬೇಕಾಗತ್ತೆ. ಹಾಗಾಗಿ ನಾಟಿ ಮಾಡಕ್ಕೆ ಇಬ್ರು ಬೇಕಾಗತ್ತೆ. ಅದ್ರ ಜೊತೆಗೆ ರೀಪರ್ ಬಳಸಿ ಭತ್ತ ಕಟಾವ್ ಮಾಡಿದ್ವಿ. ಅದರ ಜೊತೆಗೆ ಥ್ರೆಷರ್ ಬಟ ಒಕ್ಕಣೆ ಮಾಡುವ ಯಂತ್ರ ಅಂತ ಇದ್ವಿ. ಅದನ್ನ ಸಣ್ಣ ಸಣ್ಣ ಬಂಡ್ಲು ಮಾಡ್ಬಿಟ್ಟು ಆ ಒಕ್ಕಣೆ ಯಂತ್ರ ಫೀಡ್ ಮಾಡಿದ್ರೆ ಅದು ಎಲ್ಲ ಭತ್ತವನ್ನು ಹೊಡೆದು ಭತ್ತವನ್ನು ಗಿಡದಿಂದ ಸಪರೇಟ್ ಮಾಡಿ ಸಪರೇಟ್ ಭತ್ತ ಮತ್ತೆ ಸಪರೇಟ್ ಹುಲ್ ಕೊಡ್ತಾ ಇತ್ತು. ಇದು ಕೂಡ ತುಂಬಾ ಎಫಿಷಿಯಂಟ್ ಆದಂತ ಯಂತ್ರವೇ. ಸುಮಾರು 1 ಗಂಟೆಗೆ 4-5 ಕ್ವಿಂಟಲ್ ಅನ್ನ ನಾವು ಒಕ್ಕಣೆ ಮಾಡ್ಕೋಬಹುದಿತ್ತು. ಈ ಯಂತ್ರ ಬಳಸೋದ್ರಿಂದ ಕೂಡ ಒಕ್ಕಣೆ ಖರ್ಚಲ್ಲಿ 40% ಖರ್ಚನ್ನು ಉಳಿಸಬಹುದು. ಬಟ್ ಇತ್ತೀಚೆಗೆ ಏನಾಗಿದೆ, ಕಂಬೈನ್ಡ್ ಹಾರ್ವೆಸ್ಟ್ರೆ ಬಂದ್ಬಿಟ್ಟಿದೆ. ನಾವು ಕಂಬೈನ್ಡ್ ಹಾರ್ವೆಸ್ಟರ್ ಭತ್ತನ ಬಳಸ್ಕೊಂಡು ಭತ್ತವನ್ನು ಕಟಾವು ಮಾಡಬಹುದು. ಇದು ಸುಮಾರು 1.5-2 ಗಂಟೆಗಳಲ್ಲಿ, ಅಂದ್ರೆ ನೆಲ ಗದ್ದೆಗಳ ವಿಸ್ತೀರ್ಣ ಸಮತಟ್ಟಾಗಿದೆ, ಆ ಎಲ್ಲ ಕಾರಣಗಳಿಂದ

0: ಒಂದೂವರೆಯಿಂದ 2 ಗಂಟೆಯಲ್ಲಿ ಒಂದು ಎಕರೆಯನ್ನ ಕಟ್ ಮಾಡಿ ಒಕ್ಕಣೆ ಮಾಡಿ ಭತ್ತನ ಸಪರೇಟ್ ಮತ್ತೆ ಹುಲ್ಲನ್ನ ಸಪರೇಟ್ ಮಾಡಿ ನಮ್ಗೆ ಕೊಟ್ಬಿಡ್ತದೆ. ಆದ್ರೆ ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಕಂಬೈನ್ಡ್ ಹಾರ್ವೆಸ್ಟ್ ಯೂಸ್ ಮಾಡ್ಬೇಕಾದ್ರೆ ಗದ್ದೆನಲ್ಲಿ ಜಾಸ್ತಿ ತೇವಾಂಶಗಳಿರ್ಬಾರ್ದು. ಅಂತ ಸಂದರ್ಭದಲ್ಲಿ ಒಂದು ವಾರಕ್ಕೆ ಮುಂಚೆನೆ ಬಸಿ ಕಾಲುವೆಗಳನ್ನ ಮಾಡಿಕೊಂಡು ನೀರನ್ನ ಹೊರಗಡೆ ಹಾಕಿ ಸರಿಯಾಗಿ ಗದ್ದೆನ ಇಟ್ಕೊಂಡಾಗ ಬಹಳ ಸುಲಲಿತವಾಗಿ ಕಂಬೈನ್ಡ್ ಹಾರ್ವೆಸ್ಟ್ಗಳನ್ನ ಬಳಸಿ ಕಟಾವು ಮತ್ತೆ ಒಕ್ಕಣೆ 2 ಕೆಲಸವನ್ನು ಮುಗಿಸ್ಕೋಬಹುದು.
1: ಅಂದ್ರೆ ಅಲ್ಲಿ ಬಹಳ ಹಸಿ ಇದ್ರೆ ಕೆಸರಾಗಿದ್ರೆ ಯಂತ್ರಗಳನ್ನು ಬಳಸೋದು ಕಷ್ಟ.
0: ಯಂತ್ರಗಳು ಸ್ವಲ್ಪ ಊದ್ಕೊಳ್ಳುವಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಕೂಡ ಕಟಾವು ಮತ್ತೆ ಒಕ್ಕಣೆಗೆ ತಗಲಿರ್ತಕ್ಕಂಥ 50% ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಇದು ಕಂಬೈನ್ಡ್ ಹಾರ್ವೆಸ್ಟ್ ಇಂದ ಆಗ್ತಕ್ಕಂಥ ಅನುಕೂಲಗಳು.
1: ತಾವು ತಜ್ಞರು ಹೇಳ್ತಾ ಇರ್ತೀರ ಕಟಾವಿನ 15 ದಿನ ಮುಂಚೆನೆ ನೀರನ್ನ ತೆಗಿಬೇಕು ಅಂತ, ಇದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದು
0: ಗದ್ದೆನಲ್ಲಿ ಮೂಮೆಂಟ್ಗೂ ಕೂಡ ಅದು ಅನುಕೂಲ ಆಗುತ್ತೆ.
1: ಸಸಿ ಮಡಿ ತಯಾರು ಮಾಡಿಕೊಂಡು ನಾಟಿ ಮಾಡುವಂತದ್ದು ಸುಮಾರು 3-4 ವಾರ, ಇದಕ್ಕಾಗಿ ನಾವು ಸಮಯ ವಿನಿಯೋಗಿಸಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಮೊಳಕೆ ಬಂದಿರುವಂತಹ ಭತ್ತವನ್ನ ನೇರವಾಗಿ ಬಿತ್ತನೆ ಮಾಡಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಸರ್, ಈಗ ಕೆಲವು ರೈತರುಗಳು ಈ ನಾಟಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ನೇರವಾಗಿ ಭತ್ತವನ್ನು ಕೈಯಿಂದ ಎರಿಸ್ಬಿಡ್ತಾರೆ, ಬ್ರಾಡ್ಕಾಸ್ಟಿಂಗ್ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಇನ್ನೂ ಒಂದು ಅನುಕೂಲವಾದ ಮೆಥಡ್ ಅಂತಂದ್ರೆ ಡ್ರಮ್ ಸೀಡರ್ನ ಬಳಸಿ ಭತ್ತವನ್ನು ಬಿತ್ತನೆ ಮಾಡ್ಕೋಬೇಕು. ಇದರಿಂದ ಕೆಲವೊಂದು ಅನುಕೂಲಗಳಿದೆ. ಡ್ರಮ್ ಸೀಡರ್ನ ಬಳಸಿ ಭತ್ತ ಬೇಸಾಯವನ್ನು ಮಾಡೋದು ಈ ಯಾಂತ್ರೀಕೃತ ನಾಟಿಗಿಂತನೂ ಕೂಡ ಕೆಲವೊಂದಷ್ಟು ಅನುಕೂಲಗಳು ಸಿಗ್ತದೆ. ಒಂದೇನು ಅಂತಂದ್ರೆ ಅತಿ ಕಡಿಮೆ ಖರ್ಚಿನಲ್ಲಿ ನಾಟಿ ಮಾಡಬಹುದು. ಒಬ್ಬ ಲೇಬರ್ 2 ಗಂಟೆನಲ್ಲಿ 1 ಎಕರೆನ ಬಿತ್ ಬಿಡ್ಬೋದು. ಅಂದ್ರೆ ಒಂದು 150 ರೂಪಾಯಿನಲ್ಲಿ ಬಿತ್ತನೆ ಮಾಡಿ ಮುಗಿಸ್ಬಿಡ್ಬೋದು 2 ಗಂಟೆಗೆ, ಆಯ್ತಾ? ಆಮೇಲೆ ಬೇರೆ ಎಲ್ಲಾ ವಿಧವಾದಂತ ಭತ್ತ ಕೃಷಿನಲ್ಲಿ 25-30 ಕೆಜಿ ಪ್ರತಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಡ್ರಮ್ ಸೀಡರ್ ಅಲ್ಲಿ ಬರೀ 8-10 ಕೆಜಿ ಭತ್ತ ಆದ್ರೆ ಸಾಕು
1: ಎಕರೆಗೆ.
0: ಸೊ ಹಂಗಾಗಿ ಇಲ್ಲಿ 60% ಬಿತ್ತನೆ ಬೀಜವನ್ನ ಉಳಿತಾಯ ಆಗುತ್ತೆ. ಅದರ ಜೊತೆಗೆ ಭತ್ತವನ್ನ ನೇರವಾಗಿ ಬೆಣ್ಗಾಕ್ತಿವಿ, ಇಲ್ಲೂ ಕೂಡ ಯಾವುದೇ ವಿಧವಾದಂತ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಇರಲ್ಲ, ಹಾಗಾಗಿ ಭತ್ತ 10-15 ದಿವಸ ಮುಂಚೆನೆ ಕಟಾವಾಗಿ ಬರುತ್ತೆ. ಹಾಗಾಗಿ ವಾತಾವರಣ ವೈಪರೀತ್ಯಗಳಾಗಿ ಸ್ವಲ್ಪ ಹಿಂದೆ ಮುಂದೆ ನಿಧಾನಕ್ಕೆ ಬಿತ್ತನೆ ಮಾಡಿದ್ರು ಕೂಡ ಅದನ್ನ ಈ ಡ್ರಮ್ ಸೀಡರ್ ನಲ್ಲಿ ಸರಿದುಗಿಸ್ಕೊಳ್ಬಹುದು. ಆಮೇಲೆ ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಮತ್ತೆ ಸಸಿ ಮಡಿಯಿಂದ ಭತ್ತವನ್ನು ಕೀಳಲ್ಲ, ಹಾಗಾಗಿ ಬೆಳೆದಂತ ಎಲ್ಲಾ ಬೇರುಗಳು ಸದೃಢವಾಗಿರ್ತವೆ, ಹೆಚ್ಚಿನ ಬೇರುಗಳು ಬೆಳವಣಿಗೆ ಆಗುತ್ತೆ. ಆಮೇಲೆ ನಾನು ಹೇಳಿದೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ಕುತ್ತಿಗೆಗೆ ನಾವು ನೋವನ್ನು ಉಂಟು ಮಾಡ್ತೀವಿ ಅಂತ. ಆತರ ಪ್ರಾಬ್ಲಮ್ ಮೆಷಿನ್ ನಾಟಿನಲ್ಲಾಗ್ಲಿ ಈ ಡ್ರಮ್ ಸೀಡರ್ ನಂಗಾಗಿರಲ್ಲ, ಹಂಗಾಗಿ ಬೇರಿನ ಬೆಳವಣಿಗೆ ಈ ಎಲ್ಲಾ ಅಂಶಗಳು ಇಲ್ದಿರೋದ್ರಿಂದ ಹೆಚ್ಚಿನ ತೆಂಡೆ ಒಡೆಯುತ್ತೆ, ಹೆಚ್ಚಿನ ಕದ್ರಗಳು ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ 10-15% ಹೆಚ್ಚಿನ ಇಳುವರಿ ಡ್ರಮ್ ಸೀಡರ್ ಭತ್ತದಲ್ಲಿ ಸಿಗುತ್ತೆ. ಇವು ಈ ಡ್ರಮ್ ಸೀಡರ್ ಭತ್ತದ ಬೇಸಾಯದ ಅನುಕೂಲಗಳು, ವೈಶಿಷ್ಟ್ಯಗಳು.
1: ಅಂದ್ರೆ ಒಬ್ಬ ವ್ಯಕ್ತಿನೇ ಅದನ್ನ ಚಲಾಯಿಸಬಹುದಾ?
0: ಚಲಾಯಿಸಬಹುದು ಸರ್, ಯಾಕಂದ್ರೆ ಅದು ಫೈಬರ್ ಮೆಟೀರಿಯಲ್. ಇವತ್ತು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಡ್ರಮ್ ಸೀಡರ್ ಒಟ್ಟು ತೂಕ 3-3.5 ಕೆಜಿ ಬರುತ್ತೆ. ನಾನು ಒಂದ್ ಕಡೆ ಡೆಮಾನ್ಸ್ಟ್ರೇಷನ್ ಅಲ್ಲಿ 6ನೇ ಕ್ಲಾಸ್ ಹುಡುಗ ನಾನು ಹೇಳ್ತೀನಿ ಅಂತ ಅವನು ಕೊಟ್ಟು ಅವ್ನು ಕೇಳಿಸಿದ್ದೆ. ಅಂದ್ರೆ ಏನಂತಂದ್ರೆ ಅದು ಎಳ್ಕೊಂಡು ಹೋಗ್ಬೇಕಾದ್ರೆ ಒಂದು ಚಕ್ರ ಬರುತ್ತಲ್ಲ, ಆ ಚಕ್ರದ ಗುರುತಿಗೆ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಅದೇ ಚಕ್ರದ ಗುರುತಿನ ಮೇಲೆ ಬಂದಾಗ ನಾವು ಪೇಪರ್ ಮೇಲೆ ಸ್ಕೇಲ್ ಅಲ್ಲಿ ಲೈನ್ ಗಳಾಗದಷ್ಟು ರೀತಿನಲ್ಲಿ ನಾವು ಒಬ್ಬರು ಟೆಕ್ನಿಕಲ್ ಆಗಿ ಸ್ವಲ್ಪ ಸ್ಮಾರ್ಟ್ ಆಗಿರ್ತಕ್ಕಂತ ಅಂದ್ರೆ ಆಕ್ಟಿವ್ ಆಗಿ ಆಂಗಲ್ ತಿಳ್ಕೊಂಡಂತ ಒಬ್ಬ ಲೇಬರ್ ಗೆ ಎಳಿತು ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಾವು ಭತ್ತವನ್ನ ಗದ್ದೆನಲ್ಲಿ ಬಿತ್ತನೆ ಮಾಡಬಹುದು.
1: ಅಂದ್ರೆ ಇದಕ್ಕೆ ಬೀಜವನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ ಈ ಡ್ರಮ್ ಸೀಡರ್ ಬಳಕೆ ಮಾಡ್ಕೊಳ್ಳೋದಕ್ಕೆ?
0: ಡ್ರಮ್ ಸೀಡರ್ ಭತ್ತ ಬಿತ್ತನಲ್ಲಿ ಬೀಜವನ್ನ ಸಿದ್ಧಪಡಿಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಅತಿಯಾಗಿ ಉದ್ದವಾದಂತ ಮೊಳಕೆ ಬಂದ್ಬಿಟ್ರೆ ಡ್ರಮ್ ರೊಟೇಟ್ ಆಗ್ತಾ ಇದ್ದಾಗ ಒಂದಕ್ಕೊಂದು ಬೀಜಗಳು ಹಿಂದೆ ಮುಂದೆ ಆಗಿ ಆ ಮೊಳಕೆ ಮುರಿದೋಗುವಂತ ಚಾನ್ಸಸ್ ಇರ್ತದೆ. ಮೊಳಕೆ ಮುರಿತು ಅಂತಂದ್ರೆ ಭತ್ತ ಹುಟ್ಟಲ್ಲ. ಹಾಗಾಗಿ ಭತ್ತವನ್ನ ಡ್ರಮ್ ಸೀಡರ್ ನಿಂದ ಬಿತ್ತುವಾಗ 24 ಗಂಟೆ ಕಾಲ ನೀರಲ್ಲಿ ನೆನೆ ಹಾಕ್ಬೇಕು. 24 ಗಂಟೆಗಳಷ್ಟೇ ನೀರಿಂದ ಹೊರಗದಟ್ಟ ತೆಗೆದು ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಅವಾಗ ಏನಾಗುತ್ತೆ, ಕಣ್ಣು ಜಸ್ಟ್ ಓಪನ್ ಆದಷ್ಟೇ ಇರುತ್ತೆ ಅದು. ಆಗ ಏನಾಗುತ್ತೆ, ಅದನ್ನ ನಾವು ತೇವನೆಲ್ಲ ತೆಗೆದು ಸ್ವಲ್ಪ ಅದನ್ನ ತುಂಬಿದಾಗ ಕರೆಕ್ಟ್ ಆಗಿ ಅದು ರೊಟೇಟ್ ಆದ್ರೂ ಕೂಡ ಕಣ್ಣಿಗೆ ಯಾವ್ದೇ ಡ್ಯಾಮೇಜ್ ಆಗಲ್ಲ. ಆಮೇಲೆ ಆ ಭತ್ತದ ಡ್ರಮ್ ನ ಇರತಕ್ಕಂಥ ರಂಧ್ರಗಳಿಂದ ಬಹಳ ಸರಳವಾಗಿ ಸುಲಭವಾಗಿ ಉದುರುತ್ತೆ. ಈ ಕಾರಣಕ್ಕೆ ನಾವು ತೀರದ ಒದ್ದು ನಾವು ಮೊಳಕೆ ಬರ್ಸಬಾರ್ದು. 36 ಗಂಟೆಗಳ ಕಾಲ ಅಥವಾ 48 ಗಂಟೆಗಳ ಕಾಲ ಕಟ್ಟಿಟ್ಟು ಮೊಳಕೆನ ಜಾಸ್ತಿ ಬರ್ಸಬಾರ್ದು. 24 ಗಂಟೆ ನೀರಲ್ಲಿ ನೆನೆ ಹಾಕ್ಬೇಕು, 24 ಗಂಟೆ ಕಟ್ಟಿರ್ಬೇಕು, ಅದಾದ ತಕ್ಷಣ ಗದ್ದೆನಲ್ಲಿ ಬಿತ್ತನೆ ಮಾಡ್ಬಿಡ್ಬೇಕು. ಇದು ಒಂದು ಮುಖ್ಯವಾದಂತ ಅಂಶ.
1: ಇದಕ್ಕೂ ಗದ್ದೆ ಬಹಳ ಚೆನ್ನಾಗಿ ತಯಾರು ಮಾಡ್ಕೋಬೇಕಾಗತ್ತೆ.
0: ಹೌದು ಸರ್, ಉಬ್ಬು ತೆಗಿದ್ರೆ ನೀರು ನಿಂತು ಬಿಡುತ್ತೆ. ಹಾಗಾಗಿ ಇಲ್ಲೂ ಕೂಡ 100% ಲೆವೆಲಿಂಗ್ ಇರಬೇಕು. ನಿಂತ ನೀರಲ್ಲಿ ಏನಾದ್ರೂ ನಾವು ಭತ್ತ ಬೀಳ್ತು ಅಂತಂದ್ರೆ ಅದು ಕೊಳತೋಗುವಂತ ಚಾನ್ಸಸ್ ಇರುತ್ತೆ, ಅದು ಹುಟ್ಟಲ್ಲ. ಹಾಗಾಗಿ ಇಲ್ಲೂ ಕೂಡ ನಾವು 100% ಲೆವೆಲಿಂಗ್ ಆಗಿ ಸಮತಟ್ಟಾಗಿ ನಾವು ಗದ್ದೆನ ಪ್ರಿಪೇರ್ ಮಾಡ್ಕೋಬೇಕು. ಬಿತ್ತನೆ ಮಾಡುವ ಸಮಯದಲ್ಲಿ ಯಾವುದೇ ವಿಧವಾದಂತ ನಿಂತಿರುವಂತ ನೀರು ಇರಬಾರ್ದು. ನೀರೇನಾದ್ರು ನಿಂತಿತ್ತು ಅಂದ್ರೆ ಭತ್ತ ತೇಲು ಬಿಡುತ್ತೆ, ಅವಾಗ ಅದು ಆ ಲೈನ್ ಅಲ್ಲಿ ಕೂರಲ್ಲ. ಸೊ ಅವಾಗ ಡಿಸ್ಟರ್ಬ್ ಆಗುತ್ತೆ, ಅದು ಬೇರೆ ಬೇರೆ ಎರಚದಂಗಾಗುತ್ತೆ. ಸೊ ಲೈನ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಮುಂದೆ ನಾವು ಕೋನ ವಿಡ್ರು ಬಳಸುವಾಗ ಕಳೆ ನಿರ್ವಹಣೆ ಟೈಮಲ್ಲಿ ನಮ್ಗೆ ಬಹಳ ಸಮಸ್ಯೆಗಳಾಗುತ್ತೆ.
1: ಅಂದ್ರೆ ಕೆಸರು ಇರಬೇಕು, ನೀರ್ ಇರಬಾರ್ದು,
0: ನಿಂತಿರೋ ನೀರ್ ಇರಬಾರ್ದು. ಗೊಜ್ಜು ಗೊಜ್ಜು ಕೆಸರಿದ್ರೆ ಅದು ಸೂಕ್ತವಾದಂತ ಕೆಸರು.

0: ಗದ್ದೆ ಆಗಿರುತ್ತೆ.
1: ಅಂದರೆ ಒಂದು ಡ್ರಮ್ ಸೀಟರ್ನಲ್ಲಿ ಸಾಧಾರಣ ಎಷ್ಟು ಡ್ರಮ್ ಇರ್ತವೆ ಅಂತೀರಿ?
0: ಒಂದು ಡ್ರಮ್ ಸೀಟರ್ನಲ್ಲಿ ಸಾಧಾರಣವಾಗಿ 4 ಡ್ರಮ್ಗಳಿರುತ್ತೆ ಸರ್. ಒಂದು ಡ್ರಮ್ಮಲ್ಲಿ 2.5 ಕೆಜಿ ಭತ್ತವನ್ನು ತುಂಬಬೇಕಾಗತ್ತೆ. ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕು. ಒಂದು ಡ್ರಮ್ ಪೂರ್ತಿ 3 ಕೆಜಿ ಭತ್ತ ಹಿಡಿಯುತ್ತೆ. ನಾವು 2.5 ಕೆಜಿ ಭತ್ತ ಮುಕ್ಕಾಲಷ್ಟೇ ತುಂಬಿದ್ರೆ, ಸೊ 2.5 ಕೆಜಿ 2.5 ಕೆಜಿ 2.5 ಕೆಜಿ ಒಂದು ಸರಿ 4 ಡ್ರಮ್ನ ತುಂಬಿಡ್ತು ಅಂತಂದರೆ ಅವು ಖಾಲಿ ಆಗುವಷ್ಟರಲ್ಲಿ 1 ಎಕರೆ ಪ್ರದೇಶ ಬಿತ್ತನೆ ಆಗಿಬಿಟ್ಟಿರುತ್ತೆ. ಕೊನೆಗೇನಾದ್ರೂ ಸ್ವಲ್ಪ ಭತ್ತ ಏನಾದ್ರು ಉಳಿದಿತ್ತು ಅಂದರೆ ಅದನ್ನೆಲ್ಲರೂ ಒಂದು ಕಾರಣದಲ್ಲಿ ಬಿತ್ತನೆ ಮಾಡ್ಕೋಬೇಕು. ಏನಾದರೂ ಅಕ್ಕಿಗಳು ಏನಾದ್ರು ಎತ್ಕೊಂಡು ಅಥವಾ ಉಟ್ಲಿಲ್ಲ ಇನ್ನೊಂದಿನ ಸಮಸ್ಯೆ ಇದ್ದಾಗ ಅಲ್ಲಿ ಎಕ್ಸಸ್ ಭತ್ತ ಹಾಕಿರ್ತೀವಲ್ಲ ಅಲ್ಲಿ ಕಿತ್ತಿ ನಾಟಿ ಮಾಡಿಕೊಂಡು ಸರಿಯಾದ ಗುಣಿಗಳನ್ನು ಅಥವಾ ಸಸಿಗಳನ್ನು ನಾವು ಎಕರೆವಾರು ಪ್ರದೇಶದಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆ ಇಳುವರಿಗೆ ಅನುಕೂಲ ಆಗುತ್ತೆ.
1: ಹೋಗ್ ಗುಣಿಗಳಿಗೆ ಮತ್ತೆ ನಾವು ನಾಟಿ ಮಾಡಿಕೊಳ್ಳಬಹುದು.
0: ಆಮೇಲೆ ಭತ್ತವನ್ನ ಡ್ರಮ್ ಸೀಡರ್ಲಿ ಬಿತ್ತನೆ ಮಾಡಬೇಕಾದ್ರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕು. ಏನಪ್ಪಾ ಅಂತಂದ್ರೆ ಡ್ರಮ್ ಸೀಡರ್ ಬಿತ್ತನೆ ಮಾಡುವಾಗ ಮಳೆ ಏನಾದ್ರು ಬಿತ್ತು ಅಂತಂದ್ರೆ ಲೈನ್ಗಳು ಆ ಕಡೆ ಕಡೆ ಆಗ್ಬಿಡುತ್ತೆ, ಭತ್ತ ಕೊಚ್ಕೊಂಡು ಹೋಗ್ಬಿಡ್ತದೆ. ಅದಕ್ಕಾಗಿ ಹವಾಮಾನದ ಮುನ್ಸೂಚನೆಗಳನ್ನ ತಿಳ್ಕೊಂಡು ನಾವು ಡ್ರಮ್ ಸೀಡರ್ನಿಂದ ಭತ್ತ ಬಿತ್ತನೆಯನ್ನು ಮಾಡಬೇಕು. ಸೊ ಮಳೆ ಇಲ್ಲದೇ ಇದ್ದಂಥ ದಿನ ಭತ್ತ ಬಿತ್ತನೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಎರಡನೇದು, ಭತ್ತ ಬಿತ್ತನೆ ಮಾಡುವಾಗ ಗದ್ದೆಯಲ್ಲಿ ನಿಂತ ನೀರು ಇರದಂಗೆ ಎಚ್ಚರ ವಹಿಸಬೇಕು ಭತ್ತವನ್ನ, ಇಲ್ಲಾಂದ್ರೆ ಭತ್ತ ಕೊಳತೋಗುತ್ತೆ. ಮೂರನೇದು, ಭತ್ತಕ್ಕೆ ಗೀಜಿಗ
1: ಪಾರಿವಾಳ
0: ಆಮೇಲೆ ಕಾಡುಕೋಳಿ ಮಲೆನಾಡಲ್ಲಿ ಈ ತರ ಅಕ್ಕಿಗಳಷ್ಟೇ ಭತ್ತ ಬೀಜವನ್ನ ತಿನ್ಕೊಂಡು ಹೋಗುತ್ತೆ. ಈ ಕೊಕ್ಕರೆ ಎಲ್ಲ ತಿನ್ನಲ್ಲ, ಅದು ಏನೋ ಹುಳ ಉಪ್ಪಡೆನ ತಿಂತ ಇರ್ತದೆ. ನಾನು ಒಂದಷ್ಟು ಅಬ್ಸರ್ವೇಷನ್ ಮಾಡಿದೀನಿ ಒಂದು 2-3 ವರ್ಷಗಳ ಕೊಡಗಿನ ಅನುಭವದಲ್ಲಿ. ಇಂಥ ಪಕ್ಷಿಗಳು ಬೆಳಿಗ್ಗೆ 5 ಗಂಟೆಯಿಂದ ಸುಮಾರು 6-7 ಗಂಟೆ ಟೈಮಲ್ಲಿ, ಇಲ್ಲಾಂದ್ರೆ ಸಾಯಂಕಾಲ 4 ಗಂಟೆ ಮೇಲೆ 4-5 ಗಂಟೆ ಟೈಮಲ್ಲಿ ಬರುತ್ತೆ. ಆ ತರ ಅಕ್ಕಿಗಳನ್ನ ನಾವು ಬಂದ್ರೆ ಅದನ್ನ ಸ್ವಲ್ಪ ಓಡಿಸ್ಕೊಂಡು ಬೆದರಿಸಿ ಅದನ್ನ ಓಡಿಸ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ.
1: ಅಂದ್ರೆ ಅವು
0: ಬೇರ್ಬಿಡೋವರೆಗೂ ಅದು. ಇವು ಇಷ್ಟೊಂದು 3 ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ಅದ್ ಬಿಟ್ರೆ ಇನ್ ಮಿಕ್ಕಿದ ಎಲ್ಲಾ ಪದ್ಧತಿಗಳು, ಕಳೆ ನಿಯಂತ್ರಣ, ನೀರು ನಿಯಂತ್ರಣ, ಪೋಷಕಾಂಶಗಳ ನಿಯಂತ್ರಣ, ಬೇರೆ ಪದ್ಧತಿಗಳಲ್ಲಿ ಏನೇನು ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು.
1: ಅಂದ್ರೆ ಇದರಿಂದ ಸಾಕಷ್ಟು ಅನುಕೂಲಗಳಿದಾವೆ.
0: ಹೌದು, ಈಗ ತಡವಾಗಿ ಏನಾದ್ರೂ ಮುಂಗಾರು ಬಂದಾಗ ಅಥವಾ ಜಾಸ್ತಿ ಮಳೆ ಬಿದ್ದು ಹಿಂದೆ ಮುಂದೆ ಭತ್ತವನ್ನ ಬಿತ್ತನೆ ಮಾಡಲಿಕ್ಕೆ ಲೇಟ್ ಆಯ್ತು ಅಂತ ಸಂದರ್ಭದಲ್ಲಿ ಡ್ರಮ್ ಸೀಡರ್ನೇ ಬಳಸಿ ಬಿತ್ತನೆ ಮಾಡೋದ್ರಿಂದ, ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಇಲ್ಲದೆ ಇರೋದ್ರಿಂದ 10-12 ದಿನ ಭತ್ತ ಮುಂದೆ ಬೇಗ ಕಟ್ ಆಗಿ ಬರೋದ್ರಿಂದ, ಈಗ ಆಗಸ್ಟ್ ಮುಗಿದೋದ್ಮೇಲೆ ಬಿತ್ತನೆ ಮಾಡ್ತೀವಿ ಅಂದ್ರೆ ಅಲ್ಪಾವಧಿ ತಳಿಗಳನ್ನು ಬಳಸಿ. ಈಗ ಮಾಡಬೇಕು ಅಂದ್ರೆ ಮಧ್ಯಮ ತಳಿಗಳು, ತುಂಗ, ತನು, ಪ್ರಕಾಶ್, KHP 2, KHP 5 ಮುಂತಾದ ವೆರೈಟಿಗಳನ್ನ ಬಳಸ್ಕೊಂಡು ನಾವು ಬಿತ್ತನೆಯನ್ನು ಮಾಡ್ಕೋಬಹುದು. ತೀರಾ ಇನ್ನ ತಡ ಮಾಡ್ತೀವಿ ಅಂದ್ರೆ IR20, ಕರ್ಣ, ಮಂಗಳ, CTH1, CTH3, ಮಧು, ಚಂಪಕ, RNR, ಹತ್ತಿರ ಈ ತರ ವೆರೈಟಿಗಳನ್ನ ಬಳಸ್ಕೊಂಡು ಡ್ರಮ್ ಸೀಡರ್ ಇಂದ ತಡವಾದಲ್ಲಿ ಬಿತ್ತನೆಯನ್ನು ಮಾಡ್ಕೋಬಹುದು.
1: ಅಂದ್ರೆ ಸಾಕಷ್ಟು ಅನುಕೂಲಗಳನ್ನ ಈ ಡ್ರಮ್ ಸೀಡರ್ ಅನ್ನು ಬಳಸಿ ಭತ್ತದ ಕೃಷಿಯನ್ನ ಮಾಡೋದ್ರ ಮೂಲಕ ಪಡ್ಕೋಬಹುದು.
0: ಹೌದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಭತ್ತದ ಕೃಷಿನಲ್ಲಿ ಯಂತ್ರಗಳನ್ನ ಹೇಗೆಲ್ಲ ಬಳಸ್ಕೋಬಹುದು, ಮತ್ತೆ ಈ ಭತ್ತದ ಮೊಳಕೆ ಹೊಡೆದಂತ ಬೀಜವನ್ನ ಡ್ರಮ್ ಸೀಡರ್ ಅನ್ನ ಬಳಸಿ ಹೇಗೆ ಬಿತ್ತನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಸವಲಿಂಗಯ್ಯ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765685. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿದುವರೆಗೂ ಈ ಭತ್ತದ ಕೃಷಿನಲ್ಲಿ ಯಂತ್ರಗಳನ್ನು ಹೇಗೆಲ್ಲ ಬಳಸ್ಕೋಬಹುದು ಅಂದರೆ ಯಾಂತ್ರೀಕೃತ ಭತ್ತದ ಕೃಷಿ ಬಗ್ಗೆ, ಮತ್ತು ಈ ಡ್ರಮ್ ಸೀಡರನ್ನು ಬಳಸಿ ನಾವು ಯಾವ ರೀತಿ ಮೊಳಕೆ ಹೊಡೆದಂಥ ಬೀಜಗಳನ್ನು ನೇರವಾಗಿ ಗದ್ದೆಯಲ್ಲಿ ಬಿತ್ತನೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೆ ಯಾಂತ್ರೀಕೃತ ಭತ್ತದ ಬೇಸಾಯ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಬೇಸಾಯ ತಜ್ಞರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,000 ರೂಪಾಯಿಗಳು, ಅರೇಬಿಕ ಚೆರಿ 13,500 ರೂಪಾಯಿಯಿಂದ 14,000 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 18,700 ರೂಪಾಯಿಯಿಂದ 19,200 ರೂಪಾಯಿಗಳು, ರೋಬಸ್ಟ ಚೆರಿ 9,500 ರೂಪಾಯಿಯಿಂದ 10,000 ರೂಪಾಯಿಗಳು.

ಇಲ್ಲಿಗೆ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಡಗದಾಳ್ ಗ್ರಾಮತ್ರ ಕೆಚ್ಚಿಟ್ಟಿರ ಸುರೇಶ್ ಸೋಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿದ್ದು, 57 ಬಯತ್ರ ಕೆಚ್ಚಿಟ್ಟಿರ ಸುರೇಶ್ ಸೋಮಯ್ಯ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಪುಲಾಕ 10:30 ಕಡಗದಾಳ್ ಒಕ್ಕತುಟಂಗಳತ್ತ ನಡ್ಪ. ಹುದಿಕೇರಿ ಕಾರಳನ ಬಲ್ಯಮಾಡ ಕಾಶಿ ನಂಜಪ್ಪ ಅಯ್ಯಂಗಡ ಪೊಣ್ಣು, ಬಲ್ಯಮಾಡ ಕುಸುಮಾ ಚೋಂದಕ್ಕಿ ಇಂದು ಮರಣಪಟ್ಟಿದ್ದು, ತಾಮನೆ ನಾಟೋಳಂಡ 75 ಬಯತ್ರ ಕುಸುಮಾ ಚೋಂದಕ್ಕಿ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಪೊಲಾಕ 9:30 ಹುದಿಕೇರಿ ಒಕ್ಕ ತೋಟಗಳತ್ತ ನಡಪಂದು ಒಕ್ಕಕಾರ ಅರಿಚಿಟ್ಟಿತು.
4: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
8: ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಕ್ಕಂದೂರು ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಇಂದು ಮಕ್ಕಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲಿ ಆರ್ಟಿ ಜಂಬರ, ಮಕ್ಕಂದೂರು ಗೌಡ ಸಮಾಜದ ಅಧ್ಯಕ್ಷರಾದ ಲಕ್ಕಪ್ಪನ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ, ಹಂಗೆ ಮಕ್ಕಂದೂರು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ತೂಟೇರ ನವೀನ್ ಕುಮಾರಿ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಗೌಜಿಲಿ ನಡೆತ. ಜಂಬರದ ಉದ್ಘಾಟನೆಯನ್ನ ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ಕರದ್ಲಾಜೆವು ನೆರವೇರಿಸಿ ಮಾತಾಡಿ, ನಮ್ಮ ಹಳೆ ಕಾಲದ ತೀನಿಗಳ ಬಗ್ಗೆ ಮುಂದಿನ ಮಕ್ಕಳಿಗೆ ಹೇಳಿಕೊಡಕು, ಹಂಗೆ ನಮ್ಮ ಜನಾಂಗದ ಸಂಸ್ಕೃತಿನ ಉಳಿಸಿ ಬೆಳೆಸಿಕೆ ಇಂಥ ಕಾರ್ಯಕ್ರಮಗ ತುಂಬಾ ಉಪಯೋಗ ಆದೆ ಅಂತ ಹೇಳ್ದು. ಈ ಹೊತ್ತಲ್ಲಿ ಮುಖ್ಯ ನೆಂಟರುಗಳಾಗಿ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ, ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಮೂಟೇರ ಪುಷ್ಪಾವತಿ, ಸ್ಥಾಪಕ ಅಧ್ಯಕ್ಷರಾದ ಪುದಿಯ ನೆರವನ ರೇವತಿ ರಮೇಶವು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಜಂಬರಲ್ಲಿ ಪ್ರತಿ ಮನೆ ಮನೆಯಿಂದ ತಂದ ಬಗೆ ಬಗೆ ತರದ ಆಟಿ ತಿನಿಸುಗ ಇದ್ದವು. ಈ ಸಂದರ್ಭದಲ್ಲಿ ಆಟಿ ತಿಂಗದ ಬಗ್ಗೆ ಕುಂಭುಗೌಡನ ರಂಜಿತ್ ನಾವು ಮಾತಾಡ್ದು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ರಾಜ್ಯದ ಎಲ್ಲಾ ಕಡೆ ಬರುವ 12 ನಡೆಯಕಾದ ರಾಷ್ಟೀಯ ಲೋಕ ಅದಾಲತ್ 19 ಮುಂದೂಡಿಯಳು. ಅದರಿಂದ 19 ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದ್ದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಸದಸ್ಯ ಕಾರ್ಯದರ್ಶಿಯವು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ 18 ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಬಿಟ್ಟಂಗಾಲದ ಕೊಡಗು ಹೆಗ್ಗಡೆ ಸಮಾಜದಲ್ಲಿ ಇದೇ ತಿಂಗಳ ತಾರೀಕು 26 ಹೊತ್ತಾರೆ 11 ನಡೆದಿದೆ. ಅಕಾಡೆಮಿನ ಅಧ್ಯಕ್ಷರಾದ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವೆ. ಕೊಡಗು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬದ ಆಚರಿಸುವ ಪ್ರಯುಕ್ತ ಇದೇ ತಿಂಗಳ ತಾರೀಕು 27 ಹೊತ್ತಾರೆ 9:30 ಜಿಲ್ಲಾ ಆಟದ ಬಣ್ಣಿಲಿ 14 ವರ್ಷದ ಒಳಗಿನ ಹೈದ ಗೋಡೆಗಳಿಗೆ ಮತ್ತೆ 15 ವರ್ಷ ಮೇಲೆ ಇರೋಕೆ ಜಿಲ್ಲಾ ಮಟ್ಟದ ಮುಕ್ತ ಶಟಲ್ ಪಂದ್ಯಾಟ ಏರ್ಪಾಡು ಮಾಡಿಯಳು. ಆಸಕ್ತಿ ಇರುವ ಸ್ಪರ್ಧಿಗ ಅಂದೇ ಹೊತ್ತಾರೆ 9:00 ನೋಂದಣಿ ಮಾಡಿಕೊಂಡು ಭಾಗವಹಿಸಕ. ಮಡಿಕೇರಿ ಮಹಿಳಾ ಕಾಲೇಜು ಸಭಾಬಾಡಲಿ ರೋಟರಿ ಮಡಿಕೇರಿ ವುಡ್ಸ್ ಮಡಿಕೇರಿ ಸರ್ಕಾರಿ 1ನೇ ದರ್ಜೆ ಕಾಲೇಜು ಹಂಗೆ ರೋಟ್ರಾಕ್ಟ್ ಕ್ಲಬ್ ಆಶ್ರಯದಲ್ಲಿ ಹಿರಿಯ ನಾಗರಿಕರ ದಿನ ಆಚರಣೆ ಮಾಡಿದ್ದು. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಮಡಿಕೇರಿ ಆಕಾಶ

0: ಆಕಾಶವಾಣಿ ನಿವೃತ್ತ ಉದ್ಘೋಷಕರಾದ ಸುಬ್ರಾಯ ಸಂಪಾಜೆಯು ಮಾತಾಡಿ, ಹಿರಿಯರನ್ನ ಗೌರವಿಸಿ ಅವರ ಸಂಧ್ಯಾಕಾಲ ಅವರೊಟ್ಟಿಗೆ ಇದ್ದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಕು, ಹಿರಿಯರಿಗೆ ಪ್ರೀತಿ ತೋರಿಸುವ ನಾವು ಒಂದು ದಿನ ಹಿರಿಯ ನಾಗರಿಕರಾದವೇ ತಿಳಿದ ನಾವು ಮರೆಯಕಾದುತ್ತ ಹೇಳ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
1: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಅಲ್ಲ, ಮಂಗಲ ಅಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು, ಅದನ್ನ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ.
2: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
1: ಇಲ್ಲ, ವಿರಾಜಪೇಟರ ರೇಮಂಡ್ಸ್ ಶಾಪ್ ಅಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
2: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
3: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡಾಲ್.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 7:34. ಈಗ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ. ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ. ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ.

0: ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ, ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ ಎರಡನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ವಾರ್ತೆಗಳ ವಿವರ. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಹರ್ದೀಪ್ ಸಿಂಗ್ ಪುರಿ ಮತ್ತಿತರರು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮ ಮತ್ತು ಜ್ಞಾನದ ಎಲ್ಲೆ ವಿಸ್ತರಿಸುವ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಾರತ ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದು, ಈಗಿನ ಪೀಳಿಗೆ ಹೊಸ ತಂತ್ರಜ್ಞಾನಗಳನ್ನು ಹೊರತರುತ್ತಿದ್ದು, 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಯುವ ಸಮೂಹ ಸಮರ್ಪಕ ಪರಿಸರ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. 2023 ಆಗಸ್ಟ್ 23ರಂದು ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ನೆಲೆಯಾದ ಐತಿಹಾಸಿಕ ಕ್ಷಣವನ್ನು ಡಾ ಜಿತೇಂದ್ರ ಸಿಂಗ್ ಸ್ಮರಿಸಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಮುಖ ಆಧಾರಸ್ತಂಭವಾಗಿದ್ದು, ಭಾರತವನ್ನು 45 ಶತಕೋಟಿ ಡಾಲರ್ ಬಾಹ್ಯಾಕಾಶ ಆರ್ಥಿಕತೆಯತ್ತ ಕೊಂಡೊಯ್ಯಲಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಭಾರತ ಮೈಲಿಗಲ್ಲಿನ 100 ಉಡಾವಣೆಗಳ ಮೂಲಕ 548 ಉಪಗ್ರಹಗಳನ್ನು ಕಕ್ಷೆಗೆ ಇರಿಸಿದ್ದು, ಕಳೆದ ದಶಕದಲ್ಲಿಯೇ 460 ಉಪಗ್ರಹಗಳ ಉಡಾವಣೆ ಮಾಡಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ 2 ದಿನ ರಷ್ಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಅಂತರ್ ಸರ್ಕಾರಿ ಆಯೋಗದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾ ಜಯಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರಿವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ಆಂಧ್ರಪ್ರದೇಶದ ಎಲೂರು ಜಿಲ್ಲೆಯ ಮುಸುನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸುನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಅವರು ರೈತರನ್ನು ಸನ್ಮಾನಿಸಲಿದ್ದು, ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಲೋಕಾಯಾನ್ 26 ಸಾಗರೋತ್ತರ ಯಾತ್ರೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಪೋರ್ಚುಗಲ್ನ ಲಿಸ್ಬನ್ ತಲುಪಿದೆ. ಈ ಹಡಗು ಟಾಗಸ್ ನದಿಯ ಮೂಲಕ ಸಾಂಪ್ರದಾಯಿಕ ನೌಕಾಯಾನ ಹಾಗೂ ಸಮುದ್ರಯಾನ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾ ಲಿಸ್ಬನ್ ಪ್ರವೇಶಿಸಿದೆ. ಬಂದರು ಭೇಟಿಯ ಸಂದರ್ಭದಲ್ಲಿ ಹಡಗಿನ ಸಿಬ್ಬಂದಿ ಹಾಗೂ ತರಬೇತುದಾರರು ಪೋರ್ಚುಗೀಸ್ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಮತ್ತು ಭಾರತೀಯ ಸಮುದಾಯದೊಂದಿಗೆ ವೃತ್ತಿಪರ ವಿಚಾರ ವಿನಿಮಯ ಮಾಡಲಿದ್ದು, ಪರಸ್ಪರ ಹಡಗು ಭೇಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 7 ತಿಂಗಳ ಸಾಗರಯಾನದ ಅಭಿವೃದ್ಧಿಯಲ್ಲಿ ಲಿಸ್ಬನ್ ಐಎನ್ಎಸ್ ಸುದರ್ಶಿನಿಯ 15ನೇ ಬಂದರು ಭೇಟಿಯಾಗಿದೆ. ಈ ಭೇಟಿಯು ಭಾರತದ ನಿರಂತರ ಕಡಲ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ಆಧುನಿಕ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು, ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಎಂದು ಮುಖ್ಯಮಂತ್ರಿ ಅಂಕಿಅಂಶ ನೀಡಿದ್ದಾರೆ. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಸ್ಪಷ್ಟಪಡಿಸಿದೆ. H1N1 ಸೇರಿದಂತೆ ಆಯಾ ಕಾಲಘಟ್ಟದಲ್ಲಿ ಕಂಡುಬರುವ ಇನ್ಫ್ಲೂಯೆನ್ಸಾ ಸಾಮಾನ್ಯವಾಗಿ ಸ್ವಯಂ ನಿಯಂತ್ರಿತವಾಗಿದ್ದು, ಜ್ವರ, ಕೆಮ್ಮು, ತಲೆನೋವು ಹಾಗೂ ಮೈಕೈ ನೋವು ಪ್ರಮುಖ ಲಕ್ಷಣಗಳಾಗಿವೆ. ಮಕ್ಕಳು, ವೃದ್ಧರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು ಎಂದು ಐಸಿಎಂಆರ್ ತಿಳಿಸಿದೆ. ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಾಗಿದ್ದು ಅಗತ್ಯ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಐಸಿಎಂಆರ್ ತಿಳಿಸಿದೆ. ರಾಷ್ಟೀಯ ಕೌಶಲ್ಯಾಭಿವೃದ್ಧಿ ನಿಗಮ ಎನ್ಎಸ್ಡಿಸಿ, ಕಲ್ಟಸ್ ಎಜುಕೇಷನ್ ಮತ್ತು ಅಮೆಜಾನ್ ವೆಬ್ ಸರ್ವಿಸಸ್ ಸಹಯೋಗದಲ್ಲಿ ದೇಶವ್ಯಾಪಿ ಕ್ಲೌಡ್ ಮತ್ತು ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈ ಉಪಕ್ರಮದಡಿ 1.5 ಲಕ್ಷ ಕಲಿಕಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಹಾಗೂ ಕ್ಲೌಡ್ ತಂತ್ರಜ್ಞಾನದ ಪ್ರಾಥಮಿಕ ಜ್ಞಾನ ನೀಡಲಾಗುವುದು. ಜೊತೆಗೆ 10,000 ಮಂದಿಗೆ ಉದ್ಯೋಗ ಸಿದ್ಧ ವಿಶೇಷ ತರಬೇತಿ ನೀಡಲಾಗುವುದು. ಗಂಗಾನದಿ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇತ್ತೀಚೆಗೆ ತರಲಾದ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ರಾಷ್ಟೀಯ ಹಸಿರು ನ್ಯಾಯಾಧಿಕರಣ ಎನ್ಜಿಟಿ ಕೇಂದ್ರ ಸರ್ಕಾರದಿಂದ ವಿವರಣೆ ಕೇಳಿದೆ. ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಹಾಗೂ ತಜ್ಞ ಸದಸ್ಯ ಅಫ್ರೋಜ್ ಅಹಮದ್ ಅವರನ್ನೊಳಗೊಂಡ ಪೀಠ ಈ ಕುರಿತ ಅರ್ಜಿಯ ವಿಚಾರಣೆ ನಡೆಸಿತು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಮುಕ್ತಾಯಗೊಂಡಿದೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇಂದು ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ದಿನದಾಡದಂತೆ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಪೂಲ್ ಇ ವಿಭಾಗದಲ್ಲಿ ಇಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಲಿದೆ. ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಭಾರತ ಈ ಪಂದ್ಯವನ್ನು ಗೆಲ್ಲಲೇಬೇಕಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ, ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ, ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ, ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ. ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ.

ಗುರು ಪರಂಪರೆಯ ಗುರುಶ್ರೇಷ್ಠ ತಳಕಿನ ವೆಂಕಣ್ಣಯ್ಯನವರು, ಮೈಸೂರಿನ ಮಹಾರಾಜ ಕಾಲೇಜಿಗೆ ಪ್ರಥಮ ಕನ್ನಡ ಪ್ರೊಫೆಸರ್, ಹೆಸರಾಂತ ಕನ್ನಡ ಬರಹಗಾರರು, ಸಂಪಾದಕ, ಶಿಕ್ಷಕ, ಬಹುಭಾಷಾ ಪಂಡಿತ, ಕನ್ನಡ, ಹಳೆಗನ್ನಡ, ಬೆಂಗಾಲಿ, ಸಂಸ್ಕೃತ, ಇಂಗ್ಲಿಷ್. ಟಿ ಎಸ್ ವೆಂಕಣ್ಣಯ್ಯನವರು ಇಂದಿನ ಜನಾಂಗಕ್ಕೆ ಅಪರಿಚಿತರು. ಕಾಲಮಾನ ಸ್ವತಂತ್ರಕ್ಕೆ ಮುನ್ನ ಬ್ರಿಟಿಷರ ಆಧಿಪತ್ಯದಲ್ಲಿ ಕನ್ನಡ ನಾಡು ನುಡಿಗೆ ಕನ್ನಡ ಕಟ್ಟೋಣ ಕೆಲಸಕ್ಕೆ ಅಗ್ರಪಂಕ್ತಿಯಲ್ಲಿ ನಿಂತವರು. ಇತಿಹಾಸ ಪುಟಗಳಲ್ಲಿ ಅವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಅವರ ಹೆಸರು ಉಳಿಸಲು ಒಬ್ಬನೇ ಶಿಷ್ಯ ಸಾಕು, ಕುವೆಂಪು. ವೆಂಕಣ್ಣಯ್ಯನವರು ಯಾವ ಭಾಷೆಯಲ್ಲಿ ಬೇಕಾದರೂ ಗಂಟೆಗಟ್ಟಲೆ ನಿರರ್ಗಳವಾಗಿ ಉಪನ್ಯಾಸ ನೀಡುತ್ತಿದ್ದರು. ಇನ್ನು ತಂದೆ ದೊಡ್ಡ ಸುಬ್ಬಣ್ಣನವರು, ತಾಯಿ ಲಕ್ಷ್ಮೀದೇವಮ್ಮನವರು. ಸುಸಂಸ್ಕೃತ, ಧಾರ್ಮಿಕ, ಆಧ್ಯಾತ್ಮಿಕ ಬ್ರಾಹ್ಮಣ ಕುಟುಂಬ. ಮೂಲತಃ ತಳುಕು ಎಂಬ ಸಣ್ಣ ಹಳ್ಳಿ. ಇಲ್ಲಿ ವೆಂಕಣ್ಣಯ್ಯನವರು ಜ್ಯೇಷ್ಠ ಪುತ್ರನಾಗಿ ಜನಿಸುತ್ತಾರೆ. ಅವರ ಅಜ್ಜಿ ಹನುಮಕ್ಕನವರು ತನ್ನ ಗಂಡನ ಹೆಸರು ಉಳಿಯಬೇಕು, ತನ್ನ ಗಂಡನಂತೆ ಸಜ್ಜನ ಶಿರೋಮಣಿಯಾಗಬೇಕು ಎಂತಲೋ ಹಾಗೆ ಅವರ ಮನೆದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ನಾಮಸ್ಮರಣೆ ಮಾಡಿದಂತಾಗುವುದು ಎಂಬ ಅಭಿಲಾಷೆ ಅಂತೆಯೇ ನಾಮಕರಣ ಮಾಡಿದರು. ಬ್ರಿಟಿಷರ ಆಡಳಿತ ಕಾಲಮ್ಮನ ವೆಂಕಣ್ಣಯ್ಯನವರಿಗೆ 12 ವರ್ಷ ತುಂಬಿದಾಗ 5 ರೂಪಾಯಿ ಪರೀಕ್ಷೆ ಕಟ್ಟುತ್ತಾರೆ. ಆ ಹಳ್ಳಿಯಲ್ಲಿ 6 ಜನ ಹುಡುಗರಲ್ಲಿ ವೆಂಕಣ್ಣಯ್ಯ ಒಬ್ಬರೇ ಪಾಸ್ ಆಗುತ್ತಾರೆ. ಅದು ಆಗ ಸರ್ಕಾರಿ ನೌಕರಿಗೆ ರಹದಾರಿ ಇದ್ದಂತೆ, ಅಂದ್ರೆ 18 ವರ್ಷ ತುಂಬಬೇಕಿತ್ತು. ಮುಂದೆ 12 ರೂಪಾಯಿ ಪರೀಕ್ಷೆ, ಅದುವೇ ಇಂಗ್ಲಿಷ್ ಲೋಯರ್ ಸೆಕೆಂಡರಿ LS. ಈ ಶಾಲೆಗೆ ತಾಲೂಕ್ ಕೇಂದ್ರ ಚಳ್ಳಕೆರೆಗೆ ಬರಬೇಕಿತ್ತು. ಈ ಪರೀಕ್ಷೆ ಸರಾಗವಾಗಿ ಮುಗಿಸುತ್ತಾರೆ. ಈ ವಿದ್ಯಾರ್ಥಿಗೆ ಮುಖ್ಯ ಗುಮಾಸ್ತನ ಉದ್ಯೋಗ ದೊರೆಯುತ್ತಿತ್ತು. ಅಜ್ಜಿ ಹನುಮಕ್ಕ ಇವರಿಗೆ ವೆಂಕಣ್ಣಯ್ಯನವರ ಬೆಳವಣಿಗೆ, ನಿಲುವು, ಬಣ್ಣ, ಚಿಗುರು ಮೀಸೆ, ಪ್ರಾಯ ನೋಡಿ ಮದುವೆ ಮಾಡಲು ಮುಂದಾದರು. ಕಾರಣ ಮೊರಿಮೊಮ್ಮಗನನ್ನು ನೋಡುವ ಆಸೆ. ವೆಂಕಣ್ಣಯ್ಯನವರಿಗೆ ಪಿತೃವಾಕ್ಯ ಪರಿಪಾಲನೆ ಅನಿವಾರ್ಯತೆ ಇಂದ ಸಂಬಂಧದಲ್ಲಿಯೇ ಭಾಗೀರಥಿಯೊಂದಿಗೆ ಬಾಲ್ಯ ವಿವಾಹ ನಡೆಯುತ್ತದೆ. ಎಲ್ಲರೂ ತಿಳಿದಂತೆ ವಿವಾಹಂ ವಿದ್ಯಾನಾಶಾಯ, ಆದರೆ ಅದು ವೆಂಕಣ್ಣಯ್ಯನವರಿಗೆ ಅನ್ವಯಿಸಲಿಲ್ಲ. ಮುಂದಿನ ವಿದ್ಯಾಭ್ಯಾಸ SSLC, ಇದಕ್ಕಾಗಿ ಜಿಲ್ಲಾ ಕೇಂದ್ರ ಚಿತ್ರದುರ್ಗಕ್ಕೆ ಬರಬೇಕಾಯಿತು. ಅದರಲ್ಲೂ ಯಶಸ್ವಿಯಾದರು. ಮುಂದೆ BA ಪರೀಕ್ಷೆಗಾಗಿ ಮೈಸೂರಿಗೆ ಹೋದರು, ಅದನ್ನು ಸಹ ಪೂರೈಸಿದರು. ಈ ಪರೀಕ್ಷೆ ಸಾಮಾನ್ಯವೇನಲ್ಲ, ಅದಾದರೆ ಅಮಲ್ದಾರ್ ಆಗಬಹುದಿತ್ತು, ಜಿಲ್ಲಾ ಕಲೆಕ್ಟರ್ ಆಗಬಹುದಿತ್ತು. ಈ ವಿಷಯ ತಿಳಿದ ಹಳ್ಳಿಯ ಜನ ಹಬ್ಬ ಆಚರಿಸಿದರು, ಊರಿಗೆ ಸಿಹಿ ಹಂಚಿದರು, ಮೆರವಣಿಗೆ, ಮಲ್ಲು ಪಂಜೆ, ಶಾಲು, ಹಾರ ಹಾಕಿ ಸಂಭ್ರಮಿಸಿದರು. ಬ್ರಿಟಿಷರ ಆಧಿಪತ್ಯದಲ್ಲಿ 1908 ಮೈಸೂರು ಸಂಸ್ಥಾನದಲ್ಲಿ BA ಪದವಿ ಪಡೆದವರ ಸಂಖ್ಯೆ ಬೆರಳೆಣಿಕೆ ಮಾಡಬಹುದಿತ್ತು. ಮುಂದೆ BL ಬ್ಯಾಚುಲರ್ ಆಫ್ ಲಾ ಇದು ಮಾಡಲು ಬೊಂಬಾಯಿಗೆ ಹೋಗಬೇಕಿತ್ತು. ಆ ಕಾಲಮಾನ ವಾಹನ ಸೌಕರ್ಯ ಇಲ್ಲ, ಎತ್ತಿನ ಗಾಡಿ, ಕುದುರೆ ಗಾಡಿ ಹಿಡಿಯಬೇಕಿತ್ತು. ವೆಂಕಣ್ಣಯ್ಯನವರು ಟಪಾಲ್ ಟಾಂಗ ಹಿಡಿದು ದುರ್ಗದಿಂದ ಹೊಳಲ್ಕೆರೆಗೆ, ಅಲ್ಲಿಂದ ಹೊಗೆ ಬಂಡಿ ಅಂದ್ರೆ ರೈಲು ಹಿಡಿದು ಬೊಂಬಾಯಿ ತಲುಪಿದರು. ಅವರಿಗೆ ಆರ್ಥಿಕ ಮುಗ್ಗಟ್ಟಿತ್ತು. ಅದಕ್ಕಾಗಿ ಅಲ್ಲೊಂದು ಶ್ವೇತಾಂಬರ ಫ್ರೀ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಸೇರಿಕೊಂಡರು. ಇತರೆ ಖರ್ಚಿಗಾಗಿ ಮಿತ್ರರೊಬ್ಬರ ಸಹಾಯದಿಂದ ಅಂಚೆ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದರು. 50 ರೂಪಾಯಿ ಸಂಬಳ ದೊರೆಯುತ್ತಿತ್ತು. ಹಗಲು ಅಂಚೆ ಕಚೇರಿ ಕೆಲಸ, ರಾತ್ರಿ ಲಾ ಕಾಲೇಜ್ ಓದು. ಈ ಅನುಕೂಲತೆಗಾಗಿ ಸಂತೋಷಪಟ್ಟರು. ಮೊದಲನೇ ವರ್ಷದ BL ಪಾಸ್ ಆದರು. ಆಗಾಗ ಹೆಂಡತಿ ಮಕ್ಕಳು ನೆನಪಾಗುತ್ತಿದ್ದರು. 2 ವರ್ಷ ಸಾಂಗವಾಗಿ ನಡೆಯುತ್ತಿತ್ತು. ಕಚೇರಿಯಲ್ಲಿ ಒಬ್ಬ ಮರಾಠಿ ಅಧಿಕಾರಿ ಆಗಾಗ ಹಂಗಿಸುತ್ತಿದ್ದ. ಒಂದು ದಿನ ಪರಕಾಷ್ಠೆ ಮೀರಿ ಹಂಗಿಸತೊಡಗಿದ. ಕನ್ನಡಿಗರೆಲ್ಲ ಬುದ್ಧಿಹೀನರು, ಶುದ್ಧ ಹೇಡಿಗಳು, ಆತ್ಮಾಭಿಮಾನ ಶೂನ್ಯರು, ಕಾಸಿಗಾಗಿ ಕತ್ತೆ ಕಾಲು ಕಟ್ಟುತ್ತಾರೆ, ಶುದ್ಧ ಸ್ವಾರ್ಥಿಗಳು. ಇನ್ನು ಬೈತಲೇ ಇದ್ದ. ವೆಂಕಣ್ಣಯ್ಯನವರು ತಾಳ್ಮೆ ಕಟ್ಟೆ ಹೊಡೆದು ಶಟಪ್ ಎಂದು ಗರ್ಜಿಸಿದರು. ಇಡೀ ಕಚೇರಿ ಸ್ತಬ್ಧವಾಯಿತು. ಅಲ್ಲೇ ಕುಳಿತು ರಾಜೀನಾಮೆ ಬರೆದುಕೊಟ್ಟರು. ಊರಿಗೆ ವಾಪಸಾದರು. ಅವರ ಕನ್ನಡ ಅಭಿಮಾನ, ಮಾತೃಭಾಷೆ ನಿಷ್ಠೆ ಎದ್ದು ಕಾಣುತ್ತದೆ. ಮುಂದೆ ಧಾರವಾಡದಲ್ಲಿ ಅಧ್ಯಾಪನ ವೃತ್ತಿ ಪ್ರಾರಂಭ. ಅಲ್ಲಿ ದಾರಾ ಬೇಂದ್ರೆಯವರು ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು. ವೆಂಕಣ್ಣಯ್ಯನವರಿಗೆ ಆಪ್ತ ಮಿತ್ರರಾದರು. ಅಲ್ಲಿಯ ಜನರ ಪ್ರೀತಿ, ಒಡನಾಟ, ಆಧರಣೆ ಬಹಳ ಖುಷಿ ಕೊಟ್ಟಿತು. ಮೊದಲ ತಿಂಗಳ ಸಂಬಳದಲ್ಲಿ 30 ರೂಪಾಯಿ ಅಂಚೆ ಮೂಲಕ ತಂದೆಗೆ ಕಳಿಸಿಕೊಟ್ಟರು. ಧಾರವಾಡದ ಮಂದಿ ತಳುಕು ಮಾಸ್ತ್ರ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. 2 ವರ್ಷ ಕಾಲ ಸಾಂಗವಾಗಿ ಕಳೆದರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ MA ಕುಳಿತುಕೊಳ್ಳಲು ಮದ್ರಾಸಿಗೆ ಪ್ರಯಾಣ ಬೆಳೆಸಿದರು. ಇದು 1914. ನಂತರ ಬೆಂಗಳೂರಿಗೆ ಬಂದರು. ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ 75 ರೂಪಾಯಿ ಕೆಲಸಕ್ಕೆ ಸೇರಿದರು. ಮುಂದೆ ಮೈಸೂರಿಗೆ ಪ್ರಯಾಣ. 1926 ಇಸ್ವಿ ಚಿರಸ್ಮರಣೀಯ ಸಂವತ್ಸರ. ಮೈಸೂರಿನ ಮಹಾರಾಜ ಕಾಲೇಜ್

ಹೀಗೆ ಕನ್ನಡ ಪ್ರಥಮ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಪಡೆ. ಇವರ ಗರಡಿಯಲ್ಲಿ ತಯಾರಾದ ಕಟ್ಟಾಳುಗಳು ಕೆ ವಿ ಪುಟ್ಟಪ್ಪನವರು, ಡಿ ಎನ್ ನರಸಿಂಹಾಚಾರ್, ಟಿ ಎನ್ ಶ್ರೀಕಂಠಯ್ಯ, ಕೆ ಎಸ್ ನರಸಿಂಹಸ್ವಾಮಿ, ಜಯಚಾಮರಾಜ ಒಡೆಯರ್, ನಜೀರ್ ಸಾಹೇಬರು ಮುಖ್ಯರು. ಸರ್ಕಾರಿ ಕಾರ್ಯದಕ್ಷತೆ, ವೆಂಕಣ್ಣಯ್ಯನವರು ಕಾಲೇಜಿಗೆ ಸೇರಿದ ವಸ್ತು ಶಿಷ್ಯ ಚಾಮರಾಜುಗೆ ಪರೀಕ್ಷೆಯಲ್ಲಿ ಅಂಕ ಕೊಡುವಾಗ ಯಥಾವತ್ತಾಗಿ ಕೊಟ್ಟರು. ಇದನ್ನು ಗಮನಿಸಿದ ಸಹ ಪ್ರಾಧ್ಯಾಪಕರು ವೆಂಕಣ್ಣಯ್ಯನವರಿಗೆ ತಪ್ಪು ಮಾಡಿದಿರಿ ಅರಮನೆ ಹುಡುಗ ಎಂದು ಹೇಳಿದರು. ಮರುದಿನವೇ ವೆಂಕಣ್ಣಯ್ಯನವರಿಗೆ ಅರಮನೆಯಿಂದ ಬುಲಾ ಬಂದಿತು. ಅಂತೆಯೇ ಅವರು ಕಳಿಸಿದ ಕಾರಿನಲ್ಲಿ ಅರಮನೆಗೆ ಹೋದರು. ಅಜಾರದಲ್ಲಿ ನಿಂತಿರಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದರು. ಒಮ್ಮೆ ವೆಂಕಣ್ಣಯ್ಯನವರನ್ನು ಅಪಾದ ಮಸ್ತಕದವರೆಗೆ ನೋಡಿದರು. ಎತ್ತರದ ನಿಲುವು, ಕೆಂಪು ಮೈಬಣ್ಣ, ಶುಭ್ರ ಬಿಳಿ ಕರ್ಚೆ ಪಂಜೆ, ಕ್ಲೋಸ್ ಕಾಲರ್ ಕೋಟು, ಕಾಂತಿಯುತ ಕಣ್ಣುಗಳು, ಹಣೆಯ ಮೇಲೆ ಗಂಧದ ಬೊಟ್ಟು, ಜರತಾರಿ ಸಣ್ಣ ಎಳೆ, ಅಂಚಿನ ಪೇಟ, ಎಂಥವರು ಇವರು ಗುರು ಎಂದು ಗುರುತಿಸಬಹುದಾಗಿತ್ತು. ವೆಂಕಣ್ಣಯ್ಯನವರು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದರು. ದರಗಳು ಕುಳಿತುಕೊಳ್ಳಲು ಹೇಳಿದರು. ಆಗ ಸೇವಕ ತಂದ ಅರಿವಾಣದಲ್ಲಿ ಹಣ್ಣು ಹಂಪಲು,

ಕಾಲರ್ ಕೋಟು, ಕಾಂತಿಯುತ ಕಣ್ಣುಗಳು, ಹಣೆಯ ಮೇಲೆ ಗಂಧದ ಬೊಟ್ಟು, ಜರತಾರಿ ಸಣ್ಣ ಎಳೆ, ಅಂಚಿನ ಪೇಟ, ಎಂಥವರು ಇವರು ಗುರು ಎಂದು ಗುರುತಿಸಬಹುದಾಗಿತ್ತು. ವೆಂಕಣ್ಣಯ್ಯನವರು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದರು. ದರಗಳು ಕುಳಿತುಕೊಳ್ಳಲು ಹೇಳಿದರು. ಆಗ ಸೇವಕ ತಂದ ಅರಿವಾಣದಲ್ಲಿ ಹಣ್ಣು, ಹಂಪಲು, ಹೂವು, ಬಟ್ಟೆ, ವೀಳ್ಯ, ಹಣ ಅದನ್ನು ಕೊಡಲು ಮುಂದಾದಾಗ ವೆಂಕಣ್ಣಯ್ಯನವರು ಸಂಕೋಚದಿಂದ ಇದು ಯಾಕೆ ಎನ್ನುತ್ತಾರೆ. ಅದಕ್ಕವರು ಅರಮನೆಯ ವತಿಯಿಂದ ಗುರುಭಕ್ತಿಗೆ ಅಲ್ಪ ಕಾಣಿಕೆ ಎನ್ನುತ್ತಾರೆ. ಗೌರವದಿಂದ ಪಡೆದು ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ಆಗ ದೊರೆಗಳು, ನಾನು ನಮ್ಮ ಚಾಮರಾಜವನ್ನ ಅಂಕಪಟ್ಟಿ ಗಮನಿಸುತ್ತಿದ್ದೆ, ಈಗ ನೀವು ನಿಮ್ಮ ವೃತ್ತಿ ಗೌರವ ಕಾಪಾಡಿರುವುದು ಕಂಡು ಬಂತು, ಬಹಳ ಸಂತೋಷವಾಯಿತು. ಒಂದು ಮಾತು, ನಾಳೆಯಿಂದ ನಿಮ್ಮ ಶಾಲೆ ಮುಗಿದ ನಂತರ ಅರಮನೆ ಕಾರು ಬರುತ್ತದೆ, ಸಂಜೆ ಅವನಿಗೆ ಪಾಠ ಹೇಳಿ, ನಿಮಗೆ ಸಂಭಾವನೆ ಇರುವುದು ಎಂದರು. ವೆಂಕಣ್ಣಯ್ಯನವರು ನವೀರಾಗಿ ತಿರಸ್ಕರಿಸುತ್ತಾರೆ, ನಾನು ಸರ್ಕಾರಿ ಮಾಸ್ಟರು, ನನ್ನ ಪಾಠವೇನಿದ್ರು ಸರ್ಕಾರಿ ಶಾಲೆಯಲ್ಲಿ ಮಾತ್ರ, ಮಹಾಪ್ರಭುಗಳು ಅನ್ಯತಾ ಭಾವಿಸಬಾರದು, ಕ್ಷಮಿಸಿ ಎಂದರು. ದೊರೆಗಳು ಅವರ ಪ್ರತಿಫಲಾಪೇಕ್ಷೆ ಇಲ್ಲದ ವೃತ್ತಿ ಧರ್ಮಕ್ಕೆ ಮನದಲ್ಲೇ ವಂದಿಸಿದರು. ವೆಂಕಣ್ಣಯ್ಯನವರು ಸಾಹಿತ್ಯ ಎಂದು ಗುರುತಿಸಿಕೊಳ್ಳದಿದ್ದರೂ ಅಪಾರ ಸಾಹಿತ್ಯ ಸೇವೆ ದ್ಯೋತಕವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ ಪ್ರಾರಂಭಿಸಿದರು. ವೆಂಕಣ್ಣಯ್ಯನವರು ಸ್ವತಂತ್ರವಾಗಿ ಸಂಪಾದಿಸಿ ತಾವೇ ಪ್ರಕಟಿಸಿದ ಗ್ರಂಥವೆಂದರೆ ಹರಿಹರನ ಬಸವರಾಜ ದೇವರ ರಗಳೆ. ಕನ್ನಡದ ಅಶ್ವಿನಿ ದೇವತೆಗಳೆಂದು ಖ್ಯಾತರಾದ ಎ.ಆರ್. ಕೃಷ್ಣಶಾಸ್ತ್ರಿ ಮತ್ತು ವೆಂಕಣ್ಣಯ್ಯನವರು ಸೆಂಟ್ರಲ್ ಕಾಲೇಜಿನ ಸಂಘದ ಸ್ಥಾಪನೆ ಬೆಳವಣಿಗೆಗೆ ಅವಿರತ ಶ್ರಮಿಸಿದ್ದರು. ಡಿವಿಜಿಯವರು ಹೇಳುವಂತೆ ಕೃಷ್ಣಶಾಸ್ತ್ರಿಗಳು ಆ ಸಂಘದ ಚಟುವಟಿಕೆಯ ಮೆದುಳು, ವೆಂಕಣ್ಣಯ್ಯನವರು ಅದರ ಹೃದಯ ಎಂದು. ವೆಂಕಣ್ಣಯ್ಯನವರು ಮೂಲತಃ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ, ಸಾಧಕ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿರುವ ಚಿದಂಬರಾಶ್ರಮ ವೆಂಕಣ್ಣಯ್ಯನವರ ಪ್ರೇರಣೆ ಫಲ. ಹಾಸ್ಯ ಪ್ರಜ್ಞೆ. ಒಮ್ಮೆ ಟಿಪಿ ಕೈಲಾಸಮ್ಮ ಅವರು ವೆಂಕಣ್ಣಯ್ಯನವರ ಮನೆಗೆ ಬಂದರು. ವೆಂಕಣ್ಣಯ್ಯನವರು ಎತ್ತರದ ಮನುಷ್ಯ. ಕೈಲಾಸಮ್ಮರು ತಲೆ ಎತ್ತಿ ನೋಡಿ ಸ್ವರ್ಗದಲ್ಲಿ ಎಲ್ಲವೂ ಸುಕ್ಷೇಮವೇ ಎಂದು ಕೇಳಿದರಂತೆ. ಆಗ ವೆಂಕಣ್ಣಯ್ಯನವರು ಬಗ್ಗಿ ನೋಡಿ ಪಾತಾಳದಿಂದ ಯಾವಾಗ ಬಂದಿರಿ, ಅಲ್ಲೇನು ವಿಶೇಷ ಎಂದು ನಗೆ ಚಟಾಕಿ ಆರಿಸಿದರಂತೆ. ಯಾವತ್ತೂ ಕಷ್ಟಕುಟಲಿಗೆ ಬಗ್ಗದ ವೆಂಕಣ್ಣಯ್ಯನವರು ತಂದೆ ದೊಡ್ಡ ಸುಬ್ಬಣ್ಣನವರು ತೀರಿದಾಗ ಸಮುದ್ರದ ಮಧ್ಯದಲ್ಲಿದ್ದ ಸಂಸಾರದ ಹಡಗು ಚಿಕ್ಕಾಣಿ ಇಲ್ಲದಂತಾಯಿತು. ಕಾರಣ, ತಮ್ಮ ರಾಮಸ್ವಾಮಯ್ಯ ಒಬ್ಬರೇ ಮಲೇಬೆನ್ನೂರಿನಲ್ಲಿ ಶೇಖದಾರ್ ಆಗಿದ್ದರು. ಉಳಿದ 5 ಜನ ತಮ್ಮಂದಿರು, ಒಬ್ಬ ತಂಗಿ, ಹೊಣೆಗಾರಿಕೆ ಇವರ ಮೇಲೆ ಬಿತ್ತು. ಇವರೆಲ್ಲರನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಮದುವೆ ಮುಂಜಿ ಗುರುತರ ಜವಾಬ್ದಾರಿ ಇವರ ಹೆಗಲೇರಿತು. ಕರ್ತವ್ಯ ನಿಷ್ಠೆ. 1939 ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದಿತ್ತು. ಅದಕ್ಕಾಗಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ವೆಂಕಣ್ಣಯ್ಯನವರ ಪಾತ್ರ ಹಿರಿದು. ಆ ಸಮ್ಮೇಳನದ ಅಂಗವಾಗಿ ಗಮಕ ಕಲೆಯ ಪ್ರದರ್ಶನವನ್ನು ನಡೆಸಬೇಕೆಂದು ಆ ಕಲೆಯಲ್ಲಿ ಪ್ರವೀಣರಾಗಿದ್ದ ಶ್ರೀಯುತರಾದ ಬಿಂದುರಾವ್, ಮಾಹಿಗೌಡ, ಕೃಷ್ಣರಾವ್, ಸಂಪತ್ ಕುಮಾರಯ್ಯ ಆಚಾರ್ ಮೊದಲಾದವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಕಾರ್ಯಕ್ರಮ ಮಹಡಿಯ ಮೇಲೆ ವಿಷಯ ಗದುಗಿನ ಭಾರತದ ರಸವತ್ತಾದ ಭಾಗಗಳಲ್ಲಿ ಗಮಕ ಓದುವ ಕಾರ್ಯಕ್ರಮ ಭರಾಟೆಯಿಂದ ಸಾಗಿತ್ತು. ಕೆಳಮನೆಯಿಂದ ಅಯ್ಯೋ ಅಯ್ಯೋ ಎಂಬ ರೋದನ ಕೇಳಿ ಬಂತು. ವೆಂಕಣ್ಣಯ್ಯ ತನ್ನ ಕೆಲಸ ಇನ್ನೊಬ್ಬರಿಗೆ ವಹಿಸಿ ಕೆಳಗೆ ಬಂದರು. ಅದೊಂದು ಹೃದಯ ವಿದ್ರಾವಕ ದೃಶ್ಯ. ಅವರ ಎರಡನೇ ಹೆಂಡತಿಯ ಚೊಚ್ಚಲು ಮಗು ಕೊನೆ ಉಸಿರೆಳೆದಿತ್ತು. ವೆಂಕಣ್ಣಯ್ಯನವರ ಕಣ್ಣಲ್ಲಿ ನೀರು ಬಂತು. ಹೆಂಡತಿಗೆ ಸಮಾಧಾನ ಹೇಳಿದರು. ಮಗುವನ್ನು ಒಪ್ಪ ಮಾಡಲು ಅಳಿಯನಿಗೆ ಹೇಳಿದರು. ಏನು ನಡೆದಿಲ್ಲವೇನೋ ಎಂಬಂತೆ ಮೇಲೆ ಬಂದು ಉತ್ಸಾಹದಿಂದ ಎಲ್ಲರಲ್ಲೂ ಬೆರೆತು ಅವರೆಲ್ಲರಿಗೂ ಊಟ ಮಾಡಿ ಕಳಿಸುತ್ತಾರೆ. ಇವರ ಕರ್ತವ್ಯ ನಿಷ್ಠೆ ಅವರ ಕಲ್ಲೆದೆ ಎಂಥವರನ್ನು ದಂಗುಬಡಿಸುತ್ತದೆ. ಒಂದು ರಾತ್ರಿ ವೆಂಕಣ್ಣಯ್ಯನವರ ಮನೆಯಲ್ಲಿ ಕಳತನವಾಗಿದೆ. ಉಟ್ಟ ಬಟ್ಟೆ ಬಿಟ್ಟರೆ ಬೇರೇನೂ ಉಳಿಸಿಲ್ಲ. ಮನೆಯವರು ಗೋಳಾಡುತ್ತಾ ವೆಂಕಣ್ಣಯ್ಯನವರನ್ನು ಎಬ್ಬಿಸಿದಾಗ ಅವರ ಮೊದಲ ಮಾತು, ಅಯ್ಯೋ ಪಾಪ, ದೊಡ್ಡ ಬಂಗಲೆ ಮನೆ ಎಂದು. ಏನೂ ಸಿಗದ ಕಾರಣ ಇವನೆಂತ ಪ್ರೊಫೆಸರ್, ಇವನಿಗಿಂತ ನಾವೇ ವಾಸಿ ಎಂದುಕೊಂಡಿರುತ್ತಾರೆ. ನಿಮ್ಮ ಊಟದ ಬೆಳ್ಳಿ ತಟ್ಟೆ ಇಲ್ಲ ಎಂದಾಗ, ನಾನು ಅಲ್ಯೂಮಿನಿಯಂ ತಟ್ಟೆಯಲ್ಲೇ ಊಟ ಮಾಡುತ್ತಿದ್ದೆ, ನೀವು ಕೇಳಲಿಲ್ಲ. ದೇವರ ಮಂಟಪದಲ್ಲಿ ಬೆಳ್ಳಿ ವಿಗ್ರಹಗಳು ಕಳವಾಗಿದ್ದವ, ಅದನ್ನು ಕೇಳಿದ ಅವರು, ದೇವರು ಬೆಳ್ಳಿ ಬಂಗಾರದಲ್ಲಿ ಕಾಣಿಸಿಕೊಂಡರೆ ಅವರ ಗತಿ ಇಷ್ಟೇ ಎಂದು ಆಸೆವಾಡಿದರು. ಅಂದು ಅವರ ಮಗನ ಹುಟ್ಟುಹಬ್ಬ. ನಿಲ್ಲಿಸಲು ಮನೆಯವರು ಮುಂದಾದರು. ಆಗ ವೆಂಕಣ್ಣಯ್ಯನವರು, ಇದೊಂದು ಸಣ್ಣ ವಿಷಯ ಎಂದು ಎಲ್ಲರನ್ನು ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗಿ ಬಟ್ಟೆ ಕೊಡಿಸುತ್ತಾರೆ. ಹೋಳಿಗೆ ಪಾಯಸ ಅಡಿಗೆ ಮಾಡಿಸಿದರಂತೆ. ಅವರ ಮನೆ ಕಳ್ಳತನದ ಸುದ್ದಿ ತಿಳಿದು ಆಪ್ತರು ಸ್ವಾಂತಾನ ಹೇಳಲು ಬಂದು ಅವಕ್ಕಾಗಿದ್ದಾರೆ. ಕೆಲವರು ಊಟ ಮಾಡಿ ಶುಭ ಕೋರಿ ಹೋಗಿದ್ದಾರೆ. ಅವರ ಅಂತಿಮ ದಿನಗಳು 1939 ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಿತು. ಸಮಸ್ಯೆಗಳು ಹಲವು. ಅದರ ಅಧ್ಯಕ್ಷತೆ ವಿಷಯದಲ್ಲಿ ತೊಡಕಾಗಿತ್ತು. ಅದನ್ನು ತಿಳಿಗೊಳಿಸುವ ಜವಾಬ್ದಾರಿ ಹೊತ್ತ ವೆಂಕಣ್ಣಯ್ಯನವರು ಸಂಪನ್ನ ಮಾಡಿ ಮೈಸೂರಿಗೆ ಬಂದರು. ಬಂದು ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 24

0: ಎರಡು 1939ರಲ್ಲಿ ಅವರ ಪ್ರಾಣವಾಯು ದೇಹ ತೊರೆದಿತ್ತು. ವಿಷಯ ತಿಳಿದೊಡನೆ ಕುವೆಂಪು ಮೊದಲುಗೊಂಡು ಮೈಸೂರಿನ ಸಾರಸ್ವತ್ವ ಲೋಕದ ಪ್ರಮುಖರೆಲ್ಲರೂ ಅವರ ಮನೆಗೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದರು. ವಿಶ್ವವಿದ್ಯಾನಿಲಯದ ಅಧಿಕಾರಿಯಿಂದ ಅರಮನೆಯ ಪ್ರತಿನಿಧಿಗಳು ಅಪಾರ ಶಿಷ್ಯರುಂದದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬೆಂಗಳೂರಿನಿಂದ ಧಾವಿಸಿ ಬಂದರು. ಶ್ರದ್ಧಾಂಜಲಿಯಲ್ಲಿ ಬಿಎಂ ಶ್ರೀಕಂಠಯ್ಯನವರು ತಮ್ಮ ಸಂತಾಪ ವ್ಯಕ್ತಪಡಿಸುತ್ತಾ, ನನಗಂತೂ ಅವರೊಂದು ಹೆಮ್ಮೆ, ಬೆಳಕು, ಕಾವಲು. ಅವರ ಕಣ್ಮರೆ ಯಾವುದರೆಂದರೆ ಕಾರ್ ಇರುಳಿನಲ್ಲಿ ನನಗೆ ಪ್ರಾಣ ಹಾರಿತು, ಒಂದು ಕೈ ಮುರಿಯಿತು ಎಂದು ಪ್ರಲಾಪಿಸುತ್ತಾರೆ. ವೆಂಕಣ್ಣಯ್ಯನವರು ಕೇವಲ 54 ವರ್ಷ ತುಂಬು ಜೀವನ ನಡೆಸಿದರು, ಆದರೆ ಅವರಿಗೆ ಸ್ವತಂತ್ರ ಸಂಭ್ರಮ ನೋಡುವ ಭಾಗ್ಯ ದೊರೆಯಲಿಲ್ಲ. ವೆಂಕಣ್ಣಯ್ಯನವರಿಗೆ ಕೋಪ ಬರುವುದು ವಿರಳ. ಒಮ್ಮೆ ಅವರು ಪ್ರಚಂಡ ಕೋಪದಿಂದ ಕನಲಿ ಕೆಂಡವಾದರು. ಅವರ ಮನೆ ಹಾಲಿನವಳು ವೆಂಕಣ್ಣಯ್ಯನವರ ಮಡದಿಯೊಂದಿಗೆ ವಾದವಿವಾದಕ್ಕೆ ತೊಡಗಿ ಹೀನಾಯ ಮಾತುಗಳಿಂದ ನಿಂದಿಸಿದಳು. ಕೊಠಡಿಯಲ್ಲಿ ಏನನ್ನೋ ಬರೆಯುತ್ತಾ ಕುಳಿತಿದ್ದ ವೆಂಕಣ್ಣಯ್ಯನವರು ಕಿವಿಗೆ ಬಿದ್ದದ್ದೇ ತಡ ರೋಷಭೂಷಣ ಮೂರ್ತಿಯಾಗಿ ಹೊರಗೆ ಧಾವಿಸಿ ಬಂದರು. ಆ ಹಾಲಿನವಳನ್ನು ದಹಿಸಿ ಬಿಡುವಂತೆ ದಿಟ್ಟಿಸಿ ನೋಡುತ್ತಾ, ನಾಲಿಗೆಯನ್ನು ಕಡಿದುಕೊಳ್ಳುತ್ತಾ, ನೀನ್ ಎಂದು ಆರ್ಭಟಿಸಿ ಬೈಬೇಕೆಂದು ಬಂದಿದ್ದಾರೆ, ಆದರೆ ಬೈಗಳು ಗೊತ್ತಿಲ್ಲ, ಅಭ್ಯಾಸವಿಲ್ಲ. ಆ ಭೈರವ ಮೂರ್ತಿಯನ್ನು ಕಂಡು ಹಾಲಿನವಳು ಓಡಿ ಹೋದಳು. ಶತಪಥ ಹೆಜ್ಜೆ ಹಾಕಿ ಬಚ್ಚಲು ಕೋಣೆಗೆ ಹೋಗಿ 10-6 ಕೊಡ ನೀರನ್ನು ತಲೆಯ ಮೇಲೆ ಸುರಿದುಕೊಂಡರು. ಆಗ ಕೋಪ ಶಾಂತವಾಯಿತು. ಥೋ, ಈ ಕೋಪ ಎನ್ನುವುದು ಬಹುದೊಡ್ಡ ಮೈಲಿಗೆ, ಇದನ್ನು ಗೆದ್ದವನು ಮಹಾತ್ಮ ಎಂದು ಹೇಳಿಕೊಂಡು ತಮ್ಮ ಕೊಠಡಿ ಸೇರುತ್ತಾರೆ. ಕುವೆಂಪು ರವರ ದೃಷ್ಟಿಯಲ್ಲಿ ಗುರು ವೆಂಕಣ್ಣಯ್ಯ. ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಪ್ರಖರವಾದದ್ದಲ್ಲ, ಸೌಮ್ಯವಾದದ್ದು. ಸೂರ್ಯಕಾಂತಿಯಂತೆ ಕೊರೆಯಿಸುತ್ತಿರಲಿಲ್ಲ, ಚಂದ್ರಕಾಂತಿಯಂತೆ ಸಮ್ಮೋಹಕವಾಗಿತ್ತು. ವೆಂಕಣ್ಣಯ್ಯನವರು ತರಗತಿಯಲ್ಲಿ ಪಾಠ ಹೇಳಿಕೊಡುವುದೆಂದರೆ ಒಂದು ಹಬ್ಬ. ಆತ್ಮೀಯವಾಗಿ ವಿದ್ಯಾರ್ಥಿಗಳೊಂದಿಗೆ ಭಾವೈಕ್ಯ ತಾಳಿ ನಕ್ಕು ನಗಿಸಿ ರಸವತ್ತಾಗಿ ಪಾಠ ಹೇಳುತ್ತಿದ್ದರು. ವೆಂಕಣ್ಣಯ್ಯನವರು ಹಸಿವಿನಂತಹ ಸ್ವಭಾವದವರು. ಕುವೆಂಪುರವರು ತಮ್ಮ ಶ್ರೀ ರಾಮಾಯಣ ದರ್ಶನಂ ಅವರ ಆಪ್ತ ಗುರುಗಳಾದ ವೆಂಕಣ್ಣಯ್ಯನವರಿಗೆ ಅರ್ಪಿಸಿ ಗುರುಗೌರವ ತೋರಿಸಿಕೊಂಡಿದ್ದಾರೆ. ಕೆಎಸ್ ನರಸಿಂಹಸ್ವಾಮಿಯವರ ದೃಷ್ಟಿಯಲ್ಲಿ ವೆಂಕಣ್ಣಯ್ಯನವರು. ವೆಂಕಣ್ಣಯ್ಯನವರ ಅಭೌತಿಕ ಆಧ್ಯಾತ್ಮಿಕ ವ್ಯಕ್ತಿತ್ವದ ಚಿತ್ರವನ್ನು ತಮ್ಮ ಕವಿ ಸಹಜ ವಾಣಿಯಿಂದ ಹೀಗೆ ಚಿತ್ರಿಸಿದ್ದಾರೆ. ಒಬ್ಬರಿಬ್ಬರು ಕಲ್ಪವೃಕ್ಷದಂತೆ ಎತ್ತರವಾಗಿ ತಂಪಾಗಿ ಪ್ರಬಲರಾಗಿ ಕಣ್ತುಂಬಿ ಪ್ರೀತಿ ಮನಸ್ಸು ಎತ್ತರದಲ್ಲಿ ಜಯಶೀಲರಾಗಿ ಕೆಲಸ ಮಾಡುತ್ತಿತ್ತು. ಹೊರನೋಟಕ್ಕೆ ಮರೆಯದ ಜೀವ ಒಳಗೆ ಲಾಳಿಯಂತೆ ದುಡಿದು ಸಾರಸತ್ವ ಪೀತಾಂಬರಗಳನ್ನೇ ಸಿದ್ಧಪಡಿಸುತ್ತಿತ್ತು. ಅದೆಂತ ಗಾಂಭೀರ್ಯ! ಅದರ ಬೆಳದಿಂಗಳ ಬೆಳಕು ಬೆಟ್ಟಗಳನ್ನೇ ಮುಚ್ಚಿ ಆಡಿಸಿತು. ತನ್ನ ಕೃತಿಗಿಂತ ತನ್ನ ಹಿರಿಮೆ ಹಿರಿದಾಯಿತು ಎಂದಿದ್ದಾರೆ.
1: ಇದುವರೆಗೂ ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರಣ ಕೇಳಿದಿರಿ. ಮಾತನಾಡಿದವರು ಎಂ ಮೃತ್ಯುಂಜಯಪ್ಪ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 8 ಗಂಟೆ. ಇದು ಆಕಾಶವಾಣಿ. ಸಿರಿಗಂಧ

0: ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳಬಹುದು. ಅದಕ್ಕೂ ಮೊದಲು ಒಂದು ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTD ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಇಂದಿನ ಸಿರಿಗಂಧದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುವಿರಿ. ವಿಷ್ಣು ಸೇನಾ ಚಿತ್ರದ ಗೀತೆ

0: ಮುಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಈಗ ಕೇಳಿ ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆಯೊಂದನ್ನು, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

0: ಕೆಲಸ.
1: ಸಿರಿಗಂಧದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿಮ್ಮಿಗಲ್ಲು ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ವಿಜಯ್ ಭಾಸ್ಕರ್ ಅವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಬೆಂಕಿ ಬಿರುಗಾಳಿ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.
1: ಇಂಪಾದ ದನಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ

0: ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೇಪಲ್ ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
1: ಆತ್ಮೀಯ ಕೇಳಿದರೆ, ಸಿರಿಗಂಧದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಹೊಸ ಲವ್ ಸ್ಟೋರಿ ಚಿತ್ರದ ಗೀತೆ, ರಾಜ್ ಕಿಶೋರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಾನಂದ್ ಅವರಿಂದ.

0: ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದ್ದ ಬೆಂಕಿ ಬಿರುಗಾಳಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಸ್ಟುಡಿಯೋ ಸಮಯ ಸರಿಯಾಗಿ 8:40:40.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಸಿರಿತನಕ್ಕೆ ಸವಾಲ್ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು ಕುಣಿಗಲ್ ನಾಗಭೂಷಣ್ ಅವರ ಸಾಹಿತ್ಯಕ್ಕೆ ಸಂಗೀತ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿದ್ದಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಎಸ್ ಜಾನಕಿ ಅವರು ಹಾಡಿರುವಂತಹ ಎರಡು ಗೀತೆಗಳನ್ನು ಕೇಳೋಣ. ಕೇಳಿ ನಾಗಕಾಳ ಭೈರವ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ.

0: ಸ್ವರ್ಗ
1: ಸ್ವರ್ಗ,
0: ಅಳುವುದೇ ನರಕ
1: ನರಕ,
0: ನಗುವುದೇ ಸ್ವರ್ಗ ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ.

ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು, ಮಲ್ಲಿಗೆ ಮಗು ನಕ್ಕರತಾನೆ ಹೂವೆ ಆಗುವುದು, ಮುದ್ದಿನ ಮಗುವು ನಕ್ಕರತಾನೆ.

0: ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ಪ್ರೀತಿ ಸ್ವರ್ಗ, ಪ್ರೀತಿ ನರಕ, ಪ್ರೀತಿಸುವ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಶಾಂತಲಾ ನಾಗರಾಜು ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಸಮರ್ಥ ಹೆಗಡೆ ಅವರು ಹಾಡಿರುವಂತಹ ಭಾವಗೀತೆಗಳು. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಮಾನಸಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ. ಇದರಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರೇಮ್ ರಾಥೋಡ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಯಾದಾಪುರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೆಹರೆ ಫಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರದಲ್ಲಿ ಸೃಷ್ಟಿ ಮತ್ತು ಶ್ರವಣ, ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಮತ್ತು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೋಣೇಸರ್, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಶಿವ ಸಂಹಿತ ಹಾಗೂ ಹಠಯೋಗ, ಈ ಕುರಿತು ಮೈಸೂರಿನ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ಎನ್ ಕೆ ಶಿವಮೂರ್ತಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ.

Имен наград на ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ ನಾಳೆ 5:30 ಗಿರ್ಮಿಟ್, ಇಲ್ಲಿ ಹೊಸ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ, ಇದರಲ್ಲಿ ಎಣ್ಣೆಕಾಳು ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ, ಈ ಕುರಿತು ಡಾಕ್ಟರ್ ಯಮನೂರು ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗಲಿದೆ. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:00 ಸಿರಿಗಂಧ. ನಾಳೆ ರಾತ್ರಿ 9:15 ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶರ್ಮಿಷ್ಠ ಗುಹಾ ಅವರ ಹಾಡುಗಾರಿಕೆ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬ್ಲಾ ಸಾಥ್ ವಿಶ್ವನಾಥ ನಾಕೂಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಲ್ಲಿ. 10:00 ವನಿತಾ ವಿಹಾರ. ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ನಾಳೆ ರಾತ್ರಿ 10:00 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಆಗ್ನೇ ಕೇಳಿದರೆ ಈವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 11:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.